ಆಕಾಶವಾಣಿ ಎಫ್ಎಂ ರೈನ್ಬೋ 101.3 ಕಂಪನಾಂಕಗಳಲ್ಲಿ ಇಂದಿನ ಕಾರ್ಯಕ್ರಮಗಳನ್ನು ಆರಂಭಿಸ್ತಾ ಇದ್ದೀವಿ. ಸಮಯ ಸರಿಯಾಗಿ 5:56. ಇಂದಿನ ಪಂಚಾಂಗ 1948, ಪರಾಭವ ಶಕ ಸಂವತ್ತ, ಶುಕ್ಲ ಪಕ್ಷದ ತದಿಗೆ, ಅಂದರೆ 2026 ಮೇ ತಿಂಗಳ 19 ಮಂಗಳವಾರ. ಈ ಶುಭ ದಿನದಂದು ಈ ಶುಭ ಸಮಯದಲ್ಲಿ ಎಫ್ಎಂ ಕೇಳುಗ ನನ್ನೆಲ್ಲ ಸ್ನೇಹಿತರಿಗೆ ಶುಭೋದಯ, ಶುಭ ಮುಂಜಾನೆ ತಿಳಿಸ್ತ ಬೆಳಗ್ಗೆಯ ಎಲ್ಲ ಕಾರ್ಯಕ್ರಮಗಳಲ್ಲಿ ನಿಮ್ಮ ಜೊತೆಯಾಗಲಿದ್ದೇನೆ. ನಾನು ಆರ್ಜಿ ಪ್ರಿಯಾಂಕಾ ಸೋನಲ್.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನ ಬಿಲ್ಲನ್ನ ನೀವು ಟ್ಯೂನ್ ಮಾಡಿ ಕೇಳ್ತಾ ಇದ್ರ. ಎಸ್, ಇವತ್ತಿನ ಹಿತನುಡಿ ಹೀಗಿದೆ. ಎಪಿಜೆ ಅಬ್ದುಲ್ ಕಲಾಂ ಅವರ ಸಾಲುಗಳಿವು. ಸೋಲು ಮತ್ತು ಗೆಲುವು, ನಿಮ್ಮ ಮೊದಲ ಗೆಲುವಿನ ನಂತರ ವಿಶ್ರಮಿಸಬೇಡಿ. ಯಾಕಂದ್ರೆ ಎರಡನೇ ಪ್ರಯತ್ನದಲ್ಲಿ ನೀವು ಸೋತರೆ ಮೊದಲ ಗೆಲುವು ಕೇವಲ ಅದೃಷ್ಟ ಅಂತ ಜನರು ಹೇಳ್ತಾರೆ. ಅರ್ಥಾತ್ ಮೊದಲ ಬಾರಿಗೆ ನಾವು ಗೆದ್ದಾಗ ಹಲವರು ಅದನ್ನ ಅದೃಷ್ಟ ಅಂತ ಅಂದ್ಕೊಳ್ಬಹುದು. ಆದರೆ ನಿಜವಾದ ಸಾಮರ್ಥ್ಯ ಅಂತಂದ್ರೆ ನಾವದನ್ನ ಮತ್ತೆ ಮತ್ತೆ ಪ್ರಯತ್ನಿಸಿ ಯಶಸ್ಸನ್ನ ಸಾಧಿಸೋದು. ಒಮ್ಮೆ ಗೆದ್ದ ನಂತರ ಅಹಂಕಾರ ಮಾಡಬಾರ್ದು, ವಿಶ್ರಾಂತಿ ತೆಗೆದುಕೊಂಡು ನಿಲ್ಬಾರ್ದು. ಇನ್ನಷ್ಟು ಶ್ರಮಿಸಬೇಕು, ಇನ್ನಷ್ಟು ಸಾಧಿಸಬೇಕು ಅನ್ನುವಂತಹ ಛಲ ನಮ್ಮಲ್ಲಿರಬೇಕು. ಯಾಕಂದ್ರೆ ಎರಡನೇ ಬಾರಿ ಸೋತ್ರೆ ಜನರು ಮೊದಲ ಗೆಲುವನ್ನ ಕೇವಲ ಲಕ್ ಅಂತ ಭಾವಿಸ್ತಾರೆ. ಈ ಮಾತು ನಮಗೆ ನೀಡುವಂತಹ ಪಾಠ ಏನಂದ್ರೆ, ಯಶಸ್ಸು ಒಂದು ದಿನದ ವಿಷಯ ಅಲ್ಲ, ನಿರಂತರವಾಗಿ ಪ್ರಯತ್ನಿಸ್ತಿರಬೇಕು. ಅದೇ ನಿಜವಾದ ಗೆಲುವು. ಸಾಧನೆ ಉಳಿಸಿಕೊಳ್ಳುವುದಕ್ಕೆ ಶ್ರಮ ಕಂಟಿನ್ಯೂಟಿ ಆಗಿರಬೇಕು ಅನ್ನೋದು ಎಪಿಜೆ ಅಬ್ದುಲ್ ಕಲಾಂ ಅವರ ಮಾತಿನ ಸಾರವಾಗಿತ್ತು.

ನೀವು ಟ್ಯೂನ್ ಮಾಡಿ ಕೇಳ್ತಾ ಇದ್ರ ನಿಮ್ಮ ನೆಚ್ಚಿನ ಎಫ್ಎಂ ರೈನ್ಬೋ 101.3 ಕನ್ನಡ ಕಾಮನಬಿಲ್ಲು. ಸಮಯ ಸರಿಯಾಗಿ 6:12 ನಾದಾರ್ಚನೆ ಕಾರ್ಯಕ್ರಮದ ಈ ಗುಡ್ ಟೈಮ್ ಅಲ್ಲಿ ನಾದದಲ್ಲಿ ಭಕ್ತಿ, ಭಕ್ತಿಯಲ್ಲಿ ಶಕ್ತಿ. ನಾದಾರ್ಚನೆ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹೇಳ್ತಾ ನಿಮ್ಮ ಜೊತೆಯಾಗ್ತಾ ಇದ್ದೀನಿ ನಾನು ಆರ್ಜೆ ಪ್ರಿಯಾಂಕಾ ಸೋನಲ್.

0: ಬೆಳಗ್ಗೆ 6:10 ನಾದಾರ್ಚನೆ.
1: ವೇಣುನಾದ ಪ್ರಿಯ ಗೋಪಾಲ ಕೃಷ್ಣ
0: ನಾದಾರ್ಚನೆ.

ಶುಭೋದಯ ಶುಭ ಮುಂಜಾನೆ ಸ್ನೇಹಿತರೆ, ನೀವು ಚುನ್ ಮಾಡಿ ಕೇಳ್ತಾ ಇದ್ರಾ ನಿಮ್ಮ ನೆಚ್ಚಿನ ಎಫ್ಎಂ ರೈನ್ಬೋ ಕನ್ನಡ ಕಾಮನ ಬಿಲ್ಲು. ನಿಮ್ಮ ಹೃದಯಕ್ಕೆ ಹತ್ತಿರವಾಗುವಂತಹ ಭಕ್ತಿ ಸುದೆ ಹರಿಸುವಂತಹ ಗೀತೆಗಳನ್ನ ಕೇಳುವಂತಹ ನಾದಾರ್ಚನೆ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹೇಳ್ತಾ ಇದೀಗ

ನಿಮಗಾಗಿ ಸುಮಧುರವಾದಂತಹ ಭಕ್ತಿಗೀತೆ ಮೂಡಿ ಬರ್ತಾ ಇದೆ. ಕೇಳಿ ಆನಂದಿಸಿ, ಸ್ಟೇ ಟ್ಯೂನ್. ಇದು ನಿಮ್ಮದೇ ನೆಚ್ಚಿನ FM ರೈನ್ಬೋ ಕನ್ನಡ ಕಾಮನಬಿಲ್ಲು.

ಮಂಗಳವಾರದ ಈ ಶುಭ ದಿನದಂದು ವಿಘ್ನ ನಿವಾರಕನನ್ನ ಆರಾಧಿಸ್ತಾ ನಾದಾರ್ಚನೆ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ಕೊಡಲಾಗಿದೆ. ಸ್ನೇಹಿತರೆ, ಭಾರತ ಅಂದ್ರೆ ಅನೇಕ ಭಾಷೆಗಳು, ಅನೇಕ ಸಂಸ್ಕೃತಿಗಳು, ಹಾಗೆ ಅನೇಕ ಆಚರಣೆಗಳಿರುವಂತಹ ದೇಶ. ಆದ್ರೆ ಇವೆಲ್ಲವನ್ನ ಒಂದೇ ಸೂತ್ರದಲ್ಲಿ ಬಂಧಿಸುವಂತಹ ಶಕ್ತಿ ಅಂತ ಅಂದ್ರೆ ಅದು ಭಕ್ತಿ. ಉತ್ತರದಿಂದ ದಕ್ಷಿಣದವರೆಗೆ, ಪೂರ್ವದಿಂದ ಪಶ್ಚಿಮದವರೆಗೆ ಭಾರತದ ದೇವಾಲಯಗಳು ಕೇವಲ ಪೂಜಾ ಸ್ಥಳಗಳಾಗಿ ಮಾರ್ಪಟ್ಟಿಲ್ಲ. ಅವು ನಮ್ಮ ಇತಿಹಾಸ, ವಾಸ್ತುಶಿಲ್ಪ ಹಾಗೆ ಆಧ್ಯಾತ್ಮಿಕ ಪರಂಪರೆಯ ಜೀವಂತ ಸಾಕ್ಷಿಗಳು ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಎಸ್, ಉತ್ತರದಿಂದ ದಕ್ಷಿಣದವರೆಗೆ, ಪೂರ್ವದಿಂದ ಪಶ್ಚಿಮದವರೆಗೆ ಯಾವೆಲ್ಲ ದೇವಾಲಯಗಳು ಭಕ್ತಿಗಾಗಿ ಭಕ್ತರನ್ನ ಸೆಳೀತಾ ಇದೆ, ಆ ಒಂದು ವಿಷಯವನ್ನ ನಾದಾರ್ಚನೆ ಕಾರ್ಯಕ್ರಮದಲ್ಲಿ ತಿಳಿತಾ ಹೋಗೋಣ. ಇದೀಗ ಮತ್ತೊಂದು ಸುಮಧುರವಾದಂಥ ಭಕ್ತಿ ಸುಧಾರಿಸುವಂತಹ ಗೀತೆ ನಿಮಗಾಗಿ ರೆಡಿಯಾಗಿದೆ. ಹಾಗಿದ್ರೆ ಮತ್ಯಾಕೆ ತಡ, ಕೇಳಿ ಆನಂದಿಸಿ. ಕೇಳ್ತಾ ಇರಿ, ಕೇಳಿಸ್ತಾ ಇರಿ ನಿಮ್ಮ ನೆಚ್ಚಿನ ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3.

ಸ್ನೇಹಿತರೆ, ಭಕ್ತಿ ಸುದ್ದಿ ಹರಿಸುವಂತಹ ನಾದಾರ್ಚನೆ ಕಾರ್ಯಕ್ರಮದಲ್ಲಿ ಸುಮಧುರ ಹಾಡುಗಳನ್ನ ಕೇಳ್ತಾ ಸಾಕ್ತಾ ಇದ್ವಿ. ಹಾಗೆ ಸುಪ್ರಸಿದ್ಧ ದೇವಸ್ಥಾನಗಳ ಬಗ್ಗೆ ಮಾಹಿತಿಯನ್ನ ಕೊಡ್ತೀನಿ ಅಂತ ಕೂಡ ಹೇಳಿದೆ. ಎಸ್, ಕಾಶಿ ವಿಶ್ವನಾಥ ದೇವಸ್ಥಾನ, ಈ ದೇವಸ್ಥಾನ ಯಾರಿಗೆ ಗೊತ್ತಿಲ್ಲ ಹೇಳಿ. ವಾರಣಾಸಿ ವಿಶ್ವದ ಅತ್ಯಂತ ಪುರಾತನ ನಗರಗಳಲ್ಲಿ ಇದು ಒಂದು ಅಂತ ಪರಿಗಣಿಸಲಾಗುತ್ತೆ. ಗಂಗಾ ನದಿಯ ತಟದಲ್ಲಿ ನೆಲೆಸಿರುವಂತಹ ಕಾಶಿ ವಿಶ್ವನಾಥ ದೇವಾಲಯ 12 ಜ್ಯೋತಿರ್ಲಿಂಗಗಳಲ್ಲಿ ಒಂದು. ಇಲ್ಲಿ ಶಿವನನ್ನ ವಿಶ್ವನಾಥ ಅಂದ್ರೆ ವಿಶ್ವದ ನಾಥ ಅಂತ ಆರಾಧಿಸಲಾಗುತ್ತೆ. ಭಕ್ತರ ನಂಬಿಕೆಯ ಪ್ರಕಾರ ಕಾಶಿ ದರ್ಶನ ಹಾಗೆ ಗಂಗಾ ಸ್ನಾನ ಜೀವನಕ್ಕೆ ಮೋಕ್ಷದ ಮಾರ್ಗವನ್ನ ತೋರಿಸುತ್ತೆ ಅಂತ ಹೇಳಿ ನಂಬಲಾಗುತ್ತೆ. ಇಲ್ಲಿ ನಾವು ಗಂಗೆಯ ಅಲೆಗಳಲ್ಲಿ ಭಕ್ತಿಯ ನಾದ ಕೇಳಿಸುವಂತಹ ಪವಿತ್ರ ಕ್ಷೇತ್ರವೇ ಕಾಶಿ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಎಸ್, ಮತ್ತೊಂದು ದೇವಸ್ಥಾನದ ಬಗ್ಗೆ ಮಾಹಿತಿ ಮುಂದುವರಿಯುತ್ತೆ ಈ ಹಾಡಿನ ಬಳಿಕ. ಕೇಳ್ತಾ ಇರಿ FM ರೈನ್ಬೋ, ಕನ್ನಡ ಕಾಮನಬಿಲ್ಲು 101.3.

ಸ್ನೇಹಿತರೆ, ಸ್ಟುಡಿಯೋ ಸಮಯ ಸರಿಯಾಗಿ 6:30 ಆಗಲಿದೆ. ನಾವಿದ್ದೀವಿ ನಾದಾರ್ಚನೆ ಕಾರ್ಯಕ್ರಮದ ಈ ಸುಮಧುರದ ಹೊತ್ತಿನಲ್ಲಿ ಸುಮಧುರ ಹಾಡುಗಳನ್ನು ಕೇಳ್ತಾ ಸಾಕ್ತಾ ಇದ್ದೀವಿ. ನಾದಾರ್ಜನೆ ಕಾರ್ಯಕ್ರಮದಲ್ಲಿ ನಿಮಗಾಗಿ ಈ ಸಮಯದಲ್ಲಿ ಮೂಡಿಬರಲಿದೆ ಸಿನಿಮಾ ಹಾಡುಗಳು. ಎಸ್ ಸ್ನೇಹಿತರೆ, ಹಾಗೆ ದೇವಸ್ಥಾನಗಳ ಬಗ್ಗೆ ಮಾತನಾಡ್ತಾ ಸಾಕ್ತಾ ಇದ್ವಿ. ಇನ್ನು ತಿರುಮಲ ವೆಂಕಟೇಶ್ವರ ದೇವಸ್ಥಾನ, ತಿರುಮಲ ಪರ್ವತಗಳ ಮಧ್ಯೆ ನೆಲೆಸಿರುವಂತಹ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯಕ್ಕೆ ಪ್ರತಿದಿನ ಲಕ್ಷಾಂತರ ಭಕ್ತರು ಅಲ್ಲಿ ಭೇಟಿ ಕೊಟ್ಟು ದೇವರ ಆಶೀರ್ವಾದವನ್ನು ಪಡೆದು ದೇವರ ಕೃಪೆಗೆ ಪಾತ್ರರಾಗ್ತಾರೆ. ಗೋವಿಂದ ಅನ್ನುವಂಥ ನಾಮಸ್ಮರಣೆ ಇಲ್ಲಿ ಪ್ರತಿ ಕ್ಷಣ ಕೂಡ ಕೇಳಿ ಬರುತ್ತೆ. ಭಕ್ತರ ಆ ಒಂದು ಸ್ಮರಣೆಯನ್ನು ಅತ್ಯಂತ ಪ್ರೀತಿಯಿಂದ ಭಕ್ತಿಯಿಂದ ಮೊಳಗಿಸ್ತಾರೆ. ಭಕ್ತರು ಇಲ್ಲಿ ತಲೆಯ ಕೂದಲು ಕೂಡ ಸಮರ್ಪಿಸುವಂತಹ ಪದ್ಧತಿ ಇದೆ. ಹಾಗೆ ಅತಿ ವಿನಯದಿಂದ, ಹಾಗೆ ತುಂಬ ಭಕ್ತಿ ಭಾವದಿಂದ ಸಮರ್ಪಣೆಯನ್ನು ಮಾಡ್ತಾರೆ, ಯಾವುದೇ ಒತ್ತಾಯವಿಲ್ಲದೆ. ಹಾಗೆ ಭಕ್ತಿಯ ಬೆಟ್ಟದ ಮೇಲೆ ಕರುಣೆಯ ದೇವರಾಗಿ ನೆಲೆಸಿರುವಂಥ ತಿರುಪತಿ ತಿಮ್ಮಪ್ಪನಿಗೆ ಇಲ್ಲಿಂದಲೇ ಒಮ್ಮೆ ಗೋವಿಂದ ಗೋವಿಂದ ಹೇಳಿಬಿಡೋಣ. ಎಸ್, ನಿಮಗಾಗಿ ಮತ್ತೊಂದು ಸುಮಧುರ ಭಕ್ತಿಗೀತೆ ಮೂಡಿ ಬರ್ತಾ ಇದೆ, ಕೇಳಿ ಆನಂದಿಸಿ. ಯಾವ ಚಿತ್ರದ ಹಾಡು? ಹಾಲುಂಡ ತವರು ಚಿತ್ರದ ಈ ಹಾಡಿಗೆ ಚಿತ್ರ ಅವರು ಧ್ವನಿಯಾಗಿದ್ದಾರೆ. ಹಂಸಲೇಖಾ ಅವರ ಸಾಹಿತ್ಯ ಸಂಗೀತ ಸಂಯೋಜನೆ ಇರುವ ಹಾಡು ನಿಮಗಾಗಿ ಮೂಡಿ ಬರ್ತಾ ಇದೆ. ಸ್ಟೇ ಟ್ಯೂನ್ಡ್. ಇದು ನಿಮ್ಮದೇ ನೆಚ್ಚಿನ ಕನ್ನಡ ಕಾಮನಬಿಲ್ಲು 101.3.

ಸ್ನೇಹಿತರೆ, ಭಕ್ತಿ ಸುದ್ದಿ ಹರಿಸುವಂತಹ ಸಿನಿಮಾ ಹಾಡುಗಳನ್ನ ಕೇಳ್ತಾ ನಾದಾರ್ಚನೆ ಕಾರ್ಯಕ್ರಮದಲ್ಲಿ ಸಾಗ್ತಾ ಇದ್ವಿ. ಹಾಗೆ ಭಾರತದ ಪ್ರಸಿದ್ಧ ದೇವಸ್ಥಾನಗಳ ಬಗ್ಗೆಯೂ ಕೂಡ ಮಾಹಿತಿ ಸಾಗ್ತಾ ಇತ್ತು. ಸೋಮನಾಥೇಶ್ವರ ದೇವಸ್ಥಾನ, ಸೋಮನಾಥ ದೇವಾಲಯವು ಅನೇಕ ದಾಳಿಗಳಿಂದ ಹಾಗೆ ಧ್ವಂಸಗಳಿಂದ ಹಾನಿಗೊಳಗಾದ್ರೂ ಕೂಡ ಪುನಃ ಪುನಃ ನಿರ್ಮಾಣಗೊಂಡು ಭಾರತದ ಆತ್ಮಸ್ಫೂರ್ತಿಯ ಸಂಕೇತವಾಗಿರುವಂತಹ ದೇವಸ್ಥಾನ. ಅರಬ್ಬಿ ಸಮುದ್ರದ ತೀರದಲ್ಲಿರುವಂತಹ ಈ ದೇವಸ್ಥಾನದ ಸಂಜೆ ಆರತಿ ಮಾಡ್ತಾರಲ್ಲ, ಅದು ಭಕ್ತರಲ್ಲಿ ಅದ್ಭುತ ಆಧ್ಯಾತ್ಮಿಕತೆಯ ಅನುಭವವನ್ನು ಕೊಡುತ್ತೆ. ಸಮುದ್ರದ ಘರ್ಜನೆಯ ನಡುವೆ ಶಿವನ ಮಹಿಮೆ ಹೊಳೆಯುವ ಕ್ಷೇತ್ರ ಅಂತ ಅಂದರೆ ಅದು ಸೋಮನಾಥ ದೇವಸ್ಥಾನ. ಈ ದೇವಸ್ಥಾನಕ್ಕೆ ಭೇಟಿ ಕೊಡುವಂತಹ ಭಕ್ತರು ಸಾಕಷ್ಟು ಸಂಖ್ಯೆಯಲ್ಲಿದ್ದಾರೆ. ಅನೇಕ ರಾಜ್ಯಗಳಿಂದ ಈ ದೇವಸ್ಥಾನಕ್ಕೆ ಭೇಟಿಯನ್ನು ಕೊಡ್ತಾರೆ. ಒಂದು ರೀತಿಯ ನಮ್ಮ ವಾಸ್ತುಶಿಲ್ಪಗಳ ಒಂದು ಐತಿಹಾಸಿಕ ವೈಭವವನ್ನು ತೋರಿಸುವಂತಹ ದೇವಸ್ಥಾನ ಅಂದರೆ ತಪ್ಪಾಗಲಿಕ್ಕಿಲ್ಲ. ಸ್ನೇಹಿತರೆ, ಮತ್ತೊಂದು ಸುಮಧುರ ಹಾಡು ನಿಮಗಾಗಿ ನಾದಾರ್ಚನೆ ಕಾರ್ಯಕ್ರಮದಲ್ಲಿ ಮೂಡಿ ಬರ್ತಾ ಇದೆ. ಕೇಳ್ತಾ ಇರಿ, ಕೇಳಿಸ್ತಾ ಇರಿ ನಿಮ್ಮ ನೆಚ್ಚಿನ FM ರೈನ್ಬೋ ಕನ್ನಡ ಕಾಮನಬಿಲ್ಲು.

ಸ್ನೇಹಿತರೆ, ನಾದಾರ್ಚನೆ ಕಾರ್ಯಕ್ರಮದ ಕೊನೆಯ ಘಟ್ಟದಲ್ಲಿ ನಾವಿದ್ದೀವಿ. ಇನ್ನು ಪುರಿ ಜಗನ್ನಾಥ ದೇವಸ್ಥಾನದ ಬಗ್ಗೆ ಹೇಳೋದಾದರೆ, ಪುರಿ ಜಗನ್ನಾಥ ದೇವಾಲಯ ಚಾರಧಾಮ ಕ್ಷೇತ್ರಗಳಲ್ಲಿ ಒಂದು. ಇಲ್ಲಿ ಜಗನ್ನಾಥ ಹಾಗೂ ಬಲಭದ್ರ ಹಾಗೆ ಸುಭದ್ರಾ ದೇವಿಯ ಮರದ ವಿಗ್ರಹಗಳು ವಿಶೇಷವಾಗಿದೆ. ಪ್ರತಿ ವರ್ಷ ರಥಯಾತ್ರೆಯಲ್ಲಿ ಲಕ್ಷಾಂತರ ಭಕ್ತರು ಈ ಒಂದು ರಥಯಾತ್ರೆಯಲ್ಲಿ ಭಾಗಿಯಾಗ್ತಾರೆ. ದೇವರು ಸ್ವತಃ ಭಕ್ತರ ಬಳಿಗೆ ಬರ್ತಾನೆ ಅನ್ನುವಂತಹ ನಂಬಿಕೆ ಕೂಡ ಈ ಉತ್ಸವದ ಮಹತ್ವವನ್ನು ಸಾರುತ್ತೆ. ಇನ್ನೊಂದು ದೇವಸ್ಥಾನದ ಬಗ್ಗೆ ಹೇಳೋದಾದರೆ, ಮಧುರೈನ ಮೀನಾಕ್ಷಿ ಅಮ್ಮನ ದೇವಾಲಯ. ಇದು ದ್ರಾವಿಡ ವಾಸ್ತುಶಿಲ್ಪದ ಅದ್ಭುತ ಮಾದರಿ ದೇವಸ್ಥಾನ ಅಂತ ಹೇಳ್ಬೋದು. ಬಣ್ಣ ಬಣ್ಣದ ಗೋಪುರಗಳು ಹಾಗೆ ಸಾವಿರ ಕಂಬಗಳು ಮಂಟಪ ಪ್ರವಾಸಿಗರನ್ನ ಆಕರ್ಷಿಸುತ್ತೆ. ಇಲ್ಲಿ ದೇವಿಯ ಆರಾಧನೆ ವಿಶೇಷ ಮಹತ್ವವನ್ನ ಕೊಡಲಾಗುತ್ತೆ. ಇನ್ನೊಂದು ಕೇದಾರನಾಥ ದೇವಸ್ಥಾನ. ಹಿಮಾಲಯ ಪರ್ವತಗಳ ನಡುವೆ ಇರುವಂತಹ ಕೇದಾರನಾಥ ದೇವಸ್ಥಾನ ಅತ್ಯಂತ ಕಠಿಣ ಯಾತ್ರಾ ಕ್ಷೇತ್ರಗಳಲ್ಲೇ ಒಂದು ಅಂತ ನಾವು ಹೇಳ್ತೀವಿ ಇದನ್ನ. ಪ್ರಕೃತಿಯ ಮಧ್ಯೆ ಇರುವಂತಹ ಈ ಕ್ಷೇತ್ರ ಭಕ್ತರಲ್ಲಿ ಅಪಾರ ಭಕ್ತಿ ಹಾಗೆ ಧೈರ್ಯವನ್ನ ಮೂಡಿಸುತ್ತೆ. 2013 ಸಾಕಷ್ಟು ಪ್ರವಾಹ ಆಗಿತ್ತು ಅಲ್ಲಿ ದೇವಸ್ಥಾನ, ಆದರೂ ಕೂಡ ಅಚಲವಾಗಿ ಉಳಿದಿದ್ದು ಭಕ್ತರಲ್ಲಿ ಆಶ್ಚರ್ಯಕ್ಕೂ ಕೂಡ ಕಾರಣವಾಗಿತ್ತು. ಸ್ನೇಹಿತರೆ, ಇದಾಗಿತ್ತು ನಾದಾರ್ಚನೆ ಕಾರ್ಯಕ್ರಮದ ದೇವಸ್ಥಾನಗಳ ಮಾಹಿತಿ. ಇದೀಗ ಈ ಹಾಡಿನೊಂದಿಗೆ ನಾದಾರ್ಚನೆ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ. ಇಷ್ಟೊತ್ತು ನಿಮ್ಮ ಜೊತೆ ಇದ್ದಿದ್ದು ನಾನು ಆರ್ಜೆ ಪ್ರಿಯಾಂಕಾ ಸೋನಲ್.

0: ಸ್ನೇಹಿತರೆ, ಸ್ಟುಡಿಯೋ ಸಮಯ ಸರಿಯಾಗಿ 6:50 ಕೇಳಿ ಕನ್ನಡ ರತ್ನ ಭಂಡಾರ.
1: ಕನ್ನಡ ರತ್ನ ಭಂಡಾರ. ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಕರ್ನಾಟಕದ ರಾಜಕೀಯ ಇತಿಹಾಸ ಎಂದೂ ನೆನಪಿಸಿಕೊಳ್ಳುವ ಹೆಸರು ಕಡಿದಾಳ್ ಮಂಜಪ್ಪ ಅವರದು. ಬರಹಗಾರರು ಕೆಂಗಲ್ ಹನುಮಂತಯ್ಯನವರ ನಂತರ ಅಲ್ಪಕಾಲ ಮುಖ್ಯಮಂತ್ರಿಯಾಗಿದ್ದರು. ಸತ್ಯಾಗ್ರಹ, ಕ್ವಿಟ್ ಇಂಡಿಯಾ ಚಳುವಳಿಗಳಲ್ಲಿ ಭಾಗವಹಿಸಿದ್ದರು. ಶಿಸ್ತು, ಪ್ರಾಮಾಣಿಕತೆಗೆ ಹೆಸರಾದವರು. ಕಾದಂಬರಿಗಳನ್ನು ಬರೆದರು. ಅವರ ಮಾತು ಈಗ ಕನ್ನಡ ರತ್ನ ಭಂಡಾರದಲ್ಲಿ.
2: ನಾನು 1932 ಕಾಂಗ್ರೆಸ್ ರಾಜಕಾರಣಕ್ಕೆ ಧುಮುಕಿದ್ದವನು. ಹೆಚ್ಚಿನ ತ್ಯಾಗ ಮಾಡದಿದ್ದರು ಸಕ್ರಿಯವಾಗಿ ರಾಷ್ಟ್ರದ ಸ್ವಾತಂತ್ರ್ಯಕ್ಕಾಗಿ ನನ್ನ ಕೈಲಾದ ಮಟ್ಟಿಗೆ ಶ್ರಮಿಸಿದ್ದವನು. ಅಂದು ಗಾಂಧೀಜಿಯವರ ಅನುಯಾಯಿಯಾಗಿ ಕೆಲಸ ಮಾಡುವುದೇ ಒಂದು ಹೆಮ್ಮೆಯ ಸಂಗತಿಯಾಗಿತ್ತು. ಸತ್ಯಾಗ್ರಹದಲ್ಲಿ ಭಾಗವಹಿಸುವುದು ಒಂದು ಪವಿತ್ರ ಕರ್ತವ್ಯವೆನಿಸಿತ್ತು. ಸತ್ಯಾಗ್ರಹಿಗಳು ಶಿಸ್ತಿನ ಸಿಪಾಯಿಗಳಂತೆ ವರ್ತಿಸುತ್ತಿದ್ದರು. ದೇಶದ ಕೆಲವು ಕಡೆಗಳಲ್ಲಿ ಹಿಂಸಾತ್ಮಕ ಘಟನೆಗಳು ನಡೆದಿದ್ದರೂ ಕೂಡ ರಾಷ್ಟ್ರಭಕ್ತಿ ಇತ್ತು, ನಿಷ್ಠೆಯ ಜೊತೆಗೆ ತ್ಯಾಗ ಮನೋಭಾವವಿತ್ತು. ಶಾಸನ ಸಭೆಗಳಲ್ಲೂ ಸಾರ್ವಜನಿಕ ವೇದಿಕೆಗಳ ಮೇಲೂ ರಾಜಕಾರಣಿಗಳು ಶಿಸ್ತು, ಘನತೆ, ಗಾಂಭೀರ್ಯಗಳಿಂದ ವರ್ತಿಸುತ್ತಿದ್ದರು. ಕಾಲಕ್ರಮೇಣ ದೇಶದಲ್ಲಿ ರಾಜಕೀಯ ಜಾಗೃತಿ ಬೆಳೆಯುತ್ತಾ ಬಂತು. ಉತ್ಕಟ ರಾಷ್ಟ್ರಪ್ರೇಮ ಮತ್ತು ಆದರ್ಶಗಳಿಂದ ಪ್ರೇರಿತರಾಗಿದ್ದ ರಾಜಕಾರಣಿಗಳು, ತತ್ವಜ್ಞಾನಿಗಳು, ಸಾಹಿತಿಗಳು, ಪತ್ರಕರ್ತರು ತಮ್ಮ ಸತತ ಪ್ರಯತ್ನದಿಂದ ದೇಶದಲ್ಲಿ ಒಂದು ಹೊಸ ಚೈತನ್ಯ ಮೂಡುವಂತೆ ಮಾಡಿದರು. ಅವರು ನೀಡಿದ್ದ ಸ್ಫೂರ್ತಿ ಮತ್ತು ಮಾರ್ಗದರ್ಶನದಿಂದ ನಿಸ್ಸಹಾಯಕತೆಯ ಜಡಮಬ್ಬಿನಲ್ಲಿ ನಿಶ್ಚೇತರಾಗಿದ್ದ ಭಾರತೀಯರು

0: ಅವರು ಮಾತೃಭೂಮಿಯ ಬಿಡುಗಡೆಗಾಗಿ, ರಾಷ್ಟ್ರದ ಹಿತಕ್ಕಾಗಿ ತಮ್ಮ ಸ್ವಂತ ಹಿತವನ್ನು ಬಲಿಕೊಡಲು ಸಿದ್ಧರಿದ್ದ ಧೀರರಾಗಿದ್ದರು. ಸ್ವಾತಂತ್ರ್ಯಕ್ಕಾಗಿ ಹೋರಾಟ ನಡೆಯುತ್ತಿದ್ದ ಕಾಲದಲ್ಲಿ 85% ಜನರು ಅನಕ್ಷರಸ್ಥರಾಗಿದ್ದರೂ ಬಡವರಾಗಿದ್ದರೂ ಅವರಲ್ಲಿ ಸತ್ಯಸಂಧತೆ ಇತ್ತು. ಅವರ ಜೀವನದಲ್ಲಿ ಒಂದು ಆದರ್ಶವಿತ್ತು. ಇಂದು ಜೀವನದ ಸಮಸ್ತ ಕ್ಷೇತ್ರಗಳಲ್ಲಿಯೂ ಆದರ್ಶದ ಅಧಪತನವಾಗಿದೆ. ಸಾರ್ವಜನಿಕ ಜೀವನದಲ್ಲಿ ಪ್ರಾಮಾಣಿಕತೆ, ಶಿಸ್ತು, ರಾಷ್ಟ್ರಭಕ್ತಿ ಇವುಗಳು ಮಾಯವಾಗುತ್ತಾ ಇವೆ. ಸತ್ಯವನ್ನು ನಿರ್ಭಯವಾಗಿ ನುಡಿಯುವ ಧೈರ್ಯವನ್ನು ಕೂಡ ನಾವು ಕಳೆದುಕೊಂಡಿದ್ದೇವೆ. ರಾಷ್ಟ್ರದ ಬಹುಮಂದಿ ಜನರು ರಾಷ್ಟ್ರವನ್ನು ಮರೆತು ತಮ್ಮ ಜಾತಿ, ಧರ್ಮ, ಭಾಷೆ ಇವುಗಳಿಗೆ ಅಂಟಿಕೊಂಡಿರ್ತಾರೆ. ಕೆಲವರು ಧರ್ಮದ ಮತ್ತು ಭಾಷೆಯ ಹೆಸರಿನಲ್ಲಿ ರಾಷ್ಟ್ರದ ಐಕ್ಯತೆಗೆ ಮತ್ತು ಭದ್ರತೆಗೆ ಧಕ್ಕೆಯನ್ನುಂಟು ಮಾಡುತ್ತಿದ್ದಾರೆ. ಪ್ರಾಮಾಣಿಕತೆ, ರಾಷ್ಟ್ರಪ್ರೇಮ, ಶಿಸ್ತು, ದುಡಿಮೆ ಇವೇ ಮುಂತಾದ ಗುಣಗಳು ರಾಷ್ಟ್ರಕ್ಕೆ ಚೈತನ್ಯವನ್ನು ನೀಡುತ್ತವೆ. ಈ ಗುಣಗಳಿಲ್ಲದ ರಾಷ್ಟ್ರ ಕಾಲಕ್ರಮೇಣ ರೋಗಗ್ರಸ್ತ ರಾಷ್ಟ್ರವಾಗುತ್ತದೆ. ಮುಂದುವರೆದ ರಾಷ್ಟ್ರಗಳಲ್ಲಿ ಈ ಮೇಲ್ಕಂಡ ಗುಣಗಳಿರುವುದರಿಂದಲೇ ಅವುಗಳು ಮುಂದುವರೆದಿವೆ. ನಮ್ಮಲ್ಲಿ ಈ ಗುಣಗಳು ಬಹಳ ಕಡಿಮೆ. ಮಿತಿಮೀರಿದ ಅಧಿಕಾರದ ಸ್ವಾರ್ಥ ಸಾಧಕ ಸಮಯ ಸಾಧಕ ಪ್ರವೃತ್ತಿ, ಅಶಿಸ್ತು, ರಾಷ್ಟ್ರಾಭಿಮಾನದ ಕೊರತೆ ಇವುಗಳಿಂದ ಕೂಡ ಯಾವ ರಾಷ್ಟ್ರವೂ ಕೂಡ ಪ್ರಗತಿಯನ್ನು ಸಾಧಿಸಲಾರದು. ನಮ್ಮ ದೇಶ ಇಂದು ಎದುರಿಸುತ್ತಿರುವ ಹಲವು ಸಮಸ್ಯೆಗಳಿಗೆ ನಮ್ಮಲ್ಲಿರತಕ್ಕ ನ್ಯೂನತೆಗಳು, ದೌರ್ಬಲ್ಯಗಳು ಬಹುಮಟ್ಟಿಗೆ ಕಾರಣವೆಂದರೆ ತಪ್ಪಾಗಲಾರದು. ರಾಷ್ಟ್ರದಲ್ಲಿ ಉದ್ಭವಿಸಿರುವ ಹಲವು ಸಮಸ್ಯೆಗಳನ್ನು ದಿಟ್ಟತನದಿಂದ ಬಗೆಹರಿಸಲು ನಮಗೂ ನಮ್ಮ ರಾಷ್ಟ್ರದ ಮುಂದಾಳುಗಳಿಗೂ ಸಹ ಭಗವಂತನು ಸದ್ಬುದ್ಧಿ ಶಕ್ತಿ ಸಾಮರ್ಥ್ಯಗಳನ್ನು ಕೊಡಲೆಂದು ಹಾರೈಸುತ್ತೇನೆ.
1: 37ನೇ ಸ್ವಾತಂತ್ರ್ಯ ದಿನದ ಸಂದರ್ಭದಲ್ಲಿ ಕಡಿದಾಳ್ ಮಂಜಪ್ಪ ಅವರು ಹೇಳಿದ್ದ ಮಾತುಗಳನ್ನು ನಾವು ಇಂದು ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ನೆನಪಿಸಿಕೊಂಡೆವು. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾ ಎಎಸ್ ಶಂಕರ ನಾರಾಯಣ.

ಆಕಾಶವಾಣಿ ಸಂಪ್ರತಿ ವಾರ್ತಾಃ ಶ್ರೂಯಂತಾಂ ಪ್ರವಾಚಕಃ ಕೃಷ್ಣಪ್ರಸಾದೋಪಾಧ್ಯಾಯಃ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಓಸ್ಲೋ ನಗರೆ ಭಾರತ ನಾರ್ವೆ ವ್ಯಾಪಾರ ಅನುಸಂಧಾನ ಶಿಖರ ಸಮ್ಮೇಳನೆ ಭಾಗಂ ಅಗೃಹಣಾತ್. ಶಿಖರ ಸಮ್ಮೇಳನೆ ಯುವರಾಜ ಹಕೋನ್, ನಾರ್ವೆ ದೇಶಸ್ಯ ಪ್ರಧಾನಮಂತ್ರಿ ಜೋನಾಸ್ ಗಹರ್ ಸ್ಟೋರೆ ಇತ್ಯೇತಾವಪಿ ಭಾಗಂ ಅಗೃಹಣತಾಂ. ಶಿಖರ ಸಮ್ಮೇಳನ ಸಂಬೋಧಯನ್ ಪ್ರಧಾನಮಂತ್ರಿ ಮೋದಿ TEPA ಇತ್ಯುಕ್ತೆ ಟೇಪಾ ವ್ಯಾಪಾರ ಆರ್ಥಿಕ ಸಹಭಾಗಿತ್ವ ಸಮವಾಯ ಪ್ರವೇಶಂ ಇತಿ ವಿಷಯ ದ್ವಿಪಾಕ್ಷಿಕ ವ್ಯಾಪಾರಸ್ಯ ನಿವೇಶಸ್ಯ ಚ ವೃದ್ಧೇಹ ಪ್ರಶಂಸಾಂ ಅಕರೋತ್. TEPA ಇತ್ಯಸ್ಯ ಅಂತರ್ಗತಂ 100 ಬಿಲಿಯನ್ US ಡಾಲರ್ ಇತ್ಯಸ್ಯ ನಿವೇಶ ಲಕ್ಷ್ಯಂ ಸಾಧಯಿತುಂ ಉಭಯ ಪಕ್ಷಯೋಃ ಹಿತಧಾರಕಾಃ ಪ್ರಯತಂತೆ ಇತಿ ಸಹ ಅಧೋರೇಖಿತವಾನ್. ಪರಿಣಾಮತಃ ಭಾರತೆ 10 ಲಕ್ಷಾಃ ಉದ್ಯೋಗಾಃ ಕಲ್ಪಿತಾಃ ಭವೇಯುಃ ಇತ್ಯಪಿ ಮನ್ಯತೆ. ಸಹ ಭಾರತಸ್ಯ ಪ್ರಬಲಂ ಊರ್ಧ್ವಗಾಮಿ ವಿಕಾಸ ಪಥಂ ಜನಸಾಂಖ್ಯಿಕೀಯ ಲಾಭಾಂಶಂ ಪ್ರತಿಭಾಶಾಲಿನಃ ಮಹತ್ವಾಕಾಂಕ್ಷಾಯುಕ್ತಾಶ್ಚ ಯುವಕಾಃ ದೃಢ ವ್ಯವಸಾಯ ಅಭ್ಯಾಸಾಃ ನಿವೇಶಕ ಅನುಕೂಲ ವಿನಿಯಾಮಕ ಸಂರಚನಾ ಪ್ರತಿಸ್ಪರ್ಧಾತ್ಮಕ ಸಂಘವಾದಸ್ಯ ಭಾವಂಚ ಅಧೋರೇಖಿತವಾನ್. ಸಹ ಭಾರತೆ ನೀಲ ಅರ್ಥವ್ಯವಸ್ಥಾ ನೌಕಾಯಾನ ನಿರ್ಮಾಣಂ ಹರಿತ ಪರಿವರ್ತನಂ ಪುನರ್ನವೀಕರಣೀಯ ಊರ್ಜಾ ಸ್ವಾಸ್ಥ್ಯ ತಂತ್ರಜ್ಞಾನಂ ಮಹತ್ವಪೂರ್ಣಾನಿ ಖನಿಜಾನಿ ಆದಿಭಿಃ ಸಹ ನವೋದ್ಯೋಗಾದಿಷು ಪ್ರಮುಖ ಕ್ಷೇತ್ರೇಷು ನಾರ್ವೆ ದೇಶಸ್ಯ ಅಧಿಕ ನಿವೇಶಂ ಪ್ರೋತ್ಸಾಹಿತವಾನ್. ಶಿಖರ ಸಮ್ಮೇಳನೆ ಭಾರತೀಯಾನಾಂ ನಾರ್ವೆ ದೇಶಸ್ಯ ಚ ಉದ್ಯೋಗ ವಿಶೇಷಾಣಾಂ ಸಂಸ್ಥಾನಾಂ ಚ ಮಧ್ಯೆ ಅನೇಕಾ ವ್ಯಾಪಾರ ಸಂಧಯಃ ಹಸ್ತಾಕ್ಷರಿತಾಃ. ರಕ್ಷಾಮಂತ್ರಿ ರಾಜನಾಥ್ ಸಿಂಹ ಆಪರೇಷನ್ ಸಿಂಧೂರ್ ಇತಿದಂ ಭಾರತಸ್ಯ ಸುದೃಢಸ್ಯ ಆತ್ಮವಿಶ್ವಾಸಯುಕ್ತಸ್ಯ ಸಮರ್ಥ ರಾಷ್ಟ್ರರೂಪೇಣ ಚ ಪರಿವರ್ತನಸ್ಯ ಪ್ರಮಾಣಂ ಇತಿ ವರ್ಣಿತವಾನ್. ಹ್ಯಃ ಹನೋಯ್ ನಗರೆ ಭಾರತೀಯ ಪ್ರವಾಸಿನಃ ಸಂಬೋಧಯನ್ ಶ್ರೀ ಸಿಂಹವರ್ಯಃ ದೃಢರೂಪೇಣ ಅವದತ್ ಯತ್ ಯದ್ಯಪಿ ಭಾರತಂ ಪ್ರಥಮ ಉಪಯೋಗ ನಿಷೇಧ ನೀತಿಂ ಪ್ರತಿ ಪ್ರತಿಬದ್ಧಃ ಅಸ್ತಿ ತಥಾಪಿ ಸಃ ಪರಮಾಣು ಭೀತ್ಯಾ ವಶೀಭೂತಃ ನ ಭವಿಷ್ಯತಿ ತಥಾ ಚ ಶತ್ರೋಃ ಕಸ್ಯಾಪಿ ದುಸ್ಸಾಹಸ್ಯ ದೃಢತಯಾ ಪ್ರತಿಕಾರಂ ಕರ್ತುಂ ಸಜ್ಜಃ ಅಸ್ತಿ. ಸಹ ಪ್ರಧಾನಮಂತ್ರಿಣಃ

ನರೇಂದ್ರ ಮೋದಿ ವರ್ಯಸ್ಯ ನೇತೃತ್ವೇ ಪ್ರಾಪ್ತಾಯಾಹ ಅಭೂತಪೂರ್ವಸ್ಯ ಪ್ರಗತ್ಯಾಹ ಕಾರಣಾತ್ ಅಂತಾರಾಷ್ಟ್ರೀಯ ಸ್ತರೇ ಭಾರತಸ್ಯ ವರ್ಧಮಾನಂ ಔನ್ನತ್ಯಂ ಉದ್ಘಾಟಿತವಾನ್. ಕೇಂದ್ರೀಯ ಸ್ವಾಸ್ಥ್ಯ ಪರಿವಾರ ಕಲ್ಯಾಣ ಮಂತ್ರಿ ಜಗತ್ ಪ್ರಕಾಶ್ ನಡ್ಡಾ ಥಾಯ್ಲೆಂಡ್, ಇರಾನ್, ನೀದರ್ಲೆಂಡ್, ಸ್ವೀಡನ್, ಮಾರಿಷಸ್ ದೇಶಾನಾಂ ಪ್ರತಿನಿಧಿಭಿಃ ಸಮಕಕ್ಷೈಶ್ಚ ಸಹ ಉಚ್ಚಸ್ತರೀಯ ದ್ವಿಪಾಕ್ಷಿಕ ಮೇಲನಂ ಕೃತವಾನ್. ಜಿನೆವಾ ನಗರೆ ಏಷಾ ಸಭಾ ಅಭವತ್. ಸಾಮಾಜಿಕ ಪ್ರಸಾರ ಮಾಧ್ಯಮೇ ಶ್ರೀ ನಡ್ಡಾ ಅವದತ್ ಯತ್ ಚರ್ಚಾಸು ಡಿಜಿಟಲ್ ಸ್ವಾಸ್ಥ್ಯಂ, ಔಷಧ ನಿರ್ಮಾಣಂ, ಸಾರ್ವಜನಿಕ ಸ್ವಾಸ್ಥ್ಯ ವ್ಯವಸ್ಥಾ, ಸಾರ್ವತ್ರಿಕ ಸ್ವಾಸ್ಥ್ಯ ವ್ಯಾಪ್ತಿಂಚ ಪ್ರವರ್ಧಯಿತುಂ ಸಹಕಾರ್ಯಂ ಸುದೃಢಂ ಕರ್ತುಂ ಕೇಂದ್ರಿತಂ ಆಸೀದಿತಿ. ನ್ಯಾಯಾಧೀಶೇನ ಯಶವಂತ ವರ್ಮಣಾ ಸಂಬದ್ಧಾನಾಂ ಆರೋಪಾಣಾಂ ಅನ್ವೇಷಣಂ ಕುರುವತಿ ನ್ಯಾಯಾಧೀಶಾನ್ವೇಷಣ ಸಮಿತಿ ಹ್ಯಃ ಲೋಕಸಭಾಯಾಃ ಅಧ್ಯಕ್ಷಂ ಓಂ ಬಿರ್ಲಾಂ ಪ್ರತಿ ಸಂಸದರ್ ಭವನೆ ಸ್ವಸ್ಯ ಪ್ರತಿವೇದನಂ ಸಮರ್ಪಿತವತಿ. ಸ್ವಾಸ್ಥ್ಯ ಅಧಿಕಾರಿಣಃ ಮನ್ಯಂತೆ ಯತ್ ಕಾಂಗೊ ಲೋಕತಾಂತ್ರಿಕ ಗಣರಾಜ್ಯ ಇಬೋಲಾ ಪ್ರಕೋಪಃ ಕತಿಪಯ ಸಪ್ತಾಹ ಪೂರ್ವಂ ಆರಬ್ಧಃ ಇತಿ. ಅಧುನಾ ಮೃತಾನಾಂ ಸಂಖ್ಯಾ ಅಷ್ಟಾದಶೋತ್ತರೈಕ ಶತಂ ಯಾವತ್ ಸಂಭೂಯ ಇತೋಪಿ ವರ್ಧತೆ. ಸರ್ವಕಾರಃ ಅಂತರ್ಜಾಲ ಮಾಧ್ಯಮೇನ ಪ್ರಚಲಿತಂ ಏತದ್ ಅಭಿಯೋಗಂ ನಿಷ್ಕಾಶಯತ್ ಯತ್ ಮಂದಿರಸ್ಯ ಸ್ವರ್ಣ ಸಂಚಯಸ್ಯ ವಿನಿಮಯ ರೂಪೇಣ ಸರ್ವಕಾರಃ ದೇವಾಲಯಾನಾಂ ಕೃತೆ ಸ್ವರ್ಣ ಬಂಧ ಪತ್ರಾಣಿ ನಿರ್ಗಮಿಷ್ಯತಿ ಇತಿ. ಪ್ರೆಸ್ ಇನ್ಫಾರ್ಮೇಷನ್ ಬ್ಯೂರೋ ಇತ್ಯಸ್ಯ ದ ಫ್ಯಾಕ್ಟ್ ಚೆಕ್ ಯೂನಿಟ್ ಇತ್ಯುಕ್ತೆ PIB ಇತ್ಯನೇನ ಉಕ್ತಂ ಯತ್ ಏತದ್ ಪ್ರತಿಪಾದನಂ ಮಿಥ್ಯಾ ಅಸ್ತಿ ಇತಿ. ಪ್ರಿಯಾಃ ಶ್ರೋತಾರಃ ಅಂತೆ ಕ್ರೀಡಾ ವಾರ್ತಾಯಾಂ. IPL ಇತಿ ಕ್ರಿಕೆಟ್ ಕ್ರೀಡಾಯಾಂ ಸನ್ರೈಸರ್ಸ್ ಹೈದರಾಬಾದ್ ದಲಂ ಆತಿಥೇಯ ಚೆನ್ನೈ ಸೂಪರ್ ಕಿಂಗ್ಸ್ ಇತಿ ದಲಂ ಗತರಾತ್ರೋ ಪಂಚಸ್ತೋಭೈಃ ಪರಾಜಿತ್ಯ ಪ್ಲೇ ಆಫ್ ಇತಿ ಸ್ಥಾನಂ ಪ್ರಾಪ್ತವತ್. ಚೆನ್ನೈ ಸೂಪರ್ ಕಿಂಗ್ಸ್ ಇತ್ಯನೇನ ನಿರ್ಧಾರಿತಸ್ಯ ಏಕಾಶೀತ್ಯಧಿಕೈಕಶತಂ ಲಕ್ಷ್ಯಸ್ಯ ಅನುಸರಣಂ ಕುರುವತಾ ಸನ್ರೈಸರ್ಸ್ ಹೈದರಾಬಾದ್ ಇತ್ಯನೇನ ಏಕೋನವಿಂಶತಿಃ ಕಂದುಕ ಕ್ಷೇಪಣ ಚಕ್ರೇಷು ಏವ ಲಕ್ಷ್ಯಂ ಅತಿಕ್ರಾಮಿತಂ ಇತಿ ವಾರ್ತಾಃ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಮನುಷ್ಯನಿಗೆ ಆರೋಗ್ಯವೇ ಅತಿದೊಡ್ಡ ಭಾಗ್ಯ. ಆಸ್ಪತ್ರೆಗೆ ಹೋಗಲು ಸಮಯ ಅಥವಾ ಸಾರಿಗೆ ಸೌಲಭ್ಯದ ಸಮಸ್ಯೆ ಇಲ್ಲವೇ ಹಣಕಾಸು ಸಮಸ್ಯೆಯಿಂದ ಎಷ್ಟೋ ಕುಟುಂಬಗಳು ಕಂಗಾಲಾಗಿವೆ. ಇನ್ನು ಆತಂಕ ಬೇಡ. ರೋಗ ಬರುವ ಮುನ್ನ ಆರೋಗ್ಯ ಸೇವೆಗಳೇ ನಿಮ್ಮ ಮನೆ ಬಳಿಗೆ ಬಂದರೆ? ಹೌದು, ಇದು ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆ ಗೃಹ ಆರೋಗ್ಯ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
2: ಆಸ್ಪತ್ರೆಗೆ ರೋಗಿ ಬರುವುದಕ್ಕಿಂತ ಮುಂಚೆ ರೋಗ ಬರದಂತೆ ತಡೆಯುವುದೇ ನಮ್ಮ ಗುರಿ.
1: ಈ ಯೋಜನೆ ಅಡಿ ಬಿಪಿ, ಸಕ್ಕರೆ ಕಾಯಿಲೆ, ಅನಿಮಿಯಾ, ಬಾಯಿ, ಸ್ತನ, ಗರ್ಭಕಂಠದ ಕ್ಯಾನ್ಸರ್ ಸೇರಿದಂತೆ 14 ಬಗೆಯ ಅಸಾಂಕ್ರಾಮಿಕ ರೋಗಗಳಿಗೆ ನಿಮ್ಮ ಮನೆಯಲ್ಲೇ ಉಚಿತ ತಪಾಸಣೆ ಲಭ್ಯವಿದೆ. ಈಗಾಗಲೇ 1 ಕೋಟಿಗೂ ಅಧಿಕ ಜನರನ್ನು ತಲುಪಿರುವ ಈ ಆರೋಗ್ಯ ಕ್ರಾಂತಿಗೆ ಕೈಜೋಡಿಸಿ. ಆಶಾ ಕಾರ್ಯಕರ್ತೆಯರು ನಿಮ್ಮ ಬಳಿ ಬಂದಾಗ ಮಾಹಿತಿ ನೀಡಿ ಸಹಕರಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
3: ಮನೋವಿಹಾರಿಣಿ, ಮಾನಸಿಕ ಆರೋಗ್ಯ ಮತ್ತು ನರವಿಜ್ಞಾನ ಕುರಿತ ಪ್ರಾಯೋಜಿತ ಶಿಕ್ಷಣ ಮಾಲಿಕೆ ಮನೋವಿಹಾರಿಣಿ ಪ್ರತಿ ಬುಧವಾರ ಬೆಳಿಗ್ಗೆ 7:15 ಬೆಂಗಳೂರು ಆಕಾಶವಾಣಿ 101.3 ಎಫ್ಎಂ ನಲ್ಲಿ. ಮನೋವಿಹಾರಿಣಿ ಪ್ರಾಯೋಜಕರು ನಿಮ್ ಹ್ಯಾನ್ಸ್ ಬೆಂಗಳೂರು.
4: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ, ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.
5: ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ CBS BLR.

0: ಬೆಳಗ್ಗೆ ಆಯ್ತು ಅಂದ್ರೆ ಈ ಕೆಲ್ಸ ಶುರುವಾಗತ್ತೆ. ಈ ಟೆನ್ಷನ್ ನಡುವೆ ನನ್ನ ಇಷ್ಟದ ಹಾಡಾದ್ರೂ ಕೇಳಿದ್ರೆ ಹಾಯ್ ಅನ್ಸುತ್ತೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
1: ಅಮೃತ ಧಾರೆ ಕೋಟಿ ಜನುಮ ಜಾತಿ.
2: ಅಬ್ಬಾ, ನೈಟ್ ಶಿಫ್ಟ್ ಮುಗೀತು. ನಿದ್ದೆ ಮಾಡೋಕ್ಕೂ ಮುಂಚೆ ನನ್ನ ಫೇವರೇಟ್ ಹಾಡ್ ಕೇಳಬೇಕು ಅನಿಸ್ತಾ ಇದೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
1: ಹಾಡದಿದ್ದರೆ ನನ್ನ ಹಾಡು ಕೇಳು.
3: ಆಫೀಸಿಗೆ ಹೋಗ್ತಾ ಹಾಡುಗಳನ್ನ ಕೇಳ್ಕೊಂಡು ಹೋದ್ರೆ ಯಾವ ಸ್ಟ್ರೆಸ್ಸು ಇರಲ್ಲ. ಆದ್ರೆ ಹಾಡ್ ಕೇಳೋಕ್ ಏನ್ ಮಾಡ್ಲಿ?
0: ಏನ್ ಮಾಡ್ಲಿ?
2: ಏನ್ ಮಾಡ್ಲಿ?
3: ಏನ್ ಮಾಡ್ಲಿ?
0: ಎಫ್ಎಂ ರೈನ್ಬೋಗೆ ಮೆಸೇಜ್ ಮಾಡಿ.
2: ಕೇಳಿ ಭಾವನೆ ರಿಕ್ವೆಸ್ಟ್ಗಳ ರಿಂಗು ಸಖತ್ ಸಾಂಗು
0: ಪ್ರತಿದಿನ ಬೆಳಗ್ಗೆ 9:00 ನಿಮ್ಮ ಕನ್ನಡ ಕಾಮನ ಬಿಲ್ಲಿನಲ್ಲಿ.
4: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್, ಮ್ಯೂಸಿಕಲಿ ಯೋರ್ಸ್.
5: ಮುಂಬೆಳಗನೆ ಸರ ನಗೆ ಮೊಗವ ಹೊತ್ತಾಗ,
6: ಎದೆ ತುಂಬಿ ಬಂತೊಂದು ಭಾವಜರಿ ಆಗ,
7: ಎದೆ ತುಂಬಿ ಹಾಡಿದೆನು ಬಂದು ನಾನು,
5: ನಿಲ್ಲದೆ ಅಲೆದಾಡುವ ಮನಸ್ಸಿಗೆ
6: ಎಲ್ಲೆ ಮೀರಿದ ಪ್ರೇಮ ಸಿಂಚನ.
8: ನಿನ್ನ ಪ್ರೇಮದ ಪರಿಯ ನಾನರಿಯೇ ಕನಕಾಂಗೆ,
5: ಒಲವ ಸಾಂಗತ್ಯಕ್ಕಾಗಿ ಆತರಿವ ಜೀವಕ್ಕೆ
6: ಹೃದಯ ಬೆಸೆದು ಸಾಕ್ಷಿಯಾಗೋ ನೆನಪುಗಳು. ಅಂತರಾಳದ ಮಂಥನಗಳಿಗೆ ಚೇತನ
5: ಭಾವಸ್ಪಂದನ
6: ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನ ಬಿಲ್ಲು 101.3.

0: ಸ್ನೇಹಿತರೆ, ಸಮಯ ಸರಿಯಾಗಿ 7:05 ಕೇಳಲಿದ್ದೀರಿ ಪ್ರದೇಶ ಸಮಾಚಾರ.
1: ಆಕಾಶವಾಣಿ ಪ್ರದೇಶ ಸಮಾಚಾರ, ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಮುಖ್ಯಾಂಶಗಳು. ಕೇಂದ್ರ ಪುರಸ್ಕೃತ ದ್ವಿದಳ ಧಾನ್ಯಗಳ ಆತ್ಮನಿರ್ಭರತೆ ಯೋಜನೆ ರಾಜ್ಯದಲ್ಲಿ ಯಶಸ್ವಿ ಅನುಷ್ಠಾನ. ಶಿವಮೊಗ್ಗ ಜಿಲ್ಲೆಯಲ್ಲಿ 25ನೇ ತಾರೀಖಿನವರೆಗೆ ಜನ್ ಭಾಗಿದಾರಿ ಸಬ್ಸೆ ದೂರ್ ಸಬ್ಸೆ ಪೆಹಲೆ ಮಾಹಿತಿ ಶಿಕ್ಷಾ ಸಂವಹನ ಅಭಿಯಾನ. ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿ ಕಲಬುರಗಿ ಹಾಗೂ ರಾಯಚೂರು ಜಿಲ್ಲೆಗಳಲ್ಲಿ ಸರ್ಕಾರಿ ಉಪಕರಣಾಗಾರ ಹಾಗೂ ತರಬೇತಿ ಕೇಂದ್ರ ಸ್ಥಾಪನೆ. ತುಮಕೂರಿನಲ್ಲಿ ಇಂದು ಪ್ರಗತಿಯತ್ತ ಕರ್ನಾಟಕ ಸಾರ್ಥಕ ಸೇವೆಗಳ ಸಮರ್ಪಣೆ ಕಾರ್ಯಕ್ರಮ. ಈಗ ವಾರ್ತೆಗಳ ವಿವರ. ಕೇಂದ್ರದ ದ್ವಿದಳ ಧಾನ್ಯಗಳ ಆತ್ಮನಿರ್ಭರತಾ ಅಭಿಯಾನವನ್ನು ಯಶಸ್ವಿಗೊಳಿಸಿ ಉತ್ಪಾದಕತೆ ಹೆಚ್ಚಿಸಿ ರೈತ ಕುಟುಂಬಗಳ ಸುಸ್ಥಿರ ಅಭಿವೃದ್ಧಿಗೆ ರಾಜ್ಯ ಸರ್ಕಾರ ಆದ್ಯತೆ ನೀಡಿದೆ ಎಂದು ಕೃಷಿ ಖಾತೆ ಸಚಿವ ಎನ್ ಚಲುವರಾಯಸ್ವಾಮಿ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ರಾಜ್ಯ ಮಟ್ಟದ ಮುಂಗಾರು ಹಂಗಾಮು ಕಾರ್ಯಾಗಾರದಲ್ಲಿ ಅವರು ಮಾತನಾಡಿದರು. ಕೃಷಿ ಭಾಗ್ಯ, ಹೈಟೆಕ್ ಹಾರ್ವೆಸ್ಟರ್ ಹಬ್ ಹಾಗೂ ಬೆಳೆ ವಿಮೆ ಯೋಜನೆಗಳ ಸಮರ್ಪಕ ಅನುಷ್ಠಾನಕ್ಕೆ ಆದ್ಯತೆ ನೀಡಲಾಗಿದೆ. ಮಳೆ ಅನಿಶ್ಚಿತತೆ, ಹವಾಮಾನ ವೈಪರೀತ್ಯ ಹಾಗೂ ಬದಲಾಗುತ್ತಿರುವ ಬೆಳೆ ಮಾದರಿಗಳನ್ನು ಗಮನದಲ್ಲಿರಿಸಿ ಜಿಲ್ಲಾ ಮಟ್ಟದಲ್ಲಿ ಮುಂಗಾರು ಹಂಗಾಮಿಗೆ ಮುಂಚಿತವಾಗಿ ಬೆಳೆ ಯೋಜನೆ ಮತ್ತು ಪರ್ಯಾಯ ಯೋಜನೆಗಳನ್ನು ರೂಪಿಸುವುದು ಅಗತ್ಯ ಎಂದು ಅಭಿಪ್ರಾಯಪಟ್ಟರು. ಕೇಂದ್ರ ಬುಡಕಟ್ಟು ವ್ಯವಹಾರಗಳ ಸಚಿವಾಲಯ ಜನ್ ಭಾಗಿದಾರಿ ಸಬ್ಸೆ ದೂರ್ ಸಬ್ಸೆ ಪೆಹಲೆ ಮಾಹಿತಿ ಶಿಕ್ಷಾ ಸಂವಹನ ಅಭಿಯಾನವನ್ನು ಈ ತಿಂಗಳ 25ನೇ ತಾರೀಖಿನವರೆಗೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಆಯೋಜಿಸಿದೆ. ಜಿಲ್ಲಾಧಿಕಾರಿ ಪ್ರಭುಲಿಂಗ್ ಕವಳಿಕಟ್ಟಿ ಮಾಹಿತಿ ನೀಡಿ ಬುಡಕಟ್ಟು ಸಮುದಾಯಗಳಿಗೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ವಿವಿಧ ಯೋಜನೆಗಳ ಪ್ರಯೋಜನ ತಲುಪಿಸುವುದು ಹಾಗೂ ಸೂಕ್ತ ದಾಖಲಾತಿಗಳನ್ನು ಒದಗಿಸಲು 17 ಇಲಾಖೆಗಳ ಸಮನ್ವಯದೊಂದಿಗೆ ಈ ಅಭಿಯಾನ ನಡೆಯುತ್ತಿದೆ ಎಂದರು. ಮುದ್ದಿನಕೊಪ್ಪ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ವಿರೂಪಿನಕೊಪ್ಪ, ಬಿಬೀರನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸದಾಶಿವಪುರ ಗ್ರಾಮಗಳಲ್ಲಿ ಧರ್ತಿ ಆಬ ಜನಜಾತಿಯ ಗ್ರಾಮ ಉತ್ಕರ್ಷ ಅಭಿಯಾನದ ಅಂಗವಾಗಿ ಜನಜಾಗೃತಿ ಕಾರ್ಯಕ್ರಮ ಆಯೋಜಿಸಲಾಗುವುದು ಎಂದರು.

0: ಉಲ್ಲಾಸನಗರ ಜಿಲ್ಲೆಯಲ್ಲಿ ಪ್ರಧಾನಮಂತ್ರಿ ಜನಮನ ಹಾಗೂ ಧರ್ತಿ ಆಬ ಜನಜಾತಿಯ ಗ್ರಾಮ ಉತ್ಕರ್ಷ ಅಭಿಯಾನಕ್ಕೆ ಶಾಸಕ ಎಆರ್ ಕೃಷ್ಣಮೂರ್ತಿ ಚಾಲನೆ ನೀಡಿದರು. ತುಮಕೂರಿನ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಮೈದಾನದಲ್ಲಿ ಇಂದು ಬೆಳಗ್ಗೆ 11 ಗಂಟೆಗೆ ಗ್ಯಾರಂಟಿ ಹಬ್ಬ ಪ್ರಗತಿಯತ್ತ ಕರ್ನಾಟಕ ಸಾರ್ಥಕ ಸೇವೆಗಳ ಸಮರ್ಪಣೆ ಕಾರ್ಯಕ್ರಮ ಆಯೋಜಿತವಾಗಿದೆ. ರಾಜ್ಯದ ಕಾಂಗ್ರೆಸ್ ಸರ್ಕಾರ 3 ವರ್ಷಗಳ ಅಧಿಕಾರಾವಧಿ ಪೂರೈಸುತ್ತಿರುವ ಹಿನ್ನೆಲೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ 682 ಕೋಟಿ ರೂಪಾಯಿ ಮೌಲ್ಯದ ವಿವಿಧ ಅಭಿವೃದ್ದಿ ಯೋಜನೆಗಳಿಗೆ ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ತುಮಕೂರಿನಲ್ಲಿ ಪೂರ್ವ ಸಿದ್ದತೆಗಳನ್ನು ಪರಿಶೀಲಿಸಿ ಮಾತನಾಡಿದ ಅವರು, ಕಂದಾಯ ಇಲಾಖೆಯಡಿ ಇ ಪೋತಿ ಖಾತೆ, ದರಖಾಸ್ತು ಪೋಡಿ, ಕಂದಾಯ ಗ್ರಾಮ ಹಕ್ಕುಪತ್ರಗಳು, ಪಿಂಚಣಿ ಸೇರಿದಂತೆ 1,52,492 ಫಲಾನುಭವಿಗಳಿಗೆ ಹಕ್ಕುಪತ್ರ ವಿತರಿಸಲಾಗುತ್ತಿದೆ ಎಂದರು. ಬಿಜೆಪಿ ಆಡಳಿತ ಅವಧಿಯಲ್ಲಿ ರಾಜ್ಯದ ಕೃಷಿ ವೃದ್ಧಿ ದರ ಶೇಕಡ 17ರಷ್ಟಿತ್ತು. ಕಾಂಗ್ರೆಸ್ ಸರ್ಕಾರದ 3 ವರ್ಷಗಳ ಈ ಕಾಲಾವಧಿಯಲ್ಲಿ ಶೇಕಡ 10.4ಕ್ಕೆ ಕುಸಿದಿದೆ ಎಂದು ವಿಧಾನಸಭೆ ವಿಪಕ್ಷ ನಾಯಕ ಆರ್ ಅಶೋಕ್ ಟೀಕಿಸಿದ್ದಾರೆ. ಬೆಂಗಳೂರಿನಲ್ಲಿ ಈ ವಿಷಯ ತಿಳಿಸಿದ ಅವರು, ಹೈನುಗಾರರಿಗೆ ಹಾಲು ಪ್ರೋತ್ಸಾಹಧನದ 700 ಕೋಟಿ ರೂಪಾಯಿ ಬಾಕಿ ಇದೆ. ಬಿತ್ತನೆ ಬೀಜಗಳ ಬೆಲೆ ಶೇಕಡ 60ರಷ್ಟು ಏರಿಕೆಯಾಗಿದೆ. ರೈತರು ಬೆಳೆ ಹಾನಿಯಿಂದ ಸಂಕಷ್ಟಕ್ಕೆ ಸಿಲುಕಿ ಆತ್ಮಹತ್ಯೆ ಮಾಡಿಕೊಳ್ಳುವ ಮಟ್ಟಕ್ಕೆ ಪರಿಸ್ಥಿತಿ ವಿಕೋಪಕ್ಕೆ ತಿರುಗಿದೆ ಎಂದು ಕಳವಳ ವ್ಯಕ್ತಪಡಿಸಿದರು. ಕೇಂದ್ರ ಸರ್ಕಾರ ದೇಶದ ಜ್ಞಾನ ಪರಂಪರೆಯನ್ನು ಸಂರಕ್ಷಿಸಿ ಮುಂದಿನ ಪೀಳಿಗೆಗೆ ಪರಿಚಯಿಸುವ ಉದ್ದೇಶದಿಂದ ಜ್ಞಾನ ಭಾರತಂ ಮಿಷನ್ ಯೋಜನೆಯಡಿ ವಿಜಯನಗರ ಜಿಲ್ಲೆಯಲ್ಲಿ ಹಸ್ತಪ್ರತಿಗಳ ಸಮಗ್ರ ಸಮೀಕ್ಷೆ ಮತ್ತು ಡಿಜಿಟಲೀಕರಣ ಕಾರ್ಯಕ್ಕೆ ಚಾಲನೆ ನೀಡಿದೆ. ಅಪರೂಪದ ಪ್ರಾಚೀನ ಹಸ್ತಪ್ರತಿಗಳನ್ನು ಈಗಾಗಲೇ ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕು ಕಮಲಾಪುರದ ಹಂಪಿ ಕನ್ನಡ ವಿಶ್ವವಿದ್ಯಾಲಯದ ಮೂಲಕ ಸಂಗ್ರಹಿಸಲಾಗಿದೆ. ಪ್ರದೇಶ ಸಮಾಚಾರಕ್ಕಾಗಿ ವಿಜಯನಗರ ಜಿಲ್ಲಾಧಿಕಾರಿ ಕವಿತಾ ಮನ್ನಿಕೇರಿ ಈ ಕುರಿತು ಮಾಹಿತಿ ನೀಡಿದ್ದಾರೆ.
1: ಭಾರತ ಸರ್ಕಾರ ಜ್ಞಾನ ಭಾರತ ಮಿಷನ್ ಅಡಿಯಲ್ಲಿ ಡಿಜಿಟಲೀಕರಣ ಮಾಡಬೇಕು ಅಂತ, ಬಟ್ ಇಲ್ಲಿ ಆಗಲೇ 90% ಕೆಲಸ ಆಗೋಗಿದೆ. ಏನಂದ್ರೆ ಅಲ್ಲಿ ಅದನ್ನ ನಾವು ಅಪ್ಲೋಡ್ ಮಾಡಿ ಡಿಜಿಟಲೈಸ್ ಮಾಡಬೇಕು ಅಷ್ಟು ಮಾತ್ರ ಇದೆ. ಕ್ರೆಡಿಟ್ ಎಲ್ಲ ನಮ್ಮ ಹಂಪಿ ಯೂನಿವರ್ಸಿಟಿಗೆ ಹೋಗ್ಬೇಕು, ಮತ್ತೆ ಇದಕ್ಕೆ ಪರಿಶ್ರಮ ಪಟ್ಟಂತ ಎಲ್ಲ ಏನು ಸಿಬ್ಬಂದಿ ಅಧಿಕಾರಿಗಳಿದ್ದಾರೆ ಅವ್ರಿಗೆ ಹೋಗುತ್ತೆ. ಏನು ಶೇಖರಣೆ ಮಾಡಿದ್ದಾರೆ ಅದನ್ನೆಲ್ಲ ನಾನು ನೋಡಿದೆ. ಇವರು ಫಸ್ಟ್ ಸರ್ವೆ ಮಾಡಿ ಐಡೆಂಟಿಫೈ ಮಾಡಿ ನಂತರ ಹಸ್ತಪ್ರತಿ ಇರೋಂತ ಮನೆಗಳಿಗೆ ಹೋಗಿ ಅವ್ರಿಗೆ ಮನ ಒಲಿಸಿ ಅದನ್ನೆಲ್ಲ ತಗೊಂಡ್ಬಂದು ಶೇಖರಣೆ ಮಾಡಿರೋದು ಇಟ್ಸ್ ನಾಟ್ ಅ ಸ್ಮಾಲ್ ಜಾಬ್, ಸಣ್ಣ ವಿಷಯ ಅಲ್ಲ. ಅದ್ಭುತವಾದ ಕೆಲಸವನ್ನು ಮಾಡಿದ್ದಾರೆ.
0: ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15ಕ್ಕೆ.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಕಲಬುರಗಿ ಜಿಲ್ಲೆ ಸೇಡಂ, ಜೇವರ್ಗಿ, ರಾಯಚೂರು ಜಿಲ್ಲೆ ಸಿಂಧನೂರು ಹಾಗೂ ರಾಯಚೂರಿನಲ್ಲಿ ಸರ್ಕಾರಿ ಉಪಕರಣಾಗಾರ ಹಾಗೂ ತರಬೇತಿ ಕೇಂದ್ರ ಜಿಟಿಟಿಸಿ ಆರಂಭಿಸಲು 73 ಕೋಟಿ ರೂಪಾಯಿ ಅನುದಾನ ಒದಗಿಸುವುದಾಗಿ ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ದಿ ಮಂಡಳಿ ಅಧ್ಯಕ್ಷ ಡಾ ಅಜಯ್ ಸಿಂಗ್ ತಿಳಿಸಿದ್ದಾರೆ. ಕಲಬುರಗಿಯ I1A ಶಾಹಿ ಅತಿಥಿಗೃಹದಲ್ಲಿ ಮಾತನಾಡಿದ ಅವರು, ಕಲ್ಯಾಣ ಕರ್ನಾಟಕ ಭಾಗದ ತಲಾ ಆದಾಯ ತುಂಬಾ ಕಡಿಮೆ ಇದೆ. ಕಲ್ಯಾಣ ಕರ್ನಾಟಕ ಎಕಾನಮಿ ಮಿಷನ್ ಅಡಿ ಹೂಡಿಕೆಗೆ ಪ್ರಯತ್ನಿಸಲಾಗುತ್ತಿದೆ. ಬೆಂಗಳೂರಿನಾಚೆ 2ನೇ ಮತ್ತು 3ನೇ ಹಂತದ ನಗರಗಳು ಬೆಳವಣಿಗೆ ಹೊಂದಿದಲ್ಲಿ ಮಾತ್ರ ಪ್ರಾದೇಶಿಕ ಅಸಮಾನತೆ ನೀಗಲಿದೆ ಎಂದರು. ನಿನ್ನೆ May 18ರಂದು ವಿಶ್ವ ಏಡ್ಸ್, ಆಕ್ವಾರ್ಡ್ ಇಮ್ಯುನೋ ಡಿಫಿಷಿಯನ್ಸಿ ಸಿಂಡ್ರೋಮ್ ಲಸಿಕೆ ದಿನ ಹಾಗೂ HIV ಹ್ಯೂಮನ್ ಇಮ್ಯುನೋ ಡೆಫಿಷಿಯನ್ಸಿ ವೈರಸ್ ಲಸಿಕೆ ಜಾಗೃತಿ ದಿನವನ್ನು ಆಚರಿಸಲಾಯಿತು. ಸುರಕ್ಷಿತ ಮತ್ತು ಪರಿಣಾಮಕಾರಿ ಏಡ್ಸ್ ಔಷಧವನ್ನು ಕಂಡುಹಿಡಿಯುವ ಪ್ರಕ್ರಿಯೆಗೆ ಕೊಡುಗೆ ನೀಡಿದ ಸಾವಿರಾರು ಸಂಶೋಧಕರು, ವಿಜ್ಞಾನಿಗಳು ಮತ್ತು ಆರೋಗ್ಯ ವೃತ್ತಿಪರರ ಪ್ರಯತ್ನಗಳನ್ನು ಗುರುತಿಸಿ ಗೌರವಿಸಲಾಯಿತು. ಡಾ ಶಿವಾಜಿ ಜಾಧವ್ ತಮ್ಮ ನವೋದ್ಯಮದ ಮೂಲಕ ಅತ್ಯಂತ ಕಡಿಮೆ ದರದ ಎಚ್ಐವಿ ಪರೀಕ್ಷಾ ಕಿಟ್ ಅಭಿವೃದ್ಧಿಪಡಿಸಿದ್ದಾರೆ. ಧಾರವಾಡ ಭಾರತೀಯ ತಂತ್ರಜ್ಞಾನ ಸಂಸ್ಥೆಯ ಧರ್ತಿ ಬಯೋನೆಸ್ಟ್ ಇನ್ಕ್ಯುಬೇಷನ್ ಮೂಲಕ ಮಹತ್ವದ ಸಂಶೋಧನೆ ಕೈಗೊಂಡಿದ್ದು, ವೈರಾಣು ರೋಗಗಳ ಪರೀಕ್ಷಾ ಕಿಟ್ ಬಗ್ಗೆ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
5: ವೈರಾಲಜಿ ಕಿಟ್ ಅನ್ನ ಕಾಸ್ಟ್ ಎಫೆಕ್ಟಿವ್ ಆರ್ಟಿಪಿಸಿಆರ್ ಕಿಟ್ ಅನ್ನ ಎಷ್ಟೋ ಜನಕ್ಕೆ ಕಾಸ್ಟ್ಲಿ ಬೀಳುತ್ತಿತ್ತು, 3,000-4,000. ಇದೆಲ್ಲ ನೋಡಿದ ಮೇಲೆ ನಾವೇನ್ ಮಾಡಿದ್ವಿ, ವಿ ಹ್ಯಾವ್ ಡೆವಲಪ್ಡ್ ಅವರ್ ಓನ್ ಮೆಥಡ್ ಮಾಡಿ, ಸೊ ಯು ಕ್ಯಾನ್ ಗೆಟ್ ಟೆಸ್ಟೆಡ್ HIV ಮತ್ತು ಅದರ್ ವೈರಸ್ ಇನ್ ವೆರಿ ಕಾಸ್ಟ್ ಎಫೆಕ್ಟಿವ್, ಅರೌಂಡ್ 500-800 rupees ಅಲ್ಲಿ ನೀವು ಮಾಡಬಹುದು. ಅಂಡ್ ಇಟ್ಸ್ ವೆರಿ ಹೈಲಿ ಸೆನ್ಸಿಟಿವ್ ಅಂಡ್ ಸ್ಪೆಸಿಫಿಕ್ ಕಿಟ್. ಇದನ್ನ ಈಗ ಆಲ್ರೆಡಿ ವ್ಯಾಲಿಡೇಷನ್ ಪೈಪ್ಲೈನ್ ಇದೆ, ಇದನ್ನ ಬೇಗ ನಾವು ತರ್ತೇವೆ, ಯಾಕಂದ್ರೆ ಯುರೋಪಿಯನ್ ಎಲ್ಲ ಮಾರ್ಕೆಟ್ಗೆ ಇಂಡಿಯಾ ಮತ್ತೆ ಎಲ್ಲಾ ಕಡೆ ಕಳಿಸ್ಬೇಕಂತ ಇದು ಮಾಡ್ತಾ ಇದೀವಿ. ಅದ್ರ ಜೊತೆನೆ HIV ಜೊತೆ ಡ್ರಗ್ ರೆಸಿಸ್ಟೆನ್ಸಿ ಬರ್ತಾ ಇದೆ, ಯಾಕಂದ್ರೆ ಡ್ರಗ್ ರೆಸಿಸ್ಟೆನ್ಸಿ ಬಂದ್ರೆ HIV ಡಯಾಗ್ನೋಸ್ ಆದ ತಕ್ಷಣನೇ ಫಸ್ಟ್ ಲೈನ್ ಆಫ್ ಥೆರಪಿ ಟ್ರೀಟ್ಮೆಂಟ್ ಕೊಡ್ತಾರೆ, ಬಟ್ ಆ ಟ್ರೀಟ್ಮೆಂಟ್ ಇಂದ ಎಷ್ಟೋ ಜನರಿಗೆ ಎಫೆಕ್ಟಿವ್ ಆಗಲ್ಲ. ಸೊ ಅದಕ್ಕೆ ಡ್ರಗ್ ರೆಸಿಸ್ಟೆನ್ಸ್ ಟೆಸ್ಟ್ ಮಾಡೋದು ಬಹಳ ಇಂಪಾರ್ಟೆಂಟ್. ಸೊ ಆ ನಿಟ್ಟಿನಿಂದ ಈ ಫಸ್ಟ್ ನಾವು ಏನ್ ಮಾಡ್ತಿದೀವಿ, HIV ಐಡೆಂಟಿಫಿಕೇಶನ್ ಡಯಾಗ್ನೋಸಿಸ್ ಅಂಡ್ ಡ್ರಗ್ ರೆಸಿಸ್ಟೆನ್ಸ್ ಮೇಲೆ ಮಾಲಿಕ್ಯುಲರ್ ಪಾಯಿಂಟ್ ಆಫ್ ವ್ಯೂ ಅನ್ನ ಡೆವಲಪ್ ಮಾಡ್ತಾ ಇದೆ.
0: ಧಾರವಾಡ ಜಿಲ್ಲೆಯಲ್ಲಿ ಕಳೆದ 3 ವರ್ಷಗಳಲ್ಲಿ 83 ಪೋಸ್ಕೋ ಪ್ರಕರಣಗಳು ದಾಖಲಾಗಿದ್ದು, ಸಖಿ ಒನ್ ಸ್ಟಾಪ್ ಕೇಂದ್ರದ ಮೂಲಕ ಸೂಕ್ತ ದಾಖಲೆಗಳನ್ನು ಪಡೆದಿದ್ದಾಗಿ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾ ನಾಗಲಕ್ಷ್ಮಿ ಚೌಧರಿ ತಿಳಿಸಿದ್ದಾರೆ. ಧಾರವಾಡ ಜಿಲ್ಲೆಗೆ ಭೇಟಿ ನೀಡಿ ವಿವಿಧೆಡೆ ಪರಿಶೀಲನೆ ಕೈಗೊಂಡಿರುವ ಅವರು, ಧಾರವಾಡ ಜಿಲ್ಲಾ ಆಸ್ಪತ್ರೆಯಲ್ಲಿ ತಾಯಿ ಮಕ್ಕಳ ವಿಭಾಗ ಪರಿಶೀಲಿಸಿ ಸುದ್ದಿಗಾರರೊಂದಿಗೆ ಮಾತನಾಡಿದರು. ಬೆಳಗಾವಿ ಮಹಾನಗರ ಪಾಲಿಕೆ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಆರಂಭಿಸಿದೆ. 40 ಮೇಲ್ವಿಚಾರಕರ ಮಾರ್ಗದರ್ಶನದಲ್ಲಿ ಒಟ್ಟು 514 ಮತಗಟ್ಟೆ ಅಧಿಕಾರಿಗಳು ಕಾರ್ಯನಿರ್ವಹಿಸುತ್ತಿದ್ದಾರೆ ಎಂದು ಪಾಲಿಕೆಯ ಕಂದಾಯ ವಿಭಾಗದ ಉಪ ಆಯುಕ್ತ ಡಾ ಸಿದ್ದು ಹುಲ್ಲೋಳಿ ತಿಳಿಸಿದ್ದಾರೆ. ಈಗಾಗಲೇ ಶೇಕಡ 90% ಮತದಾರರ ಮ್ಯಾಪಿಂಗ್ ಹಾಗೂ ಪ್ರೊಜಿನಿ ಕಾರ್ಯ ಪೂರ್ಣಗೊಂಡಿದೆ ಎಂದು ಅವರು ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕೇಂದ್ರ ಪುರಸ್ಕೃತ ದ್ವಿದಳ ಧಾನ್ಯಗಳ ಆತ್ಮನಿರ್ಭರತೆ ಯೋಜನೆ ರಾಜ್ಯದಲ್ಲಿ ಯಶಸ್ವಿ ಅನುಷ್ಠಾನ. ಶಿವಮೊಗ್ಗ ಜಿಲ್ಲೆಯಲ್ಲಿ 25ನೇ ತಾರೀಖಿನವರೆಗೆ ಜನ್ ಭಾಗಿದಾರಿ, ಸಬ್ಸೆ ದೂರ್ ಸಬ್ಸೆ ಪೆಹ್ಲೆ ಮಾಹಿತಿ ಶಿಕ್ಷಾ ಸಂವಹನ ಅಭಿಯಾನ. ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿ ಕಲಬುರಗಿ ಹಾಗೂ ರಾಯಚೂರು ಜಿಲ್ಲೆಗಳಲ್ಲಿ ಸರ್ಕಾರಿ ಉಪಕರಣಾಗಾರ ಹಾಗೂ ತರಬೇತಿ ಕೇಂದ್ರ ಸ್ಥಾಪನೆ. ತುಮಕೂರಿನಲ್ಲಿ ಇಂದು ಪ್ರಗತಿಯತ್ತ ಕರ್ನಾಟಕ ಸಾರ್ಥಕ ಸೇವೆಗಳ ಸಮರ್ಪಣೆ ಕಾರ್ಯಕ್ರಮ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35 ಕ್ಕೆ.

ಸ್ನೇಹಿತರೆ, ನೀವು ಚುನ್ಮಾರಿ ಕೇಳ್ತಾ ಇದ್ರ ನಿಮ್ಮ ಫೇವರೇಟ್ ಆಕಾಶವಾಣಿ ಎಫ್ಎಂ ರೈನ್ಬೋ ಕನ್ನಡ ಗಾಮನಬಿಲ್ಲು 101.3. ಸ್ಟುಡಿಯೋ ಸಮಯ ಸರಿಯಾಗಿ 7:16:47. ಈ ಗುಡ್ ಟೈಮ್ ಅಲ್ಲಿ ನಿಮ್ಮ ಮನದ ತಂತಿಗಳನ್ನ ಮೃದುವಾಗಿ ಸ್ಪರ್ಶಿಸುವಂತ, ಹೃದಯದ ಒಳಗಣ್ಣಿಗೂ ಕೇಳಿಸುವಂತ ನಿಮ್ಮ ಪ್ರೀತಿಯ ಕಾರ್ಯಕ್ರಮ ಭಾವಸ್ಪಂದನ.

0: ಮುಂಬೆಳಗನೆ ಸರ ನಗೆ ಮೊಗವ ಹೊತ್ತಾಗ
1: ಎದೆ ತುಂಬಿ ಬಂತೊಂದು ಭಾವಜರಿ ಆಗ
2: ಎದೆ ತುಂಬಿ ಹಾಡಿದೆನು
0: ನಿಲ್ಲದೆ ಅಲೆದಾಡುವ ಮನಸ್ಸಿಗೆ
3: ಮನ
1: ಎಲ್ಲೆ ಮೀರಿದ ಪ್ರೇಮ ಸಿಂಚನ.

0: ಕನಕಾಂಗಿ
1: ಒಲವ ಸಾಂಗತ್ಯಕ್ಕಾಗಿ ಆತರೆವ ಜೀವಕ್ಕೆ
2: ಹೃದಯ ಬೆಸೆದು ಸಾಕ್ಷಿಯಾಗೋ ನೆನಪುಗಳು ಅಂತರಾಳದ ಮಂಥನಗಳಿಗೆ ಚೇತನ
1: ಭಾವಸ್ಪಂದನ
2: ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು 101.3

ಭಾವಸ್ಪಂದನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹೇಳ್ತಾ ಹಾಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಶುಭೋದಯ, ಶುಭ ಮುಂಜಾನೆಯ ಶುಭಾಶಯಗಳನ್ನು ತಿಳಿಸ್ತಾ ಸ್ಟುಡಿಯೋದಲ್ಲಿ ನಾನು ನಿಮ್ಮೊಂದಿಗೆ ಆರ್ಜೆ ಪ್ರಿಯಾಂಕಾ ಸೋನಲ್. ಭಾವಸ್ಪಂದನ ಕಾರ್ಯಕ್ರಮದಲ್ಲಿ ಕನ್ನಡ ಸಾಹಿತ್ಯದ ಪ್ರಮುಖ ಕವಿಯಾಗಿರುವಂತಹ ಜಿಎಸ್ ಶಿವರುದ್ರಪ್ಪ ಅವರ ರಚನೆಯ ಭಾವಗೀತೆಗಳನ್ನ ಕೇಳ್ತಾ ಸಾಗೋಣ. ನಿಮಗಾಗಿ ನಮ್ಮ ಪ್ಲೇಲಿಸ್ಟಲ್ಲಿ ಈಗಾಗಲೇ ಜಿಎಸ್ ಶಿವರುದ್ರಪ್ಪ ಅವರ ರಚನೆಯ ಹಾಡು ರೆಡಿಯಾಗಿದೆ. ಶಿವಮೊಗ್ಗ ಸುಬ್ಬಣ್ಣ ಅವರ ಧ್ವನಿಯಲ್ಲಿ ನಿಮಗಾಗಿ ಮೂಡಿ ಬರ್ತಾ ಇದೆ ಈ ಸುಮಧುರವಾದ ಹಾಡು. ಕೇಳಿ, ಆನಂದಿಸಿ, ಸ್ಟೇ ಟ್ಯೂನ್ಡ್. ಇದು ನಿಮ್ಮ ನೆಚ್ಚಿನ ಕನ್ನಡ ಕಾಮನಬಿಲ್ಲು 101.3.

ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

ಸ್ನೇಹಿತರೆ, ಸ್ಟುಡಿಯೋ ಸಮಯ ಸರಿಯಾಗಿ 7:30:51. ಸ್ನೇಹಿತರೆ, ನಾವಿದ್ದೀವಿ ಭಾವಸ್ಪಂದನ ಕಾರ್ಯಕ್ರಮದ ಈ ಗುಡ್ ಟೈಮಲ್ಲಿ. ಸೊಗಸಾದ ಭಾವಗೀತೆಗಳನ್ನು ಕೇಳ್ತಾ ಸಾಗ್ತಾ ಇದ್ದೀವಿ. ಕನ್ನಡ ಸಾಹಿತ್ಯದ ಪ್ರಮುಖ ಕವಿಯಾಗಿರುವಂತಹ ಜಿ ಎಸ್ ಶಿವರುದ್ರಪ್ಪ ಅವರ ರಚನೆಯ ಹಾಡುಗಳು ನಿಮಗಾಗಿ ಈಗಾಗಲೇ ನಮ್ಮ ಪ್ಲೇಲಿಸ್ಟಲ್ಲೂ ಕೂಡ ರೆಡಿಯಾಗಿದೆ. ಹಾಗಿದ್ರೆ ಮತ್ತೊಂದು ಸೊಗಸಾದ ಹಾಡು ನಿಮಗಾಗಿ ಮೂಡಿ ಬರ್ತಾ ಇದೆ. ಬಿ ಕೆ ಸುಮಿತ್ರ ಅವರ ಧ್ವನಿಯಲ್ಲಿ ಮೈಸೂರು ಮೋಹನ್ ಅವರ ಸಂಗೀತ ಸಂಯೋಜನೆ ಇರುವ ಹಾಡು ನಿಮಗಾಗಿ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಗಿರೀಶ್ ಮೇರ್ವೆ. ಮುಖ್ಯಾಂಶಗಳು. ಭಾರತ ನಾರ್ವೆ ವ್ಯಾಪಾರ ಸಂಶೋಧನಾ ಶೃಂಗಸಭೆ, ನವೋದ್ಯಮ ಸೇರಿದಂತೆ ಹಲವು ಕ್ಷೇತ್ರಗಳಲ್ಲಿ ಭಾರತದಲ್ಲಿ ಹೂಡಿಕೆಗೆ ವಿಫುಲ ಅವಕಾಶ, ಪ್ರಧಾನಿ ನರೇಂದ್ರ ಮೋದಿ. ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯು ಭಾರತವನ್ನು ಆತ್ಮವಿಶ್ವಾಸ ಮತ್ತು ಸಮರ್ಥ ರಾಷ್ಟ್ರವಾಗಿ ಪರಿವರ್ತಿಸಿದೆ, ಸಚಿವ ರಾಜನಾಥ್ ಸಿಂಗ್. ಕೊಲ್ಲಿ ರಾಷ್ಟ್ರಗಳ ನಾಯಕರ ಮನವಿ ಮೇರೆಗೆ ಇರಾನ್ ಮೇಲಿನ ನಿಯೋಜಿತ ದಾಳಿ ತಡೆ ಹಿಡಿಯಲಾಗಿದೆ, ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ಐಪಿಎಲ್ ಟಿ20 ಕ್ರಿಕೆಟ್. ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧ ಗೆದ್ದ ಸನ್ರೈಸರ್ಸ್ ಹೈದರಾಬಾದ್ ತಂಡ ಪ್ಲೇಆಫ್ ಪ್ರವೇಶ. ವಾರ್ತೆಗಳ ವಿವರ. ವಿದೇಶಿ ಪ್ರವಾಸದಲ್ಲಿರುವ ಪ್ರಧಾನಿ ನರೇಂದ್ರ ಮೋದಿ ಓಸ್ಲಾದಲ್ಲಿ ನಿನ್ನೆ ನಡೆದ ಭಾರತ ನಾರ್ವೆ ವ್ಯಾಪಾರ ಮತ್ತು ಸಂಶೋಧನಾ ಶೃಂಗಸಭೆಯಲ್ಲಿ ಪಾಲ್ಗೊಂಡಿದ್ದರು. ಈ ವೇಳೆ ರಾಜಕುಮಾರ ಹಾಕಾನ್ ಮತ್ತು ನಾರ್ವೆಯ ಪ್ರಧಾನಿ ಜೋನಾಸ್ ಸ್ಟೋರ್ ಕೂಡ ಶೃಂಗಸಭೆಯಲ್ಲಿ ಭಾಗವಹಿಸಿದ್ದರು. ಶೃಂಗವನ್ನುದ್ದೇಶಿಸಿ ಮಾತನಾಡಿದ ಪ್ರಧಾನಿ ನರೇಂದ್ರ ಮೋದಿ, ವ್ಯಾಪಾರ ಮತ್ತು ಆರ್ಥಿಕ ಪಾಲುದಾರಿಕೆ ಒಪ್ಪಂದ TEPA ಜಾರಿಗೆ ಬಂದ ತರುವಾಯ ದ್ವಿಪಕ್ಷೀಯ ವಾಣಿಜ್ಯ ಮತ್ತು ಹೂಡಿಕೆಯ ಬೆಳವಣಿಗೆಯನ್ನು ಶ್ಲಾಘಿಸಿದರು. TEPA ಅಡಿಯಲ್ಲಿ 100 ಶತಕೋಟಿ ಅಮೆರಿಕನ್ ಡಾಲರ್ ಹೂಡಿಕೆಯ ಗುರಿಯನ್ನು ಸಾಧಿಸಲು ಮತ್ತು ಅದರ ಪರಿಣಾಮವಾಗಿ ಭಾರತದಲ್ಲಿ 1 ದಶಲಕ್ಷ ಉದ್ಯೋಗಗಳ ಸೃಷ್ಟಿಗೆ ಎರಡೂ ಕಡೆಯ ಪಾಲುದಾರರು ಪ್ರಯತ್ನಗಳನ್ನು ಮಾಡಬೇಕು ಎಂದು ಅವರು ಒತ್ತಿ ಹೇಳಿದರು. ಭಾರತದ ಬಲವಾದ ಬೆಳವಣಿಗೆಯ ಪಥ, ಜನಸಂಖ್ಯಾ ಲಾಭಾಂಶ, ಪ್ರತಿಭಾವಂತ ಮತ್ತು ಮಹತ್ವಾಕಾಂಕ್ಷೆಯ ಯುವಕರು, ದೃಢವಾದ ವ್ಯಾಪಾರ ಅಭ್ಯಾಸಗಳು, ಹೂಡಿಕೆದಾರ ಸ್ನೇಹಿ ನಿಯಂತ್ರಕ ಚೌಕಟ್ಟು ಮತ್ತು ಸ್ಪರ್ಧಾತ್ಮಕ ಒಕ್ಕೂಟ ವ್ಯವಸ್ಥೆಯ ಮನೋಭಾವವನ್ನು ಅವರು ಬಿಂಬಿಸಿದರು. ನೀಲಿ ಆರ್ಥಿಕತೆ, ಹಡಗು ನಿರ್ಮಾಣ, ಹಸಿರು ಪರಿವರ್ತನೆ, ನವೀಕರಿಸಬಹುದಾದ ಇಂಧನ, ಆರೋಗ್ಯ ತಂತ್ರಜ್ಞಾನ, ನಿರ್ಣಾಯಕ ಖನಿಜಗಳು ಮತ್ತು ನವೋದ್ಯಮಗಳಂತಹ ಪ್ರಮುಖ ಕ್ಷೇತ್ರಗಳಲ್ಲಿ ಹೂಡಿಕೆ ಮಾಡಲು ಭಾರತದಲ್ಲಿ ವಿಪುಲ ಅವಕಾಶಗಳಿವೆ ಎಂದು ನಾರ್ವೆ ಹೂಡಿಕೆದಾರರಿಗೆ ಮನವರಿಕೆ ಮಾಡಿಕೊಟ್ಟರು. ದೇಶದ ಪ್ರಮಾಣ ಹೆಚ್ಚುತ್ತಿರುವ ಇಂಧನ ಬೇಡಿಕೆಗಳು, ಹವಾಮಾನ ಬದ್ಧತೆಗಳು ಮತ್ತು ನವೀಕರಿಸಬಹುದಾದ ಇಂಧನ, ಗ್ರಿಡ್ ಮೂಲಸೌಕರ್ಯ, ಹಸಿರು ಹೈಡ್ರೋಜನ್ ಮತ್ತು ಶುದ್ಧ ಇಂಧನದಲ್ಲಿ ತ್ವರಿತ ವಿಸ್ತರಣೆಯನ್ನು ಒತ್ತಿ ಹೇಳಿದ ಪ್ರಧಾನಿ ನರೇಂದ್ರ ಮೋದಿ, ಭಾರತದ ಮಹತ್ವಾಕಾಂಕ್ಷೆಯ ಹಸಿರು ಪರಿವರ್ತನೆಯ ಕಾರ್ಯಸೂಚಿಯನ್ನು ಒತ್ತಿ ಹೇಳಿದರು. ಶುದ್ಧ ಇಂಧನ ಹೂಡಿಕೆಗಳು ಕಡಲ ವಲಯದ ಡಿಕಾರ್ಬೋನೈಸೇಷನ್, ಸಾಗರ ಸುಸ್ಥಿರತೆ ಮತ್ತು ಹವಾಮಾನ ಹಣಕಾಸು ಕ್ಷೇತ್ರದಲ್ಲಿ ನಾರ್ವೆಯ ಜಾಗತಿಕ ನಾಯಕತ್ವವನ್ನು ಅವರು ಶ್ಲಾಘಿಸಿದರು.

0: ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯು ಭಾರತವನ್ನು ಬಲವಾದ, ಆತ್ಮವಿಶ್ವಾಸದ ಮತ್ತು ಸಮರ್ಥ ರಾಷ್ಟವಾಗಿ ಪರಿವರ್ತಿಸಲು ಸಾಕ್ಷಿಯಾಗಿದೆ ಎಂದು ಬಣ್ಣಿಸಿದ್ದಾರೆ. ಹನೋಯ್ನಲ್ಲಿ ನಿನ್ನೆ ಭಾರತೀಯ ವಲಸಿಗರನ್ನು ಉದ್ದೇಶಿಸಿ ಮಾತನಾಡಿದ ಸಚಿವರು, ಭಾರತವು ಮೊದಲು ಬಳಸದಿರುವ ನೀತಿಗೆ ಬದ್ಧವಾಗಿದ್ದರೂ ಪರಮಾಣು ಬ್ಲಾಕ್ಮೇಲ್ಗೆ ಮಣಿಯುವುದಿಲ್ಲ ಮತ್ತು ಯಾವುದೇ ಶತ್ರುಗಳ ದುಸ್ಸಾಹಸಕ್ಕೆ ದೃಢವಾಗಿ ಪ್ರತಿಕ್ರಿಯಿಸಲು ಸಿದ್ಧವಾಗಿದೆ ಎಂದು ಪ್ರತಿಪಾದಿಸಿದರು. ಪ್ರಧಾನಿ ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ಸಾಧಿಸಿದ ಅಭೂತಪೂರ್ವ ಪ್ರಗತಿಯಿಂದಾಗಿ ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ಭಾರತದ ಹೆಚ್ಚುತ್ತಿರುವ ಸ್ಥಾನಮಾನವನ್ನು ಅವರು ಬಿಂಬಿಸಿದರು. ಸೆಮಿಕಂಡಕ್ಟರ್ ವಲಯದಲ್ಲಿ ಭಾರತವು ವೇಗವಾಗಿ ಮುನ್ನಡೆಯುತ್ತಿದೆ ಎಂದು ಒತ್ತಿ ಹೇಳಿದ ಸಚಿವರು, ಇದು ಕೇವಲ ತಾಂತ್ರಿಕ ಪ್ರಗತಿಯ ಕಥೆಯಲ್ಲ, ನವಭಾರತದ ಕಥೆಯೂ ಆಗಿದೆ ಎಂದು ಅವರು ಹೇಳಿದರು. ಜಾಗತಿಕ ಶಾಂತಿ ಹಂಚಿಕೆಯ ಬೆಳವಣಿಗೆ ಮತ್ತು ಸಮೃದ್ಧಿಗಾಗಿ ಭಾರತದೊಂದಿಗೆ ಪಾಲುದಾರರಾಗಲು ಸಚಿವರು ಅಂತಾರಾಷ್ಟ್ರೀಯ ಸಮುದಾಯವನ್ನು ಆಹ್ವಾನಿಸಿದರು. ಹಾಗೆಯೇ ರಾಷ್ಟ್ರ ನಿರ್ಮಾಣಕ್ಕೆ ಕೊಡುಗೆ ನೀಡುವಂತೆ ಭಾರತೀಯ ವಲಸಿಗರನ್ನು ಒತ್ತಾಯಿಸಿದರು. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇಂದು ಛತ್ತೀಸ್ಗಢದ ಬಸ್ತಾರ್ ವಿಭಾಗೀಯ ಕೇಂದ್ರ ಕಚೇರಿ ಜಗದಾಲ್ಪುರದಲ್ಲಿ ಕೇಂದ್ರ ವಲಯ ಮಂಡಳಿಯ ಸಭೆಯ ಅಧ್ಯಕ್ಷತೆ ವಹಿಸಲಿದ್ದಾರೆ. ಸಭೆಯಲ್ಲಿ ಛತ್ತೀಸ್ಗಢ, ಮಧ್ಯಪ್ರದೇಶ, ಉತ್ತರ ಪ್ರದೇಶ ಮತ್ತು ಉತ್ತರಾಖಂಡದ ಮುಖ್ಯಮಂತ್ರಿಗಳು ಮತ್ತು ಹಿರಿಯ ಅಧಿಕಾರಿಗಳು ಭಾಗವಹಿಸಲಿದ್ದಾರೆ. ನಿನ್ನೆ ಛತ್ತೀಸ್ಗಢಕ್ಕೆ ಭೇಟಿ ನೀಡಿದ ಅಮಿತ್ ಶಾ ಅವರು ಬಸ್ತಾರ್ ಜಿಲ್ಲೆಯ ನೇತನಾರ್ ಗ್ರಾಮದಲ್ಲಿ ಸಾರ್ವಜನಿಕ ಸೇವಾ ಕೇಂದ್ರವನ್ನು ಉದ್ಘಾಟಿಸಿದರು. ಕೋಲ್ಕತ್ತಾದ ಆರ್ಜಿಕರ್ ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆಯ ಮಾಜಿ ಪ್ರಾಂಶುಪಾಲ ಸಂದೀಪ್ ಘೋಷ್ ವಿರುದ್ಧ ಕಾನೂನು ಕ್ರಮ ಜರುಗಿಸಲು ಪಶ್ಚಿಮ ಬಂಗಾಳ ಸರ್ಕಾರ ಔಪಚಾರಿಕ ಅನುಮತಿ ನೀಡಿದೆ. ಅಖ್ತರ್ ಅಲಿ ವರ್ಸಸ್ ಪಶ್ಚಿಮ ಬಂಗಾಳ ರಾಜ್ಯ ಮತ್ತು ಇತರರ ಪ್ರಕರಣದಲ್ಲಿ 2024 ಆಗಸ್ಟ್ 23 ಕೋಲ್ಕತ್ತಾ ಹೈಕೋರ್ಟ್ ನೀಡಿದ ಆದೇಶದ ನಂತರ ಈ ಕಾನೂನು ಕ್ರಮ ಕೈಗೊಳ್ಳಲಾಗಿದೆ. ಸಿಬಿಐನ ಭ್ರಷ್ಟಾಚಾರ ನಿಗ್ರಹ ಘಟಕವು 2024 ಆಗಸ್ಟ್ 24 ನಿಯಮಿತ ಪ್ರಕರಣವನ್ನು ದಾಖಲಿಸಿತ್ತು. ಸಂದೀಪ್ ಘೋಷ್ ಮತ್ತು ಇತರ 3 ಸಂಸ್ಥೆಗಳನ್ನು ಒಳಗೊಂಡ ಆರ್ಜಿಕರ್ ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆಯಲ್ಲಿ ವಿವಿಧ ಖರೀದಿ ಮತ್ತು ಸಂಬಂಧಿತ ವಿಷಯಗಳಲ್ಲಿ ಆರ್ಥಿಕ ಅಕ್ರಮಗಳು ನಡೆದಿವೆ ಎಂದು ತನಿಖೆ ನಡೆಸಲಾಗಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
0: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕತಾರ್, ಸೌದಿ ಅರೇಬಿಯಾ ಮತ್ತು UAE ನಾಯಕರ ಮನವಿಯ ಮೇರೆಗೆ ಇರಾನ್ ಮೇಲೆ ಯೋಜಿತ ಮಿಲಿಟರಿ ದಾಳಿಯನ್ನು ತಡೆ ಹಿಡಿದಿರುವುದಾಗಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ಟ್ರೂತ್ ಸೋಷಿಯಲ್ನಲ್ಲಿ ನಿನ್ನೆ ಮಾಹಿತಿ ಹಂಚಿಕೊಂಡಿರುವ ಅಮೆರಿಕ ಅಧ್ಯಕ್ಷ ಟ್ರಂಪ್, ಕತಾರ್ನ ಅಮೀರ್ ತಮೀಮ್ ಬಿನ್ ಅಹಮದ್ ಅಲ್ ಥಾನಿ, ಸೌದಿ ಯುವರಾಜ ಮೊಹಮ್ಮದ್ ಬಿನ್ ಸಲ್ಮಾನ್ ಅಲ್ ಸೌದ್ ಮತ್ತು UAE ಅಧ್ಯಕ್ಷ ಮೊಹಮ್ಮದ್ ಬಿನ್ ಜಾಯೀದ್ ಅಲ್ ನಹ್ಯಾನಿ ಅವರು ಮಂಗಳವಾರ ನಿಗದಿಯಾಗಿದ್ದ ದಾಳಿಯನ್ನು ಮುಂದೂಡುವಂತೆ ಕೇಳಿಕೊಂಡಿದ್ದಾರೆ ಎಂದು ಹೇಳಿದ್ದಾರೆ. ಅಮೆರಿಕ ಮತ್ತು ಪಶ್ಚಿಮ ಏಷ್ಯಾದ್ಯಂತ ದೇಶಗಳಿಗೆ ಸ್ವೀಕಾರಾರ್ಹವಾದ ಒಪ್ಪಂದವನ್ನು ಶೀಘ್ರದಲ್ಲೇ ತಲುಪಬಹುದು ಎಂದು ಅಮೆರಿಕ ಅಧ್ಯಕ್ಷರು ಹೇಳಿದ್ದಾರೆ. ಪ್ರಸ್ತಾವಿತ ಒಪ್ಪಂದವು ಇರಾನ್ ಪರಮಾಣು ಶಸ್ತ್ರಾಸ್ತ್ರಗಳನ್ನು ಹೊಂದಿಲ್ಲ ಎಂದು ಖಚಿತಪಡಿಸುತ್ತದೆ ಎಂದು ಅವರು ಹೇಳಿದರು. ಆದಾಗ್ಯೂ ಮಾತುಕತೆಗಳು ವಿಫಲವಾದರೆ ಅಲ್ಪಾವಧಿಯಲ್ಲಿ ಇರಾನ್ ಮೇಲೆ ದೊಡ್ಡ ಪ್ರಮಾಣದ ದಾಳಿಯನ್ನು ಪ್ರಾರಂಭಿಸಲು US ಮಿಲಿಟರಿ ಸಿದ್ಧವಾಗಿದೆ ಎಂದು ಅಧ್ಯಕ್ಷ ಟ್ರಂಪ್ ಎಚ್ಚರಿಸಿದ್ದಾರೆ. ಅಗತ್ಯವಿದ್ದರೆ ತಕ್ಷಣದ ಕ್ರಮಕ್ಕೆ ಸಿದ್ಧರಾಗಿರುವಂತೆ ರಕ್ಷಣಾ ಕಾರ್ಯದರ್ಶಿ ಪೀಟ್ ಎಕ್ಸೆತ್, ಜಂಟಿ ಮುಖ್ಯಸ್ಥರ ಅಧ್ಯಕ್ಷ ಜನರಲ್ ಡೇನಿಯಲ್ ಕೇನ್ ಮತ್ತು US ಮಿಲಿಟರಿಗೆ ಸೂಚನೆ ನೀಡಿದ್ದೇನೆ ಎಂದು ಅವರು ತಿಳಿಸಿದ್ದಾರೆ. ಕೇಂದ್ರ ಬಂದರು, ಹಡಗು ಮತ್ತು ಜಲಮಾರ್ಗಗಳ ಸಚಿವ ಸರ್ಬಾನಂದ್ ಸೋನೋವಾಲ್ ನವದೆಹಲಿಯಲ್ಲಿ ದೇಶದಲ್ಲಿ ಬಹುನಿರೀಕ್ಷಿತ ವಾಟರ್ ಮೆಟ್ರೋ ಸೇವೆಗಳ ಆರಂಭದ ಕುರಿತು ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿದ್ದರು. 18 ನಗರಗಳಲ್ಲಿ ವಾಟರ್ ಮೆಟ್ರೋ ಸೇವೆಗಳನ್ನು ಪ್ರಾರಂಭಿಸುವ ಯೋಜನೆಯನ್ನು ಕೇಂದ್ರವು ಮುಂದಿಟ್ಟಿದೆ. ಮೊದಲ ಹಂತಕ್ಕೆ ಗುವಾಹಟಿಯನ್ನು ಗುರುತಿಸಲಾಗಿದೆ ಎಂದು ಕೇಂದ್ರ ಸಚಿವರು ಹೇಳಿದರು. ಶ್ರೀನಗರ, ಪಾಟ್ನಾ, ವಾರಣಾಸಿ, ಅಯೋಧ್ಯೆ ಮತ್ತು ಪ್ರಯಾಗ್ರಾಜ್ ಸೇರಿದಂತೆ ನಗರಗಳ ಮೊದಲ ಹಂತದ ಭಾಗವಾಗಿದ್ದರೆ ಅಸ್ಸಾಂನ ತೇಜ್ಪುರ ಮತ್ತು ದಿಬ್ರುಗಢವನ್ನು ಯೋಜನೆಯ 2ನೇ ಹಂತಕ್ಕೆ ಪ್ರಸ್ತಾಪಿಸಲಾಗಿದೆ. ಸಚಿವಾಲಯವು ಏಕಕಾಲದಲ್ಲಿ ಕರಡು ರಾಷ್ಟ್ರೀಯ ಜಲ ಮೆಟ್ರೋ ನೀತಿ 2026 ಅಂತರ ಸಚಿವಾಲಯ ಸಮಾಲೋಚನೆಗಳಿಗಾಗಿ ವಿತರಿಸಿದೆ. ಇದು ನಗರ ಜಲ ಸಾರಿಗೆಗಾಗಿ ರಾಷ್ಟ್ರೀಯ ಚೌಕಟ್ಟನ್ನು ಔಪಚಾರಿಕಗೊಳಿಸುವ ಪ್ರಯತ್ನವನ್ನು ಸೂಚಿಸುತ್ತದೆ. ಉದ್ದೇಶಿತ ಜಾರಿ ಒಳನಾಡು ಜಲಮಾರ್ಗಗಳನ್ನು ದಕ್ಷ, ಸುಸ್ಥಿರ ಮತ್ತು ಆಧುನಿಕ ಸಾರ್ವಜನಿಕ ಸಾರಿಗೆ ಕಾರಿಡಾರ್ಗಳಾಗಿ ಪರಿವರ್ತಿಸುವ ಗುರಿಯನ್ನು ಹೊಂದಿದೆ. ನ್ಯಾಯಮೂರ್ತಿ ಯಶವಂತ್ ವರ್ಮಾ ಅವರ ವಿರುದ್ಧದ ಆರೋಪಗಳ ತನಿಖೆ ನಡೆಸುತ್ತಿರುವ ನ್ಯಾಯಾಧೀಶರ ತನಿಖಾ ಸಮಿತಿ ತನ್ನ ವರದಿಯನ್ನು ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಅವರಿಗೆ ಸಂಸತ್ ಭವನದಲ್ಲಿ ಸಲ್ಲಿಸಿದೆ. ನ್ಯಾಯಾಧೀಶರ ವಿಚಾರಣೆ ಕಾಯ್ದೆ 1968 ಅಡಿಯಲ್ಲಿ ಶಾಸನಬದ್ಧ ಅವಶ್ಯಕತೆಗಳಿಗೆ ಅನುಗುಣವಾಗಿ ಇದನ್ನು ಪ್ರಸ್ತುತಪಡಿಸಲಾಯಿತು. ಈ ವರದಿಯನ್ನು ಸಂಸತ್ತಿನ ಉಭಯ ಸದನಗಳಲ್ಲಿ ಸೂಕ್ತ ಸಮಯದಲ್ಲಿ ಮಂಡಿಸಲಾಗುತ್ತದೆ. ಕಳೆದ ವರ್ಷ 12 ಅಕ್ಟೋಬರ್ ಲೋಕಸಭಾ ಸ್ಪೀಕರ್ ಅವರು ಈ ಸಮಿತಿಯನ್ನು ರಚಿಸಿದ್ದರು. ನ್ಯಾಯಾಧೀಶರ ತನಿಖಾ ಸಮಿತಿಯ ಅಧ್ಯಕ್ಷ ಸುಪ್ರೀಂಕೋರ್ಟ್ ನ್ಯಾಯಮೂರ್ತಿ ಅರವಿಂದ್ ಕುಮಾರ್, ಬಾಂಬೆ ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಶ್ರೀ ಚಂದ್ರಶೇಖರ್ ಮತ್ತು ಕರ್ನಾಟಕ ಹೈಕೋರ್ಟ್ನ ಹಿರಿಯ ವಕೀಲ ಬಿವಿ ಆಚಾರ್ಯ ಅವರು ನ್ಯಾಯಾಧೀಶರ ತನಿಖಾ ಸಮಿತಿಯ ವರದಿಯನ್ನು ಓಂ ಬಿರ್ಲಾ ಅವರಿಗೆ ಸಲ್ಲಿಸಿದರು. ಚೆನ್ನೈನ ಎಂಎ ಚಿದಂಬರಂ ಕ್ರೀಡಾಂಗಣದಲ್ಲಿ ನಿನ್ನೆ ರಾತ್ರಿ ನಡೆದ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ತಂಡವು ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧ 5 ವಿಕೆಟ್ಗಳ ಜಯ ಸಾಧಿಸಿತು. ಈ ಮೂಲಕ ಪ್ಲೇಆಫ್ಗೆ ಅರ್ಹತೆ ಪಡೆಯಿತು. ಮೊದಲು ಬ್ಯಾಟಿಂಗ್ ಮಾಡಿದ ಚೆನ್ನೈ ಸೂಪರ್ ಕಿಂಗ್ಸ್ ತಂಡವು 20 ಓವರ್ಗಳಲ್ಲಿ 7 ವಿಕೆಟ್ಗಳಿಗೆ 180 ರನ್ ಗಳಿಸಿತು. ಗೆಲುವಿನ ಗುರಿ ಬೆನ್ನತ್ತಿದ ಸನ್ರೈಸರ್ಸ್ ಹೈದರಾಬಾದ್ ತಂಡವು ಇಶಾನ್ ಕಿಶೋರ್ ಅವರ 70 ರನ್ಗಳ ಸಹಾಯದಿಂದ 19 ಓವರ್ಗಳಲ್ಲಿ 5 ವಿಕೆಟ್ಗಳನ್ನು ಕಳೆದುಕೊಂಡು ಗೆಲುವಿನ ನಗೆ ಬೀರಿತು. ಈ ಮೂಲಕ ಸನ್ರೈಸರ್ಸ್ ಹೈದರಾಬಾದ್ ತಂಡವು 16 ಅಂಕಗಳನ್ನು ಹೊಂದಿದ್ದು ಪ್ಲೇಆಫ್ಗೆ ಪ್ರವೇಶ ಪಡೆಯಿತು. ಇದಕ್ಕೂ ಮೊದಲು ಗುಜರಾತ್ ಟೈಟನ್ಸ್ ಮತ್ತು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡಗಳು ಈಗಾಗಲೇ ಪ್ಲೇಆಫ್ನಲ್ಲಿ ತಮ್ಮ ಸ್ಥಾನವನ್ನು ಭದ್ರಪಡಿಸಿಕೊಂಡಿವೆ. ಉಳಿದಿರುವ ಒಂದು ಸ್ಥಾನಕ್ಕಾಗಿ 5 ತಂಡಗಳಿಂದ ಪೈಪೋಟಿ ಏರ್ಪಟ್ಟಿದೆ. ಜೈಪುರದಲ್ಲಿ ನಡೆಯಲಿರುವ ಇಂದಿನ ಪಂದ್ಯದಲ್ಲಿ ರಾಜಸ್ಥಾನ್ ರಾಯಲ್ಸ್ ಲಕ್ನೋ ಸೂಪರ್ ಜೈಂಟ್ಸ್ ತಂಡವನ್ನು ಎದುರಿಸಲಿದೆ. ಪಂದ್ಯವು ರಾತ್ರಿ 7:30 ಆರಂಭವಾಗಲಿದೆ. ಮಹಾರಾಷ್ಟ್ರದ ರಾಜ್ಯಪಾಲರಾದ ಜಿಷ್ಣುದೇವ್ ವರ್ಮಾ ನಿನ್ನೆ ಮುಂಬೈನ ಪಿಎಲ್ ದೇಶಪಾಂಡೆ ಅಕಾಡೆಮಿಯಲ್ಲಿ ಆಯೋಜಿಸಲಾಗಿದ್ದ ಮರಗೆಲಸದ ಪ್ರದರ್ಶನಕ್ಕೆ ಭೇಟಿ ನೀಡಿದರು. ಈ ಪ್ರದರ್ಶನದಲ್ಲಿ ಶಂಕರ್ ಬಾಬಾ ಪಾಪಲ್ಕರ್ ಅವರು ನಡೆಸುತ್ತಿರುವ ಆಶ್ರಯಧಾಮದಲ್ಲಿ ವಾಸಿಸುತ್ತಿರುವ ವಿಶೇಷಚೇತನ ಯುವ ಕಲಾವಿದರು ರಚಿಸಿದ ಅತ್ಯಂತ ಜಿಜ್ಞಾಸೆಯ ಮರದ ಶಿಲ್ಪಗಳು ಮತ್ತು ಕಲಾತ್ಮಕ ಕೃತಿಗಳನ್ನು ಪ್ರದರ್ಶಿಸಲಾಗಿತ್ತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಭಾರತ ನಾರ್ವೆ ವ್ಯಾಪಾರ ಸಂಶೋಧನಾ ಶೃಂಗಸಭೆ, ನವೋದ್ಯಮ ಸೇರಿದಂತೆ ಹಲವು ಕ್ಷೇತ್ರಗಳಲ್ಲಿ ಭಾರತದಲ್ಲಿ ಹೂಡಿಕೆಗೆ ವಿಪುಲ ಅವಕಾಶ, ಪ್ರಧಾನಿ ನರೇಂದ್ರ ಮೋದಿ. ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯು ಭಾರತವನ್ನು ಆತ್ಮವಿಶ್ವಾಸ ಮತ್ತು ಸಮರ್ಥ ರಾಷ್ಟ್ರವಾಗಿ ಪರಿವರ್ತಿಸಿದೆ, ಸಚಿವ ರಾಜನಾಥ್ ಸಿಂಗ್. ಕೊಲ್ಲಿ ರಾಷ್ಟ್ರಗಳ ನಾಯಕರ ಮನವಿ ಮೇರೆಗೆ ಇರಾನ್ ಮೇಲಿನ ಯೋಜಿತ ದಾಳಿ ತಡೆಹಿಡಿಯಲಾಗಿದೆ, ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ಐಪಿಎಲ್ ಟಿ20 ಕ್ರಿಕೆಟ್, ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧ ಗೆದ್ದ ಸನ್ರೈಸರ್ಸ್ ಹೈದರಾಬಾದ್ ತಂಡ ಪ್ಲೇಆಫ್ ಪ್ರವೇಶ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಮಧ್ಯಾಹ್ನ 12 ಗಂಟೆಗೆ.

ಸ್ನೇಹಿತರೆ, ನೀವು ಚುನ್ ಮಾಡಿ ಕೇಳ್ತಾ ಇದ್ರ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು 101.3. ನಾವಿದ್ದೀವಿ ಸೊಗಸಾದ ಭಾವಗೀತೆಗಳನ್ನು ಕೇಳುವಂತಹ ಭಾವಸ್ಪಂದನ ಕಾರ್ಯಕ್ರಮದಲ್ಲಿ. ಭಾವಸ್ಪಂದನ ಕಾರ್ಯಕ್ರಮದಲ್ಲಿ ನಿಮಗಾಗಿ ಈಗಾಗಲೇ ಅನೇಕ ಗೀತೆಗಳು ಪ್ಲೇಲಿಸ್ಟಲ್ಲಿ ರೆಡಿಯಾಗಿದೆ. ಇದೀಗ ನಿಮಗಾಗಿ ಮೂಡಿ ಬರ್ತಾ ಇದೆ ಬಿಆರ್ ಗೀತಾ ಅವರ ಧ್ವನಿಯಾಗಿರುವಂತಹ ಈ ಹಾಡು. ಕೇಳಿ ಆನಂದಿಸಿ, ಸ್ಟೇ ಟ್ಯೂನ್ಡ್. ಇದು ನಿಮ್ಮದೇ ನೆಚ್ಚಿನ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು.

ಸ್ನೇಹಿತರೆ, ಭಾವಸ್ಪಂದನ ಕಾರ್ಯಕ್ರಮದಲ್ಲಿ ಕೊನೆಯ ಹಾಡು ಬಿಕೆ ಸುಮಿತ್ರ ಅವರ ಧ್ವನಿಯಲ್ಲಿ, ಶಾಂತ ಜಯತೀರ್ಥ ಅವರ ಸಂಗೀತ ಸಂಯೋಜನೆಯಲ್ಲಿರುವಂತಹ ಹಾಡು ಮೂಡಿಬರ್ತಾ ಇದೆ. ಸರಿಯಾಗಿ 8 ಗಂಟೆಗೆ ಕೇಳಲಿದ್ದೀರಿ ಹಿಂದಿ ಮತ್ತು ಇಂಗ್ಲಿಷ್ ವಾರ್ತೆಗಳನ್ನು. ಸ್ನೇಹಿತರೆ, ಇಷ್ಟೊತ್ತು ಭಾವಸ್ಪಂದನ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾದದ್ದು ನಾನು ಆರ್ಜೆ ಪ್ರಿಯಾಂಕಾ ಸೋನಾಲ್.

0: ಬನ್ನಿ, ದಿಶಾ ಯೋಜನೆಯ ಟೆಲಿಲಾ ಕಾನೂನು ಸುರಕ್ಷತೆ ಹಾಗೂ ಜಾಗೃತಿಯ ಕಾರ್ಯಕ್ರಮದೊಂದಿಗೆ ಎಲ್ಲರೂ ಕೈ ಜೋಡಿಸೋಣ.
1: ನಮ್ಮ ದೇಶ ಭಾರತ ಪ್ರತಿದಿನ ಪ್ರಗತಿಯ ಹಾದಿಯಲ್ಲಿ ಮುನ್ನಡೆಯುತ್ತಿದೆ. ಭಾರತದ ವೇಗಕ್ಕೆ ಒಂದು ಸಾಲಿಡ್ ಸಂಗಾತಿ ಇದ್ದಾನೆ, ಅದುವೇ ಗೇಲ್ ಇಂಡಿಯಾ ಲಿಮಿಟೆಡ್, ಒಂದು ಮಹಾರತ್ನ ಪಿಎಸ್ಯು, ದೇಶದ ಭದ್ರತೆಯ ಬೆನ್ನೆಲುಬು. ಇದರಲ್ಲಿದೆ ಕ್ಲೀನ್ ಫ್ಯೂಲ್ ಸೊಲ್ಯೂಷನ್ಸ್ ನ ಭರವಸೆ. ಸಿಎನ್ಜಿ, ಪಿಎನ್ಜಿ ಮತ್ತೆ ಎಲ್ಎಚ್ಎನ್ಜಿ ತರ ಸೇಫ್, ಸ್ಮಾರ್ಟ್ ಹಾಗೂ ಸಸ್ಟೈನಬಲ್ ಎನರ್ಜಿ ನೀಡುತ್ತೆ. ಪ್ರತಿ ಮನೆ, ಪ್ರತಿ ನಗರ, ಪ್ರತಿ ಇಂಡಸ್ಟ್ರಿಯ ಉದ್ಯಮಕ್ಕಾಗಿ ಎಲ್ಲಾ ನ್ಯಾಷನಲ್ ಸೇಫ್ಟಿ ಮತ್ತು ಕಂಪ್ಲಯನ್ಸ್ ಪ್ರೋಟೋಕಾಲ್ಸ್ ನ ಫಾಲೋ ಮಾಡ್ತಾ ದೇಶದಾದ್ಯಂತ ತನ್ನ ಬೃಹತ್ ಪೈಪ್ಲೈನ್ ನೆಟ್ವರ್ಕ್ ನಿಂದ ನಗರಗಳು, ಹಳ್ಳಿಗಳು ಮತ್ತು ಕೈಗಾರಿಕೆಗಳನ್ನ ಜೋಡಿಸುತ್ತಿದೆ.
2: ಈ ಪವರ್ ಗೇಲ್ ನ ಅಂಡರ್ ಗ್ರೌಂಡ್ ಪೈಪ್ ಲೈನ್ಸ್ ನಿಂದ ಸಾಧ್ಯವಾಗುತ್ತದೆ. ಅವರು ಮೌನವಾಗಿ ಕೆಲಸ ಮಾಡುತ್ತಾರೆ, ಆದರೆ ಅವರ ಸೇಫ್ಟಿಯಲ್ಲಿ ನಿಮ್ಮ ಪಾತ್ರ ಮುಖ್ಯವಾಗಿದೆ. ಹಾಗಾಗಿ ಗ್ಯಾಸ್ ಲೀಕ್ ಆಗುತ್ತಿರುವ ಅನುಮಾನ ಬಂದರೆ ತಕ್ಷಣ ಟೋಲ್ ಫ್ರೀ ನಂಬರ್ 1800 11 8430 ಅಥವಾ 15101 ಗೆ ಕರೆ ಮಾಡಿ. ಮುಖ್ಯವಾಗಿ ಗೇಲ್ ಅವರ ಪರ್ಮಿಷನ್ ಇಲ್ಲದೆ ಪೈಪ್ ಲೈನ್ ಹತ್ತಿರ ಅಗೆಯುವುದನ್ನು ಮಾಡಬೇಡಿ.
1: ಗೇಲ್ ಇಂಡಿಯಾ ಲಿಮಿಟೆಡ್ ಪ್ರತಿಯೊಂದು ಕೊನೆಯನ್ನು ಜೋಡಿಸಿ, ಪ್ರತಿಯೊಂದು ಮನೆಯನ್ನು ಬೆಳಗಿಸಿ, ದೇಶವನ್ನು ಮುಂದಕ್ಕೆ ಸಾಗಿಸಿ ಸುರಕ್ಷತೆ, ಸ್ವಚ್ಛ ಹಾಗೂ ಸ್ಮಾರ್ಟ್ ಎನರ್ಜಿ ಒಂದಿಗೆ.

ಗುಡ್ ಮಾರ್ನಿಂಗ್ ಸ್ನೇಹಿತರೆ, ನೀವು ಕೇಳ್ತಿದ್ದೀರಾ ನಿಮ್ಮ ಫೇವರೇಟ್ ಎಫ್ ಎಂ ರೈನ್ಬೋ 101.3 ಕನ್ನಡ ಕಾಮನಬಿಲ್ಲು ಹಲೋ ಕರ್ನಾಟಕ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ಆತ್ಮೀಯ ಸ್ವಾಗತ ಹೇಳ್ತಾ ಹಲೋ ಕರ್ನಾಟಕ ಕಾರ್ಯಕ್ರಮದಲ್ಲಿ ನಿಮಗಾಗಿ ಸೂಪರ್ ಡೂಪರ್ ಹಾಡುಗಳು ಪ್ರಸಾರವಾಗಲಿದೆ. ಹಾಗೆ ನಿಮ್ಮ ಜೊತೆ ನಾನಿದ್ದೀನಿ ಆರ್ಜೆ ಪ್ರಿಯಾಂಕಾ ಸೋನಲ್. ಹಾಗೆ ಇವತ್ತಿನ ವಿಶೇಷತೆಯೊಂದಿಗೆ ನಾನು ಕೂಡ ಬಂದಿದ್ದೀನಿ. ಅದಕ್ಕೂ ಮೊದಲು ಇದೀಗ ಬ್ಯೂಟಿಫುಲ್ ಟ್ರ್ಯಾಕ್ ನಿಮಗಾಗಿ ಪ್ಲೇ ಆಗ್ತಾ ಇದೆ, ಕೇಳಿ ಆನಂದಿಸಿ. ಸ್ಟೇ ಟ್ಯೂನ್ಡ್, ಇದು ನಿಮ್ಮದೇ ನೆಚ್ಚಿನ ಎಫ್ ಎಂ ರೈನ್ಬೋ 101.3.

ಸ್ನೇಹಿತರೆ, ಹಲೋ ಕರ್ನಾಟಕ ಕಾರ್ಯಕ್ರಮದಲ್ಲಿ ಸೂಪರ್ ಡೂಪರ್ ಹಾಡುಗಳನ್ನ ಕೇಳ್ತಾ ಸಾಕ್ತಾ ಇದ್ದೀವಿ. ಹಾಗೆ ಪ್ರತಿದಿನ ಬೆಳಗ್ಗೆ ನಮ್ಮ ಮನೆ ಬಾಗಿಲಿಗೆ ಬರುವಂತಹ ಸೂರ್ಯನ ಬೆಳಕು ಕೇವಲ ಬೆಳಕಲ್ಲ ನೋಡಿ, ಅದು ಆರೋಗ್ಯವನ್ನ ತರುತ್ತೆ, ಹಾಗೆ ಉತ್ಸಾಹ ತರುತ್ತೆ, ಒಂದು ಹೊಸ ಜೀವನದ ಸಂಕೇತ. ಇತ್ತೀಚಿನ ದಿನಗಳಲ್ಲಿ ಜನರು ಮನೆಯೊಳಗೆ ಹೆಚ್ಚು ಸಮಯ ಕಳೀತಾ ಇದ್ದಾರೆ, ಆದರೆ ಪ್ರಕೃತಿಯ ಅತಿದೊಡ್ಡ ಉಡುಗೊರೆಯಾಗಿರುವಂತಹ ಸೂರ್ಯನ ಬೆಳಕಿನಿಂದ ದೂರವಾಗ್ತಾ ಇದ್ದಾರೆ. ಏನಿದು ಸೂರ್ಯನ ಬೆಳಕು, ಸೂರ್ಯನ ಕಿರಣಗಳು, ಸೂರ್ಯನ ಕಿರಣದ ಶಕ್ತಿ ಅಂತ ಹೇಳ್ತಿದ್ದಾರೆ ಅಂತ ಅನ್ಕೊಂಡಿದ್ರಾ? ಎಸ್, ಇವತ್ತು ಮೇ 19 ರಾಷ್ಟ್ರೀಯ ಮೇ ಸೂರ್ಯ ಕಿರಣಗಳ ದಿನ. ಇದರ ಬಗ್ಗೆ ಮತ್ತಷ್ಟು ಮಾಹಿತಿ, ಹಾಗೆ ಮಹತ್ವ, ಆರೋಗ್ಯಕರ ಪ್ರಯೋಜನಗಳು, ಹಾಗೆ ಸರಿಯಾದ ರೀತಿಯಲ್ಲಿ ಹೇಗೆ ಪಡಿಬೇಕು ಅನ್ನೋದ್ರ ಬಗ್ಗೆ ಮಾತಾಡ್ತಾ ಸಾಗೋಣ. ಹಲೋ ಕರ್ನಾಟಕ ಕಾರ್ಯಕ್ರಮದಲ್ಲಿ ಮತ್ತೊಂದು ಬ್ಯೂಟಿಫುಲ್ ಹಾಡು ನಿಮಗಾಗಿ ನಮ್ಮ ಪ್ಲೇಲಿಸ್ಟ್ ಅಲ್ಲಿ ರೆಡಿ ಆಗಿದೆ. ಮುಂಗಾರು ಮಳೆ ಚಿತ್ರದ ಈ ಹಾಡಿಗೆ ಸೋನು ನಿಗಮ್ ಧ್ವನಿಯಾಗಿದ್ದಾರೆ. ಜಯಂತ್ ಕಾಯ್ಕಿನಿಯವರ ಸಾಹಿತ್ಯವಿರುವ ಈ ಹಾಡಿಗೆ ಮನೋಮೂರ್ತಿಯವರ ಸಂಗೀತ ಸಂಯೋಜನೆ ಇದೆ. ಕೇಳಿ, ಆನಂದಿಸಿ, ಸ್ಟೇ ಟ್ಯೂನ್ಡ್. ಇದು ನಿಮ್ಮ ನೆಚ್ಚಿನ ಕನ್ನಡ ಕಾಮನಬಿಲ್ಲು 101.3.

ಸ್ನೇಹಿತರೆ, ಸೂಪರ್ ಡೂಪರ್ ಹಾಡುಗಳನ್ನ ಹಲೋ ಕರ್ನಾಟಕ ಕಾರ್ಯಕ್ರಮದಲ್ಲಿ ಕೇಳ್ತಾ ಸಾಗ್ತಾ ಇದ್ದೀವಿ. ಹಾಗೆ ಸೂರ್ಯನ ಕಿರಣಗಳ ಬಗ್ಗೆ ಮಾತಾಡ್ತಾ ಸಾಗ್ತಾ ಇದ್ವಿ. ಸ್ನೇಹಿತರೆ, ನಮ್ಮ ದೇಹಕ್ಕೆ ವಿಟಮಿನ್ ಡಿ ತುಂಬಾ ಮುಖ್ಯವಾಗುತ್ತೆ ಅನ್ನೋದು ನಿಮಗೆ ಗೊತ್ತೇ ಇದೆ ಅಲ್ವಾ? ಆದ್ರೆ ಈ ವಿಟಮಿನ್ ನಮಗೆ ನೈಸರ್ಗಿಕವಾಗಿ ಸಿಗೋದು ಮುಖ್ಯವಾಗಿ ಸೂರ್ಯನ ಬೆಳಕಿನಿಂದಲೇ. ವಿಟಮಿನ್ ಡಿ ಅನ್ನ ಯಾವ್ಯಾವುದಕ್ಕೆ ನಮಗೆ ಯೂಸ್ ಆಗುತ್ತೆ ವಿಟಮಿನ್ ಡಿ ಅಂತ ಅಂದ್ರೆ, ಎಲುಬುಗಳನ್ನ ಬಲಪಡಿಸುತ್ತೆ, ಹಾಗೆ ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸುತ್ತೆ, ಹಾಗೆ ಮನಸ್ಸಿನ ಒತ್ತಡವನ್ನ ಕಡಿಮೆ ಮಾಡೋದಕ್ಕೂ ಕೂಡ ಈ ವಿಟಮಿನ್ ಡಿ ಸಹಾಯ ಮಾಡುತ್ತಂತೆ. ದೇಹಕ್ಕೆ ಹೊಸ ಚೈತನ್ಯವನ್ನ ನೀಡುತ್ತೆ. ಅದರಲ್ಲೂ ಬೆಳಗ್ಗಿನ ಮೃದುವಾದಂತಹ ಸೂರ್ಯಕಿರಣಗಳು ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾ, ನೀವು ಕೂಡ ಸೂರ್ಯನ ಕಿರಣಗಳಿಗೆ ಮೈಯೊಡ್ಡಿ ಅಂತ ಹೇಳ್ತಾ, ಇದೀಗ ಮತ್ತೊಂದು ಬ್ಯೂಟಿಫುಲ್ ಟ್ರ್ಯಾಕ್ ನಿಮಗಾಗಿ ನಮ್ಮ ಪ್ಲೇಲಿಸ್ಟ್ ಅಲ್ಲಿ ರೆಡಿ ಆಗಿದೆ. ಹಾಗಿದ್ರೆ ಮತ್ಯಾಕೆ ತಡ ಕೇಳಿ ಆನಂದಿಸಿ, ಕೇಳ್ತಾ ಇರಿ, ಕೇಳಿಸ್ತಾ ಇರಿ ನಿಮ್ಮ ನೆಚ್ಚಿನ ಎಫ್ ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು.

ಸ್ನೇಹಿತರೆ, ಹಲೋ ಕರ್ನಾಟಕ ಕಾರ್ಯಕ್ರಮದಲ್ಲಿ ನಾವು ಸಾಕ್ತಾ ಇದ್ದೀವಿ. ಹಾಗೆ ಸೂರ್ಯನ ಕಿರಣಗಳ ಶಕ್ತಿಯ ಬಗ್ಗೆ ಮಾತಾಡ್ತಾ ಸಾಕ್ತಾ ಇದ್ವಿ. ಹಾಗೆ ಬಹಳಷ್ಟು ಜನರಿಗೆ ಒಂದು ಪ್ರಶ್ನೆ ಇರುತ್ತೆ, ನಾವು ಯಾವ ಸಮಯದ ಸೂರ್ಯನ ಕಿರಣವನ್ನು ಪಡೆದ್ರೆ ಒಳ್ಳೆಯದು ಅಂತ ಹೇಳಿ. ತಜ್ಞರ ಪ್ರಕಾರ ಹೇಳೋದಾದ

ಯೋಗ ಮಾಡಿದ್ರೆ ಇನ್ನೂ ಉತ್ತಮ ಅಂತ ಹೇಳ್ತಾ ಹಲೋ ಕರ್ನಾಟಕ ಕಾರ್ಯಕ್ರಮದಲ್ಲಿ ಸೂರ್ಯನ ಕಿರಣಗಳ ಬಗ್ಗೆ ಕೊಟ್ಟಂತ ಮಾಹಿತಿ ಹಾಗೆ ಹಾಡುಗಳು ಇಷ್ಟ ಆಯ್ತು ಅಂತ ಭಾವಿಸ್ತಾ ಈ ಹಾಡಿನೊಂದಿಗೆ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ಇದೀಗ ನಿಮ್ಗಾಗಿ ಮೂಡಿ ಬರ್ತಾ ಇದೆ ಹಠವಾದಿ ಚಿತ್ರದ ಈ ಹಾಡಿಗೆ ಶಂಕರ್ ಮಹಾದೇವನ್ ಧ್ವನಿಯಾಗಿದ್ದಾರೆ. ವಿ ರವಿಚಂದ್ರನ್ ಅವರ ಸಾಹಿತ್ಯ ಮತ್ತು ಸಂಗೀತ ಸಂಯೋಜನೆ ಇರುವ ಹಾಡು ನಿಮಗಾಗಿ ಕೇಳ್ತಾ ಇರಿ, ಕೇಳಿಸ್ತಾ ಇರಿ ನಿಮ್ಮ ನೆಚ್ಚಿನ ಎಫ್ ಎಂ ರೈನ್ಬೋ. ಇಷ್ಟೊತ್ತು ನಿಮ್ಮ ಜೊತೆಯಾಗಿದ್ದು ನಾನು ಆರ್ ಜೆ ಪ್ರಿಯಾಂಕಾ ಸೋನಲ್.

0: ಕಣ್ಣಿದ್ದರೆ ಅಲ್ಲವೇ ಈ ಸುಂದರ ಜಗತ್ತನ್ನು ಸವಿಯಲು ಸಾಧ್ಯ. ಆದರೆ ವಯೋಸಹಜವಾಗಿ ಅಥವಾ ದೃಷ್ಟಿದೋಷದಿಂದಾಗಿ ಸಾವಿರಾರು ಬಡವರು ಕತ್ತಲಲ್ಲಿ ಕಳೆಯುತ್ತಿದ್ದಾರೆ. ಅವರ ಬದುಕಿಗೆ ಬೆಳಕಾಗಲೆಂದೇ ಬಂದಿದೆ ಆಶಾಕಿರಣ ಯೋಜನೆ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
1: ಬಡವರ ಬಾಳಿನ ಕತ್ತಲೆ ಅಳಿಸಿ ಹೊಸ ಬೆಳಕು ನೀಡುವುದೇ ನಮ್ಮ ಆಶಾಕಿರಣ ಯೋಜನೆಯ ಆಶಯ.
0: ಆಶಾಕಿರಣ ಯೋಜನೆಯಡಿ 6 ಲಕ್ಷಕ್ಕೂ ಅಧಿಕ ಜನರಿಗೆ ಉಚಿತ ಕನ್ನಡಕ ನೀಡಲಾಗಿದ್ದು 4 ಲಕ್ಷಕ್ಕೂ ಹೆಚ್ಚು ಜನರಿಗೆ ಉಚಿತ ಶಸ್ತ್ರಚಿಕಿತ್ಸೆ ಮಾಡಲಾಗಿದೆ. ಈ ಸೇವೆಯ ಲಾಭ ಪಡೆಯಲು ನಿಮ್ಮ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಇಂದೇ ಭೇಟಿ ನೀಡಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
2: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಜಗಮಲಗೋ ಹೊತ್ತಲ್ಲಿ ಕನಸುಗಳಿಗೆ ಸೂವಾಲಿ,
2: ರಾಗಗಳ ಝರಿಯಲ್ಲಿ ನೆನಪುಗಳ ತಂಗಾಳಿ,
1: ಮನದಾಳದ ಭಾವನೆಗಳಿಗೆ ಹಿತವಾದ ಸಾಹಿತ್ಯ,
2: ಭಾವಗಳ ಭೋರ್ಗರೆತಕ್ಕೆ ಸ್ವರಗಳ ಸಾಂಗತ್ಯ,
1: ಸಿಹಿ ನಿದ್ರೆಗೆ ಜಾರೋ ಮುನ್ನ ಹೃದಯಕ್ಕೆ ಕಟ್ಟೋಣ ರೆಕ್ಕೆ,
2: ಮೃದು ಮಧುರ ಹಾಡುಗಳೊಂದಿಗೆ ಹಾರೋಣ
1: ಕನಸಿನ ಲೋಕಕ್ಕೆ.
2: ಪ್ರತಿ ರಾತ್ರಿ 10 ಗಂಟೆಗೆ
1: ಕನಸಿನ ಲೋಕ, ಕನಸುಗಳ ಕಣ್ತರಿಸೋ ಮಧುರ ತಾಣ.

0: ಬೆಳಗ್ಗೆ ಆಯ್ತು ಅಂದ್ರೆ ಈ ಕೆಲ್ಸ ಶುರುವಾಗತ್ತೆ. ಈ ಟೆನ್ಷನ್ ನಡುವೆ ನನ್ನ ಇಷ್ಟದ ಹಾಡಾದ್ರೂ ಕೇಳಿದ್ರೆ ಹಾಯ್ ಅನ್ಸುತ್ತೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
1: ಅಮೃತ ಧಾರೆ ಕೋಟಿ ಜನುಮ ಜತೆ ಗಾತೀನಿ.
2: ಅಬ್ಬಾ, ನೈಟ್ ಶಿಫ್ಟ್ ಮುಗೀತು,

0: ನಿದ್ದೆ ಮಾಡೋಕ್ಕೂ ಮುಂಚೆ ನನ್ ಫೇವರೇಟ್ ಹಾಡ್ ಕೇಳಬೇಕು ಅನಿಸ್ತಾ ಇದೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
1: ಹಾಡದಿದ್ದರೆ ನನ್ನ ಹಾಡು ಕೇಳು.
2: ಆಫೀಸಿಗೆ ಹೋಗ್ತಾ ಹಾಡುಗಳನ್ನ ಕೇಳ್ಕೊಂಡು ಹೋದ್ರೆ ಯಾವ ಸ್ಟ್ರೆಸ್ಸು ಇರಲ್ಲ. ಆದ್ರೆ ಹಾಡ್ ಕೇಳೋಕ್ ಏನ್ ಮಾಡ್ಲಿ?
3: ಏನ್ ಮಾಡ್ಲಿ?
0: ಏನ್ ಮಾಡ್ಲಿ?
2: ಏನ್ ಮಾಡ್ಲಿ?
3: ಎಫ್ಎಂ ರೈನ್ಬೋಗೆ ಮೆಸೇಜ್ ಮಾಡಿ,
0: ಕೇಳಿ ಭಾವನೆ ರಿಕ್ವೆಸ್ಟ್ ಗಳ ರಿಂಗು ಸಖತ್ ಸಾಂಗು
3: ಪ್ರತಿದಿನ ಬೆಳಗ್ಗೆ 9:00 ನಿಮ್ಮ ಕನ್ನಡ ಕಾಮನ ಬಿಲ್ಲಿನಲ್ಲಿ.
4: ಆಕಾಶವಾಣಿ ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್, ಮ್ಯೂಸಿಕಲಿ ಯೋರ್ಸ್.
5: ಸ್ನೇಹಿತರೆ, ನ್ಯೂ ಟ್ಯೂನ್ ಮಾಡಿ ಕೇಳ್ತಾ ಇದ್ರ ಆಕಾಶವಾಣಿ ಎಫ್ಎಂ ರೈನ್ಬೋ 101.3 ಕನ್ನಡ ಕಾಮನ ಬಿಲ್ಲು. ಸ್ನೇಹಿತರೆ, ಸಖತ್ ಸಾಂಗು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಿಮ್ಮ ನೆಚ್ಚಿನ ಹಾಡುಗಳನ್ನ ಕೇಳುವಂತಹ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಹಾರ್ದಿಕ ಸ್ವಾಗತವನ್ನ ಕೋರ್ತಾ, ಹಾಗೆ ನಿಮ್ಮ ನೆಚ್ಚಿನ ಹಾಡುಗಳನ್ನ ಕೇಳಬೇಕು ಅಂದ್ರೆ ನಿಮ್ ಏನ್ ಮಾಡಬೇಕು ಅನ್ನೋದು ಗೊತ್ತೇ ಇದೆ ಅಲ್ವಾ? ನಮ್ಮ ವಾಟ್ಸ್ಆಪ್ ಸಂಖ್ಯೆ 9480901013 9480901013 ನಿಮ್ಮ ಸಂದೇಶಗಳನ್ನ ಕಳಿಸಿ ನಿಮ್ಮ ನೆಚ್ಚಿನ ಹಾಡುಗಳನ್ನ ಕೇಳಬಹುದು ಅಂತ ಹೇಳ್ತಾ, ಹಾಗೆ ಸಂದೇಶವನ್ನ ಟೈಪ್ ಮಾಡಿ ಕಳಿಸುವಾಗ ನಿಮ್ಮ ನೆಚ್ಚಿನ ಹಾಡು ಹಾಗೆ ಚಿತ್ರದ ಹೆಸರು ಜೊತೆಗೆ ನಿಮ್ಮ ಹೆಸರನ್ನು ಕೂಡ ಮಿಸ್ ಮಾಡದೆ ನಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ನಿಮ್ಮ ಮೆಸೇಜ್ಗಳು ಬರಲಿ ಅಂತ ಹೇಳ್ತಾ, ಸಖತ್ ಸಾಂಗು ಕಾರ್ಯಕ್ರಮದಲ್ಲಿ ನೀವೇ ರಿಕ್ವೆಸ್ಟ್ ಮಾಡಿಕೊಂಡಂತಹ ಹಾಡುಗಳು ಈಗಾಗಲೇ ನಮ್ಮ ಪ್ಲೇಲಿಸ್ಟ್ ಅಲ್ಲಿ ರೆಡಿ ಆಗಿದೆ. ಹಾಗಿದ್ರೆ ಮತ್ಯಾಕೆ ತಡ, ಸಖತ್ ಸಾಂಗು ಕಾರ್ಯಕ್ರಮದಲ್ಲಿ ನಿಮಗಾಗಿ ಮೂಡಿ ಬರ್ತಾ ಇದೆ ಈ ಬ್ಯೂಟಿಫುಲ್ ಹಾಡು. ಕೇಳಿ ಆನಂದಿಸಿ, ಸ್ಟೇ ಟ್ಯೂನ್ಡ್. ಇದು ನಿಮ್ಮ ನೆಚ್ಚಿನ ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು.

ಸ್ನೇಹಿತರೆ, ಸಖತ್ ಸಾಂಗು ಕಾರ್ಯಕ್ರಮದಲ್ಲಿ ನಿಮ್ಮ ನೆಚ್ಚಿನ ಹಾಡುಗಳನ್ನ ಕೇಳ್ತಾ ಸಾಗ್ತಾ ಇದ್ದೀವಿ. ಹಾಗೆ ಸ್ನೇಹಿತರೆ, ಏನು ಅಂತ ಅಂದರೆ, ನಮಗೆ ಪ್ರಾಣಿಗಳಂದರೆ ತುಂಬ ಇಷ್ಟ ಆಗುತ್ತೆ. ಕೆಲವೊಬ್ಬರು ಪ್ರಾಣಿಗಳಂದರೆ ಜೀವನೇ ಬಿಡ್ತಾರೆ. ಅಂಥ ಪ್ರಾಣಿ ಪ್ರಿಯರು ನಮ್ಮ ನಿಮ್ಮ ಜೊತೆಗೆ ಈಗಲೂ ಕೂಡ ಇದ್ದಾರೆ. ಹಾಗೆ ಪ್ರಾಣಿಗಳು ಅಂದರೆ ತಾವು ಮಮತೆ, ದಯೆ ಹಾಗೆ ಕರುಣೆಯಿಂದ ನೋಡ್ಕೊಳ್ತಾರೆ. ನಮಗೆ ಪ್ರಾಣಿಗಳು ಅಂತ ಅಂದ ತಕ್ಷಣ ಒಂದು ರೀತಿಯ ವಿಶೇಷವಾದ ಕಾಳಜಿಯನ್ನು ತೋರಿಸ್ಬೇಕು ಅಂತ ಅನಿಸುತ್ತೆ. ಎಸ್, ಇವತ್ತು ಪ್ರಾಣಿಗಳ ಮಹತ್ವ ಹಾಗೆ ಅದ್ರ ಬಗ್ಗೆ ನಾವು ತೋರಬೇಕಾಗಿರುವಂತಹ ಮಾನವೀಯತೆ, ಹಾಗೆ ಪರಿಸರದಲ್ಲಿ ಅವುಗಳ ಪಾತ್ರ ಏನು, ಹಾಗೆ ನಾವು ಮಾಡಬಹುದಾದಂಥ ಸಣ್ಣ ಸಹಾಯ ಏನು ಅನ್ನೋದ್ರ ಬಗ್ಗೆ ಸಕಸಾಂಗು ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಸಾಗೋಣ ಅಂತ ಹೇಳ್ತಾ, ಹಾಗೆ ಯಾರೆಲ್ಲ ಸಂದೇಶ ಕಳಿಸಿದ್ದಾರೆ ಒಮ್ಮೆ ಕಣ್ಣಾಯಿಸೋಣ. ತಮ್ಮ ಇಷ್ಟದ ಹಾಡಿಗಾಗಿ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದಾರೆ. ಯಾರಿದ್ದು? ಕಲ್ಯಾಣಿ ಪತ್ತಾರ್ ಅವರು ಸಂದೇಶವನ್ನ ಕಳಿಸಿದ್ದಾರೆ ಹಿಂಗಣಿಯಿಂದ. ಹಾಗೆ ನಮಗೂ ಒಂದು ಸಾಂಗ್ ಹಾಕಿ ಅಂತ ಹೇಳಿ ರಮೇಶ್, ಅಶ್ವಿನಿ, ವಾಣಿಶ್ರೀ, ವೇದಾಂತ್, ಕಮತೆ ಅವರು ಸಂದೇಶವನ್ನ ಕಳಿಸಿದ್ದಾರೆ. ಖಂಡಿತ ನಿಮ್ಮ ನೆಚ್ಚಿನ ಕಾರ್ಯಕ್ರಮವಾಗಿರೋದ್ರಿಂದ ನಿಮ್ಮ ಹಾಡುಗಳೇ ಪ್ರಸಾರವಾಗ್ತಾ ಇದೆ. ಹಾಗೆ ಶುಭೋದಯ, ನಮಗೊಂದು ಹಾಡು ಪ್ರಸಾರ ಮಾಡಿ ಅಂತ ಹೇಳಿ ಟಿ ಎಂ ದೇವರಾಜ್, ಜಯಲಕ್ಷ್ಮಿ, ಶುಭಾ, ತನ್ವಿ, ಸಿಂಚನ, ಅಗ್ರಹಾರ, ಲಿಯೋಟ್, ಯಲಹಂಕದಿಂದ ಸಂದೇಶವನ್ನ ಕಳಿಸಿದ್ದಾರೆ. ಖಂಡಿತವಾಗಿಯೂ ಪ್ರಸಾರವಾಗುತ್ತೆ. ಹಾಗೆ ಬಿಂದು ಪ್ರಕಾಶ್ ಬೆಂಗಳೂರಿನಿಂದ ತಮ್ಮ ಇಷ್ಟದ ಹಾಡಿಗಾಗಿ ರಿಕ್ವೆಸ್ಟ್ ಮಾಡಿಕೊಳ್ತಾ ಇದ್ದಾರೆ. ಧನ್ಯವಾದಗಳು ನಿಮ್ಮ ಸಂದೇಶಕ್ಕೆ. ಹಾಗೆ ಬಳ್ಳಾರಿಯಿಂದ ಹರಗಿನ ದೋಣಿ ಗ್ರಾಮದಿಂದ ಶಿವರಾಜ್ ಅವರು ಕೂಡ ತಮ್ಮ ಇಷ್ಟದ ಹಾಡಿಗಾಗಿ ರಿಕ್ವೆಸ್ಟ್ ಮಾಡಿಕೊಳ್ತಾ ಇದ್ದಾರೆ. ಇನ್ನು ಗುಡ್ ಮಾರ್ನಿಂಗ್, ನಮಸ್ಕಾರ ಅಂತ ಹೇಳ್ತಾ ಇದ್ದಾರೆ ಬೆಳಗಾವಿಯಿಂದ ಸಂತೋಷ ದೂಪದಾಳ್, ಹಾಗೆ ತಮ್ಮ ಇಷ್ಟದ ಹಾಡಿಗಾಗಿ ರಿಕ್ವೆಸ್ಟ್ ಮಾಡಿಕೊಳ್ತಾ ಇದ್ದಾರೆ. ಇನ್ನು ಶ್ರೀಧರ್ ಪದ್ಮಾಪನಗಾಟಿ ಅನಂತ್ ಕುಮಾರ್ ಅವರು ಕೂಡ ಸಂದೇಶವನ್ನ ಕಳಿಸಿ ತಮ್ಮ ಹಾಡಿಗೆ ರಿಕ್ವೆಸ್ಟ್ ಮಾಡಿಕೊಳ್ತಾ ಇದ್ದಾರೆ. ಇನ್ನು ಸಂದೇಶವನ್ನ ಕಳಿಸಿದ್ದಾರೆ ಕೆ ನಾಗರಾಜ್ ಅವರು ಕೂಡ ಸಂದೇಶವನ್ನ ಕಳಿಸಿದ್ದಾರೆ. ಇನ್ನು ಕೌಸಲ್ಯ ಬನಶಂಕರಿ ಅವರು ಕೂಡ ಸಂದೇಶವನ್ನ ಕಳಿಸಿ ತಮ್ಮ ಇಷ್ಟದ ಹಾಡಿಗಾಗಿ ರಿಕ್ವೆಸ್ಟ್ ಮಾಡಿಕೊಳ್ತಾ ಇದ್ದಾರೆ. ಇನ್ನು ಮೆಸೇಜ್ ಅನ್ನ ಮಾಡಿದ್ದಾರೆ ಭೋಪ ವೆಂಕಟೇಶ್, ಲಕ್ಷ್ಮಿ, ಗಗನ್, ಸುಷ್ಮಿತಾ, ಸುಪ್ರಿಯಾ, ಪವನ್, ರಾಹುಲ್, ಲಿಖಿತ ಅವರು. ಹಾಗೆ ಹಾಯ್ ಹಲೋ ಆಕಾಶವಾಣಿ ಅಂತ ಹೇಳಿ ಬೆಳಗಾವಿಯಿಂದ ಸವಿತಾ ವಿನೋದ ಕುಟುಂಬದವರು ಕೂಡ ಸಂದೇಶವನ್ನ ಕಳಿಸಿದ್ದಾರೆ. ಹಾಗೆ ಸಖತ್ ಸಾಂಗ್ ಕಾರ್ಯಕ್ರಮದಲ್ಲಿ ತಮ್ಮ ಇಷ್ಟದ ಹಾಡಿಗಾಗಿ ಒಂದು ಹಾಡನ್ನ ರಿಕ್ವೆಸ್ಟ್ ಮಾಡಿಕೊಳ್ತಾ ಇದ್ದಾರೆ. ಇನ್ನು ಅಥಣಿ ತಾಲೂಕು ಚಿಕ್ಕೋಡ ಗ್ರಾಮದಿಂದ ಶ್ರೀಶೈಲ್ ತೇಲಿ ಹಾಗೆ ಶಿವಲೀಲಾ ತೇಲಿ ಅವರು ಕೂಡ ಸಂದೇಶವನ್ನ ಕಳಿಸಿದ್ದಾರೆ. ನಾಗರತ್ನ ರಾಜಾಜಿನಗರದಿಂದ ತಮ್ಮ ಇಷ್ಟದ ಹಾಡಿಗಾಗಿ ರಿಕ್ವೆಸ್ಟ್ ಮಾಡಿಕೊಳ್ತಾ ಇದ್ದಾರೆ. ಮಂಡಿಕಲ್ ಕೃಪಾ ಅವರು ಕೂಡ ಸಂದೇಶವನ್ನ ಕಳಿಸಿ ತಮ್ಮ ಇಷ್ಟದ ಹಾಡಿಗಾಗಿ ರಿಕ್ವೆಸ್ಟ್ ಮಾಡಿಕೊಳ್ತಾ ಇದ್ದಾರೆ. ಸುಧಾ ಜಯಶ್ರೀ ಅವರು ಕೂಡ ಸಂದೇಶವನ್ನ ಕಳಿಸಿ ತಮ್ಮ ಇಷ್ಟದ ಹಾಡಿಗಾಗಿ ರಿಕ್ವೆಸ್ಟ್ ಅನ್ನ ಮಾಡಿಕೊಳ್ತಾ ಇದ್ದಾರೆ. ಇನ್ನು ಸಂದೇಶವನ್ನ ಕಳಿಸಿದ್ದಾರೆ ಅಭಿಷೇಕ್, ಭರತ್, ವೈಬಿ,

ಚಳ್ಳಮರದ್ ಅವರು ಕೂಡ ಸಂದೇಶವನ್ನ ಕಳಿಸಿ ತಮ್ಮ ಇಷ್ಟದ ಹಾಡಿಗಾಗಿ ರಿಕ್ವೆಸ್ಟ್ ಮಾಡಿಕೊಳ್ತಿದ್ದಾರೆ. ಎಸ್, ಇದು ನಿಮ್ಮ ನೆಚ್ಚಿನ ಕಾರ್ಯಕ್ರಮವಾಗಿರೋದ್ರಿಂದ ನಿಮ್ಮ ಇಷ್ಟದ ಹಾಡುಗಳೇ ನಮ್ಮ ಪ್ಲೇಲಿಸ್ಟ್ ಅಲ್ಲಿ ರೆಡಿ ಆಗಿರೋದು. ಹಾಗೆ ನಮ್ಮ ಕೇಳುಗರ ಕೋರಿಕೆಯ ಮೇರೆಗೆ ಇದೀಗ ಮತ್ತೊಂದು ಬ್ಯೂಟಿಫುಲ್ ಟ್ರ್ಯಾಕ್ ನಿಮಗಾಗಿ ಮೂಡಿ ಬರ್ತಾ ಇದೆ. ಕೇಳಿ, ಎಂಜಾಯ್ ಮಾಡಿ, ಸ್ಟೇ ಟ್ಯೂನ್. ಇದು ನಿಮ್ಮ ನೆಚ್ಚಿನ ಕನ್ನಡ ಕಾಮನಬಿಲ್ಲು 101.3.

ಹಾಡುಗಳನ್ನ ಕೇಳಬೇಕು ಅಂದ್ರೆ ಏನ್ ಮಾಡಬೇಕು? 9480901013 9480101013 ನಿಮ್ಮ ಸಂದೇಶಗಳನ್ನ ಕಳಿಸಬೇಕು. ನಿಮ್ಮ ನೆಚ್ಚಿನ ಚಿತ್ರ, ನಿಮ್ಮ ನೆಚ್ಚಿನ ಹಾಡಿನ ಸಾಲು ಹಾಗೂ ನಿಮ್ಮ ಹೆಸರನ್ನ ಟೈಪ್ ಮಾಡದೆ ಕಳಿಸಿ ಅಂತ ಹೇಳ್ತಾ, ಹಾಗೆ ಪ್ರಾಣಿಗಳ ಬಗ್ಗೆ ಮಾತಾಡ್ತಾ ಇದ್ವಿ. ನಾವು ಎಲ್ಲ ಜೊತೆಗೂ ಕೂಡ ಒಡನಾಟವನ್ನು ಮಾಡ್ತೀವಿ, ಮನುಷ್ಯರ ಜೊತೆ ನಗ್ತೀವಿ, ಮಾತನಾಡ್ತೀವಿ, ಹಾಗೆ ನಮಗೆ ಬೇಸರವಾದಾಗ ಅವ್ರ ಜೊತೆ ಶೇರ್ ಮಾಡ್ಕೋತೀವಿ. ಆದರೆ ಮಾತನಾಡೋದಕ್ಕೆ ಆಗದೇ ಇರುವಂತಹ, ಹಾಗೆ ನಮ್ಮ ಪ್ರೀತಿಗಾಗಿ ಕಾಯ್ತಾ ಇರುವಂಥವರು ಯಾರು ಅಂತ ಅಂದರೆ ಅದು ಪ್ರಾಣಿಗಳು. ರಸ್ತೆ ಬದಿಯಲ್ಲಿ ಹಸುವಿನಿಂದ ಕೂತಿರ್ತವೆ, ಹಾಗೆ ಬಿಸಿಲಿನಲ್ಲಿ ನೀರಿಗಾಗಿ ಅಲ್ದಾಡ್ತಿರ್ತವೆ ಹಕ್ಕಿಗಳು, ಹಾಗೆ ಮಳೆ ಬಂದಾಗ ಕರುಗಳು ನಡುಗೋದಾಗಿರ್ಬೋದು, ಬೇರೆ ಬೇರೆ ಪ್ರಾಣಿಗಳು ನಡುಗ್ತಾ ಇರ್ತವೆ. ಇವಕ್ಕೂ ಕೂಡ ಜೀವ ಇದೆ, ಭಾವನೆಗಳಿದೆ. ಅದಕ್ಕೆ ನಾವು ಒಂದು ತುತ್ತು ಆಹಾರ ಕೊಟ್ಟರೆ, ಒಂದು ಪಾತ್ರೆ ನೀರು ಇಟ್ಟರೆ, ಹಾಗೆ ಸಣ್ಣ ನೆರಳನ್ನು, ಸಣ್ಣ ಆಶ್ರಯವನ್ನು ನಾವು ಪ್ರಾಣಿಗಳಿಗೆ ನೀಡಿದರೆ ಅವು ಮಾತನಾಡದೇ ನಮಗೆ ಧನ್ಯವಾದ ಹೇಳುತ್ತೆ. ಅದು ನಮಗೆ ಯಾವಾಗಲಾದರೂ ಪ್ರತಿಫಲ ಸಿಗುತ್ತೆ. ಸ್ನೇಹಿತರೆ, ದಯೆ ಅಂದರೆ ದೊಡ್ಡ ಕೆಲಸ ಮಾಡೋದಲ್ಲ, ಮನುಷ್ಯತ್ವವನ್ನು ತೋರೋದು, ಸಣ್ಣ ಸಣ್ಣ ಪ್ರಾಣಿಗಳನ್ನು ಕಾಪಾಡೋದು, ಹಾಗೆ ಅವುಗಳ ಮೇಲೆ ಕರುಣೆ ತೋರೋದು, ಹಾಗೆ ಅವುಗಳನ್ನು ಪ್ರೀತಿಸೋದು, ಅವಕ್ಕೆ ಬೇಕಾದಂಥ ಆಹಾರಗಳನ್ನು ಒದಗಿಸೋದು, ಇವಿಷ್ಟು ಮಾಡಿದರೆ ಮನುಷ್ಯ ಜನ್ಮ ಸಾರ್ಥಕ ಅಂತ ಅನಿಸುತ್ತೆ. ನೀವು ಕೂಡ ನಿಮ್ಮ ಮನೆಯಲ್ಲಿ ಯಾವ ಪ್ರಾಣಿಯನ್ನ ಸಾಕಿದ್ದೀರಿ, ಹಾಗೆ ನಿಮ್ಮ ಮನೆಯಲ್ಲಿ ಸಾಕಿರುವಂತಹ ಪ್ರಾಣಿಗಳನ್ನ ಹೊರತುಪಡಿಸಿ ಇನ್ಯಾವ ಪ್ರಾಣಿಗಳಿಗೆ ನೀವು ಆಹಾರ ನೀರನ್ನ ನೀಡಿದಿರಿ, ಹಾಗೆ ಪ್ರೀತಿ ತೋರಿಸಿದಿರಿ ಅಂತ ಹೇಳಿ ನಮ್ಮ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಸಂದೇಶವನ್ನ ಕಳಿಸಿ ಅಂತ ಹೇಳ್ತಾ, ಇದೀಗ ನೀವೇ ರಿಕ್ವೆಸ್ಟ್ ಮಾಡಿಕೊಂಡಂತಹ ಬ್ಯೂಟಿಫುಲ್ ಹಾಡು ನಮ್ಮ ಪ್ಲೇಲಿಸ್ಟ್ ಅಲ್ಲಿ ರೆಡಿ ಆಗಿದೆ. ನಮ್ಮ ಕೇಳುಗರು ಯಾವ ಹಾಡಿಗೆ ರಿಕ್ವೆಸ್ಟ್ ಮಾಡಿಕೊಂಡಿದ್ದಾರೆ? ಜೋಡಿ ಹಕ್ಕಿ ಸಿನಿಮಾದ ಲಾಲಿ ಸುವಾಲಿ ಹಾಡಿಗೆ ರಿಕ್ವೆಸ್ಟ್ ಮಾಡಿಕೊಂಡಿದ್ದಾರೆ. ಎಲ್ ಎನ್ ಶಾಸ್ತ್ರಿ ಅವರ ಧ್ವನಿಯಲ್ಲಿ ಮೂಡಿ ಬಂದಿರುವ ಈ ಹಾಡಿಗೆ ವಿ ಮನೋಹರ್ ಅವರ ಸಾಹಿತ್ಯ ಸಂಗೀತ ಸಂಯೋಜನೆ ಇದೆ. ಕೇಳಿ, ಆನಂದಿಸಿ, ಸ್ಟೇ ಟ್ಯೂನ್ಡ್. ಇದು ನಿಮ್ಮದೇ ನೆಚ್ಚಿನ ಎಫ್ ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು. ನಾನು ನಿಮ್ಮ ಜೊತೆ ಆಜೆ ಪ್ರಿಯಾಂಕಾ ಸೋನಲ್.

ಸ್ನೇಹಿತರೆ, ಸ್ಟುಡಿಯೋ ಸಮಯ ಸರಿಯಾಗಿ 9:30:44 ನಾವಿದ್ದೀವಿ ಸಖತ್ ಸಾಂಗು ಕಾರ್ಯಕ್ರಮದ ಹೊತ್ತಿನಲ್ಲಿ. ನಿಮ್ಮ ನೆಚ್ಚಿನ ಹಾಡುಗಳನ್ನ ಕೇಳ್ತಾ ಸಖತ್ ಸಾಂಗು ಕಾರ್ಯಕ್ರಮದಲ್ಲಿ ಸಮಯ ಹೋಗ್ತಾ ಇರೋದು ಗೊತ್ತೇ ಆಗ್ತಾ ಇಲ್ಲ. ಹಾಗೆ ನಮ್ಮ ಕೇಳುಗರು ಸಂದೇಶವನ್ನ ಕಳಿಸಿದ್ದಾರೆ, ಪ್ರಾಣಿಗಳು ಅಂದ್ರೆ ನಿಮ್ಗೆ ಇಷ್ಟನ, ಯಾವ ಪ್ರಾಣಿಗಳಿಗೆ ನಿಮ್ಮ ಮನೆಯಲ್ಲಿ ಸಾಕಿದ ಪ್ರಾಣಿಗಳನ್ನ ಹೊರತುಪಡಿಸಿ ಯಾವ ಪ್ರಾಣಿಗಳಿಗೆ ದಯೆ ತೋರಿಸಿದ್ದೀರಾ ಅಂತ ಕೇಳಿದ್ದೆ. ಸಂದೇಶವನ್ನ ಕಳಿಸಿದ್ದಾರೆ ನಮ್ಮ ಸ್ನೇಹಿತರು. ಶ್ರೀಕಂಠಪುರ ಹರಪ್ಪನಹಳ್ಳಿಯಿಂದ ಸಂದೇಶವನ್ನ ಕಳಿಸಿ ಹೇಳ್ತಾ ಇದ್ದಾರೆ, ನಮ್ಮ ಅಂಗಡಿಯಲ್ಲಿ ಒಂದು ಅಳಿಲು ಬಂದು ಸೇರ್ಕೊಂಡಿದೆ, ಅದಕ್ಕೆ ದಿನಾಲೂ ನಾನು ನೀರು ಹಾಗೆ ಕಾಳು ಹಣ್ಣು ಇಡ್ತೀನಿ, ಅದನ್ನ ಅದು ತಿನ್ನತ್ತೆ, ಹಾಗೆ ಹೋಗಿ ಮರಿಯಲ್ಲಿ ಸೇರ್ಕೊಳ್ಳುತ್ತೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಸಂದೇಶವನ್ನ ಕಳಿಸಿದ್ದಾರೆ, ನೀರು ಮತ್ತು ಆಹಾರವನ್ನ ನೀಡಬೇಕು ಈ ಬಿಸಿಲಿನ ಋತುವಿನಲ್ಲಿ. ಮನೆಯ ಮುಂದೆ ಮಡಕೆ ಅಥವಾ ಪಾತ್ರೆಯಲ್ಲಿ ನೀರಿಡಬೇಕು, ಹಾಗೆ ಪಕ್ಷಿಗಳಿಗೆ ಅಕ್ಕಿ ಬೀಜಗಳು, ಹಾಗೆ ಪ್ರಾಣಿಗಳಿಗೆ ತರಕಾರಿ ಹಣ್ಣು ಅವುಗಳನ್ನ ನೀಡಬೇಕು ಅಂತ ಹೇಳ್ತಾ ಇದ್ದಾರೆ. ಯಾರಿದು ಸಂದೇಶವನ್ನ ಕಳಿಸಿ, ಗ್ರಾಮ ಪುರೋಹಿತ ಬಿಟಿಎಂ ಬಡಾವಣೆಯಿಂದ ಸಂದೇಶವನ್ನ ಕಳಿಸಿ ಹೇಳ್ತಾ ಇದ್ದಾರೆ. ಖಂಡಿತವಾಗಿ ನಾವು ಅದಕ್ಕೆ ಈಗ ಸದ್ಯದ ಕಾಲದಲ್ಲಿ ಬಿಸಿಲಿನ ಋತು ಆಗಿರೋದ್ರಿಂದ ಸಾಕಷ್ಟು ನೀರಿಗಾಗಿ ಪರದಾಡ್ತಾ ಇರುತ್ತೆ. ಹಾಗೆ ಅಕ್ಕಿ ಬೀಜಗಳಾಗಿರಬಹುದು, ಹಾಗೆ ಅವುಗಳಿಗೆ ಆಹಾರ ಅಂತ ಅರಿಸಿ ಬೇರೆ ಬೇರೆ ಕಡೆ ಹೋಗ್ತಾ ಇರುತ್ತೆ. ಆ ಸಮಯದಲ್ಲಿ ಅವುಗಳಿಗೆ ಏನೋ ತೊಂದರೆ ಆಗುವಂತಹ ಸಾಧ್ಯತೆ ಇರುತ್ತೆ. ಹಾಗೆ ಮನೆಗೆ ಬಂದಂತಹ ಪ್ರಾಣಿಗಳಾಗಿರ್ಬೋದು, ಪಕ್ಷಿಗಳಿಗಾಗಿ ನಮ್ಮ ಕೈಲಾದಷ್ಟು ಸಹಾಯ ಮಾಡಿದರೆ ಚೆನ್ನಾಗಿರುತ್ತೆ. ಹಾಗೆ ನಾಗೇಂದ್ರ ತಾವರ್ಕೇರಿ ಅವರು ಕೂಡ ಸಂದೇಶವನ್ನ ಕಳಿಸಿ ತಮ್ಮ ಇಷ್ಟದ ಹಾಡಿಗಾಗಿ ರಿಕ್ವೆಸ್ಟ್ ಅನ್ನ ಮಾಡಿಕೊಳ್ತಾ ಇದ್ದಾರೆ. ಇನ್ನು ಸಂದೇಶವನ್ನ ಕಳಿಸಿದ್ದಾರೆ, ಗುಮ್ಮಾಳಪುರ ಗ್ರಾಮಸ್ಥರು ಆನೇಕಲ್ನಿಂದ, ನಮ್ಮ ಮನೆಯಲ್ಲಿ ಗುಬ್ಬಚ್ಚಿಗಳ ಹಿಂಡೆ ಇದೆ, ಅವಕ್ಕೆ ಗೂಡು ಕಟ್ಟಿದೀವಿ, ಕಾಳು ನೀರು ಯಾವಾಗ್ಲೂ ಇಟ್ಟಿರ್ತೀವಿ, ಬಂದು ತಿಂತವೆ, ಕಿಚಿಪಿಚಿ ಅಂತ ನಮ್ಮನ್ನ ಕರೀತವೆ, ಆಗ ಅವುಗಳನ್ನ ಮಾತಾಡಿಸ್ಬೇಕು ಅಂತ ಹೇಳ್ತಾ ಇದ್ದಾರೆ. ಖಂಡಿತವಾಗಿಯೂ ಅವುಗಳಿಗೂ ಕೂಡ ಒಂದು ಭಾಷೆ ಇರುತ್ತೆ, ಆ ಭಾಷೆಯನ್ನ ಮನುಷ್ಯರು ಅರ್ಥ ಮಾಡಿಕೊಂಡ್ರೆ ನಿಜವಾಗ್ಲೂ ಪ್ರಾಣಿ ಮತ್ತು ಮನುಷ್ಯರ ನಡುವೆ ಸಂಬಂಧ ಬೆಳೆಯೋದ್ರಲ್ಲಿ ದೊಡ್ಡ ಮಾತಿಲ್ಲ. ಹಾಗೆ ಸಂದೇಶವನ್ನ ಕಳಿಸಿದ್ದಾರೆ, ಯಾರಿದು ಸಂದೇಶವನ್ನ ಕಳಿಸುವಾಗ ದಯವಿಟ್ಟು ನಿಮ್ಮ ಹೆಸರನ್ನ ಹಾಕುವುದನ್ನ ಮರಿಬೇಡಿ ಅಂತ ಹೇಳ್ತಾ, ನಂಬರ್ ಎಂಡಿಂಗ್ ವಿತ್ 4568. ಹಾಗೆ ತಮ್ಮ ಇಷ್ಟದ ಹಾಡಿಗಾಗಿ ರಿಕ್ವೆಸ್ಟ್ ಅನ್ನ ಮಾಡಿಕೊಳ್ತಾ ಇದ್ದಾರೆ ರವೀಂದ್ರ ತಾವರ್ಗೆರೆ, ಕೊಪ್ಪಳ ಜಿಲ್ಲೆಯಿಂದ ಸಂದೇಶವನ್ನ ಕಳಿಸಿ. ಹಾಗೆ ತಮ್ಮ ಇಷ್ಟದ ಹಾಡಿಗಾಗಿ ರಿಕ್ವೆಸ್ಟ್ ಮಾಡಿಕೊಳ್ತಾ ಇದ್ದಾರೆ ಭಕ್ತಿ ಗೌರಂಗ್ ಪಾಟೀಲ್, ಲಿಂಗಸೂರಿನಿಂದ ಸಂದೇಶವನ್ನ ಕಳಿಸಿದ್ದಾರೆ. ಇನ್ನು ರಮ್ಯಾ ಮಂಜುನಾಥ್ ದಾವಣಗೆರೆಯಿಂದ ಸಂದೇಶವನ್ನ ಕಳಿಸಿದ್ದಾರೆ, ನಮ್ಮ ಅಂಗಡಿಯಲ್ಲಿ ದಿನ ಹಸು ಬರುತ್ತೆ, ನಾವು ಅದಕ್ಕೆ ಅಕ್ಕಿ ಬೆಲ್ಲ ತಿನ್ನಿಸ್ತೀವಿ, ಟೆರಸ್ ಮೇಲೆ ಪಕ್ಷಿಗಳಿಗೆ ನೀರಿಡ್ತೀವಿ ಅಂತ. ಇದಕ್ಕಿಂತ ಒಳ್ಳೆ ಕಾರ್ಯ ಮತ್ತೊಂದೇನಿದೆ ಹೇಳಿ ಅಲ್ವಾ. ಹಾಗೆ ಸಂದೇಶವನ್ನ ಕಳಿಸಿದ್ದಾರೆ ಗಣೇಶ್ ಕೊಂಡ್ಲಹಳ್ಳಿಯಿಂದ, ನಮಸ್ಕಾರ ಮೇಡಮ್, ನಮಗೆ ತಮ್ಮ ಇಷ್ಟದ ಹಾಡಿಗಾಗಿ ರಿಕ್ವೆಸ್ಟ್ ಮಾಡಿಕೊಳ್ತಾ

ಿದ್ದಾರೆ. ಹಾಗೆ ರೇಣುಕಾ ನರಸಿಂಹ ಪಾದರಾಯನಪುರದಿಂದ ಸಂದೇಶವನ್ನ ಗಳಿಸಿ ಹಾಡುಗಳು ಸೂಪರ್ ಅಂತ ಹೇಳ್ತಿದ್ದಾರೆ. ಧನ್ಯವಾದಗಳು. ಇದು ನಿಮ್ಮದೇ ನೆಚ್ಚಿನ ಕಾರ್ಯಕ್ರಮವಾಗಿರೋದ್ರಿಂದ ನಿಮ್ಮ ಇಷ್ಟದ ಹಾಡುಗಳನ್ನೇ ನಾವು ಪ್ರಸಾರ ಮಾಡ್ತಿರೋದು. ಇನ್ನು ರವಿ ಎಂ ಎಚ್ ಬೆಳಗಾವಿಯಿಂದ ಸಂದೇಶವನ್ನ ಕಳಿಸಿದ್ದಾರೆ, ತಮ್ಮ ಇಷ್ಟದ ಹಾಡಿಗಾಗಿ ರಿಕ್ವೆಸ್ಟ್ ಮಾಡಿಕೊಳ್ತಾ ಇದ್ದಾರೆ. ಹಾಗೆ ತಮ್ಮ ಇಷ್ಟದ ಹಾಡಿಗಾಗಿ ರಿಕ್ವೆಸ್ಟ್ ಮಾಡಿಕೊಳ್ತಾ ಇದ್ದಾರೆ ಸತೀಶ್ ಉರ್ಜಿನಿ ಅವರು ಸಂದೇಶವನ್ನ ಕಳಿಸಿ. ಸ್ನೇಹಿತರೆ, ಸಕಸಾಂಗು ಕಾರ್ಯಕ್ರಮದಲ್ಲಿ ನಿಮ್ಮ ಇಷ್ಟದ ಹಾಡುಗಳೇ ಪ್ರಸಾರವಾಗ್ತಾ ಇದೆ. ಈಗಾಗಲೇ ನೀವೇ ರಿಕ್ವೆಸ್ಟ್ ಮಾಡಿಕೊಂಡಂತಹ ಬ್ಯೂಟಿಫುಲ್ ಟ್ರ್ಯಾಕ್ಗಳು ನಮ್ಮ ಪ್ಲೇಲಿಸ್ಟ್ ಸೇರ್ಪಡೆಯಾಗಿದೆ. ಇದೀಗ ನಮ್ಮ ಕೇಳುಗರ ಕೋರಿಕೆಯ ಮೇರೆಗೆ ಸೂಪರ್ ಡೂಪರ್ ಹಾಡು ಪ್ರಸಾರವಾಗ್ತಾ ಇದೆ. ಮೊಗ್ಗಿನ ಮನಸ್ಸು ಚಿತ್ರದ ಐ ಲವ್ ಯು ಈ ಹಾಡಿಗೆ ಧ್ವನಿಯಾಗಿದ್ದಾರೆ ಸೋನು ನಿಗಮ್ ಹಾಗೂ ಶಶಾಂಕ್ ಅವರ ಸಾಹಿತ್ಯವಿದೆ, ಮನೋಮೂರ್ತಿಯವರ ಸಂಗೀತ ಸಂಯೋಜನೆ ಇದೆ. ಹಾಡನ್ನ ಕೇಳಿ ಆನಂದಿಸಿ, ಕೇಳ್ತಾ ಇರಿ, ಕೇಳಿಸ್ತಾ ಇರಿ ನಿಮ್ಮ ನೆಚ್ಚಿನ ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು.

ಸ್ನೇಹಿತರೆ, ಸಕ್ಕಸ್ ಸಾಂಗು ಕಾರ್ಯಕ್ರಮದಲ್ಲಿ ಸೂಪರ್ ಡೂಪರ್ ನಿಮ್ಮ ನೆಚ್ಚಿನ ಹಾಡುಗಳನ್ನ ಕೇಳ್ತಾ ಸಾಕ್ತಾ ಇದ್ದೀವಿ. ಹಾಗೆ ಯಾರೆಲ್ಲ ಸಂದೇಶವನ್ನ ಕಳಿಸಿದ್ದಾರೆ ನಮ್ಮ ಸ್ನೇಹಿತರು ಅನ್ನೋದನ್ನ ನೋಡ್ತಾ ಹೋಗೋಣ. ಗಣಪತಿ ಕೋಡಿಯ ಚಿತ್ತಾರ್ ಹೊನ್ನಾವರದಿಂದ ಸಂದೇಶವನ್ನ ಕಳಿಸಿದ್ದಾರೆ, ತಮ್ಮ ಇಷ್ಟದ ಹಾಡಿಗಾಗಿ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದಾರೆ. ಇನ್ನು ಮಹಾಲಿಂಗ್ಪುರ ದಶರಥ್ ಹಾಗೂ ರೇಣುಕಾ, ಪ್ರಿಯಾಂಕಾ, ಲಕ್ಷ್ಮೀ, ಭೂಮಿಕಾ ಅವರು ಕೂಡ ಸಂದೇಶವನ್ನ ಕಳಿಸಿದ್ದಾರೆ. ಹಾಗೆ ಶುಭ ಮುಂಜಾನೆ ಅಂತ ಹೇಳ್ತಾ ಬೆಳಗಾವಿ ಜಿಲ್ಲೆ ರಾಯಬಾಗ್ ತಾಲೂಕಿನ ಬೆಕ್ಕೇರಿ ಲಕ್ಷ್ಮಣ್ ಕಟ್ಟಿಕಾರ್, ಪ್ರತೀಕ್, ಪ್ರಣವ್, ರಾಮ್ತೇಜ್, ಪ್ರೇಕ್ಷಾ, ಶ್ರೀದೇವಿ ಅವರು ಮೆಸೇಜ್ ಅನ್ನ ಕಳಿಸಿದ್ದಾರೆ. ಇನ್ನು ತಮ್ಮ ಇಷ್ಟದ ಹಾಡಿಗಾಗಿ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದಾರೆ. ರಾಯಚೂರಿನ YRS ಅವರು ಸಂದೇಶವನ್ನ ಕಳಿಸಿದ್ದಾರೆ. ಹಾಗೆ ನಮಸ್ಕಾರ ಮೇಡಮ್, ಮುಂಜಾನೆಯ ಶುಭೋದಯ ಕಾರ್ಯಕ್ರಮ ಚೆನ್ನಾಗಿ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಪದ್ಮಾವತಿ ಹುಬ್ಬಳ್ಳಿಯಿಂದ. ಹಾಗೆ ಒಂದೊಳ್ಳೆ ಸಾಂಗ್ನ ಪ್ಲೇ ಮಾಡಿ ಅಂತ ಕೂಡ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದಾರೆ. ಖಂಡಿತವಾಗಿಯೂ ಒಳ್ಳೆಯ ಸಾಂಗ್ಗಳೇ, ಯಾಕಂದರೆ ನಿಮ್ಮ ಇಷ್ಟದ ಹಾಡುಗಳನ್ನೇ ಪ್ರಸಾರವಾಗ್ತಾ ಇರುವಂಥದ್ದು. ಹಾಗೆ ಗುಡ್ ಮಾರ್ನಿಂಗ್, ಶುಭಾಶಯಗಳು ಅಂತ ಹೇಳ್ತಾ ಇದ್ದಾರೆ ತುಕಾರಾಮ್ ಪ್ರಸನ್ನ ಹಾಗೂ ಎನ್ ನಾಗರಾಜ್ ನಂಜುಂಡಸ್ವಾಮಿ ಸಂದೇಶವನ್ನ ಕಳಿಸಿದ್ದಾರೆ. ಹಾಗೆ ತಮ್ಮ ಇಷ್ಟದ ಹಾಡಿಗಾಗಿ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದಾರೆ. ಇನ್ನು HB ಜಯರಾಮ್ ರಾಜಾಜಿನಗರದಿಂದ ತಮ್ಮ ಇಷ್ಟದ ಹಾಡಿಗಾಗಿ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದಾರೆ. ಹಾಡುಗಳು ಚೆನ್ನಾಗಿದೆ, ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ನವೀನ್ ಕಾವ್ಯ ವಿವರ್ಸ್ ಕಾಲೋನಿಯಿಂದ ಸಂದೇಶವನ್ನ ಕಳಿಸಿ ಸಂದೇಶವನ್ನ ಕಳಿಸಿದ್ದಾರೆ. ಯಶಸ್ವಿನಿ ಗಿರ್ಜಮ್ಮ ಅನ್ನಪೂರ್ಣ ಹೊಸದುರ್ಗದಿಂದ ಸಂದೇಶವನ್ನ ಕಳಿಸಿದ್ದಾರೆ, ಧನ್ಯವಾದಗಳು ನಿಮ್ಮ ಸಂದೇಶಕ್ಕೆ. ಇನ್ನು ಪುರಾಣ ಕಾಲದಿಂದಲೂ ಕೂಡ ನಮ್ಮ ಜೊತೆ ಸಹವರ್ತಿಗಳಾಗಿರುವಂತಹ ನಿಯತ್ತಿನ ನಂಬಿಕೆಯ ಪ್ರಾಣಿಗಳ ಬಗ್ಗೆ ಅವುಗಳನ್ನು ಕಂಡ್ರೆ ಪೂಜಿಸಿ ನಮಸ್ಕರಿಸಬೇಕು, ಹಾಗೆ ವಂದಿಸುವಂತಹ ಅಭಿಮಾನ ಮೂಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಭೋಪ ವೆಂಕಟೇಶ್ ಬೋಧನ ಹೊಸಳ್ಳಿಯಿಂದ, ಖಂಡಿತವಾಗಿಯೂ ಪ್ರಾಣಿಗಳನ್ನ ಪ್ರೀತಿ ಮಾಡುವವರು ಅದನ್ನು ಆರಾಧಿಸಬೇಕಾಗತ್ತೆ. ಖಂಡಿತವಾಗಿಯೂ ನೀವು ಹೇಳಿದ ಸಾಲುಗಳು ಸರಿಯಾಗಿದೆ. ಹಾಗೆ ಬೆಳಗಿನ ಶುಭೋದಯಗಳು ಅಂತ ಹೇಳಿ ಬಳ್ಳಾರಿ ಜಿಲ್ಲೆ ಕಂಪ್ಲಿ ತಾಲೂಕಿನ ರಾಮಸಾಗರದಿಂದ ಬಿಎಂ ವಿಶ್ವನಾಥ್, ಸರಸ್ವತಿ, ಭೂಮಿಕಾ, ಕೃತಿಕಾ ಅವರು ಕೂಡ ಸಂದೇಶವನ್ನ ಕಳಿಸಿ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಾ ಇದೆ ಅಂತ ಹೇಳಿ ತಮ್ಮ ಇಷ್ಟದ ಹಾಡಿಗಾಗಿ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದಾರೆ. ಇನ್ನು ತಮ್ಮ ಇಷ್ಟದ ಹಾಡಿಗಾಗಿ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದಾರೆ ಯಾರಿದ್ದು ಸಂದೇಶವನ್ನ ಕಳಿಸ್ತಾ ಇದ್ದಾರೆ. ನಂಬರ್ ಎಂಡಿಂಗ್ ವಿತ್ 4566. ಹಾಗೆ ಸಂದೇಶವನ್ನ ಕಳಿಸಿದ್ದಾರೆ ಸುನೀತಾ, ಚಿನ್ನು ಮತ್ತು ವಿನ್ನು, ಸಾಯಿ ಪ್ರಿಯಾ ಕೇರಳದ ತ್ರಿಸೂರ್ ಜಿಲ್ಲೆಯಿಂದ ಸಂದೇಶವನ್ನ ಕಳಿಸಿದ್ದಾರೆ, ತಮ್ಮ ಇಷ್ಟದ ಹಾಡಿಗಾಗಿ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದಾರೆ. ಇನ್ನು ಸಂದೇಶವನ್ನ ಕಳಿಸಿದ್ದಾರೆ ಬಸವರಾಜ್, ಸಿರಗುಪ್ಪ ತಾಲೂಕು ಬಾಗೇವಾಡಿಯಿಂದ ಸಕ್ಕ ಸೂಪರ್ ಸಾಂಗ್ಸ್ ಅಂತ ಹೇಳ್ತಾ ಇದ್ದಾರೆ, ಖಂಡಿತವಾಗಿಯೂ ಸೂಪರ್ ಸಾಂಗ್ಸ್. ಹಾಗೆ ತಮ್ಮ ಇಷ್ಟದ ಹಾಡಿಗಾಗಿ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದಾರೆ ಭವಾನಿ ಶಂಕರ್ ನಿಡುವೆ ಸುಳ್ಯದಿಂದ ಸಂದೇಶವನ್ನ ಕಳಿಸಿದ್ದಾರೆ, ಧನ್ಯವಾದಗಳು ನಿಮ್ಮೆಲ್ಲರ ಸಂದೇಶಕ್ಕೆ. ಹಾಗೆ ನೀವೇ ರಿಕ್ವೆಸ್ಟ್ ಮಾಡಿಕೊಂಡಂತಹ ಹಾಡುಗಳು ಈಗಾಗಲೇ ನಮ್ಮ ಪ್ಲೇಲಿಸ್ಟಲ್ಲಿ ರೆಡಿಯಾಗಿದೆ. ಯಾವ ಹಾಡಿಗಾಗಿ ನಮ್ಮ ಕೇಳುಗರು ರಿಕ್ವೆಸ್ಟ್ ಮಾಡಿಕೊಂಡಿದ್ದಾರೆ ಅಂತ ನೋಡೋದಾದ್ರೆ ಎಸ್, ಚಂದ್ರಮುಖಿ ಪ್ರಾಣಸಖಿ ಚಿತ್ರದ ಹಾಡಿಗಾಗಿ ರಿಕ್ವೆಸ್ಟ್ ಮಾಡಿಕೊಳ್ತಾ ಇದ್ದಾರೆ. ಈ ಒಂದು ಹಾಡಿಗೆ ಧ್ವನಿಯಾಗಿದ್ದಾರೆ SP ಬಾಲಸುಬ್ರಹ್ಮಣ್ಯಂ ಚಿತ್ರ ಹಾಗೂ ಸಂಗಡಿಗರು, ಸಾಹಿತ್ಯ ಕೆ ಕಲ್ಯಾಣ್ ಅವರದು, ಸಂಗೀತ ಸಂಯೋಜನೆ ಕೂಡ ಕೆ ಕಲ್ಯಾಣ್ ಅವರದು. ಕೇಳಿ ಆನಂದಿಸಿ, ಕೇಳ್ತಾ ಇರಿ, ಕೇಳಿಸ್ತಾ ಇರಿ ಆಕಾಶವಾಣಿ FM ರೈನ್ಬೋ 101.3.

ಸ್ನೇಹಿತರೆ, ಸೂಪರ್ ಡೂಪರ್ ಹಾಡುಗಳನ್ನ ಕೇಳ್ತಾ ಸಾಕ್ತಾ ಇದ್ವಿ. ಹಾಗೆ ಪ್ರಾಣಿಗಳ ಬಗ್ಗೆ ಕೂಡ ಹೇಳ್ತಾ ಇದೆ. ಪ್ರಾಣಿಗಳಿಗೆ ನಾವು ಸಾಧ್ಯವಾದಷ್ಟು ಸಹಾಯವನ್ನ ಮಾಡೋಣ. ಏನಪ್ಪ ಅಂದ್ರೆ, ಪ್ರಾಣಿಗಳಿಗೆ ಈ ಬಿಸಿಲಿನ ಧಗೆಯಲ್ಲಿ ಅವಕ್ಕೆ ಕೊಂಚ ನೀರನ್ನು ಇಡೋದು, ಹಾಗೆ ಕಾಳುಗಳನ್ನ ಇಡೋದು, ಹಾಗೆ ಅವುಗಳನ್ನ ಪ್ರೀತಿಯಿಂದ ಕಾಣೋದು, ಜೊತೆಗೆ ನಾವು ವಾಹನ ಚಲಿಸುವಾಗ ರಸ್ತೆಗಳಲ್ಲಿ ಹೋಗುವಾಗ ಪ್ರಾಣಿಗಳ ಬಗ್ಗೆ ನಮಗೆ ಎಚ್ಚರವಾಗಿರಬೇಕು. ಹಾಗೆ ವೇಗವಾಗಿ ಓಡಿಸಿ ಪ್ರಾಣಿಗಳಿಗೆ ಹಾನಿ ಮಾಡೋದಾಗ್ಲಿ, ಅಥವಾ ಸುಮ್ಸುಮ್ನೆ ನಮ್ಮ ಖುಷಿಗೋ ಅಥವಾ ನಮ್ಮ ಒಂದು ಸಂತೋಷಕ್ಕೋ ಪ್ರಾಣಿಗಳನ್ನ ಹಿಂಸಿಸೋದು ಬೇಡ. ಗಾಯಗೊಂಡಂತಹ ಪ್ರಾಣಿಗಳನ್ನ ನಿರ್ಲಕ್ಷ್ಯ ಮಾಡೋದು ಬೇಡ. ಹಾಗೆ ಸಾಧ್ಯವಾದರೆ ಪ್ರಾಣಿಗಳ ರಕ್ಷಣೆಗೆ ಅಂತಾನೆ ವಿಶೇಷ ತಂಡಗಳಿವೆ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
2: ಮನದ ಮನೆಯ ಕಿಟಕಿಯನ್ನ ತೆರೆದಾಗ ತೆಂಗು ಗರಿಗಳ ಮೇಲೆ ಚಂದಿರನ ಬಿಂಬ, ಭಾವತೀರದಂಚಿನಲ್ಲಿ ಅಲೆಯಬ್ಬಿಸೋ ನೆನಪುಗಳ ತುಂತುರು,
3: ಅಲ್ಲಿ ನೀರ ಹಾಡು ಕಂಪನ, ಇಲ್ಲಿ ಪ್ರೀತಿ ಹಾಡು,
2: ಕಣ್ಣ ಸನ್ನೆಯಲ್ಲಿ ಹೃದಯ ಕದ್ದ ನೋಟ, ಕೆನ್ನೆ ಸುಳಿಯಲ್ಲಿ ಕಾಡಿದ ನಗು, ಎದೆಯ ತೆರೆಯ ನೆನಪುಗಳಿಗೆ
4: ಸಣ್ಣ ತೆರೆಯ ಧಾರಾವಾಹಿ ನೆನಪು,
2: ಭಾವಗಳೆಲ್ಲವೂ ಸೆರೆಯಾಗೋ ಹೊತ್ತಲ್ಲಿ

0: ಹೃದಯದ ಹೆಜ್ಜೆಗೆ ಪ್ರೇಮದ ಗೆಜ್ಜೆ ಕಟ್ಟಿ ಒಲುಮೆ ಧಾರೆ ಹರಿಸುತ್ತಾ ನಿಮ್ಮ ಜೊತೆಯಾಗತ್ತೆ ಒಲವಿನ ಆಲಾಪ. ಪ್ರತಿದಿನ ರಾತ್ರಿ 7:45 ಒಲವಿನ ಆಲಾಪ, ಇದು ರಾಗಾನುರಾಗಗಳ ಸಲ್ಲಾಪ. ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು 101.3 ಜಗಮಲಗೋ ಹೊತ್ತಲ್ಲಿ ಕನಸುಗಳಿಗೆ ಸುವಾಲಿ
1: ರಾಗಗಳ ಝರಿಯಲ್ಲಿ ನೆನಪುಗಳ ತಂಗಾಳಿ.
0: ಮನದಾಳದ ಭಾವನೆಗಳಿಗೆ ಹಿತವಾದ ಸಾಹಿತ್ಯ
2: ಸಿಂಧೂರ ಬಿಂದಿಗೆಯಲ್ಲಿ ಜೀವವ ತುಂಬಿದೆ.
1: ಭಾವಗಳ ಭೋರ್ಗರೆತಕ್ಕೆ ಸ್ವರಗಳ ಸಾಂಗತ್ಯ.
3: ನಮ್ಮ ಜೀವ ಜೀವ ಒಂದೇ ಜೀವ ನೂರು ಜನ್ಮಕ್ಕೂ.
0: ಸಿಹಿ ನಿದ್ರೆಗೆ ಜಾರೋ ಮುನ್ನ ಹೃದಯಕ್ಕೆ ಕಟ್ಟೋಣ ರೆಕ್ಕೆ.
1: ಮೃದು ಮಧುರ ಹಾಡುಗಳೊಂದಿಗೆ ಹಾರೋಣ
0: ಕನಸಿನ ಲೋಕಕ್ಕೆ.
1: ಪ್ರತಿ ರಾತ್ರಿ 10 ಗಂಟೆಗೆ
0: ಕನಸಿನ ಲೋಕ, ಕನಸುಗಳ ಕಣ್ತರಿಸೋ ಮಧುರ ತಾಣ.

ಸ್ನೇಹಿತರೆ, ಸ್ಟುಡಿಯೋ ಸಮಯ ಸರಿಯಾಗಿ 10:04:13. ನಾವಿದ್ದೀವಿ ಸಿನಿಚಿಟ್ಟೆ ಕಾರ್ಯಕ್ರಮದ

ಈ ಗುಡ್ ಟೈಮಲ್ಲಿ ನಿಮ್ಮೆಲ್ಲರಿಗೂ ಸಿನಿಚಿಟ್ಟೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಕೋರ್ತಾ, ಹಾಗೆ ಸಿನಿಚಿಟ್ಟೆ ಕಾರ್ಯಕ್ರಮದಲ್ಲಿ ಒಂದು ವಿಶಿಷ್ಟ ಟಾಪಿಕ್ ಜೊತೆಗೆ ನಾನು ನಿಮ್ಮ ಮುಂದೆ ಬಂದಿದ್ದೀನಿ. ಅದ್ಯಾವ ಟಾಪಿಕ್ ಅನ್ನುವಂಥ ಕುತೂಹಲ ನಿಮಗೂ ಕೂಡ ಇದೆ. ಎಸ್, ಕನ್ನಡ ಇಂಡಸ್ಟ್ರಿಯಲ್ಲಿ ಈ ತ್ರಿಕೋನ ಪ್ರೇಮ ಕಥೆಗಳ ಚಿತ್ರಗಳು ಸಾಕಷ್ಟು ಫೇಮಸ್ ಆಗಿದ್ದಾವೆ, ಹಾಗೆ ಸಾಕಷ್ಟು ಮನಸ್ಸನ್ನು ಜನರ ಹೃದಯವನ್ನು ಕೂಡ ಈ ಚಿತ್ರಗಳು ಗೆದ್ದಿದ್ದಾವೆ. ಯಾಕಂದರೆ ಮೊದಲಿಗೆ ಹಿಂದಿ ಅಥವಾ ಬೇರೆ ಬೇರೆ ಸಿನಿಮಾಗಳಲ್ಲಿ ನಾವು ಈ ತ್ರಿಕೋನ ಪ್ರೇಮ ಕಥೆಯನ್ನು ನೋಡ್ತಾ ಇದ್ವಿ. ಆ ತ್ರಿಕೋನ ಪ್ರೇಮ ಕಥೆಯನ್ನು ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲೂ ಚಿತ್ರಕಥೆಯನ್ನು ಮಾಡಿ ಗೆದ್ದಂತಹ ಚಿತ್ರಗಳು ಅನೇಕ ಇದ್ದಾವೆ. ಆ ಚಿತ್ರಕಥೆಗಳ ಬಗ್ಗೆ ಇವತ್ತು ಸಿನಿಚಿಟ್ಟೆ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಹೋಗೋಣ. ಪ್ರೀತಿ ಅಂದರೆ ಕೇವಲ ಇಬ್ಬರ ಕಥೆಯಲ್ಲ, ಇನ್ನು ಕೆಲವರ ಮೂರನೇ ವ್ಯಕ್ತಿಗಳು ಕೂಡ ಇರ್ತಾರೆ. ಮೌನ, ತ್ಯಾಗ ಎಲ್ಲವೂ ಕೂಡ ಆ ತ್ರಿಕೋನ ಪ್ರೇಮ ಕಥೆಯಲ್ಲಿ ಇರುತ್ತೆ. ಕನ್ನಡ ಸಿನಿಮಾ ಇಂತಹ ಅನೇಕ ಭಾವನಾತ್ಮಕ ಕಥೆಗಳನ್ನು ಕೊಟ್ಟಿದೆ. ಹಾಗಿದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಯಾವೆಲ್ಲ ತ್ರಿಕೋನ ಚಿತ್ರಕಥೆಗಳು ಇದಾವೆ, ಹಾಗೆ ನಿಮಗೆ ಯಾವ ತ್ರಿಕೋನ ಚಿತ್ರಕಥೆ ತುಂಬಾ ಇಷ್ಟ ಅನ್ನೋದನ್ನ ನಮಗೆ ಕಮೆಂಟ್ ಮಾಡಿ ತಿಳಿಸಬಹುದು, ನಮಗೆ ಮೆಸೇಜ್ ಮಾಡಿ ತಿಳಿಸಬಹುದು. ವಾಟ್ಸಪ್ ಸಂಖ್ಯೆ ಹೀಗಿದೆ, 9480910013 ಕ್ಕೆ ನಿಮ್ಮ ಸಂದೇಶಗಳು ಬರಲಿ. ಹಾಗೆ ನಿಮಗೋಸ್ಕರ ಇದೀಗ ಮತ್ತೊಂದು ಬ್ಯೂಟಿಫುಲ್ ಸಾಂಗ್ ಪ್ಲೇ ಆಗ್ತಿದೆ, ಕೇಳಿ ಆನಂದಿಸಿ.

ಸ್ನೇಹಿತರೆ, ಸಿನಿಚಿಟ್ಟೆ ಕಾರ್ಯಕ್ರಮದಲ್ಲಿ ತ್ರಿಕೋನ ಪ್ರೇಮಕಥೆಯ ಸಿನಿಮಾಗಳ ಬಗ್ಗೆ ಮಾತಾಡ್ತಾ ಸಾಕ್ತಾ ಇದ್ವಿ. ಈಗಷ್ಟೇ ಬಂಧನ ಚಿತ್ರದ ಹಾಡನ್ನ ಕೇಳಿ ಬಂದ್ರಿ. ತ್ರಿಕೋನ ಪ್ರೇಮಕಥೆ ಅಂತ ಅಂದ್ರೆ ನಮ್ಗೆ ತಟ್ ಅಂತ ನೆನಪಾಗುವಂತಹ ಸಿನಿಮಾ ಅಂತ ಅಂದ್ರೆ ಅದು ಬಂಧನ. ಅದೊಂದು ಚಿತ್ರ ಕನ್ನಡ ಸಿನಿ ಇತಿಹಾಸದಲ್ಲೇ ಒಂದು ರೀತಿಯ ದೇವದಾಸ್ ಚಿತ್ರದಂತೆ ಕ್ಲಾಸ್ ಟ್ರಾಜಿಡಿ ಎಂಡಿಂಗ್ ಅನ್ನ ಕೊಟ್ಟಂತಹ ಚಿತ್ರ. ಎವರ್ ಗ್ರೀನ್ ಚಿತ್ರವಾಗಿ ಕನ್ನಡದಲ್ಲಿ ಆಲ್ ಟೈಮ್ ಸಿನಿ ರಸಿಕರ ಫೇವರೇಟ್ ಅಂತ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ರಾಜೇಂದ್ರ ಸಿಂಗ್ ಬಾಬು ನಿರ್ದೇಶನದಲ್ಲಿ, ಹಾಗೆ ವಿಷ್ಣುವರ್ಧನ್ ಸುವಾಸಿನಿ ಮುಖ್ಯ ಭೂಮಿಕೆಯಲ್ಲಿ ಅಭಿನಯಿಸಿದಂತಹ ಚಿತ್ರ ಇದು ಬಂಧನ. ಈ ಚಿತ್ರದ ಬಗ್ಗೆ ಮತ್ತಷ್ಟು ಮಾತುಕತೆಯನ್ನ ಮುಂದುವರಿಸೋಣ. ಅದಕ್ಕಿಂತ ಮೊದಲು ಇದೇ ಚಿತ್ರದ ಮತ್ತೊಂದು ಹಾಡು ನಿಮ್ಗಾಗಿ ಮೂಡಿ ಬರ್ತಾ ಇದೆ. ಕೇಳಿ ಆನಂದಿಸಿ, ಟ್ಯೂನ್ ಮಾಡಿ ಕೇಳ್ತಾ ಇರಿ ನಿಮ್ಮ ನೆಚ್ಚಿನ FM ರೈನ್ಬೋ 101.3 ಕನ್ನಡ ಕಾಮನಬಿಲ್ಲು.

ಸ್ನೇಹಿತರೆ, ಸಿನಿ ಚಿಟ್ಟೆ ಕಾರ್ಯಕ್ರಮದಲ್ಲಿ ತ್ರಿಕೋನ ಪ್ರೇಮಕತೆ, ಟ್ರಯಾಂಗಲ್ ಲವ್ ಸ್ಟೋರಿ ಸಿನಿಮಾಗಳ ಬಗ್ಗೆ ಮಾತಾಡ್ತಾ ಇದ್ವಿ. ಅದರಲ್ಲೂ ಕೂಡ ಬಂಧನ ಚಿತ್ರ ಮೂಲತಃ ಕಾದಂಬರಿಗಾರ್ತಿ ಉಷಾ ನವರತ್ನರಾಮ್ ಅವರ ಆ ಕಾದಂಬರಿಯಿಂದ ಅದನ್ನು ಆಯ್ದುಕೊಳ್ಳಲಾಗಿತ್ತು. ಈ ಕಾದಂಬರಿ ನಿರ್ದೇಶಕ ನಿರ್ಮಾಪಕ ರಾಜೇಂದ್ರ ಸಿಂಗ್ ಬಾಬು ಅವರಿಗೆ ಕನ್ನಡದಲ್ಲಿ ಒಂದು ದೇವದಾಸ್ ಚಿತ್ರದಂತೆ ಕಾಣಿಸುತ್ತೆ. ಹಾಗಾಗಿ ಇದನ್ನು ನಾನು ಕ್ಲಾಸಿಕ್ ಸಿನಿಮಾ ಆಗುವಂತಹ ಸಾಧ್ಯತೆಗಳಿವೆ ಅಂತ ಅಂದ್ಕೊಂಡು ಅವರು ಈ ಚಿತ್ರವನ್ನು ತಮ್ಮ ನೆಚ್ಚಿನ ನಟನಾಗಿರುವಂತಹ ವಿಷ್ಣುವರ್ಧನ್ ಅವರ ಕೈಯಲ್ಲಿ ಮಾಡಿಸಬೇಕು ಅಂತ ಅವರು ನಿರ್ಧಾರ ಮಾಡ್ತಾರೆ. ಅದರಂತೆ ರಾಜೇಂದ್ರ ಸಿಂಗ್ ಬಾಬು ಅವರು ಡಾಕ್ಟರ್ ವಿಷ್ಣುವರ್ಧನ್ ಅವರನ್ನ ಮಾಸ್ ಹಾಗೆ ಆಕ್ಷನ್ ಇಮೇಜ್ ಇಂದ ಹೊರತರಬೇಕು ಅಂತ ಹೇಳಿ ಈ ರೊಮ್ಯಾಂಟಿಕ್ ಪಾತ್ರದಲ್ಲಿ ತೋರಿಸುವಂತ ಇಚ್ಛೆಯನ್ನ ವ್ಯಕ್ತಪಡಿಸ್ತಾರೆ. ಹಾಗಾಗಿ 1984 ಡಾಕ್ಟರ್ ವಿಷ್ಣುವರ್ಧನ್ ಅವರ ಅಭಿನಯದ ಬಂಧನ ಸಿನಿಮಾ ರಿಲೀಸ್ ಆಗುತ್ತೆ. ಈ ಒಂದು ಸಿನಿಮಾ ಈಗಲೂ ಕೂಡ ಕನ್ನಡ ಸಿನಿಮಾದ ಕ್ಲಾಸಿಕ್ ಸಿನಿಮಾ ಅಂತಾನೆ ಹೇಳ್ಬೋದು. ಈ ಒಂದು ಸಿನಿಮಾದಲ್ಲಿ ವಿಷ್ಣುವರ್ಧನ್ ಡಾಕ್ಟರ್ ಪಾತ್ರದಲ್ಲಿ ಮಿಂಚಿದ್ದಾರೆ. ಅಲ್ಲಿ ಡಾಕ್ಟರ್ ಪಾತ್ರದಲ್ಲಿ ಇರುವಾಗ ಡಾಕ್ಟರ್ ಜೊತೆಗೆ ವಿಷ್ಣುವರ್ಧನ್ ಅವರಿಗೆ ಲವ್ ಆಗುತ್ತೆ, ಆದರೆ ಆಕೆಗೆ ಬೇರೆ ಹುಡುಗನ ಜೊತೆಗೆ ಪ್ರೀತಿ ಆಗುತ್ತೆ. ಹಾಗಾಗಿ ಕೊನೆಗೆ ಆ ಹುಡುಗಿ ವಿಷ್ಣುವರ್ಧನ್ ಅವರಿಗೆ ಸಿಗೋದಿಲ್ಲ. ಅದೇ ಈ ಸಿನಿಮಾದ ಕಥೆಯಾಗಿತ್ತು. ಇಲ್ಲಿ ಸುಹಾಸಿನಿ ಅವರು ಕೂಡ ಸಖತ್ತಾಗಿ ಆಕ್ಟಿಂಗ್ ಅನ್ನ ಮಾಡಿದ್ದಾರೆ. ಜೊತೆಗೆ ಈ ಒಂದು ವಿಷ್ಣುವರ್ಧನ್ ಅವರ ಅಭಿನಯ ಆಗಿರಬಹುದು, ಸಂಗೀತ ಮತ್ತು ಕಥೆ ಎಲ್ಲವೂ ಕೂಡ ಪ್ರೇಕ್ಷಕರ ಮನಸ್ಸಿಗೆ ತುಂಬಾ ಇಷ್ಟವಾಗಿತ್ತು ಅಂತ ಹೇಳ್ತಾ, ಹಾಗೆ ನಿಮಗೆ ತ್ರಿಕೋನ ಪ್ರೇಮಕಥೆಯಲ್ಲಿ, ಟ್ರಯಾಂಗಲ್ ಲವ್ ಸ್ಟೋರಿಯಲ್ಲಿ ಯಾವ ಸಿನಿಮಾಗಳು ತುಂಬಾ ಇಷ್ಟ ಆಗುತ್ತೆ ಅನ್ನೋದನ್ನ ಮೆಸೇಜ್ ಮಾಡಿ ತಿಳಿಸಿ ಅಂತ ಹೇಳಿದೆ. ನಮ್ಮ ಕೇಳುಗ ಮಿತ್ರರು ಸಂದೇಶವನ್ನ ಕಳಿಸಿದ್ದಾರೆ. ಬೋಪಾ ವೆಂಕಟೇಶ್ ಅವರು ಸಂದೇಶವನ್ನ ಕಳಿಸಿದ್ದಾರೆ ನಮಗೆ. ರಮೇಶ್ ಅರವಿಂದ್ ಹಾಗೂ ಶರತ್ ಬಾಬು ಅಭಿನಯದ ಅಮೃತ ವರ್ಷಿಣಿ ಕಥೆ ತುಂಬಾ ಇಷ್ಟ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಅನಿಲ್ ಬಿಷ್ಟನವರ್ ಶಮೇನವಾಡಿಯಿಂದ ಸಂದೇಶವನ್ನ ಕಳಿಸಿ ಹೇಳ್ತಾ ಇದ್ದಾರೆ, ಪ್ರೇಮಕಥೆ ಸಿನಿಮಾ ನನಗೆ ತುಂಬಾ ಇಷ್ಟ. ಯಾವ ಚಿತ್ರ ಅಂದ್ರೆ ನಮ್ಮೂರ ಮಂದಾರ ಹೂವೆ ಚಿತ್ರ. ಈ ಚಿತ್ರೀಕರಣದ ಸಮಯದಲ್ಲಿ ನಾನು ಶಿವರಾಜ್ ಕುಮಾರ್, ರಮೇಶ್ ಅರವಿಂದ್, ಪ್ರೇಮ, ಇನ್ನುಳಿದಂತಹ ನಟಿ ನಟಿಯರನ್ನ ಕಣ್ಣಾರೆ ಕಂಡು ಮಾತನಾಡಿಸಿದ್ದೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ನಮಗೆ ಅಮೆರಿಕ ಚಿತ್ರ ತ್ರಿಕೋನ ಪ್ರೇಮಕತೆ ಮನಸ್ಸಿಗೆ ನಾಟುತ್ತದೆ, ಅದರಲ್ಲೂ ರಮೇಶ್ ಅರವಿಂದ್ ಅವರ ನಟನೆ ಅದ್ಭುತ ಅಂತ ಹೇಳ್ತಾ ಇದ್ದಾರೆ. ಸರೋಜಿನಿ ಸುರೇಶ್ ಹೆಗಡೆ ಕೆಂಗೇರಿ ಉಪನಗರ ಬೆಂಗಳೂರಿನಿಂದ ಸಂದೇಶವನ್ನ ಕಳಿಸಿ, ಹಾಗೆ ಹೃದಯ ಗೀತೆ, ನಮ್ಮೂರ ಮಂದಾರ ಹೂವೆ, ನಾಗರಹಾವು, ಕೃಷ್ಣ ನೀ ಬೇಗನೆ ಬಾರೋ ಇವು ಇಷ್ಟ ಅಂತ ಹೇಳ್ತಾ ಇದ್ದಾರೆ. ಈ ಸಂದೇಶವನ್ನ ಕಳಿಸಿ, ನಂಬರ್ ಎಂಡಿಂಗ್ ವಿತ್ 41262. ಹಾಗೆ ಸತೀಶ್ ಎನ್ಎಚ್ ನಗರ ಕೆರೆಯಿಂದ ಸಂದೇಶವನ್ನ ಕಳಿಸಿ ಹೇಳ್ತಾ ಇದ್ದಾರೆ, ಪ್ರೀತ್ ಸೇ ಮೂವಿ ತುಂಬಾ ಇಷ್ಟ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಖಂಡಿತವಾಗಿಯೂ ಸಾಕಷ್ಟು ತ್ರಿಕೋನ ಪ್ರೇಮ ಕಥೆಗಳು ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಈಗಾಗಲೇ ನಿರ್ದೇಶಕರು ಕೊಟ್ಟಿದ್ದಾರೆ. ಅದರ ಸಾಲಿನಲ್ಲಿ ಮತ್ತೊಂದು ಸಿನಿಮಾ ಅಂತ ಅಂದ್ರೆ ನಾಗರಹಾವು ಸಿನಿಮಾ. ಕನ್ನಡ ಸಿನಿಮಾ ಪ್ರೇಮಿಗಳು, ಡಾಕ್ಟರ್ ವಿಷ್ಣುವರ್ಧನ್ ಅವರ ಅಭಿಮಾನಿಗಳು ಎಂದಿಗೂ ಕೂಡ ಮರೆಯೋದಕ್ಕೆ ಸಾಧ್ಯವಾಗದೇ ಇರುವಂತಹ ಸಿನಿಮಾ ಇದು. ವಂಶವೃಕ್ಷದ ಸಿನಿಮಾದ ಮೂಲಕ ವಿಷ್ಣುವರ್ಧನ್ ಅವರು ಮೊದಲು ಚಿತ್ರರಂಗಕ್ಕೆ ಪ್ರವೇಶ ಮಾಡಿದ್ರು ಕೂಡ ಅವರು ಹೀರೋ ಆಗಿದ್ದು ಈ ನಾಗರಹಾವು ಸಿನಿಮಾದ ಮೂಲಕ. 1972 ಡಿಸೆಂಬರ್ 29 ನಾಗರಹಾವು ಸಿನಿಮಾ ತೆರೆಗೆ ಬರುತ್ತೆ. ಆ ಸಿನಿಮಾ ತೆರೆಗೆ ಬಂದ ತಕ್ಷಣ ಅಭಿಮಾನಿಗಳು ವಿಷ್ಣುವರ್ಧನ್ ಅವರನ್ನ ದೇವರ ರೀತಿ ಆರಾಧನೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವರ ಅಭಿನಯಕ್ಕೆ ಅಷ್ಟು ಫಿದಾ ಆಗಿದ್ರು ಅಭಿಮಾನಿಗಳು. ಇನ್ನು ಕನ್ನಡ ಸಿನಿಮಾ ರಂಗದ ಚಿತ್ರಬ್ರಹ್ಮ ಅಂತ ಏನ್ ಕರಿತೀವಿ ಪುಟ್ಟಣ್ಣ ಕಣಗಾಲ್ ಅವರನ್ನ,

ಕನಸಿನ ಕೂಸು ಈ ನಾಗರಹಾವು ಸಿನಿಮಾ. ಇನ್ನು ತರಾಸೋವ್ರ ನಾಗರಹಾವು ಒಂದು ಗಂಡು ಎರಡು ಹೆಣ್ಣು ಸರ್ಪ ಮತ್ಸರ ಕಾದಂಬರಿಗಳನ್ನು ಆಧರಿಸಿ ಈ ಒಂದು ನಾಗರಹಾವು ಸಿನಿಮಾ ಮಾಡಲಾಗಿತ್ತು. ಕನ್ನಡ ಚಿತ್ರರಂಗದ ಹೆಮ್ಮೆಯ ನಿರ್ಮಾಪಕರಾದಂಥ ಎನ್ ವೀರಸ್ವಾಮಿಯವರು ನಾಗರಹಾವು ಸಿನಿಮಾಗೆ ಹಣ ಹಾಕಿದ್ರು. ವಿಜಯಭಾಸ್ಕರ್ ಹಾಡುಗಳಿಗೆ ಸಂಗೀತವನ್ನು ನೀಡಿದ್ರು. ನಿಜಕ್ಕೂ ಈಗಲೂ ಕೂಡ ಆ ಹಾಡುಗಳು ಅಭಿಮಾನಿಗಳಿಗೆ ಹಾಗೆ ಚಿತ್ರರಸಿಕರನ್ನ ಮನರಂಜಿಸ್ತಾನೆ ಬರ್ತಾ ಇದೆ. ಇದೀಗ ನಾಗರಹಾವು ಚಿತ್ರದ ಬ್ಯೂಟಿಫುಲ್ ಹಾಡು ನಿಮಗಾಗಿ ಪ್ಲೇ ಆಗ್ತಾ ಇದೆ. ಕೇಳಿ ಆನಂದಿಸಿ, ಸ್ಟೇ ಟ್ಯೂನ್ಡ್. ಇದು ನಿಮ್ಮದೇ ನೆಚ್ಚಿನ ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು.

ಸ್ನೇಹಿತರೆ, ಸಿನಿ ಚಿಟ್ಟೆ ಕಾರ್ಯಕ್ರಮದಲ್ಲಿ ತ್ರಿಕೋನ ಪ್ರೇಮ ಕಥೆಗಳು, ಟ್ರಯಾಂಗಲ್ ಲವ್ ಸ್ಟೋರಿ, ಕನ್ನಡದ ಸಿನಿಮಾಗಳ ಬಗ್ಗೆ ಮಾತಾಡ್ತಾ ಸಾಕ್ತಾ ಇದ್ವಿ. ಹಾಗೆ ಅದರ ಹಾಡುಗಳನ್ನ ಕೂಡ ಕೇಳ್ತಾ ಸಾಕ್ತಾ ಇದ್ವಿ. ಅಮೇರಿಕಾ ಅಮೇರಿಕಾ 1997 ಬಿಡುಗಡೆಯಾದಂಥ ನಾಗತಿಹಳ್ಳಿ ಚಂದ್ರಶೇಖರ್ ನಿರ್ದೇಶನದ ಅಮೇರಿಕಾ ಅಮೇರಿಕಾ ಸಿನಿಮಾ ಯುವಜನತೆಯ ಹಾರ್ಟ್ ಫೇವರೇಟ್ ಆಗಿತ್ತು. ರಮೇಶ್ ಅರವಿಂದ್ ಹಾಗೆ ಅಕ್ಷಯ್ ಆನಂದ್, ಹೇಮಾ ಪ್ರಭಾತ್ ಈ ಸಿನಿಮಾದಲ್ಲಿ ಕಾಣಿಸ್ಕೊಂಡಿದ್ರು. ಈ ಚಿತ್ರ ಕಥೆಯ ಬಗ್ಗೆ ಮಾತನಾಡ್ತಾ ಹೋಗೋದಾದರೆ, ಕರಾವಳಿ ಭಾಗದ ಒಂದು ಪುಟ್ಟ ಹಳ್ಳಿಯಲ್ಲಿ ಹುಟ್ಟಿ ಬೆಳೆಯುವಂಥ ಮೂವರು ಸ್ನೇಹಿತರ ಕನಸು, ಹಾಗೆ ಅವರ ಮಧ್ಯೆ ಚಿಗುರೊಡೆಯುವಂಥ ಪ್ರೀತಿ, ಹಾಗೆ ಜೀವನದ ಆಯ್ಕೆಗಳ ಸುತ್ತ ಈ ಸಿನಿಮಾ ಸಾಗುತ್ತೆ. ಈ ಒಂದು ಸಿನಿಮಾದಲ್ಲಿ ತ್ಯಾಗದ ಕಥೆ ಪ್ರೇಕ್ಷಕರಿಗೆ ತುಂಬಾ ರಿಯಲ್ ಅನ್ಸುತ್ತೆ. ಹಾಗೆ ರಮೇಶ್ ಅರವಿಂದ್ ಅವರ

ನಟನೆ ಅಷ್ಟು ಸಹಜವಾಗಿ ಪ್ರೇಕ್ಷಕರನ್ನು ಹಿಡಿದಿಟ್ಟುಕೊಳ್ಳುವಂತಹ ಕಣ್ಣೀರು ತರಿಸುವಂತಹ ಸಿನಿಮಾ ಇದಾಗಿತ್ತು. ಇನ್ನು ಅಮೆರಿಕಾದ ಹಿನ್ನೆಲೆ, ಹಾಗೆ ಭಾವನಾತ್ಮಕ ಕಥೆ, ಹಾಗೆ ಸಂಗೀತದ ಸಂಗೀತ ಈ ಸಿನಿಮಾವನ್ನು ಮತ್ತಷ್ಟು ವಿಶೇಷವನ್ನಾಗಿ ಮಾಡಿತ್ತು. ಆ ಕಾಲದಲ್ಲೇ ದೊಡ್ಡ ಮಟ್ಟದಲ್ಲಿ ಅಮೆರಿಕಾ ಅಮೆರಿಕಾ ಸಿನಿಮಾ ಹಿಟ್ ಆಗಿತ್ತು. ಎ ಸ್ನೇಹಿತರೆ, ಮತ್ತೊಂದು ಸಿನಿಮಾ ಬಗ್ಗೆ ಹೇಳೋದಾದ್ರೆ, ಸುನಿಲ್ ಕುಮಾರ್ ದೇಸಾಯಿ ನಿರ್ದೇಶನದಲ್ಲಿ ಮೂಡಿಬಂದಂತಹ ನಮ್ಮೂರ ಮಂದಾರ ಹೂವೆ ಚಿತ್ರ, ಇದರಲ್ಲಿ ಶಿವರಾಜ್ ಕುಮಾರ್ ಪ್ರೇಮ ಹಾಗೆ ರಮೇಶ್ ಅರವಿಂದ್ ಅವರು ಮುಖ್ಯ ಪಾತ್ರದಲ್ಲಿ ನಟಿಸಿದ್ರು. ತ್ರಿಕೋನ ಪ್ರೇಮ ಕಥೆ ಹೊಂದಿದಂತಹ ಈ ಚಿತ್ರಕ್ಕೆ ಇಳೆಯರಾಜ್ ಮಧುರ ಗೀತೆಗಳನ್ನ ಸಂಯೋಜಿಸಿದ್ರು. ಹಾಗೆ ಈ ಚಿತ್ರ ಬಾಕ್ಸ್ ಆಫೀಸ್ನಲ್ಲಿ ಯಶಸ್ವಿಯಾಗಿ ಪ್ರದರ್ಶನ ಕಂಡಂತಹ ಚಿತ್ರ ಅಂತ ಹೇಳ್ಬೋದು. ಆ ನಂತರ ಅಮೆರಿಕಾದ ಕೆಲವು ಚಿತ್ರಮಂದಿರಗಳಲ್ಲೂ ಕೂಡ ಈ ಚಿತ್ರ ಪ್ರದರ್ಶನ ಕಂಡಿತ್ತಂತೆ. ಇನ್ನು ನಮ್ಮೂರ ಮಂದಾರ ಹೂವೆಯಲ್ಲಿ ಶಿವರಾಜ್ ಕುಮಾರ್ ರಮೇಶ್ ಅರವಿಂದ್ ಹಾಗೆ ಪ್ರೇಮ ಅಭಿನಯ ಸೂಪರ್ ಆಗಿದೆ. ಹಾಗೆ ಈ ಪ್ರೀತಿಯು ಕೂಡ ತ್ಯಾಗವನ್ನ ಪ್ರತಿಬಿಂಬಿಸುತ್ತೆ. ಒಬ್ಬ ಸ್ನೇಹಿತ ತನ್ನ ಪ್ರೀತಿಯನ್ನ ಸ್ನೇಹಿತನಿಗೆ ಬಿಟ್ಟುಕೊಡುವಂತಹ ದೃಶ್ಯಗಳು ನಿಜಕ್ಕೂ ಪ್ರೇಕ್ಷಕರ ಕಣ್ಣಲ್ಲಿ ನೀರು ತರಿಸುತ್ತೆ ಅಂತಾನೆ ಹೇಳ್ಬೋದು. ಇದೀಗ ನಮ್ಮೂರ ಮಂದಾರ ಹೂವೆ ಸಿನಿಮಾದ ಹಾಡುಗಳು ನಿಮಗಾಗಿ ಮೂಡಿ ಬರ್ತಾ ಇದೆ. ಕೇಳಿ, ಆನಂದಿಸಿ, ಸ್ಟೇ ಟ್ಯೂನ್. ಇದು ನಿಮ್ಮದೇ ನೆಚ್ಚಿನ FM ರೈನ್ಬೋ ಕನ್ನಡ ಗಮನ ಬಿಲ್ಲು.

ಸ್ನೇಹಿತರೆ, ಸಮಯ ಸರಿಯಾಗಿ 10:41 ನಾವಿದ್ದೀವಿ ಸಿನಿ ಚಿಟ್ಟೆ ಕಾರ್ಯಕ್ರಮದ ಈ ಗುಡ್ ಟೈಮ್ ಅಲ್ಲಿ. ಹಾಗೆ ತ್ರಿಕೋನ ಪ್ರೇಮ ಕಥೆಗಳು, ಟ್ರಯಾಂಗಲ್ ಲವ್ ಸ್ಟೋರಿ, ಕನ್ನಡದ ಸಿನಿಮಾಗಳ ಬಗ್ಗೆ ಮಾತುಕತೆ ಸಾಗ್ತಾ ಇತ್ತು. ಹಾಗೆ ಆ ಚಿತ್ರದ ಹಾಡುಗಳನ್ನ ಕೇಳ್ತಾ ಸಾಗ್ತಾ ಇದ್ವಿ. ಇನ್ನೊಂದು ತ್ರಿಕೋನ ಪ್ರೇಮ ಕಥೆಯ ಸಿನಿಮಾ ಅಂತ ಅಂದ್ರೆ, ಎಕ್ಸ್ಕ್ಯೂಸ್ ಮೀ, 2000ದ ದಶಕದ ಯುವ ಜನತೆಗೆ ಭಾರಿ ಇಷ್ಟವಾದಂತಹ ಸಿನಿಮಾ ಇದು ಎಕ್ಸ್ಕ್ಯೂಸ್ ಮೀ. ಅಜಯ್ ರಾವ್ ಹಾಗೆ ಸುನಿಲ್ ರಾವ್ ಮತ್ತೆ ರಮ್ಯಾ ಅಭಿನಯದ ಈ ಸಿನಿಮಾ ಕಾಲೇಜ್ ಯುವಕರಿಗೆ ಹಾಟ್ ಫೇವರೇಟ್ ಆಗಿತ್ತು. ಸ್ನೇಹ ಪ್ರೀತಿಯ ನಡುವಿನ ಗೊಂದಲವನ್ನ ತುಂಬಾ ಲೈಟ್ ಆಗಿ ಈ ಸಿನಿಮಾ ಚಿತ್ರಕತೆ ಹೇಳುತ್ತೆ. ಸ್ನೇಹಿತರೆ, ಇದೀಗ ಮತ್ತೊಂದು ಬ್ಯೂಟಿಫುಲ್ ಹಾಡು, ಎಕ್ಸ್ಕ್ಯೂಸ್ ಮೀ ಚಿತ್ರದ ಹಾಡು ನಿಮಗಾಗಿ ಮೂಡಿ ಬರ್ತಾ ಇದೆ. ಶಂಕರ್ ಮಹಾದೇವನ್ ಅವರ ಧ್ವನಿಯಲ್ಲಿ ಮೂಡಿ ಬಂದಿರುವಂತಹ ಈ ಹಾಡಿಗೆ ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯವಿದೆ, ಆರ್ ಪಿ ಪಟ್ನಾಯಕ್ ಅವರ ಸಂಗೀತ ಸಂಯೋಜನೆ ಇದೆ. ಕೇಳಿ ಕೇಳಿಸ್ತಾ ಇರಿ ಎಫ್ ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3.

ಸ್ನೇಹಿತರೆ, ಸಿನಿಚಿಟ್ಟೆ ಕಾರ್ಯಕ್ರಮದಲ್ಲಿ ತ್ರಿಕೋನ ಪ್ರೇಮಕಥೆಯ ಕನ್ನಡ ಸಿನಿಮಾಗಳು, ಟ್ರಯಾಂಗಲ್ ಲವ್ ಸ್ಟೋರಿ ಕನ್ನಡ ಸಿನಿಮಾಗಳ ಬಗ್ಗೆ ಮಾತಾಡ್ತಾ ಇದ್ವಿ. ಹಾಗೆ ನಮ್ಮ ಕೇಳುಗರಿಗೆ ಕೇಳಿದ್ದೆ, ಯಾವ ಸಿನಿಮಾ ನಿಮಗೆ ತುಂಬಾ ಇಷ್ಟ ಆಗುತ್ತೆ ಅಂತ ಹೇಳಿ ಸಂದೇಶವನ್ನ ಕಳಿಸಿದ್ದಾರೆ. ಮಧುರವಾದ ಹಾಡುಗಳನ್ನ ಕೇಳ್ತಾ ಇದ್ದೀವಿ ಅಂತ. ಹಾಗೆ ತ್ರಿಕೋನ ಪ್ರೇಮ ಕಥೆಯ ಸಿನಿಮಾ ಅಂದ್ರೆ ನಾಗರ ಹಾವು ಬಹಳನೇ ಇಷ್ಟ ಅಂತ ಯಶಸ್ವಿನಿ ಗಿರ್ಜಮ್ಮ ಅನ್ನಪೂರ್ಣ ಸಂದೇಶವನ್ನ ಕಳಿಸಿ ಹೇಳ್ತಾ ಇದ್ದಾರೆ. ಹಾಗೆ ಹುಬ್ಬಳ್ಳಿ ಲೋಹಿಯ ನಗರದಿಂದ ಚನ್ನಬಸಪ್ಪ ಕರಮಡಿ, ಮಧುಮತಿ ಕರಮಡಿ ಅವರು ಕೂಡ ಸಂದೇಶವನ್ನ ಕಳಿಸಿ ಹೇಳ್ತಿದ್ದಾರೆ, ನಾಗರ ಹಾವು ಅದು ತುಂಬಾ ಇಷ್ಟ ಅಂತ ಹೇಳ್ತಾ ಇದ್ದಾರೆ. ಇನ್ನು ಶುಭೋದಯ ಎಫ್ ಎಂ ಮಳೆಬಿಲ್ಲು ಅಂತ ಹೇಳ್ತಾ ಇದ್ದಾರೆ ಯಾರಿದ್ದು, ನಿಖಿಲ್ ಅವರು ಸಂದೇಶವನ್ನ ಕಳಿಸಿದ್ದಾರೆ. ಇನ್ನು ಚಂದ್ರಮುಖಿ ಪ್ರಾಣಸಖಿ ತುಂಬಾ ಇಷ್ಟ ಆಗುತ್ತೆ ಅಂತ ಹೇಳಿ ಕೆಂಪರಾಜು ಮೈಸೂರಿನಿಂದ ಸಂದೇಶವನ್ನ ಕಳಿಸಿ ಹೇಳ್ತಾ ಇದ್ದಾರೆ. ಇನ್ನು ಕೌಸಲ್ಯ ಬನಶಂಕರಿಯಿಂದ ನಮ್ಮೂರು ಮಂದಾರ ಹೂವೆ ಚಿತ್ರ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಸಂದೇಶವನ್ನ ಕಳಿಸಿದ್ದಾರೆ ಯಶವಂತ್ ಹಾಗೂ ತೇಜಸ್ವಿನಿ ಚನ್ನಕುಂಟೆ ಶಿರಾದಿಂದ ಸಂದೇಶವನ್ನ ಕಳಿಸಿ ಚಂದ್ರೋದಯ ಮೂವಿ ಇಷ್ಟ ಆಯ್ತು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಹೃದಯ ಹಾಡಿತು, ಹೃದಯ ಗೀತೆ, ಹಾಡಿತು ಕೋಗಿಲೆ ಚಿತ್ರಗಳು ಇಷ್ಟ ಅಂತ ಕಿಶನ್ ರೋಷನ್, ಶೋಭಾರಾಣಿ, ಹನುಮಂತೇಗೌಡ, ಹಾಡ್ಲಿ, ಮಳವಳ್ಳಿಯಿಂದ ಸಂದೇಶವನ್ನ ಕಳಿಸಿ ಹೇಳ್ತಾ ಇದ್ದಾರೆ. ಇನ್ನು ಸಂದೇಶವನ್ನ ಕಳಿಸಿದ್ದಾರೆ ಶಾಲಿನಿ ಬಸವರಾಜ್ ಜಕ್ಕಸಂದ್ರದಿಂದ ಸೋಲಿಲ್ಲದ ಸರದಾರ ಚಿತ್ರ ಇಷ್ಟ ಅಂತ ಹೇಳ್ತಾ ಇದ್ದಾರೆ. ಖಂಡಿತವಾಗಿಯೂ ಅನೇಕ ಕನ್ನಡ ಸಿನಿಮಾಗಳಲ್ಲಿ ತ್ರಿಕೋನ ಪ್ರೇಮ ಕಥೆಗಳು ಬಂದಿರೋದು, ಜೊತೆಗೆ ಪ್ರೇಕ್ಷಕರಿಗೂ ಕೂಡ ಈ ಪ್ರೇಮ ಕಥೆ ಇಷ್ಟ ಆಗಿದೆ ಅಂತ ಹೇಳ್ತಾ, ಹಾಗೆ ಇನ್ನೊಂದು ಚಿತ್ರದ ಬಗ್ಗೆ ಮಾತಾಡಲೇಬೇಕು. ಆ ಚಿತ್ರದ ಬಗ್ಗೆ ಮಾತಾಡೋದಕ್ಕಿಂತ ಮೊದಲು ತುಂತುರು ಇಲ್ಲಿ ನೀರ ಹಾಡು ಭಲೆ ಭಲೆ ಚಂದದ ಚಂದುಳ್ಳಿ ಹೆಣ್ಣು ನೀನು ಈ ಸುಂದರ ಬೆಳದಿಂಗಳ. ಈ ಹಾಡುಗಳು ಇವತ್ತಿಗೂ ಕೂಡ ನಮ್ಮನ್ನ ಕಾಡುತ್ತೆ ಅಂತ ಅಂದ್ರೆ ಅದು ಅಮೃತ ವರ್ಷಿಣಿಯ ಗಾನ ಸುಧೆ ಅಂತಾನೆ ಹೇಳ್ಬೋದು. ನೀವು ಕೂಡ ಇಷ್ಟಪಟ್ಟು ಈಗಲೂ ಕೂಡ ಕೇಳ್ತಾನೆ ಇದ್ದೀರಾ, 29 ವರ್ಷಗಳಾದ್ರೂ ಕೂಡ ಅದೇ ಅಮೃತ ವರ್ಷಿಣಿಯ ಮ್ಯಾಜಿಕ್ ಅಂತ ಹೇಳ್ಬೋದು. 1997 ಬಿಡುಗಡೆ ಆದಂತಹ ಸೂಪರ್ ಹಿಟ್ ಸಿನಿಮಾ ಅಂತ ಅಂದ್ರೆ ಅದು ಅಮೃತ ವರ್ಷಿಣಿ. ದಿನೇಶ್ ಬಾಬು ನಿರ್ದೇಶನದ ಚಿತ್ರ ಇದು. ಕನ್ನಡ ಸಿನಿಮಾದ ಎವರ್ಗ್ರೀನ್ ಸೈಕಾಲಜಿಕಲ್ ಲವ್ ಸ್ಟೋರಿ ಅಂದ್ರೆ ಅಮೃತ ವರ್ಷಿಣಿ. ಸ್ನೇಹಿತನ ಹೆಂಡತಿಯನ್ನ ಪ್ರೀತಿಸಿದಾಗ ಆ ವ್ಯಕ್ತಿಯ ಮನಸ್ಥಿತಿ ಹಾಗೆ ಅಲ್ಲಿ ಆಗುವಂತಹ ದುರ್ಘಟನೆಗಳು ಈ ಸಿನಿಮಾ ಪ್ರೇಕ್ಷಕರನ್ನೇ ಬೆಚ್ಚಿ ಬೀಳಿಸಿತ್ತು. ರಮೇಶ್ ಅರವಿಂದ್ ಅವರ ವೃತ್ತಿ ಬದುಕಿಗೂ ಕೂಡ ಒಂದು ದೊಡ್ಡ ತಿರುವು ಕೊಟ್ಟಂತಹ ಚಿತ್ರ ಅಂತ ಅಂದ್ರೆ ಅಮೃತ ವರ್ಷಿಣಿ. ಅಮೃತ ವರ್ಷಿಣಿ ರಾಜ್ಯ ಪ್ರಶಸ್ತಿ ಅಷ್ಟೇ ಅಲ್ಲ, ಅನೇಕ ಫಿಲ್ಮ್ ಫೇರ್ ಪ್ರಶಸ್ತಿಗಳನ್ನು ಕೂಡ

ಬಾಚಿಕೊಂಡಿತ್ತು ಆ ಕಾಲದಲ್ಲಿ. ಸದ್ಯ ಇದೀಗ ನಿಮಗಾಗಿ ಮೂಡಿ ಬರ್ತಾ ಇದೆ ಅದೇ ಚಿತ್ರದ ಬ್ಯೂಟಿಫುಲ್ ಹಾಡು. ಕೇಳಿ ಆನಂದಿಸಿ, ಕೇಳ್ತಾ ಇರಿ, ಕೇಳಿಸ್ತಾ ಇರಿ. ಆಕಾಶವಾಣಿ FM ರೈನ್ಬೋ, ಕನ್ನಡ ಕಾಮನಬಿಲ್ಲು.

ಸ್ನೇಹಿತರೆ, ಸಿನಿಚಿಟ್ಟೆ ಕಾರ್ಯಕ್ರಮದಲ್ಲಿ ತ್ರಿಕೋನ ಪ್ರೇಮ ಕಥೆಗಳು ಕನ್ನಡ ಚಿತ್ರರಂಗದಲ್ಲಿ ಬಿಡುಗಡೆಯಾದ ಚಿತ್ರಗಳ ಬಗ್ಗೆ ಮಾತಾಡ್ತಾ ಸಾಕ್ತಾ ಇದ್ವಿ. ಹಾಗೆ ನಮ್ಮ ಕೇಳುಗರಿಗೆ ಕೂಡ ಪ್ರಶ್ನೆಯನ್ನ ಕೇಳಿದೆ, ನಿಮ್ಗೆ ಯಾವ ಚಿತ್ರ ಇಷ್ಟ ಆಗುತ್ತೆ ತ್ರಿಕೋನ ಪ್ರೇಮ ಕಥೆಯಲ್ಲಿ ಅಂತ ಕೇಳಿದ್ದೆ. ಸಂದೇಶವನ್ನ ಕಳಿಸಿದ್ದಾರೆ ಚೇತನ್ ಅವರು, ಸಂದೇಶವನ್ನ ಕಳಿಸಿದ್ದಾರೆ. ಜನ್ಮದ ಜೋಡಿಯನ್ನ ಮರೆಯೋದಕ್ಕೆ ಸಾಧ್ಯವಾ ಅಂತ ಕೇಳ್ತಾ ಇದ್ದಾರೆ. ಹಾಗೆ ಪ್ರಿನ್ಸೆಸ್ ಸಿನಿಮಾ ತುಂಬಾ ಚೆನ್ನಾಗಿದೆ ಅಂತ ಹೇಳಿ ಗಾಯತ್ರಿ ಶಿವಕುಮಾರ್ ಗುಬ್ಬಿಯಿಂದ ಸಂದೇಶವನ್ನ ಕಳಿಸಿದ್ದಾರೆ. ಹಾಗೆ ನಮಗೆ ಅಮೆರಿಕ ಅಮೆರಿಕ ಚಂದ್ರಮುಖಿ ಪ್ರಾಣಸಖಿ ತುಂಬಾ ಇಷ್ಟವಾದ ಚಿತ್ರಗಳು ಅಂತ ಮೇಘನಾ ಧೃತಿ ಸಂತೋಷ್ ಚಿತ್ರಗಾರ್ ಹೊಸಪೇಟೆಯಿಂದ ಸಂದೇಶವನ್ನ ಕಳಿಸಿದ್ದಾರೆ. ಹಾಗೆ ಗುಡ್ ಮಾರ್ನಿಂಗ್ ಮೇಡಮ್ ಅಂತ ಹೇಳಿ ಲತಾ ಹಲಸೂರು ಬೆಂಗಳೂರಿನಿಂದ ಸಂದೇಶವನ್ನ ಕಳಿಸಿದ್ದಾರೆ. ಎರಡು ಕನಸು ಎರಡು ರೇಖೆ ಮೂವಿ ಕೂಡ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ರಸಿಕಾ ಮೂವಿ ಕೂಡ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ನಮ್ಮೂರ ಮಂದಾರ ಹೂವೆ ಇಷ್ಟ ಅಂತ ಹೇಳಿ ರಮ್ಯಾ ಮಂಜುನಾಥ್ ದಾವಣಗೆರೆಯಿಂದ ಸಂದೇಶವನ್ನ ಕಳಿಸಿದ್ದಾರೆ. ಖಂಡಿತವಾಗಿಯೂ ಅನೇಕ ಚಿತ್ರಗಳು, ನೂರಾರು ಚಿತ್ರಕಥೆಗಳು ಬಂದು ಹೋಗಿದ್ದಾವೆ. ಅದರಲ್ಲಿ ಕೆಲವೊಂದಿಷ್ಟು ಚಿತ್ರಗಳನ್ನ ಆಯ್ದು ಅದರ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಇದ್ದೀನಿ. ಇನ್ನೊಂದು ಚಿತ್ರದ ಬಗ್ಗೆ ಹೇಳಲೇಬೇಕು ಅಂದ್ರೆ ಅರಸು. ಇಷ್ಟು ಚಿತ್ರಗಳಲ್ಲಿ ನಾವು ಓರ್ವ ಯುವತಿಯನ್ನ ಪ್ರೀತಿಸುವಂತಹ ಕಥೆಯಾಗಿತ್ತು. ಇಬ್ರು ಯುವಕರು ಓರ್ವ ಯುವತಿಯನ್ನ ಪ್ರೀತಿಸುವಂತಹ ಕಥೆಯಾಗಿತ್ತು. ಆದರೆ ಅರಸು ಚಿತ್ರ ಸ್ವಲ್ಪ ವಿಭಿನ್ನವಾಗಿದೆ. ಈ ಒಂದು ಚಿತ್ರದಲ್ಲಿ ಒಬ್ಬ ಯುವಕನ ಪ್ರೀತಿಯಲ್ಲಿ ಇಬ್ರು ಯುವತಿಯರು ಬೀಳುವಂತಹ ಕಥೆ ಇದು. 2007 ಬಿಡುಗಡೆಯಾದಂತಹ ಅರಸು ಚಿತ್ರ ಪುನೀತ್ ರಾಜ್ಕುಮಾರ್ ಅವರ ಬ್ಲಾಕ್ ಬಾಸ್ಟರ್ ಸಿನಿಮಾಗಳಲ್ಲಿ ಒಂದು ಅಂತ ಹೇಳ್ಬೋದು. ದೊಡ್ಡ ಉದ್ಯಮಿ ಎಂಬ ಪ್ರೀತಿಯಲ್ಲಿ ಬಿದ್ದು ಕೊನೆಗೆ ಬಡತನದ ಸತ್ಯವನ್ನ ಅರಿತುಕೊಳ್ಳೋದಕ್ಕೆ ತನ್ನಲ್ಲೇ ತಾನು ಬದಲಾವಣೆ ಮಾಡಿಕೊಳ್ಳುವಂತಹ ಚಿತ್ರ ಇದು. ಈ ಇಬ್ಬರು ಹೀರೋಯಿನ್ ರಮ್ಯಾ ಹಾಗೆ ಮೀರಾ ಜಾಸ್ಮಿನ್ ಅವರನ್ನ ಪುನೀತ್ ರಾಜ್ಕುಮಾರ್ ಆ ಚಿತ್ರದಲ್ಲಿ ಮದುವೆ ಆಗಲ್ಲ, ಅದು ಬೇರೆ ಪ್ರಶ್ನೆ ಬಿಡಿ. ಇದೀಗ ಅದೇ ಚಿತ್ರದ ಮತ್ತೊಂದು ಬ್ಯೂಟಿಫುಲ್ ಹಾಡು ನಿಮಗಾಗಿ ಮೂಡಿ ಬರ್ತಾ ಇದೆ. ಕೇಳಿ ಕೇಳಿಸ್ತಾ ಇರಿ ಎಫ್ ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು.

ಸ್ನೇಹಿತರೆ, ಸಿನಿಚಿಟ್ಟೆ ಕಾರ್ಯಕ್ರಮದ ಕೊನೆಯ ಹಂತದಲ್ಲಿ ನಾವಿದ್ದೀವಿ. ಸಿನಿಚಿಟ್ಟೆ ಕಾರ್ಯಕ್ರಮದಲ್ಲಿ ತ್ರಿಕೋನ ಪ್ರೇಮ ಕಥೆಗಳು, ಕನ್ನಡದಲ್ಲಿ ರಿಲೀಸ್ ಆಗಿರುವ ಚಿತ್ರಗಳ ಬಗ್ಗೆ ಮಾತಾಡ್ತಾ ಇದ್ವಿ. ಅದರಲ್ಲಿ ಪ್ರೀತ್ಸೆ ಕೂಡ ಒಂದು, ಶಿವರಾಜ್ ಕುಮಾರ್, ಉಪೇಂದ್ರ ಹಾಗೆ ಸೊನಾಲಿ ಬೇಂದ್ರೆ ಅಭಿನಯದ ಪ್ರೀತ್ಸೆ ಸಿನಿಮಾ, ಸಸ್ಪೆನ್ಸ್ ಹಾಗೆ ಪ್ರೀತಿಯನ್ನ ಒಂದೇ ಕಥೆಯಲ್ಲಿ ತೋರಿಸ್ಕೊಟ್ಟಂತಹ ಸಿನಿಮಾ ಅಂತ ಹೇಳ್ಬೋದು. ಶಿವರಾಜ್ ಕುಮಾರ್ ಹಾಗೆ ಉಪೇಂದ್ರ ಜೋಡಿಯ ಸಿನಿಮಾ ಅಂದ ತಕ್ಷಣ ನೆನಪಾಗೋದು ಓಂ, ಅದ್ ಬಿಟ್ರೆ ನೆಕ್ಸ್ಟ್ ನೆನಪಾಗೋದು ಪ್ರೀತ್ಸೆ. ಓಂ ಸಿನಿಮಾದಲ್ಲಿ ಶಿವರಾಜ್ ಕುಮಾರ್ ಹೀರೋ ಆಗಿದ್ರೆ, ಉಪೇಂದ್ರ ಅವರು ಡೈರೆಕ್ಟರ್ ಆಗಿದ್ರು, ಆದ್ರೆ ಪ್ರೀತ್ಸೆ ಸಿನಿಮಾದಲ್ಲಿ ಇಬ್ರು ಒಟ್ಟಿಗೆ ನಡೆಸಿದ್ರು. ಇದು 2000 ತೆರೆ ಕಂಡಂತ ಚಿತ್ರ. ಇದು ಬಾಕ್ಸ್ ಆಫೀಸ್ ಉಡಿಸ್ ಮಾಡಿದಂತಹ ಪ್ರೀತ್ಸೆ ಸಿನಿಮಾ ಅಂತ ಹೇಳ್ಬೋದು. ಈ ಒಂದು ಸಿನಿಮಾದಲ್ಲಿ ಹಂಸಲೇಖಾ ಅವರು ಸಂಗೀತ ನಿರ್ದೇಶನವನ್ನ ಮಾಡಿದ್ರು, ಹಾಗೆ ಹಾಡುಗಳು ಕೂಡ ಸೂಪರ್ ಡೂಪರ್ ಹಿಟ್ ಆಗಿದ್ವು. ಇನ್ನೊಂದು ಸಿನಿಮಾದ ಬಗ್ಗೆ ಮಾತಾಡೋದಾದ್ರೆ, ತ್ರಿಕೋನ ಪ್ರೇಮ ಕಥೆಯ ಸಿನಿಮಾದ ಬಗ್ಗೆ ಮಾತನಾಡೋದಾದ್ರೆ, ಇತ್ತೀಚೆಗೆ ಕೊರೋನಾ ಟೈಮಲ್ಲಿ ರಿಲೀಸ್ ಆದಂತಹ ದಿಯಾ ಚಿತ್ರ, ಅದು ಪ್ರೇಕ್ಷಕರ ಮನಸ್ಸಿಗೆ ತುಂಬಾ ಹತ್ತಿರವಾದಂತಹ ಸಿನಿಮಾ. ಒಬ್ಬ ಯುವತಿಯ ಜೀವನದಲ್ಲಿ ಬರುವಂತಹ ಎರಡು ಪ್ರೇಮ ಕಥೆಗಳು ಹಾಗೆ ಅದರ ಭಾವನಾತ್ಮಕ ಅಂತ್ಯ ಹೇಗೆ ಕಾಣುತ್ತೆ ಅನ್ನೋದ್ರ ಬಗ್ಗೆ ಈ ಚಿತ್ರಕಥೆ

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಬದುಕು ಎನ್ನುವುದು ನೀರಿನ ಮೇಲಿನ ಗುಳ್ಳೆಯಂತೆ, ಅದರಲ್ಲೂ ಹೃದಯಾಘಾತ ಸಂಭವಿಸಿದಾಗ ಆ ಗೋಲ್ಡನ್ ಅವರ್ನ ಪ್ರತಿ ಕ್ಷಣವೂ ಅತ್ಯಮೂಲ್ಯ. ನಮ್ಮೆಲ್ಲರ ಪ್ರೀತಿಯ ಅಪ್ಪು ಅವರ ನೆನಪಿನಲ್ಲಿ ಕರ್ನಾಟಕ ಸರ್ಕಾರವು ಪ್ರತಿಯೊಬ್ಬ ಕನ್ನಡಿಗನ ಜೀವ ಉಳಿಸಲು ಸಂಕಲ್ಪ ಮಾಡಿದೆ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
2: ಪ್ರತಿಯೊಬ್ಬರ ಜೀವವು ಅಮೂಲ್ಯ. ಈ ಇಂಜೆಕ್ಷನ್ ನಿಂದ ಇದುವರೆಗೆ 13,000 ಜೀವಗಳನ್ನು ಹೃದಯಾಘಾತದಿಂದ ಉಳಿಸಿದ್ದೇವೆ. ನಮ್ಮ ಜನರ ರಕ್ಷಣೆ ನಮ್ಮ ಹೊಣೆ.
1: ಕೇಳುಗರೆ, ಆಗಾಗ್ಗೆ ಎದೆ ನೋವು ಕಾಣಿಸಿಕೊಳ್ಳುತ್ತಿದೆಯಾ? ನಿರ್ಲಕ್ಷ್ಯ ಮಾಡಬೇಡಿ. ಕೂಡಲೇ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಧಾವಿಸಿ ತಪಾಸಣೆಗೆ ಒಳಪಡಿ. ನಿಮಗೆ ಹೃದಯಾಘಾತ ಸಂಭವಿಸಿದೆ ಎಂದು ವೈದ್ಯರು ಸೂಚಿಸಿದ್ದಲ್ಲಿ ಟೆನೆಕ್ಟ ಪ್ಲಸ್ ಇಂಜೆಕ್ಷನ್ ಅನ್ನು ಉಚಿತವಾಗಿ ನೀಡಲಾಗುವುದು. ನಂತರ ಅಗತ್ಯವಿರುವ ಹೆಚ್ಚಿನ ಚಿಕಿತ್ಸೆಗೆ ಜಿಲ್ಲಾಸ್ಪತ್ರೆಗೆ ಕಳುಹಿಸಲಾಗುವುದು. ನೆನಪಿಡಿ, ಸಮಯ ಪ್ರಜ್ಞೆ ಮತ್ತು ಉಚಿತ ಚಿಕಿತ್ಸೆ ನಿಮ್ಮ ಬದುಕನ್ನು ಮತ್ತೆ ಬೆಳಗಬಲ್ಲದು. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
3: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

ಹಾಯ್ ಹಲೋ ನಮಸ್ತೆ ಗುಡ್ ಮಾರ್ನಿಂಗ್ ಶುಭೋದಯ ಹೇಳ್ತಾ ಇರೋದು ನಿಮ್ಮ ಆರ್ಜಿ ರಮ್ಯಾ. ಎಕ್ಸಾಕ್ಟ್ ಆಗಿ ನಮ್ಮನ್ನ ಸ್ಟುಡಿಯೋ ಕ್ಲಾಕ್ ಹೇಳ್ತಾ ಇದೆ 11:50 ಆಗೇ ಹೋಯ್ತು ಅಂತ. ಆಪ್ಕಿ ಪಸಂದ್ ಕಾರ್ಯಕ್ರಮವನ್ನ ಆರಂಭಿಸುವಂತ ಹೊತ್ತು ಕೂಡ ಆಯ್ತು ಅಂತ. ಇವತ್ತಿನ ಆಪ್ಕಿ ಪಸಂದ್ ಕಾರ್ಯಕ್ರಮದಲ್ಲಿ ಒಂದೊಳ್ಳೆ ಚಿತ್ರದ ಬಗ್ಗೆ ಇಂಟ್ರೆಸ್ಟಿಂಗ್ ಟ್ರಿವಿಯಾಗಳನ್ನ ಕೊಡ್ತಾ ಸಾಗೋದಕ್ಕೆ ನಾನಂತೂ ನಿಮ್ಮ ಜೊತೆ ರೆಡಿಯಾಗಿ ಇದ್ದೀನಿ. ಹಾಗಿದ್ರೆ ನೀವು ಈ ಹೊತ್ತಲ್ಲಿ ಯಾವ ಹಳೆಯ ಹಿಂದಿಯ ಸುಮಧುರ ಹಾಡನ್ನ ಕೇಳಬೇಕು ಅಂತ ಹೇಳಿ ಮನಸ್ಸು ಮಾಡಿದ್ದೀರೋ ಅದನ್ನ ಸಿಂಪಲ್ ಆಗಿ ಸಂದೇಶದ ಮೂಲಕ ನಮಗ್ ರವಾನಿಸಿ. ಗೊತ್ತೇ ಇದೆಯಲ್ಲ ಯಾವ ಹಾಡು ಕೇಳಬೇಕು ಅನ್ನಿಸ್ತಿದೆ, ಆ ಹಾಡಿನ ಮೊದಲ ಸಾಲು, ಯಾವ ಚಿತ್ರದ್ದು, ಜೊತೆಗೆ ನಿಮ್ಮ ಮುದ್ದಾದ ಹೆಸರು, ಇಷ್ಟನ್ನು ಕೂಡ ಟೈಪ್ ಮಾಡಿ ಸಂದೇಶ ಕಳಿಸಿ ನಮ್ಮ ವಾಟ್ಸಪ್ ಸಂಖ್ಯೆಗೆ 9480901013 ನಮ್ಮ ನಂಬರ್. ಸದ್ಯಕ್ಕೆ ನಾನೊಂದು ಹಾಡನ್ನು ಪ್ರಸಾರ ಮಾಡ್ತಾ ಇದ್ದೀನಿ. ಈ ಹಾಡನ್ನು ಕೇಳಿದ ಮೇಲೆ ಯಾವ ಚಿತ್ರದ್ದು ಅನ್ನೋದು ನಿಮಗೇನಾದರೂ ಗೊತ್ತಾದರೆ ಸಂದೇಶ ಈಗಲೇ ರವಾನಿಸಿ. ಟ್ಯೂನ್ ಮಾಡ್ಕೊಂಡು ಕೇಳ್ತಾ ಇರಿ, ಇದು FM Rainbow 101.3 ಕನ್ನಡ ಕಾಮನ ಬಿಲ್ಲು.

ಹಾಡನ್ನಂತೂ ಗಮನ ಇಟ್ಟು ಕೇಳಿಸ್ಕೊಂಡಿದ್ರೆ ಹಾಡಿನಲ್ಲೇ ಸಿನಿಮಾದ ಟೈಟಲ್ ಹೆಸರು ಏನು ಅನ್ನೋದು ಕೂಡ ಗೊತ್ತಾಗ್ಬಿಡ್ತಿತ್ತು. ಬಹಳಷ್ಟು ಜನ ಸಂದೇಶವನ್ನು ಕಳಿಸ್ಕೊಟ್ಟು ಗೆಸ್ಟ್ ಮಾಡಿದ್ದಾರೆ. ನೇತ್ರಾ ಕಿಗಿರಿಯಿಂದ ಎಸ್ ನಿಮ್ ಗೆಸ್ ಕರೆಕ್ಟ್ ಆಗಿದೆ. ಹಾಗೆಯೇ ಎನಪ್ರಸಾದ್ ಅವರು ರಾಜಾಜಿನಗರದಿಂದ ಸರಿಯಾಗಿ ಸಿನಿಮಾ ಹೆಸರನ್ನು ಟೈಪ್ ಮಾಡಿ ಕಳಿಸಿದ್ದಾರೆ. ಜೊತೆಗೆ ಮತ್ತಾರಾದರೂ ಟೈಪ್ ಮಾಡಿ ಕಳಿಸಿರ್ಬೋದಾ ಅಂತ ಹೇಳಿ ನಾನು ಹುಡುಕ್ತಾ ಇದ್ದೀನಿ. ಬಹಳ ಜನ ನಿಮ್ಮ ಹಾಡುಗಳಿಗಾಗಿ ರಿಕ್ವೆಸ್ಟ್ ಮಾಡಿದ್ದೀರಿ, ಖಂಡಿತ ನಿಮ್ಮೆಲ್ಲರ ಹಾಡು ಪ್ರಸಾರ ಆಗುತ್ತೆ. ಸದ್ಯಕ್ಕೆ ನಾನಿವತ್ತು ಯಾವ ಸಿನಿಮಾದ ಬಗ್ಗೆ ಟ್ರಿವಿಯಾಸ್ ಕೊಡ್ತಾ ಇದ್ದೀನಿ ಅಂತ ನೋಡೋದಾದರೆ ಬಾಲಿವುಡ್ನ ಮೊದಲ ಅಧಿಕೃತ ಮಲ್ಟಿಸ್ಟಾರರ್ ಸಿನಿಮಾ ಬಗ್ಗೆ ಮಾತಾಡ್ತಾ ಇದ್ದೀನಿ. ಅಲ್ಲಿ ತನಕ ಹಿಂದಿ ಚಿತ್ರದಲ್ಲಿ ಒಬ್ಬನೇ ನಾಯಕನಿರುವಂಥ ಸಿನಿಮಾಗಳು ಬರ್ತಾ ಇದ್ವು. ಆದರೆ ಈ ಒಂದು ಚಿತ್ರದ ಮೂಲಕ ಬಾಲಿವುಡ್ನಲ್ಲಿ ಮಲ್ಟಿಸ್ಟಾರರ್ ಸಂಸ್ಕೃತಿ ಆರಂಭ ಆಯಿತು. ಅಂದರೆ ಒಂದೇ ಚಿತ್ರದಲ್ಲಿ ಬಹಳಷ್ಟು ಜನ ಕಲಾವಿದರು, ಅದು ಸ್ಟಾರ್ ಕಲಾವಿದರಿರುವಂಥ ಸಿನಿಮಾದ ಒಂದು ಸಂಸ್ಕೃತಿ. ಬಲರಾಜ್ ಸಾಹ್ನಿ, ರಾಜ್ಕುಮಾರ್, ಸುನಿಲ್ ದತ್, ಶಶಿ ಕಪೂರ್, ಸಾಧನಾ, ಶರ್ಮಿಳಾ ಟ್ಯಾಗೋರ್ ಸೇರಿದಂತೆ ಆ ಕಾಲದ ದಿಗ್ಗಜ ಕಲಾವಿದರೆಲ್ಲರೂ ಕೂಡ ಈ ಒಂದೇ ಚಿತ್ರದಲ್ಲಿ ನಟಿಸಿದರು. ಇದು ಬಾಲಿವುಡ್ನ ಮೊದಲ ಬಿಗ್ ಬಜೆಟ್ ಮಲ್ಟಿಸ್ಟಾರರ್ ಚಿತ್ರ ಅಂಥೇಳಿ ಕೂಡ ಕರೆಸ್ಕೊಳ್ತು. ಗೊತ್ತಾಯ್ತಾ ವಕ್ತ್ ಚಿತ್ರದ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಅನ್ನೋದು. ಸದ್ಯಕ್ಕೆ ಇವತ್ತಿನ ಆಪ್ಗೆ ಪಸಂದ್ ಕಾರ್ಯಕ್ರಮದಲ್ಲಿ ಈ ಚಿತ್ರಕ್ಕೆ ಸಂಬಂಧಪಟ್ಟಂಥ ಸಾಕಷ್ಟು ಇಂಟ್ರೆಸ್ಟಿಂಗ್ ಟ್ರಿವಿಯಾಗಳನ್ನು ನಿಮಗೆ ತಿಳಿಸ್ತಾ ಸಾಕ್ತೀನಿ. ನೀವು ಕೂಡ ನಿಮ್ಮ ಹಾಡಿಗಾಗಿ ಈ ಹೊತ್ತಲ್ಲಿ ಸಂದೇಶ ಕಳಿಸ್ಬೋದು ನಮ್ಮ ವಾಟ್ಸಪ್ 9480901013 ನಮ್ಮ ನಂಬರ್.

ನೀವೇ ರಿಕ್ವೆಸ್ಟ್ ಮಾಡಿದಂತಹ ಬ್ಯೂಟಿಫುಲ್ ಬಾಲಿವುಡ್ನ ಹಾಡುಗಳು ನಿಮಗಾಗಿ ಪ್ರಸಾರ ಆಗ್ತಾ ಇದೆ. ವಕ್ತ ಸಿನಿಮಾದ ಬಗ್ಗೆ ಇಂಟ್ರೆಸ್ಟಿಂಗ್ ಟ್ರಿವಿಯಾಗಳನ್ನು ಕೊಡ್ತಾ ಇದ್ದೆ. ನಿರ್ದೇಶಕ ಯಶ್ ಚೋಪ್ರಾ ಅವರ ಮೊದಲು ಈ ಚಿತ್ರದ ಮೂವರು ಸಹೋದರರ ಪಾತ್ರಗಳಿಗಾಗಿ ನಿಜ ಜೀವನದ ಸಹೋದರರನ್ನೇ ಅಪ್ರೋಚ್ ಮಾಡಿದ್ರು, ಕಪೂರ್ ಸಹೋದರರನ್ನ. ಆದರೆ ರಾಜ್ ಕಪೂರ್, ಶಮ್ಮಿ ಕಪೂರ್ ಹಾಗೆ ಶಶಿ ಕಪೂರ್ ಅವರನ್ನೇ ನಟಿಸ್ಬೇಕು ಈ ಸಿನಿಮಾದಲ್ಲಿ, ನೀವು ಮೂರೂ ಜನ ಸಹೋದರರ ಪಾತ್ರದಲ್ಲೇ ನಟಿಸ್ಬೇಕು ಅಂತ ಹೇಳಿ ಕೂಡ ಕೇಳಿದ್ರು. ಆದರೆ ದೊಡ್ಡ ಸ್ಟಾರ್ಗಳಾಗಿದ್ದಂಥ ಈ ಮೂವರು ಒಟ್ಟಿಗೆ ಏನಾದರೂ ನಟಿಸಿದ್ರು ಅಂತ ಹೇಳಿದ್ರೆ ಪ್ರೇಕ್ಷಕರು ಕಥೆಯನ್ನಷ್ಟೇ ನೋಡೋದಿಲ್ಲ, ಕೇವಲ ಕಪೂರ್ ಸಹೋದರರನ್ನೇ ನೋಡಬೇಕು ಅಂತ ಹೇಳಿ ಚಿತ್ರ ಥಿಯೇಟರ್ಗೆ ಬರ್ತಾರೆ, ಚಿತ್ರಮಂದಿರಕ್ಕೆ. ಆಗೆಲ್ಲೋ ಒಂದು ಕಡೆ ಚಿತ್ರದ ಕತೆ ಬ್ಯಾಲೆನ್ಸ್ ತಪ್ಪು ಬಿಡುತ್ತೆ ಅನ್ನೋ ಕಾರಣಕ್ಕೆ ಈ ಒಂದು ಪ್ಲಾನ್ನ ಕೈಬಿಡಲಾಗುತ್ತಂತೆ. ಕೊನೆಗೆ ಕಪೂರ್ ಸಹೋದರರಲ್ಲಿ ಶಶಿ ಕಪೂರ್ ಒಬ್ಬರನ್ನು ಮಾತ್ರ ಈ ಚಿತ್ರದಲ್ಲಿ ಉಳಿಸ್ಕೊಳ್ಳಲಾಗುತ್ತಂತೆ. ನೋಡಿ ಹೇಗೆಲ್ಲ ನಡೆಯುತ್ತೆ ಚಿತ್ರದಲ್ಲಿ ಕಲಾವಿದರ ಆಯ್ಕೆಯ ವಿಚಾರದಲ್ಲಿ ಅನ್ನುವಂಥದ್ದು. ಸಂದೇಶವನ್ನು ಕಳಿಸಿ, ನಮಗೋಸ್ಕರ ಗೀತೆಯನ್ನು ಪ್ರಸಾರ ಮಾಡಿ ಅಂತ ಹೇಳಿ ದಿಲೀಪ್ ಕಲ್ಯಾಣ್ಕರ್ ಅವರು ವಿಜಯನಗರದಿಂದ ಸಂದೇಶ ಕಳಿಸಿದ್ರು, ನಿಮ್ಮ ಗೀತೆ ಪ್ರಸಾರ ಆಯಿತು. ಸುಭಾನ್ ಕೋರಿ ಹಂಪಸಾಗರದಿಂದ ಗೀತೆಗೆ ರಿಕ್ವೆಸ್ಟ್ ಮಾಡಿದ್ದಾರೆ, ಹಾಗೆ ಸಂದೇಶವನ್ನು ಕಳಿಸಿದರೆ ಅನಂತಕುಮಾರ್ ಅರಸು ಕಡಬ ಗುಬ್ಬಿಯಿಂದ ಸಂದೇಶವನ್ನು ಕಳಿಸಿ ಗೀತೆಗೆ ರಿಕ್ವೆಸ್ಟ್ ಮಾಡಿದರೆ, ಸುಧಾನಾರಾಯಣ್ ಕೆಹಳ್ಳಿ ಬೆಂಗಳೂರಿನಿಂದ ನಮ್ಮ ಹಾಡು ಕೂಡ ಪ್ರಸಾರಿಸಿ ಅಂತ ಕೇಳ್ತಾ ಇದ್ದಾರೆ. ಸುಧಾ ಜಯಶ್ರೀ ಸುನಿಲ್ ರಾಜಾಜಿನಗರದಿಂದ ಗೀತೆಗೆ ರಿಕ್ವೆಸ್ಟ್ ಮಾಡಿದ್ದಾರೆ, ಹಾಗೆ ಸಂದೇಶವನ್ನು ಕಳಿಸಿ ನಮ್ಮ ಹಾಡುಗಳನ್ನು ಪ್ರಸಾರಿಸಿ ಅಂತ ಹೇಳಿ ಬಹಳಷ್ಟು ಜನ ಕೇಳಿದ್ದೀರಿ. ಖಂಡಿತ ನಿಮ್ಮೆಲ್ಲರ ಗೀತೆಯನ್ನು ಪ್ರಸಾರ ಮಾಡುವಂಥ ಪ್ರಯತ್ನ ಕಾರ್ಯಕ್ರಮದಲ್ಲಿ ಸಾಗ್ತಾ ಇರುತ್ತೆ. ಟ್ಯೂನ್ ಮಾಡ್ಕೊಂಡು ಕೇಳ್ತಾರೆ ಇದು ಆಪ್ ಕಿ ಪಸಂದ್ ಕಾರ್ಯಕ್ರಮ, ನಿಮ್ಮ ನೆಚ್ಚಿನ FM ರೇನ್ಬೋ 101.3 ಕನ್ನಡ ಕಾಮನಬಿಲ್ಲಿನಲ್ಲಿ.

ಒಂದಕ್ಕಿಂತ ಒಂದು ಅದ್ಭುತವಾಗಿರುವಂತಹ ಗೀತೆಗಳನ್ನ ಕೇಳೋದಕ್ಕೆ ನೀವಿವತ್ತು ಅವಕಾಶ ಮಾಡಿಕೊಟ್ಟಿದ್ದೀರಿ. ನಿಮ್ಮ ಪ್ಲೇಲಿಸ್ಟ್ ಅಂತಾನೆ ಹೇಳ್ಬೋದು. ನೀವೇ ರಿಕ್ವೆಸ್ಟ್ ಮಾಡಿದಂತ ಗೀತೆಗಳು, ನಿಮ್ಮ ನೆಚ್ಚಿನ ಗೀತೆಗಳು ಇವತ್ತಿನ ಆಪ್ಕಿ ಪಸಂದ್ ಕಾರ್ಯಕ್ರಮದಲ್ಲಿ ನಿಮಗಾಗಿ ಪ್ರಸಾರ ಆಗ್ತಾ ಇದೆ. ಇದರ ಜೊತೆಗೆ ಬಾಲಿವುಡ್ನ ಅಧಿಕೃತ ಮಲ್ಟಿಸ್ಟಾರರ್ ಸಿನಿಮಾ ಭಕ್ತ ಬಗ್ಗೆ ಒಂದಷ್ಟು ಟ್ರಿವಿಯಾಗಳನ್ನು ಕೊಡ್ತಾ ಸಾಕ್ತಾ ಇದೆ. ಲಾಸ್ಟ್ ಅಂಡ್ ಫೌಂಡ್ ಫಾರ್ಮುಲಾ ಗೊತ್ತಲ್ವಾ, ಇಂಥದ್ದೊಂದು ಫಾರ್ಮುಲಾಕ್ಕೆ ಜನ್ಮ ನೀಡಿದಂಥ ಚಿತ್ರ ಅಂತ ಕೂಡ ಇದನ್ನು ಕರೀತಾರೆ. ಹಿಂದಿ ಚಿತ್ರರಂಗದಲ್ಲಿ 70-80 ದಶಕವನ್ನು ಆಳದಂಥ ಪ್ರಮುಖ ಫಾರ್ಮುಲಾ ಅಂತ ಹೇಳಿದ್ರೆ ಇದೆ, ಕಳೆದು ಹೋಗಿ ಒಂದಾಗುವಂಥ ಫಾರ್ಮುಲಾ. ಬಾಲ್ಯದಲ್ಲೋ, ಒಂದು ಯಾವುದೋ ಹಬ್ಬದಲ್ಲೋ, ಅಥವಾ ಜಾತ್ರೆಯಲ್ಲೋ, ಅಥವಾ ಯಾವುದೋ ಒಂದು ವಿಪತ್ತಿನ ಕಾರಣಕ್ಕೋ ಕಳೆದು ಹೋಗುವಂಥ ಸಹೋದರರು ದೊಡ್ಡವರಾದ ಮೇಲೆ ಅಣೆ ಬರಹದ ಆಟದಿಂದಾಗಿ ಮತ್ತೆ ಒಂದಾಗೋದು, ಅದೇ ಲಾಸ್ಟ್ ಅಂಡ್ ಫೌಂಡ್ ಫಾರ್ಮುಲಾ. ಈ ಟ್ರೆಂಡ್ಗೆ ಒಂದು ಭದ್ರ ಬುನಾದಿಯನ್ನು ಹಾಕಿದ್ದೆ ವಕ್ತ್ ಈ ಚಿತ್ರ.

ಈ ಚಿತ್ರದಲ್ಲಿ ಭೂಕಂಪದಿಂದಾಗಿ ಒಂದು ಕುಟುಂಬದ ಮೂವರು ಗಂಡು ಮಕ್ಕಳು ಬೇರೆ ಬೇರೆಯಾಗಿ ಬೇರೆ ಬೇರೆ ಪರಿಸರದಲ್ಲಿ ಬೆಳೆಯುವಂತಹ ಕಥೆಯನ್ನ ಮೊದಲ ಬಾರಿಗೆ ಅದ್ಭುತವಾಗಿ ಈ ಚಿತ್ರ ಹಿಡಿದುಕೊಟ್ಟಿತ್ತು.

ವಕ್ತ ಸಿನಿಮಾದ ಬಗ್ಗೆ ನಾವು ಸಾಕಷ್ಟು ಮಾತಾಡ್ತಾ ಇದ್ವಿ, ಟ್ರಿವಿಯಾಸ್ಗಳನ್ನ ತಿಳ್ಕೊಳ್ತಾ ಸಾಕ್ತಾ ಇದ್ರಿ. ಇದ್ರ ಜೊತೆಗೆ ಮತ್ತೊಂದು ವಿಚಾರವನ್ನ ಈ ಸಿನಿಮಾದ ಬಗ್ಗೆ ಮಾತಾಡುವಾಗ ನಾವು ನೆನಪಿಸ್ಕೊಳ್ಳೇಬೇಕು. ಈ ಚಿತ್ರದ ಏ ಮೇರಿ ಜೊಹ್ರಾ ಜಬೀನ್ ಅನ್ನುವಂತಹ ಹಾಡು ಇವತ್ತಿಗೂ ಕೂಡ ಭಾರತೀಯ ಮದುವೆ ಸಮಾರಂಭಗಳಲ್ಲಿ ಮತ್ತೆ ಸಂಗೀತ ಕಾರ್ಯಕ್ರಮಗಳಲ್ಲಿ ಅತ್ಯಂತ ಜನಪ್ರಿಯವಾಗಿ ಬಳಕೆ ಆಗುವಂತಹ ಹಾಡು. ಬಲರಾಜ್ ಸಾಹ್ನಿ ಹಾಗೆ ಅಚಲಾ ಸಚ್ದೇವ್ ಅವರ ಮೇಲೆ ಚಿತ್ರೀಕರಿಸಲಾದಂತಹ ಈ ರೊಮ್ಯಾಂಟಿಕ್ ಸಾಂಗ್ ಅನ್ನ ಮನ್ನಾಡೆ ಅವರು ಹಾಡಿದ್ರು. ವಿಶೇಷ ಏನಂತ ಹೇಳಿದ್ರೆ ಚಿತ್ರದ ಉಳಿದ ಹಾಡುಗಳನ್ನ ಮೊಹಮ್ಮದ್ ರಫಿ ಹಾಗೆ ಮಹೇಂದ್ರ ಕಪೂರ್ ಹಾಡಿದ್ರೆ, ಈ ಒಂದು ವಿಶಿಷ್ಟವಾದಂತಹ ಹಾಡನ್ನ ಮಾತ್ರ ಮನ್ನಾಡೆ ಅವರಿಗೆ ನೀಡಲಾಗಿತ್ತು ಕೂಡ. ಮತ್ತೊಂದು ವಿಚಾರ ಏನಂತ ಹೇಳಿದ್ರೆ, ಇವತ್ತು ಅಚಲಾ ಸಚ್ದೇವ್ ಅವರ ಜನ್ಮ ದಿನಾಚರಣೆ ಕೂಡ. ಹೌದು, ಈ ಕುರಿತಾಗಿ ಎನ್ ಆರ್ ಪ್ರಸಾದ್ ಅವರು ಸಂದೇಶವನ್ನ ಕಳಿಸಿಕೊಟ್ಟಿದ್ರು. ಎಸ್, ಹಾಗೆ ಸಂದೇಶವನ್ನ ಕಳಿಸಿ ನಮಗಾಗಿ ಹಾಡುಗಳನ್ನು ಪ್ರಸಾರ ಮಾಡಿ ಅಂತ ಹೇಳಿ ಕೊಪ್ಪಳದಿಂದ ನಾಗರಾಜ್ ಕಮತಗಿ ಅವರು ಕೂಡ ಸಂದೇಶವನ್ನ ಕಳಿಸಿದ್ರು. ಭದ್ರಾವತಿ ತಾಲೂಕು ಹುಣಸೆಕಟ್ಟೆ ಜಂಕ್ಷನ್ ಇಂದ ಸುನೀಲ್ ಕುಮಾರ್ ಅವರ ರಿಕ್ವೆಸ್ಟ್ ನಮ್ಮನ್ನ ತಲುಪಿತ್ತು. ಹಾಗೆ ನಮಗೂ ಒಂದು ಹಾಡು ಪ್ರಸಾರಿಸೋದಕ್ಕೆ ಸಾಧ್ಯನಾ ಅಂತ ರಾಮಸಾಗರದಿಂದ ಬಿ ಎಂ ವಿಶ್ವನಾಥ್ ಅವರ ಸಂದೇಶ, ಜೊತೆಗೆ ಬೀಳಗಿಯಿಂದ ವೆಂಕಟೇಶ್ ನಾಗರಾಳ ವೆಂಕಟೇಶ್ ಅವರು ಕೂಡ ಸಂದೇಶವನ್ನ ಕಳಿಸಿದ್ರು. ದಿವಾಕರ್ಷಣೆಯ ಅವರು ಕೂಡ ಗೀತೆಗೆ ರಿಕ್ವೆಸ್ಟ್ ಮಾಡಿದ್ರೆ, ಸುಭಾನ್ ಕೋರಿ ಹಂಪಸಾಗರದಿಂದ ಗೀತೆಗೆ ರಿಕ್ವೆಸ್ಟ್ ಮಾಡಿದ್ರು, ಎಚ್ ಆರ್ ರುದ್ರಸ್ವಾಮಿ ಕಣದಾಳು ಹೊಸ ಬಡಾವಣೆಯಿಂದ ನಮ್ಮ ಹಾಡು ಕೂಡ ಪ್ರಸಾರಿಸಿ ಅಂತ ಕೇಳ್ತಾ ಇದ್ರೆ, ಎಸ್ ಹುಬ್ಬಳ್ಳಿಯ ಲೋಹ್ಯಾನಗರದಿಂದ ಚನ್ನಬಸಪ್ಪ ಕರಮಡಿ ಅವರ ಸಂದೇಶ ಕೂಡ ನಮ್ಮನ್ನ ತಲುಪಿದೆ. ಹಾಗೆ ಈ ಸಂದೇಶವನ್ನ ಕಳಿಸಿ ಗೀತೆಗೆ ರಿಕ್ವೆಸ್ಟ್ ಮಾಡಿದ್ದಾರೆ ಮೇಘನಾ ಧೃತಿ ಸಂತೋಷ್ ಚಿತ್ರಗಾರ್ ಹೊಸಪೇಟೆಯಿಂದ. ಜೊತೆಗೆ ನಮಗೂ ಒಂದು ಹಾಡು ಬೇಕು ಅಂತ ಹೇಳಿ ಚಂದ್ರು ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ. ನಮ್ಮ ಹಾಡು ಕೂಡ ಪ್ರಸಾರಿಸೋದಕ್ಕೆ ಸಾಧ್ಯನಾ ಅಂತ ಹೇಳಿ ರಾಕೇಶ್ ಖನ್ನಾ ಅವರ ಅಭಿನಯದ ಒಂದು ಗೀತೆಗೆ ರಿಕ್ವೆಸ್ಟ್ ಮಾಡಿದ್ರು, ನಂಬರ್ ಎಂಡಿಂಗ್ ವಿತ್ 1262. ಹಾಗೆ ಇನ್ನು ಬಹಳಷ್ಟು ಜನ ಗೀತೆಗೆ ರಿಕ್ವೆಸ್ಟ್ ಮಾಡಿ ನಮ್ಮ ಹಾಡನ್ನ ಪ್ರಸಾರ ಮಾಡಿ ಅಂತ ಕೇಳಿದ್ರಿ. ಕಾಲ ಸಮಯದ ಮಿತಿ, ಹಾಗಾಗಿ ಒಂದು ಗಂಟೆಯ ಕಾಲಾವಧಿಯಲ್ಲಿ ಬಹಳಷ್ಟು ಗೀತೆಗಳನ್ನು ಪ್ರಸಾರ ಮಾಡುವಂತ ಪ್ರಯತ್ನ ಈ ಹೊತ್ತಲ್ಲಿ ಸಾಕ್ತು. ಖಂಡಿತ ಬೇಸರ ಮಾಡ್ಕೊಳ್ಳೋ ಅಗತ್ಯ ಇಲ್ಲ, ನಾಳೆಯೂ ಆಪ್ಕಿ ಪಸಂದ್ ಕಾರ್ಯಕ್ರಮ ನಿಮಗಾಗಿ ಪ್ರಸಾರವಾಗುತ್ತೆ. ಮಿಸ್ ಮಾಡದೆ ಪ್ರತಿದಿನ ನಿಮ್ಮ ರಿಕ್ವೆಸ್ಟ್ ಕಳಿಸಿ, ಖಂಡಿತ ನಿಮ್ಮ ಹಾಡು ಪ್ರಸಾರವಾಗುತ್ತೆ. ಇದಾಗಿತ್ತು ಇವತ್ತಿನ ಆಪ್ಕಿ ಪಸಂದ್ ಕಾರ್ಯಕ್ರಮ. ಹಾಡುಗಳ ಜೊತೆಗೆ ಒಂದಷ್ಟು ಮಾಹಿತಿ ಕೂಡ ನಿಮಗೆ ಖುಷಿ ಕೊಟ್ಟಿದೆ ಅಂತ ಭಾವಿಸ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಟ್ಯೂನ್ ಮಾಡ್ಕೊಂಡು ಕೇಳ್ತಾ ಇರಿ, ಇದು FM ರೈನ್ಬೋ 101.3 ಕನ್ನಡ ಕಾಮನಬಿಲ್ಲು.

0: ಐವತ್ತನೇ ಜಯಂತ್ಯುತ್ಸವದ ಹಿನ್ನೆಲೆ 24ನೇ ತಾರೀಕು ಹೊಸದಿಲ್ಲಿಯ ಕೆಂಪುಕೋಟೆ ಆವರಣದಲ್ಲಿ ಗಿರಿಜನರ ಸಾಂಸ್ಕೃತಿಕ ಸಮಾಗಮ ಆಯೋಜಿಸಲಾಗಿದೆ ಎಂದು ವನವಾಸಿ ಕಲ್ಯಾಣದ ರಾಜ್ಯ ಕಾರ್ಯದರ್ಶಿ ಶಾಂತಾರಾಮ್ ಸಿದ್ದಿ ತಿಳಿಸಿದ್ದಾರೆ. ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಅವರು, ಹೊಸದಿಲ್ಲಿಯಲ್ಲಿ ಅಂದು 5 ವಿಭಿನ್ನ ಸ್ಥಳಗಳಿಂದ ಶೋಭಾಯಾತ್ರೆ ನಡೆಯಲಿದೆ. 500 ಜಾತಿಗಳ 2.5 ಲಕ್ಷ ವನವಾಸಿಗರು ಗಿರಿಜನರ ಸಾಂಸ್ಕೃತಿಕ ಸಮಾವೇಶದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಎಂದರು. ಕರ್ನಾಟಕದಿಂದ 1200 ಜನ ಹಾಗೂ ಧಾರವಾಡದಿಂದ 48 ಜನ ಪ್ರತಿನಿಧಿಗಳು ಭಾಗವಹಿಸುತ್ತಿದ್ದಾರೆ. ರಾಜ್ಯ ರಸ್ತೆ ಸಾರಿಗೆ ನಿಗಮಗಳ ನೌಕರರು ನಾಳೆಯಿಂದ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಕರೆ ನೀಡಿದ್ದಾರೆ. ಸಾರ್ವಜನಿಕರ ಸುಗಮ ಪ್ರಯಾಣಕ್ಕೆ ರಾಜ್ಯದ ವಿವಿಧೆಡೆ ಅಡಚಣೆ ಉಂಟಾಗುವ ಸಾಧ್ಯತೆ ಇದೆ. ಈ ಹಿನ್ನೆಲೆ ಮೈಸೂರು, ಧಾರವಾಡ ಸೇರಿದಂತೆ ರಾಜ್ಯದ ಜಿಲ್ಲಾಡಳಿತಗಳು ಸಾರ್ವಜನಿಕರ ಸುಗಮ ಪ್ರಯಾಣಕ್ಕೆ ತೊಂದರೆಯಾಗದಂತೆ ಅಗತ್ಯ ಮತ್ತು ಪರ್ಯಾಯ ಸಿದ್ಧತೆಗಳನ್ನು ಕೈಗೊಳ್ಳುತ್ತಿವೆ. ಇಂಧನಗಳ ಹಿತಮಿತ ಬಳಕೆಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕರೆ ಹಿನ್ನೆಲೆ ವಿಜಯಪುರ ಸಂಸದ ರಮೇಶ್ ಜಿಗಜಿಣಗಿ ವಿದ್ಯುತ್ ಚಾಲಿತ ದ್ವಿಚಕ್ರ ವಾಹನದಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿಗೆ ಭೇಟಿ ನೀಡಿದರು. ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯ ಕರ್ನಾಟಕ ವಾಣಿಜ್ಯೋದ್ಯಮ ಸಂಸ್ಥೆ, ವಿಷನ್ ಕರ್ನಾಟಕ ಫೌಂಡೇಶನ್ ಮತ್ತು ಪಿಂಚಣಿ ನಿಧಿ ನಿಯಂತ್ರಣ ಮತ್ತು ಅಭಿವೃದ್ಧಿ ಪ್ರಾಧಿಕಾರದ ಸಹಯೋಗದಲ್ಲಿ ರಾಷ್ಟೀಯ ಪಿಂಚಣಿ ವ್ಯವಸ್ಥೆ ಎನ್ಪಿಎಸ್ ಕುರಿತು ನಾಳೆ ಸಂಜೆ 5 ಗಂಟೆಗೆ ಸಂಸ್ಥೆ ಸಭಾಂಗಣದಲ್ಲಿ ಮಾಹಿತಿ ಕಾರ್ಯಾಗಾರ ಆಯೋಜಿಸಿದೆ. ವಿಜಯಪುರ ಜಿಲ್ಲೆಯಲ್ಲಿ 2030ರೊಳಗೆ 5 ಕೋಟಿ ಗಿಡಗಳನ್ನು ಬೆಳೆಸುವ ಗುರಿ ಹೊಂದಲಾಗಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. 2016-17ರಲ್ಲಿ ಆರಂಭಿಸಲಾದ ಕೋಟಿ ವೃಕ್ಷ ಅಭಿಯಾನದ ಮೂಲಕ ಜಿಲ್ಲೆಯಲ್ಲಿ ಈವರೆಗೆ 1,55,38,000 ಸಸಿಗಳನ್ನು ನೆಡಲಾಗಿದೆ. ಸಾಮಾಜಿಕ ಅರಣ್ಯೀಕರಣ ಯೋಜನೆ ಕುರಿತು ವಿಜಯಪುರ ಉಪವಲಯ ಅರಣ್ಯ ಸಂರಕ್ಷಣಾಧಿಕಾರಿ ಮಲ್ಲಿನಾಥ್ ಕುಸನಾಳ್ ಮಾಹಿತಿ ನೀಡಿದ್ದಾರೆ.
1: ವಿಜಯಪುರ ಜಿಲ್ಲೆ ರಾಜ್ಯದಲ್ಲಿಯೇ ಅತಿ ಕಡಿಮೆ ಅರಣ್ಯ ಪ್ರದೇಶ ಹೊಂದಿರುವಂತಹ ಜಿಲ್ಲೆಯಾಗಿದ್ದು ಇಲ್ಲಿ ಒಟ್ಟು 1,805.99 ಹೆಕ್ಟರ್ ಅರಣ್ಯ ಪ್ರದೇಶವಿದ್ದು ರಾಷ್ಟೀಯ ಅರಣ್ಯ ನೀತಿಯ ಪ್ರಕಾರ ಒಟ್ಟು ಭೂ ಪ್ರದೇಶದ 33% ಅರಣ್ಯ ಪ್ರದೇಶ ಇರಬೇಕಾಗಿದ್ದು ವಿಜಯಪುರ ಜಿಲ್ಲೆಗೆ ಹೊಂದಿಕೊಂಡಂತೆ ಇದು ತುಂಬಾ ಕಡಿಮೆ ಪ್ರದೇಶವಾಗಿರುತ್ತದೆ. 2016-17 ಸಾಲಿನಿಂದ ಎಂಬಿ ಪಾಟೀಲ್ ಬೃಹತ್ ಹಾಗೂ ಮಧ್ಯಮ ಕೈಗಾರಿಕಾ ಸಚಿವರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರ ಆಕಾಂಕ್ಷೆ ಕಲ್ಪನೆಯಂತೆ ಕೋಟಿ ವೃಕ್ಷ ಅಭಿಯಾನವನ್ನು ಪ್ರಾರಂಭಿಸಲಾಗಿದ್ದು ಇಲ್ಲಿಯವರೆಗೆ ಒಟ್ಟು 155 ಲಕ್ಷ ಸಸಿಗಳನ್ನು ಬೆಳೆಸಲಾಗಿದ್ದು ಅದರಲ್ಲಿ ಆಲ್ಮಟ್ಟಿ ಕೆಬಿಜೆನಲ್ ವತಿಯಿಂದ ಮಾತ್ರ 65.513 ಲಕ್ಷ ಸಸಿಗಳನ್ನು ಬೆಳೆಸಿ ರೈತರಿಗೆ ರಿಯಾಯಿತಿ ದರದಲ್ಲಿ ಹಂಚಲಾಗಿರುತ್ತದೆ. ರೈತರಿಗೆ ಉಪಯುಕ್ತವಾಗುವಂತಹ ಮಾವು, ಪೇರಲ, ಸೀತಾಫಲ, ರಾಮಫಲ, ಅರ್ಜುನ್ ಫಲ, ತೆಂಗು ಬೆಳೆಸಿ ವಿತರಿಸಲಾಗಿರುತ್ತದೆ. ವಿವಿಧ ರಸ್ತೆ ಬದಿ, ಸರ್ಕಾರಿ ಗೋಮಾಳ, ಸ್ಕೂಲು ಕಾಲೇಜುಗಳ ವ್ಯಾಪ್ತಿಯಲ್ಲಿ ಸಸಿಗಳನ್ನು ನೆಡಲಾಗಿದ್ದು ಈಗ 4-5 ವರ್ಷಗಳಲ್ಲಿ 2% ಹಸಿರು ಹೊದಿಕೆ ಕೂಡ ಹೆಚ್ಚಾಗಿರುತ್ತದೆ.
0: ಧಾರವಾಡ ಜಿಲ್ಲೆ ಅಣ್ಣಿಗೇರಿ ತಾಲೂಕಿನ ಸರ್ಕಾರಿ ಆಸ್ಪತ್ರೆಗೆ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾ ನಾಗಲಕ್ಷ್ಮಿ ಚೌಧರಿ ಭೇಟಿ ನೀಡಿ ಪರಿಶೀಲಿಸಿದರು. ಕೊಪ್ಪಳ ತಾಲೂಕು ಬಿ ಹೊಸಳ್ಳಿ, ಹ್ಯಾಟಿ ಹಾಗೂ ಮೆಳ್ಳಿಕೇರಿ ಗ್ರಾಮಗಳಲ್ಲಿ ಸುರಿದ ರಭಸದ ಮಳೆಗೆ ಅಂದಾಜು 500 ಎಕರೆಗಳಷ್ಟು ಬಾಳೆ ಬೆಳೆ ಹಾನಿಯಾಗಿದೆ ಎಂದು ತೋಟಗಾರಿಕೆ ಇಲಾಖೆ ಜಂಟಿ ನಿರ್ದೇಶಕ ಕೃಷ್ಣ ಉಕ್ಕುಂದ ತಿಳಿಸಿದ್ದಾರೆ. ಬೆಳೆ ಹಾನಿಯಾದ ಸ್ಥಳಗಳಿಗೆ ಕೊಪ್ಪಳ ಶಾಸಕ ರಾಘವೇಂದ್ರ ಹಿಟ್ನಾಳ್, ವಿಧಾನ ಪರಿಷತ್ ಶಾಸಕಿ ಹೇಮಲತಾ ನಾಯಕ್ ತೆರಳಿ ಬೆಳೆ ಹಾನಿ ಪರಿಶೀಲಿಸಿದರು. ಪ್ರಧಾನಮಂತ್ರಿ ಕಿರು ಆಹಾರ ಉದ್ಯಮಗಳ ಸಂಸ್ಕರಣಾ ಘಟಕಗಳ ನಿಯಮಬದ್ದಗೊಳಿಸುವಿಕೆ ಯೋಜನೆ ಪಿಎಂಎಫ್ಎಂಇ ಅಡಿ ಗದಗ್ ಜಿಲ್ಲೆಯಾದ್ಯಂತ ದ್ವಿದಳ ಧಾನ್ಯಗಳ ಮೌಲ್ಯವರ್ಧಿಸಿ ಸಂಸ್ಕರಣಾ ಘಟಕಗಳನ್ನು ಪ್ರಾರಂಭಿಸಲು ರೈತರು, ರೈತ ಉತ್ಪಾದಕರ ಸಂಸ್ಥೆಗಳು, ಕೃಷಿಕ ಮಹಿಳೆಯರ ಸ್ವಸಹಾಯ ಸಂಘಗಳಿಂದ ಅರ್ಜಿ ಆಹ್ವಾನಿಸಲಾಗಿದೆ. ಅರ್ಜಿ ಸಲ್ಲಿಸಲು 15 ಜೂನ್ ಕೊನೆ ದಿನ ಎಂದು ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕಿ ಚೇತನಾ ಪಾಟೀಲ್ ತಿಳಿಸಿದ್ದಾರೆ. ಕೊಡಗು ಜಿಲ್ಲೆ ದುಬಾರೆ ಮತ್ತು ಬರಪೊಳೆಯಲ್ಲಿ ಜಲಸಾಹಸ ಕ್ರೀಡೆಗಳನ್ನು ನಡೆಸುವವರು ಕಡ್ಡಾಯವಾಗಿ ಜನರಲ್ ತಿಮ್ಮಯ್ಯ ರಾಷ್ಟೀಯ ಸಾಹಸ ಅಕಾದೆಮಿಯಿಂದ ರಾಫ್ಟ್ ಫಿಟ್ನೆಸ್ ಪ್ರಮಾಣಪತ್ರ ಪಡೆಯುವುದನ್ನು ಕಡ್ಡಾಯಗೊಳಿಸಿ ಅಪರ ಜಿಲ್ಲಾಧಿಕಾರಿ ಡಾ ಸಹನಾ ಹಾದಿಮನಿ ಆದೇಶಿಸಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಜನಪ್ರಿಯ ಮನ್ ಕಿ ಬಾತ್ನ 134ನೇ ಆವೃತ್ತಿ ಈ ತಿಂಗಳ 31ರಂದು ಬೆಳಗ್ಗೆ 11 ಗಂಟೆಗೆ ಪ್ರಸಾರವಾಗಲಿದೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10 ಗಂಟೆ.

ಆಕಾಶವಾಣಿ ಪ್ರದೇಶ ಸಮಾಚಾರ. ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಭಾರತದಲ್ಲಿ ಗಿರಿಜನರ ಸಾಂಸ್ಕೃತಿಕ ಅಸ್ತಿತ್ವ ಮತ್ತು ಸಮುದಾಯ ಚೇತನದ ಪ್ರತೀಕವಾಗಿದ್ದ ಭಗವಾನ್ ಬಿರ್ಸಾ ಮುಂಡಾ ಅವರ

0: ಮನುಷ್ಯನಿಗೆ ಆರೋಗ್ಯವೇ ಅತಿದೊಡ್ಡ ಭಾಗ್ಯ. ಆಸ್ಪತ್ರೆಗೆ ಹೋಗಲು ಸಮಯ ಅಥವಾ ಸಾರಿಗೆ ಸೌಲಭ್ಯದ ಸಮಸ್ಯೆ ಇಲ್ಲವೇ ಹಣಕಾಸು ಸಮಸ್ಯೆಯಿಂದ ಎಷ್ಟೋ ಕುಟುಂಬಗಳು ಕಂಗಾಲಾಗಿವೆ. ಇನ್ನು ಆತಂಕ ಬೇಡ. ರೋಗ ಬರುವ ಮುನ್ನ ಆರೋಗ್ಯ ಸೇವೆಗಳೇ ನಿಮ್ಮ ಮನೆ ಬಳಿಗೆ ಬಂದರೆ? ಹೌದು, ಇದು ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆ ಗೃಹ ಆರೋಗ್ಯ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
1: ಆಸ್ಪತ್ರೆಗೆ ರೋಗಿ ಬರುವುದಕ್ಕಿಂತ ಮುಂಚೆ ರೋಗ ಬರದಂತೆ ತಡೆಯುವುದೇ ನಮ್ಮ ಗುರಿ.
0: ಈ ಯೋಜನೆ ಅಡಿ ಬಿಪಿ, ಸಕ್ಕರೆ ಕಾಯಿಲೆ, ಅನಿಮಿಯಾ, ಬಾಯಿ, ಸ್ತನ, ಗರ್ಭಕಂಠದ ಕ್ಯಾನ್ಸರ್ ಸೇರಿದಂತೆ 14 ಬಗೆಯ ಅಸಾಂಕ್ರಾಮಿಕ ರೋಗಗಳಿಗೆ ನಿಮ್ಮ ಮನೆಯಲ್ಲೇ ಉಚಿತ ತಪಾಸಣೆ ಲಭ್ಯವಿದೆ. ಈಗಾಗಲೇ 1 ಕೋಟಿಗೂ ಅಧಿಕ ಜನರನ್ನು ತಲುಪಿರುವ ಈ ಆರೋಗ್ಯ ಕ್ರಾಂತಿಗೆ ಕೈಜೋಡಿಸಿ. ಆಶಾ ಕಾರ್ಯಕರ್ತೆಯರು ನಿಮ್ಮ ಬಳಿ ಬಂದಾಗ ಮಾಹಿತಿ ನೀಡಿ ಸಹಕರಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.

0: ಮನದಾಗಸಕ್ಕೆ ಲಗ್ಗೆ ಇಟ್ಟು
1: ಮನಗೆದ್ದ ದನಿಗಳು
0: ಮತ್ತೊಮ್ಮೆ ಮಗದೊಮ್ಮೆ
1: ಮನ ಕದಿಯೋ ಕ್ಷಣಗಳು
0: ಮರೆಯದೆ ಕೇಳಿ
1: ನವಿಲುಗರಿ ಪ್ರತಿದಿನ ಮಧ್ಯಾಹ್ನ 12:05 1:10
0: ನಿಮ್ಮ ನೆಚ್ಚಿನ ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ಗಳಲ್ಲಿ

ಯಾವತ್ತಾದರೂ ನವಿಲುಗರಿ ಒಂದು ಎದೆಯೊಳಗೆ ಬರೋದಕ್ಕೆ ಸಾಧ್ಯನಾ? ಸಾಧ್ಯ ರೀ, ಸಾಧ್ಯ ಸಾಧ್ಯ ಸಾಧ್ಯ. 101.3 ಮೆಗಾಹರ್ಟ್ಸ್ಗಳ ಈ ನವಿಲುಗರಿ ನಿಮ್ಮ ಎದೆಯಾಳಕ್ಕೆ ಇಳಿದು ನಿಮ್ಮ ಮನಸ್ಸಿನ ಮಾತನ್ನ ಆಚೆಗೆ ತರಿಸತ್ತೆ. ಟ್ಯೂಸ್ಡೇ ಟ್ಯೂನರ್ ಆಶಾ ಮೂಲಕ. ಹಾಗಿದ್ರೆ ತಡ ಯಾಕೆ? 12:07:56 ಈ ಹೊತ್ತಿನಲ್ಲಿ ನಾನಿರೋದು, ಈಗಷ್ಟೇ ಹೇಳಿದಾಗೆ, ನಿಮ್ಮ ಟ್ಯೂಸ್ಡೇ ಟ್ಯೂನರ್ ಆಶಾ. ಆದರೆ ಇವತ್ತು ಒಂದು ಯಥಾಪ್ರಕಾರ ಟ್ಯೂಸ್ಡೇಸ್ ನಾನು ಮಹತ್ತರವಾದ ವಿಷಯವನ್ನು ಮಾತಾಡ್ತೀನಿ ಅಂತಾನೆ ಬರ್ತೀನಿ. ಇವತ್ತು ಕೂಡ ಅಂಥದ್ದೇ ಒಂದು ಗಹನವಾದ ವಿಚಾರವನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸೋದಕ್ಕೆ ಬರ್ತಿದ್ದೀನಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮೊಂದಿಗೆ ಹಂಚ್ಕೋಬೋದು ಈ ವಿಷಯದ ಬಗ್ಗೆ. 9480109.3 ಏನು ಸೆಲ್ಫ್ ಹೆಲ್ಪ್ ಅಂದರೆ ಏನಲ್ವಾ ಗೊತ್ತಲ್ವಾ ನಿಮಗೆ? ಸ್ವ ಸಹಾಯ ಅಂದರೆ ನಮಗೆ ನಾವೇ ಮಾಡಿಕೊಳ್ಳುವಂತಹ ಸಹಾಯ ಅದು. ಆದರೆ ಇವತ್ತು ನಾವು ಮಾತಾಡ್ತಿರೋದು ಇಂತಹ ಒಂದು ಕ್ಯಾಟಗರಿಯಲ್ಲಿ ಒಂದಷ್ಟು ಪುಸ್ತಕಗಳು ಇರುತ್ತವೆ. ಸ್ವಸಹಾಯ ಮಾಡಿಕೊಂಡು ನಮಗೆ ನಾವೇ ಉದ್ಧಾರ ಆಗುವಂತಹ ಪ್ರೇರಣಾತ್ಮಕ ಪುಸ್ತಕಗಳು ಇವು ನಮ್ಮ ಜೀವನವನ್ನು ನಿಜವಾಗ್ಲೂ ಬದಲಾಯಿಸುತ್ತಾ? ಸೆಲ್ಫ್ ಹೆಲ್ಪ್ ಬುಕ್ಸ್ ಚೇಂಜ್ ಒನ್ಸ್ ಲೈಫ್ ಏನನ್ಸುತ್ತೆ ನಿಮಗೆ? ಮೆಸೇಜ್ ಮಾಡಿ. ಇದೇ ಇವತ್ತಿನ ನವಲುಗರಿಯ ವಿಷಯ. ನಿಮ್ಮ ಮನಸ್ಸಿನ ಮಾತಿಗೆ ಧನಿಯಾಗ್ತಿರೋದು ನಾನು. ನೋಡಿ, ಸಾಕಷ್ಟು ಜನ ಈ ವಿಷಯವನ್ನು ತಪ್ಪಾಗಿ ಅರ್ಥ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಆ್ಯಕ್ಚುಲಿ ಏನು ಗೊತ್ತಾ, ಇಂಥ ಪುಸ್ತಕಗಳು ಸ್ವಯಂ ತಾವೇ ನಮ್ಮ ಬದುಕನ್ನು ಬದಲಾಯಿಸೋಕ್ಕೆ ಸಾಧ್ಯವೇ ಇಲ್ಲ. ಆದರೆ ಆದರೆ ಈ ಆದ್ರೇನ ನೀವು ಫಿಲ್ ಮಾಡಿ ಏನು ಮಾಡ್ತಾ ಈ ಬೊಂಬಾಟ್ ಹಾಡನ್ನ ಕೇಳ್ತಾ ಕೇಳ್ತಾ.

ಎಸ್, ಸೆಲ್ಫ್ ಹೆಲ್ಪ್ ಪುಸ್ತಕಗಳು ಅಂದರೆ ಸ್ವಸಹಾಯ, ನಮ್ಮನ್ನು ನಾವು ಉದ್ಧಾರ ಮಾಡ್ಕೊಳ್ಳೋಕ್ಕೆ ಕೆಲವು ಪುಸ್ತಕಗಳಿರುತ್ತೆ. ಅಂಥ ಪುಸ್ತಕಗಳನ್ನು ಓದೋದ್ರಿಂದ ನಿಜವಾಗ್ಲೂ ನಾವು ಉದ್ಧಾರ ಆಗ್ತೀವ. ಇಂಥ ಪುಸ್ತಕಗಳು ಅಥವಾ ಯಾವುದೇ ಪುಸ್ತಕಗಳು ಸ್ವಯಂ ತಾವೇ ನಮ್ಮ ಬದುಕನ್ನು ಬದಲಾಯಿಸೋದಕ್ಕೆ ಸಾಧ್ಯವೇ ಇಲ್ಲ. ಆದರೆ ಅದನ್ನು ಓದಿದವರು ಅದರಲ್ಲಿರುವಂತಹ ವಿಷಯಗಳನ್ನು ಸಮಯೋಚಿತವಾಗಿ ನಮ್ಮ ಜೀವನಕ್ಕೆ ಅಳವಡಿಸ್ಕೊಂಡ್ರೆ ಅದು ನಮ್ಮ ಬದುಕನ್ನು ಬದಲಾಯಿಸುತ್ತೆ. ಯಾವುದೋ ಪುಸ್ತಕನೋ, ಒಂದು ವರ್ಕ್ಶಾಪ್ ಅಟೆಂಡ್ ಮಾಡಿದ್ದೀನಿ, ಆಹಾ ಎಂಥ ವಿಚಾರ ಹೇಳಿದ್ರಪ್ಪ, ಬ್ಯೂಟಿಫುಲ್, ವೆರಿ ವೆರಿ ಯೂಸ್ಫುಲ್ ಅಂತಾನೋ, ಅಥವಾ ಮತ್ಯಾವುದೋ ಶಾರ್ಟ್ ಟರ್ಮ್ ಕೋರ್ಸ್ ಮಾಡಿದೆ ಗೊತ್ತಾ, ವೀಕೆಂಡು ಲಾಸ್ಟ್ ವೀಕೆಂಡ್ ಹೋಗ್ಬಿಟ್ಟು ಅಂತ ಹೇಳ್ಕೊಳ್ಳೋದ್ರಲ್ಲಿ, ಅಥವಾ ಇನ್ಸ್ಟಾದಲ್ಲಿ ನೋಡಿದೆ ಯಾವುದೋ ಒಂದು ವಿಡಿಯೋ, ಯಾವುದು ನಿಮಗಾಗಿ ಕೆಲಸ ಮಾಡೋದಿಲ್ಲ ಕಣ್ರಿ, ನಿಮ್ಮ ಜೀವನದಲ್ಲಿ ಬದಲಾವಣೆ ತರೋದಿಲ್ಲ. ಹಾಗಿದ್ರೆ ನನ್ನ ಜೀವನವನ್ನು ಬದಲಾಯಿಸುವುದು ಏನು, ಯಾವುದು ಬದಲಾವಣೆ ಅನ್ನೋದು? ನೀವು ನಿರ್ಧಾರ ಮಾಡಿದಾಗ ಶುರು ಆಗುವಂಥದ್ದು ಅಲ್ವಾ ನಿಮ್ಮ ಆಕ್ಷನ್, ನಿಮ್ಮ ಕಾರ್ಯದಲ್ಲಿನ ನಿರಂತರತೆ ಅಂದರೆ ಕನ್ಸಿಸ್ಟೆನ್ಸಿ, ಇವು ನಮ್ಮ ಜೀವನವನ್ನು ಬದಲಾಯಿಸೋದಕ್ಕೆ ಸಾಧ್ಯ. ಅಂದರೆ ಜ್ಞಾನ ಅಂದರೆ ನಾಲೆಜ್ ವಿತೌಟ್ ಆ್ಯಕ್ಷನ್ ಚೇಂಜ್ ಇಸ್ ನಥಿಂಗ್ ಅಂತಲೇ ಹೇಳ್ಬೋದು. ಪುಸ್ತಕಗಳು ನಮ್ಮ ತೂಕ ಕಡಿಮೆ ಮಾಡೋದಕ್ಕೆ ನಮಗೋಸ್ಕರ ವಾಕ್ ಮಾಡುತ್ತಾ? ಅದು ನೀವು ನಡೆಯೋದಕ್ಕೆ ಹಾದಿ ತೋರಿಸಬಹುದು ಅಷ್ಟೇ. ಮುಂದಿನ ಹೆಜ್ಜೆ ಏನು ಅನ್ನೋದನ್ನು

ಹೇಳಬಹುದು, ಅಥವಾ ನೀವು ಮಾಡ್ತಿರೋ ಕೆಲಸ ತಪ್ಪು ಸರಿ ಅಂತ ಎಚ್ಚರಿಸಬಹುದು ಅಷ್ಟೇ ಅಲ್ವಾ. ಇನ್ನೊಂದಷ್ಟು ಮಾತಾಡುವ ಸೆಲ್ಫ್ ಹೆಲ್ಪ್ ಬುಕ್ಸ್ಗಳ ಪಾತ್ರ ನಮ್ಮ ಜೀವನದಲ್ಲಿ ಏನು ಅಂತ. ಆದರೆ ಇನ್ನೊಂದು ವಿಷಯ ಏನು ಗೊತ್ತಾ, ಇವತ್ತು ನಾನು ಪ್ಲೇ ಮಾಡುವಂತಹ ಹಾಡುಗಳಲ್ಲಿ ಏನೋ ಒಂದು ವಿಶೇಷತೆ ಇದೆ ಯಥಾಪ್ರಕಾರ. ಪತ್ತೆ ಮಾಡಿ ಗೊತ್ತಾದ ತಕ್ಷಣ ಮೆಸೇಜ್ ಮಾಡಿ 9480901013.

ಆಲ್ ರೈಟ್, ಪ್ರೇಮಾ ಪ್ರೀತಿ ನನ್ನುಸಿರು, ನಿನ್ನುಸಿರನ್ನ ಪ್ರೇಮಾ ಪ್ರೀತಿಯನ್ನೇ ನೀನು ಉಸಿರು ಮಾಡ್ಕೋ ಅಂತ ಪುಸ್ತಕಗಳು ಹೇಳಬಹುದು. ಆದರೆ ಅದನ್ನು ಮಾಡ್ಕೋಬೇಕಾಗಿರೋದು ನಾವು ಅಲ್ವಾ? ಪುಸ್ತಕ ನಮಗಾಗಿ ಕೆಲಸ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿದೆ. ನಮ್ಮ ಜೀವನದಲ್ಲಿ ಶಿಸ್ತನ್ನು ಹುಟ್ಟಾಕೋದಕ್ಕೆ ಪುಸ್ತಕಗಳಿಗೆ ಸಾಧ್ಯನೇ ಇಲ್ಲ. ಹಾಗಿದ್ರೆ ಪುಸ್ತಕ ಏನೆಲ್ಲ ಮಾಡಬಹುದು? ಅವು ನಿಮ್ಮ ಕೆಲಸಗಳಿಗೆ ಒಂದು ಡೈರೆಕ್ಷನ್ನ ಸೆಟ್ ಮಾಡಿ ಕೊಡಬಹುದು. ನಿಮ್ಮ ಸಮಯವನ್ನು ಉಳಿತಾಯ ಮಾಡಬಹುದು. ತಪ್ಪು ಮಾಡೋದ್ರಿಂದ ನಿಮ್ಮನ್ನು ಬಚಾವ್ ಮಾಡ್ಬೋದು. ನಿಮ್ಮ ನಿಮ್ಮ ನಿಮ್ಮ ಅಂತಿರಲ್ಲ, ನಿಮಗೇನು ಆಗಲ್ವ ಆಶಾ ಅಂತ ಕೇಳ್ತೀರಾ, ಇನ್ಕ್ಲೂಡಿಂಗ್ ಮೈಸೆಲ್ಫ್. ನಮ್ಮ ಜೀವನ ಯಾತ್ರೆಯಲ್ಲಿ ಸಂದೇಹಗಳನ್ನು ಕಡಿಮೆ ಮಾಡಬಹುದು ಇಂತಹ ಸೆಲ್ಫ್ ಹೆಲ್ಪ್ ಬುಕ್ಸ್ ಓದೋದ್ರಿಂದ. ಇಟ್ ಗೀವ್ಸ್ ಯು ಗೈಡೆನ್ಸ್, ನಾಟ್ ಗ್ಯಾರಂಟೀಡ್ ಟ್ರಾನ್ಸ್ಫಾರ್ಮೇಷನ್. ಅದನ್ನು ನೆನಪಿಟ್ಕೊಂಡ್ರೆ ಸಾಕು ಅಷ್ಟೇ. ಹಾಗಿದ್ರೆ ಪುಸ್ತಕ ಓದಿ ಪ್ರಯೋಜನ ಏನು ಅಂತ ಕಡೆಗಣಿಸೋ ಹಾಗೆಯೇ ಇಲ್ಲ. ಯಾರು ಇದು ಇಷ್ಟೊಂದು ಮೆಸೇಜ್ ಮಾಡಿ ಟಪ್ ಟಪ್ ಟಪ್ ಟಪ್ ಟಪ್ ಟಪ್ ಅಂತ ಡಿಲೀಟ್ ಬೇರೆ ಮಾಡಿಬಿಟ್ಟಿದ್ದೀರಾ? ಎನಿವೇ, ನಮಗೆ ಫಸ್ಟ್ ಮೆಸೇಜ್ ಹಾಕಿದವರು ಯಾರಪ್ಪ, ಎಲ್ಲೋದ್ರಿ, ಎಲ್ಲ ಹೋದ್ರಿ ನೀವು? ಇವರೇ ಇವರೇ ಮೆಸೇಜ್ ಮಾಡಿ ಡಿಲೀಟ್ ಮಾಡಿರೋದು. ಎನಿವೇ, ಇವತ್ತು ಲೋಕೇಶ್, ಮೈಸೂರು ಲೋಕೇಶ್, ಮುರಳಿ, ಶಕ್ತಿ ಪ್ರಸಾದ್, ಗಾಯಕಿ ಪಿ ಲೀಲಾ, ಗಿರೀಶ್ ಕಾರ್ನಾಡ್, ನೀಲಂ, ಸಂಜೀವ್ ರೆಡ್ಡಿ ಇವರುಗಳ ಜನ್ಮದಿನ ಇದೆ, ಮತ್ತು ಆರ್ ಎನ್ ಜಯಗೋಪಾಲ್ರವರು ನಮ್ಮನ್ನು ಅಗಲಿದ ದಿನವೂ ಇದೆ. ಎಲ್ಲ ಆತ್ಮಗಳಿಗೂ ತುಂಬ ತುಂಬ ಒಳ್ಳೆಯ ಸದ್ಗತಿ ಸಿಗಲಿ ಅಂತ ಕೇಳ್ಕೊಳ್ಳೋಣ. ದೆನ್ ಶಾಂತಾಚಾರ ಬಡಿಗೇರ ಅವರು ಕೊಕ್ಕನೂರು ಹರಿಹರ ತಾಲೂಕಿನ, ಮೇಡಮ್ ಆಕಾಶವಾಣಿಯ ರೈನ್ಬೋದಲ್ಲಿ ನವಿಲುಗರಿ ಕಾರ್ಯಕ್ರಮದಲ್ಲಿ ನಿರೂಪಕಿ ಆಶಾ ಅವರು ನಡೆಸಿಕೊಟ್ಟ ಸೆಲ್ಫ್ ಹೆಲ್ಪ್ ಪುಸ್ತಕಗಳು ನಮ್ಮ ಬದುಕನ್ನು ಹೇಗೆ ಬದಲಾಯಿಸುತ್ತವೆ ಎಂಬ ವಿಷಯ ನಿಜಕ್ಕೂ ಇಂದಿನ ಕಾಲಕ್ಕೆ ಅತ್ಯಂತ ಪ್ರಸ್ತುತವಾದದ್ದು. ರೀ, ಇದನ್ನು ಕೊನೆಯಲ್ಲಿ ಹಾಕಬೇಕಾಗಿತ್ತಲ್ವಾ, ಈಗಲೇ ಹಾಕ್ಬಿಟ್ಟಿದ್ದೀರಾ. ಎನಿವೇ, ನೀವು ಹೇಳ್ತಾ ಇದ್ರೆ ಟೈಮ್ ಮ್ಯಾನೇಜ್ಮೆಂಟ್ ಮತ್ತು ಬೆಳಗಿನ ಹವ್ಯಾಸಗಳನ್ನು ಹೇಗೆ ಸುಧಾರಿಸ್ಕೊಳ್ಬೇಕು ಅಂತ ಪ್ರಾಕ್ಟಿಕಲ್ ಆಗಿ ಕಲಿಸಿಕೊಡುತ್ತವೆ ಈ ಸೆಲ್ಫ್ ಹೆಲ್ಪ್ ಪುಸ್ತಕಗಳು ಅಂತ. ಖಂಡಿತವಾಗ್ಲೂ ಹೌದು, ಕಲಿಸ್ಕೊಡುತ್ತವೆ, ಆದರೆ ಅಳವಡಿಕೆ ನಮ್ಮ ಕೈಯಲ್ಲಿದೆ. ಆಮೇಲೆ ಕಿಶನ್, ರೋಷನ್, ಶೋಭಾರಾಣಿಯವರು ಸುಮ್ಮನೆ ಹೆಸರಾಕ್ಬಿಟ್ಟು ಮೆಸೇಜ್ ಕಳಿಸ್ಬಿಟ್ಟಿದ್ದೀರಪ್ಪ, ಏನು ಎತ್ತ ಸಮಾಚಾರ ಇಲ್ಲದೆ ಹೆಂಗೆ ಅಲ್ವಾ? ಓಕೆ, 1978 ಒನ್ ಫಿಲಮ್ ರಿಲೀಸ್ಡ್, ಯು ಮೈಟ್ ಬಿ ಬಾರ್ನ್. 1993 ಪ್ರೀವಿಯಸ್ ಫಿಲ್ಮ್ ರಿಲೀಸ್. ಏನ್ರಿ ಮೆಸೇಜ್ ಮಾಡ್ತಿದ್ದೀರಾ ನೀವು? ನಂಬರ್ ಎಂಡಿಂಗ್ ವಿತ್ 0741. ಎನಿವೇ, ವಿಶಾಲ್ ಆನಂದ್ ಬೆಂಗಳೂರು ವೈಟ್ ಫೀಲ್ಡ್ ಇಂದ ಮೆಸೇಜ್ ಮಾಡ್ತಾ ಇದ್ದಾರೆ. ಮೇಡಮ್, ಅಟಾಮಿಕ್ ಹ್ಯಾಬಿಟ್ಸ್ ಅಂತ ಕನ್ನಡದ ಅನುವಾದ ಕೂಡ ಇದೆ, ಜಿಮ್ಸ್ ಕ್ಲಿಯರ್ ಅವರ ಪುಸ್ತಕ. ಸಣ್ಣ ಸಣ್ಣ ಹವ್ಯಾಸಗಳು ನಿಮ್ಮ ಜೀವನದಲ್ಲಿ ಹೇಗೆ ದೊಡ್ಡ ದೊಡ್ಡ ಸಕಾರಾತ್ಮಕ ಬದಲಾವಣೆ ತರಬಲ್ಲವು ಅನ್ನೋದನ್ನು ಈ ಪುಸ್ತಕ ಸರಳವಾಗಿ ವಿವರಿಸುತ್ತೆ ಅಂತ. ಖಂಡಿತವಾಗ್ಲೂ ಹೌದು, ಪುಸ್ತಕ ವಿವರಣೆಯನ್ನು ನಾವು ನಮಗೆ ತಕ್ಕ ಹಾಗೆ ಅಳವಡಿಸಿಕೊಂಡ್ರೆ ನಮ್ಮ ಜೀವನ ಉದ್ಧಾರ ಆಗೋದು ಗ್ಯಾರಂಟೀಡ್.

0: ಸ್ವದೇಶ ಭಾರತ ಪ್ರತಿದಿನ ಪ್ರಗತಿಯ ಹಾದಿಯಲ್ಲಿ ಮುನ್ನಡೆಯುತ್ತಿದೆ. ಭಾರತದ ವೇಗಕ್ಕೆ ಒಂದು ಸಾಲಿಡ್ ಸಂಗಾತಿ ಇದ್ದಾನೆ, ಅದುವೇ ಗೇಲ್ ಇಂಡಿಯಾ ಲಿಮಿಟೆಡ್, ಒಂದು ಮಹಾರತ್ನ ಪಿಎಸ್ಯು, ದೇಶದ ಭದ್ರತೆಯ ಬೆನ್ನೆಲುಬು. ಇದರಲ್ಲಿದೆ ಕ್ಲೀನ್ ಫ್ಯೂಲ್ ಸೊಲ್ಯೂಷನ್ಸ್ ನ ಭರವಸೆ. ಸಿಎನ್ಜಿ, ಪಿಎನ್ಜಿ ಮತ್ತೆ ಎಲ್ಎಚ್ಎನ್ಜಿ ತರ ಸೇಫ್, ಸ್ಮಾರ್ಟ್ ಹಾಗೂ ಸಸ್ಟೈನಬಲ್ ಎನರ್ಜಿ ನೀಡುತ್ತೆ. ಪ್ರತಿ ಮನೆ, ಪ್ರತಿ ನಗರ, ಪ್ರತಿ ಇಂಡಸ್ಟ್ರಿಯ ಉದ್ಯಮಕ್ಕಾಗಿ ಎಲ್ಲಾ ನ್ಯಾಷನಲ್ ಸೇಫ್ಟಿ ಮತ್ತು ಕಂಪ್ಲಯನ್ಸ್ ಪ್ರೋಟೋಕಾಲ್ಸ್ ನ ಫಾಲೋ ಮಾಡ್ತಾ ದೇಶದಾದ್ಯಂತ ತನ್ನ ಬೃಹತ್ ಪೈಪ್ಲೈನ್ ನೆಟ್ವರ್ಕ್ ನಿಂದ ನಗರಗಳು, ಹಳ್ಳಿಗಳು ಮತ್ತು ಕೈಗಾರಿಕೆಗಳನ್ನು ಜೋಡಿಸುತ್ತಿದೆ.
1: ಈ ಪವರ್ ಗೇಲ್ ನ ಅಂಡರ್ಗ್ರೌಂಡ್ ಪೈಪ್

0: ನಿಂದ ಸಾಧ್ಯವಾಗುತ್ತದೆ. ಅವರು ಮೌನವಾಗಿ ಕೆಲಸ ಮಾಡುತ್ತಾರೆ, ಆದರೆ ಅವರ ಸೇಫ್ಟಿಯಲ್ಲಿ ನಿಮ್ಮ ಪಾತ್ರ ಮುಖ್ಯವಾಗಿದೆ. ಹಾಗಾಗಿ ಗ್ಯಾಸ್ ಲೀಕ್ ಆಗುತ್ತಿರುವ ಅನುಮಾನ ಬಂದರೆ ತಕ್ಷಣ ಟೋಲ್ ಫ್ರೀ ನಂಬರ್ 1800 11 8430 ಅಥವಾ 15101 ಕರೆ ಮಾಡಿ. ಮುಖ್ಯವಾಗಿ ಗೇಲ್ ಅವರ ಪರ್ಮಿಷನ್ ಇಲ್ಲದೆ ಪೈಪ್ ಲೈನ್ ಹತ್ತಿರ ಅಗೆಯುವುದನ್ನು ಮಾಡಬೇಡಿ.
1: ಗೇಲ್ ಇಂಡಿಯಾ ಲಿಮಿಟೆಡ್ ಪ್ರತಿಯೊಂದು ಕೊನೆಯನ್ನು ಜೋಡಿಸಿ, ಪ್ರತಿಯೊಂದು ಮನೆಯನ್ನು ಬೆಳಗಿಸಿ, ದೇಶವನ್ನು ಮುಂದಕ್ಕೆ ಸಾಗಿಸಿ, ಸುರಕ್ಷತೆ ಸ್ವಚ್ಛ ಹಾಗೂ ಸ್ಮಾರ್ಟ್ ಎನರ್ಜಿ ಒಂದಿಗೆ.
2: ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಹೊಟ್ಟೆ ತುಂಬದಾಗ. ಇದು ನನ್ನ ಮಗ ಆಟ ಆಡ್ಬೇಕಾದಾಗಿನ ಧ್ವನಿ. ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಉಸಿರಾಟದಲ್ಲಿ ತೊಂದರೆ ಆದಾಗ. ಕೆಮ್ಮು, ನೆಗಡಿ, ತೀವ್ರ ಜ್ವರ, ಪಕ್ಕೆ ಸೆಳೆತ ಅಥವಾ ವೇಗವಾಗಿ ಉಸಿರಾಡ್ತಾ ಇದ್ರೆ ಇವು ನ್ಯುಮೋನಿಯಾ ಲಕ್ಷಣ ಇರಬಹುದು. ಇದಕ್ಕೆ ಮನೆ ಔಷಧ ಅಲ್ವೇ ಅಲ್ಲ, ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನ ಸಂಪರ್ಕಿಸಬೇಕು.
3: ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
4: ಮನದಾಗಸಕ್ಕೆ ಲಗ್ಗೆ ಇಟ್ಟು
5: ಮನಗೆದ್ದ ದನಿಗಳು
4: ಮತ್ತೊಮ್ಮೆ ಮಗದೊಮ್ಮೆ
5: ಮನ ಕದಿಯೋ ಕ್ಷಣಗಳು
4: ಮರೆಯದೆ ಕೇಳಿ
5: ನವಿಲುಗರಿ ಪ್ರತಿದಿನ ಮಧ್ಯಾಹ್ನ 12:05 1:10
4: ನಿಮ್ಮ ನೆಚ್ಚಿನ FM ರೈನ್ಬೋ 101.3 MHz ಗಳಲ್ಲಿ.

ಎಕ್ಸಾಕ್ಟ್ಲಿ ರೈಟ್. 12:32:17 ಈ ಹೊತ್ತಿನಲ್ಲಿ ನೀವು ಕೇಳ್ತಾ ಇರೋದು 101.3 FM ರೈನ್ಬೋ ಕನ್ನಡ ಕಾಮನಬಿಲ್ಲು. ನೀವು ಸಂದೇಶ ಕಳಿಸಬೇಕಾದಂತಹ ಸಂಖ್ಯೆ 9480901013. ಹೌದು, ಏನು ವಿಷಯ ಗೊತ್ತಾಗ್ಲಿಲ್ಲ ಇವತ್ತಿನ ಕಾರ್ಯಕ್ರಮದ್ದು ಅಯ್ಯೋ ಮೇಡಮ್ ಅಂತ ಮೆಸೇಜ್ ಮಾಡಿ ಹೇಳ್ತಾ ಇರೋದು ಯಾರು ಇವರು? ಪ್ರತಿಮಾ ಸಾನ್ವಿ ಹೊಸನಗರದಿಂದ. ಹಾಡುಗಳು ಮಾತ್ರ ತುಂಬ ಖುಷಿ ಆಗ್ತಾ ಇದೆ ಅಂತ. ಪ್ರತಿಮಾ ಅವರು ಏನು ಮಾಡಬೇಕು ಗೊತ್ತಾ, ಇವತ್ತು ಪ್ರಸಾರ ಆಗ್ತಿರುವಂಥ ಈ ಹೊತ್ತಿನಲ್ಲಿ ಪ್ರಸಾರ ಆಗ್ತಿರುವಂತಹ ಹಾಡುಗಳಲ್ಲಿ ಏನೋ ಒಂದು ವಿಶೇಷತೆ ಇದೆ, ಅದು ಏನು ಅಂತ ಪತ್ತೆ ಮಾಡಿ ನಿಮಗೆ ಗೊತ್ತಿರೋ ಇದು ನಂಬರು ಮೆಸೇಜ್ ಮಾಡಿಬಿಡಿ. ಆಮೇಲೆ ಮಾದಪ್ಪ ಹಿಪ್ಪರಗಿ ಅವರು ಸಾಕಷ್ಟು ಪುಸ್ತಕಗಳನ್ನು ನೀವು ಓದಿದ್ದೀರಾ ಅಥವಾ ಎಲ್ಲಿದ್ದಾರು ಕಲೆಕ್ಷನನ್ನು ನೀವು ಇಲ್ಲಿ ಹಾಕಿದ್ದೀರಾ ಐ ಡೋಂಟ್ ನೋ, ಆದರೆ ತುಂಬ ಚೆನ್ನಾಗಿ ಮೆಸೇಜ್ ಮಾಡಿದ್ದೀರಾ. ಪುಸ್ತಕ ನಮಗೆ ನಾವೇ ಸಹಾಯ ಮಾಡಿಕೊಳ್ಳಲು ಹೇಗೆ ನೆರವಾಗುತ್ತೆ ಅಂತ ಕೇಳ್ತಾ ಇದ್ದೀರಾ. ಪುಸ್ತಕ ಅನ್ನೋದು 24/7 ನನ್ನ ಜೊತೆ ಇರುವಂತಹ ಒಂದು ಗುರು, ಹಣ ಕೇಳಲ್ಲ ಬೈಯಲ್ಲ ಆದರೆ ಬೇಕಾದಾಗ ಉತ್ತರ ಕೊಡುತ್ತೆ ಅಂತ ಹೇಳಿ ಒಂದಷ್ಟು ಪುಸ್ತಕಗಳನ್ನು ಲಿಸ್ಟ್ ಕಳಿಸಿದ್ದೀರಾ, ಪುಸ್ತಕಗಳ ಲಿಸ್ಟು. ಮನಸ್ಸಿನ ಗೊಂದಲಕ್ಕೆ ಇದು ದಾರಿ ತೋರಿಸುತ್ತೆ, ಸ್ಕಿಲ್ ಕಲಿಸಿ ದುಡಿಮೆಗೆ ದಾರಿ ಮಾಡಿಕೊಡುತ್ತೆ ಅಂತ ಹೇಳಿ ಸಾಕಷ್ಟು ಪುಸ್ತಕಗಳ ಹೆಸರುಗಳನ್ನು ನೀವು ಕಳಿಸಿದ್ದೀರಾ. ತುಂಬ ತುಂಬ ಧನ್ಯವಾದಗಳು. ಹೌದು, ಪುಸ್ತಕ ನಮಗಾಗಿ ಕೆಲಸ ಮಾಡೋದಿಲ್ಲ, ಅವು ಏನು ಮಾಡುತ್ತೆ ಗೊತ್ತಾ, ಇನ್ಯಾರದ್ದೋ ಕಠಿಣ ಪರಿಶ್ರಮದಿಂದ ಆಯ್ದ ಪಾಠಗಳನ್ನು ನಮಗೆ ಕಲಿಸತ್ವೆ ಪುಸ್ತಕಗಳನ್ನು ಓದೋದ್ರಿಂದ. ಬದುಕಿಗೆ ಒಂದು ರೀತಿಯ ಸ್ಪಷ್ಟತೆಯನ್ನು ಕೊಡುತ್ತೆ, ಖಂಡಿತವಾಗ್ಲೂ ಹೌದು. ಒಂದು ರೀತಿಯಲ್ಲಿ ಜೀವನಕ್ಕೆ ಒಂದು ಡೈರೆಕ್ಷನ್ ಸೆಟ್ ಮಾಡಿಕೊಡುತ್ತೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ತಪ್ಪಾಗೋದಕ್ಕೆ ಸಾಧ್ಯವೇ ಇಲ್ಲ, ಆದರೆ ಅದನ್ನು ಅಳವಡಿಸ್ಕೊಳ್ಬೇಕು. ಹಾಗೆಯೇ ಒಂದು ಹಾಡು ಕೇಳಿಸ್ತೀನಿ, ಅದಾದ ನಂತರ ನಮ್ಮ ಜೊತೆ ಇರ್ತಾರೆ ಅಪರ್ಣಾ ಮಹೇಶ್ ಅವರು. ಇವರು ಶ್ರೇಯಾ ಸೆಂಟರ್ ಫಾರ್ ವೆಲ್ ಬೀಯಿಂಗ್ ಅನ್ನುವಂತಹ ಒಂದು ಸಂಸ್ಥೆಯ ಸಂಸ್ಥಾಪಕರು, ಆಪ್ತ ಸಮಾಲೋಚಕಿ, ಮನಃಶಾಸ್ತ್ರಜ್ಞೆ ಕೂಡ. ನಶಾಮುಕ್ತ್ ಭಾರತ್ ಅಭಿಯಾನದಡಿಯಲ್ಲಿ ಪ್ರಶಸ್ತಿ ವಿಜೇತರು ಕೂಡ. ಹೌದು, ಬನ್ನಿ ಹಾಗಿದ್ರೆ ಈ ಹಾಡು ಕೇಳ್ಕೊಂಡು ಬಂದು ಮತ್ತೆ ಮಾತುಕತೆ ಮುಂದುವರಿಸುವ.

0: ಎಂಥ ಚಂದದ ಹಾಡು ಅಲ್ಲ, ಹಳೇದು ಬಟ್ ಓಲ್ಡ್ ಇಸ್ ಗೋಲ್ಡ್ ಹೇಳ್ತಾರಲ್ವಾ. ಕರೆಕ್ಟ್, ಎಕ್ಸಾಕ್ಟ್ಲಿ ರೈಟ್. ಇವ್ರು ಏನ್ರಿ ನೀವು ತುಂಬ ಕೆಟ್ಟ ಬುದ್ಧಿ ಮಾಡ್ತೀರಪ್ಪ, 0741 ಮೆಸೇಜ್ ಮಾಡ್ತೀರಾ, ಟಪ್ ಟಪ್ ಟಪ್ ಟಪ್ ಅಂತ ಎಲ್ಲ ಡಿಲೀಟ್ ಮಾಡ್ತಾ ಹೋಗ್ತಿದ್ದೀರಾ. ನೀವು ಹೇಳಿದ್ದು ನನಗೆ ನೆನಪಿದೆ. ಏನು ಹೇಳಿದ್ರಿ ನೀವು? ಓಕೆ, ಯಾವುದಾದ್ರು ಸೆಲ್ಫ್ ಹೆಲ್ಪ್ ಬುಕ್ ಇದ್ರೆ ಹೇಳಿ, ಯಾವ್ದ್ರ ಬಗ್ಗೆ, ಆರ್ ಜೆ ಆಶಾನ ಕಮ್ಯುನಿಕೇಟ್ ಮಾಡೋದು ಹೆಂಗೆ ಅಂತ. ಎಲ್ಲ ಹಾಡುಗಳ ವಿಷಯ ಏನು, ಇವತ್ತಿನ ವಿಷಯ ಏನಿದೆ ಅದ್ರ ಬಗ್ಗೆ ಮೆಸೇಜ್ ಮಾಡಿ. ಹಾಡುಗಳಲ್ಲಿರುವ ವಿಶೇಷತೆ ಗುರುತಿಸಿ ಮೆಸೇಜ್ ಮಾಡಿ ಅಂತ ಹೇಳಿದೆ. 9480909013 ಇವರು ಮೆಸೇಜ್ ಮಾಡಿಬಿಟ್ಟು ಹೇಳ್ತಾ ಇದ್ದಾರೆ, ಹೀರೋಗಳು ಹ್ಯಾಟ್ ಹಾಕೊಂಡಿದ್ರಾ ಅಂತ ಕೇಳ್ತಾ ಇದ್ದಾರೆ. ಎಲ್ಲ ಎಸ್ ಪಿ ಬಿ ಹಾಡಿರೋದಾ ಅಂತ. ಏ ನೋ ನೋ ನೋ ನೋ, ಎಲ್ಲ ಎರಡೂ ರಾಂಗು. ಬೇರೆಯವ್ರು ಹೇಳ್ತಾರೆ ಅಲ್ಲಿ ತನಕ. ನಾನು ಆಗಲೇ ಹೇಳಿದ ಹಾಗೆ, ನಮ್ಮ ಜೊತೆ ಇದ್ದಾರೆ ಆಪ್ತ ಸಮಾಲೋಚಕಿ, ಮನಃಶಾಸ್ತ್ರಜ್ಞೆ, ನಶಾಮುಕ್ತ ಭಾರತ್ ಅಭಿಯಾನದಡಿಯಲ್ಲಿ ಪ್ರಶಸ್ತಿ ವಿಜೇತರಾದಂತಹ ಅಪರ್ಣಾ ಮಹೇಶ್ ಅವರು. ಇವರು ಶ್ರೇಯಾ ಸೆಂಟರ್ ಫಾರ್ ವೆಲ್ ಬೀಯಿಂಗ್ ಇಲ್ಲಿನ ಸಂಸ್ಥಾಪಕರು ಕೂಡ. ಹೌದು ಮೇಡಮ್, ನಮಸ್ಕಾರ, ವೆಲ್ಕಮ್ ಟು ದ ಶೋ.
1: ನಮಸ್ಕಾರ. ನಮಸ್ಕಾರ,
0: ಹೇಗಿದ್ದೀರಾ?
1: ವೆರಿ ನೈಸ್.
0: ಗುಡ್ ಗುಡ್ ಗುಡ್.
1: ವಾಯ್ಸ್ ಕೇಳಿದ್ಮೇಲೆ ಇನ್ನೂ ಜಾಸ್ತಿ ಅಂತು.
0: ಥ್ಯಾಂಕ್ ಯು. ನಮ್ಮ ಎಫ್ ಎಂ ರೇನ್ಬೋ ಹಂಗೆ ಮಾಡೋದು, ಎಲ್ರಿಗೂ ಸಿಕ್ಕಾಪಟ್ಟೆ ಹುಮ್ಮಸ್ಸನ್ನ ಹುರುಪನ್ನ ತುಂಬುತ್ತೆ. ಮೇಡಮ್, ಈಗ ಒಂದು ಸಮಾಚಾರ ಏನಂದ್ರೆ, ಸೆಲ್ಫ್ ಕೇರ್ ಬುಕ್ಸ್ ಇರ್ಬೋದು, ಅದನ್ನ ನೀವು ಸೆಲ್ಫ್ ಹೆಲ್ಪ್ ಬುಕ್ಸ್ ಅಂತೀರೋ, ವಾಟ್ ಎವರ್ ಇಟ್ ಇಸ್, ಈ ಪುಸ್ತಕಗಳನ್ನ ಓದಿ ನಮ್ಮ ಜೀವನವನ್ನ ಕಟ್ಕೊಳ್ಬಹುದು ಅಂತ ಪುಸ್ತಕ ಪ್ರೇಮಿಗಳು ಸಾಕಷ್ಟು ಜನ ನನಗೆ ಕಥೆ ಕಾದಂಬರಿ ಎಲ್ಲ ಓದಕ್ಕೆ ಇಷ್ಟ ಅಲ್ಲ, ಇಂಥ ಪುಸ್ತಕ ಓದ್ತೀನಿ ಅಂತ ತಂದಿಟ್ಕೊಂಡು ಓದಿ ಓದಿ ಓದಿ ಓದಿ ಕೂಚಂಬಟ್ಟರಾಗಿ ಆ ಪುಸ್ತಕಗಳನ್ನ ಗುಡ್ಡೆ ಇಟ್ಕೊಂಡಿರ್ತಾರೆ. ಏನು ಪ್ರಯೋಜನ ಈ ಪುಸ್ತಕಗಳನ್ನ ಓದೋದ್ರಿಂದ?
1: ಮೆನಿ ಅ ಟೈಮ್ಸ್ ಮೆಮೊರಿ ಲಾಕ್ ಆಗೋದೇ ಬುಕ್ಸ್ ಅಂದ.
0: ಹೌದಾ?
1: ಖಂಡಿತ. ಹಿಂದೆ ಟೆಲಿಫೋನ್ ಡೈರೆಕ್ಟರಿ ಅಂತ ಇರ್ತಾ ಇತ್ತು, ಅದರಲ್ಲಿ ಹುಡುಕಿ ಡಯಲ್ ಮಾಡಿದ್ರೆ ನಂಬರ್ ರಿಜಿಸ್ಟರ್ ಆಗ್ತಾ ಇತ್ತು, 10 ನಂಬರ್ ಇದ್ರು. ಇವತ್ತಿನ ದಿನ ಮೊಬೈಲ್ ಬಂದ್ ಏನಾಗಿದೆ, ಅದೇನಾದ್ರು ಸ್ವಿಚ್ ಆಫ್ ಆದ್ರೆ ನಮ್ಮ ಪಕ್ಕದ ಮನೆಯವ್ರಿಗೂ ಫೋನ್ ಮಾಡಕ್ ನಂಬರ್ ನೆನಪಿರಲ್ಲ. ಇದು ಸ್ವಯಂಕೃತ ಅಪರಾಧ, ಇದು ಯಾರು ಮಾಡ್ತಾ ಇರೋದಲ್ಲ, ನಾವೇ ಮಾಡ್ಕೋತಾ ಇರೋದು ಎಲ್ಲದಕ್ಕೂ. ವಿ ಡಿಪೆಂಡ್ ಆನ್ ಮೊಬೈಲ್, ಬೇಸಿಕಲಿ ಆನ್ ಮೊಬೈಲ್. ಅದೇನಂತಂದ್ರೆ ನಮ್ಮ ಮೆಮೊರಿನೂ ಅಷ್ಟೇ ಕಡಿಮೆ ಆಗ್ತಾ ಇದೆ. ಮುಂಚೆ ಸ್ಕೂಟರ್ ನಂಬರ್ ಇರ್ಬೋದು, ಬೈ ಕಾರ್ ನಂಬರ್ ಇರ್ಬೋದು, ಅಂಡ್ ಫೋನ್ ನಂಬರ್,
0: ಈಗೆಲ್ಲ ಆದಷ್ಟು ನಾವು ಮೊಬೈಲ್ಗೆ ಮೊರೆ ಹೋಗ್ತಾ ಇದೀವಿ. ಆದ್ರೆ ಪುಸ್ತಕ ಓದೋ ಸಂಖ್ಯೆಯೂ ಕೂಡ ಅಷ್ಟರ ಮಟ್ಟಿಗೆ ಇದೆ, ಪುಸ್ತಕ ಓದೋರು ಕೂಡ ಇಲ್ಲ ಅಂತ ಹೇಳಕ್ಕಾಗಲ್ಲ, ಇದಾರೆ. ಆದ್ರೆ ಈ ತರದ ಒಂದು ಸ್ವಸಹಾಯ ಮಾಡುವಂತಹ ಅಥವಾ ಗೈಡೆನ್ಸ್ ಕೊಡುವಂತಹ ಪ್ರೇರಣಾತ್ಮಕ ಪುಸ್ತಕಗಳು ನಮಗೆ ನಿಜವಾಗ್ಲೂ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ?
1: ತುಂಬಾ ಇದೆ, ಇದ್ರಲ್ಲೂ ತುಂಬಾ ಇದೆ.

0: ಅಂಡ್ ಇಟ್ ಡಿಪೆಂಡ್ಸ್ ಆನ್ ಒನ್ಸ್ ಇಂಟ್ರೆಸ್ಟ್ ಒನ್ಸ್ ಓನ್ ಇಂಟ್ರೆಸ್ಟ್ ಇಕಿಗಾಯಿ ಕನ್ನಡ ಎಡಿಷನ್ ಇದೆಯಲ್ಲ ಅದರಲ್ಲಿ ಇಟ್ ಗಿವ್ಸ್ ಯು ಲಾಂಗ್ ಟರ್ಮ್ ಹ್ಯಾಪಿನೆಸ್ ದೀರ್ಘಕಾಲ ಸಂತೋಷದಾಯಕ ಜೀವನ ತುಂಬಾ ಸಹಾಯ ಮಾಡುತ್ತಿದ್ದು ಅಂಡ್ ದೆನ್ ವಿ ಟೆಂಡ್ ಟು ರೀಡ್ ಒಂಥರ ಅಡಿಕ್ಟಿವ್ ಬಿಹೇವಿಯರ್ ಅದು ಅದು ಒಂದು ಅಡಿಕ್ಟಿವ್ ಬಿಹೇವಿಯರ್ ಏನ್ ಮಾಡ್ತಾರೆ ಟೈಮ್ ಸೆಟ್ ಮಾಡ್ಕೊಂಡು ಓದೋರ್ನ ನೋಡ್ತೀನಿ ನಾನು ಎಷ್ಟೋ ಸತಿ ಬಂದಾಗ ಅವ್ರು ಹೇಳ್ತಾರೆ ಮ್ಯಾಮ್ ಟೈಮ್ ಸೆಟ್ ಮಾಡ್ಬಿಟ್ಟು ಓದ್ತೀನಿ ನಾನು ದಿನಕ್ಕೆ 10 pages ಅನ್ಕೋತೀನಿ 50 pages ಓದ್ಬಿಡ್ತೀನಿ ಒಂದೊಂದ್ಸತಿ ಅಂತಾರೆ ದಟ್ ಮೀನ್ಸ್
1: ಅಲ್ವಾ ಅಡಿಕ್ಷನ್
0: ಇದ್ರ ಸ್ಟೈಲ್ ಬುಕ್ ಸ್ಟೈಲ್ ಕೂಡ ಹಾಗೆ ಇದೆ ಬದಲಿಸುವ 21 ಅಭ್ಯಾಸಗಳು ಅಂತ ಒಬ್ರು ತಾರಾ ಮಂಜುನಾಥ್ ಅಂತ ಬರೆದಿದ್ದಾರೆ ತುಂಬಾ ಚೆನ್ನಾಗಿದೆ ಈ ಬುಕ್ ಕೂಡ ಟಾಪಿಕ್ಸ್ ಒಂದಾದ್ಮೇಲೆ ಒಂದು ಅದು ಏನು ಬೋರ್ ಆಗಲ್ಲ ಇಟ್ ಮೋರ್ ಆರ್ ಲೆಸ್ ರಿಲೇಟ್ಸ್ ಟು ಅವರ್ ಲೈಫ್ ಸ್ಟೈಲ್ ನಾವು ದಿನಾ ಏನು ಲೈಫ್ ಸ್ಟೈಲ್ ನಡೆಸ್ತಾ ಇರ್ತೀವಿ ಅದ್ರ ಮೇಲೆ ಇದೆ ಅಂಡ್ ತುಂಬಾ ಚೆನ್ನಾಗಿ ಬೇಕಾದ್ರೆ ನಾವು ಚೇಂಜ್ ಮಾಡ್ಕೋಬಹುದು ಇಲ್ಲದೆ ಇರೋ ಅಭ್ಯಾಸನೇ ಪ್ರಾಕ್ಟೀಸ್ ಮಾಡ್ಬೋದು ಆದ್ರೆ ಓದಿದ್ರಿಂದ ವಾಟ್ ವಿ ಆರ್ ಡೂಯಿಂಗ್ ಇಸ್ ರೈಟ್ ಆರ್ ರಾಂಗ್ ಅಂತ ಸೆಲ್ಫ್ ನಮ್ಮನ್ನ ಅಡ್ಜಸ್ಟ್ ಮಾಡಕ್ಕೆ ತುಂಬಾ ಚೆನ್ನಾಗಿದೆ ಬುಕ್
1: ಓಕೆ ಸೊ ಇಂತಹ ಸೆಲ್ಫ್ ಅಸೆಸ್ಮೆಂಟ್ ಪುಸ್ತಕಗಳನ್ನ ಓದೋದ್ರಿಂದ ನಿಜವಾಗ್ಲೂ ದರ್ ಇಸ್ ಲಾಟ್ ಆಫ್ ಏನ್ ಹೇಳ್ತೀವಿ ಪಾಸಿಟಿವ್ ಎಫೆಕ್ಟ್ಸ್ ಆನ್ ಆರ್ ಇನ್ ಆರ್ ಲೈಫ್ ಅಂತ ಹೇಳ್ಬೋದು ಅಲ್ವಾ
0: ಕಂಪೇರ್ ಮಾಡಲ್ಲ ನಾವು ಅವಾಗ ಯಾರಿಗೂ ಯಾರನ್ನು
1: ಒಂದೇ ಒಂದು ಟಿಪ್ ಕೊಡಿ ಮೇಡಮ್ ನೀವ್ ಹೇಳಿದ್ರಿ ಪುಸ್ತಕ ಓದೋದು ಕೂಡ ಒಂದು ಗೀಳ ಆಗ್ತಾ ಇದೆ ಕೆಲವರಲ್ಲಿ ಅಂದ್ರೆ ವ್ಯಸನ ಆಗ್ತಾ ಇದೆ ಬ್ಯಾಡ್ ಹ್ಯಾಬಿಟ್ ಅನ್ನೋದಕ್ಕಿಂತ ಇಟ್ಸ್ ಬಿಕಮಿಂಗ್ ಅನ್ ಅಡಿಕ್ಷನ್ ಅಂತ ಅದರಿಂದ ಆಚೆ ಬರೋದು ಹೇಗೆ
0: ಇಲ್ಲ ಅದ್ರ ಪುಸ್ತಕದಿಂದ ಆಚೆ ಬರೋದು ಕಷ್ಟ ಏನಿಲ್ಲ ಮ್ಯೂಸಿಕ್ ಥೆರಪಿ ಇದೆ listen to music in between
1: okay.
0: and it voice ide madhyadalli elladakke chanage idella keli radio kuda keli more than watching on screen radio gives you very soothing effect
1: ರಾತ್ರಿ
0: ಮಲ್ಕೊಳ್ಳುವಾಗ ಎಸ್ಪೆಷಲಿ ರಾತ್ರಿ ಮಲ್ಗುವಾಗ ಅರ್ಧ ಗಂಟೆ ಮುಂಚೆ ಔಟ್ ಆಫ್ ಸ್ಕ್ರೀನ್
1: ಓಕೆ ಸಾಮಾನ್ಯವಾಗಿ ಡಾಕ್ಟರ್ಸ್ ಆಗಿರ್ಬೋದು ಸೈಕಾಲಜಿಸ್ಟ್ ಗಳಾಗಿರ್ಬೋದು ನಾವ್ ಹೇಳೋದು ಏನು ಅಂತಂದ್ರೆ ಒಂದು 1-2 hours ಮುಂಚೆ ನೀವು ಸ್ಕ್ರೀನ್ ಎಲ್ಲ ಕಟ್ ಆಫ್ ಮಾಡ್ಬೇಕು ಅಂತ ಆದ್ರೆ ನೀವ್ ಹೇಳಿದ್ ನನ್ಗೆ ಆಕ್ಚುಲಿ ಖುಷಿ ಆಯ್ತು ಗೊತ್ತಾ ಅಟ್ ಲೀಸ್ಟ್ 1/2 hour ಮುಂಚೆ ಬಂದ್ ಮಾಡ್ಬಿಡೋಣ ಅಲ್ವಾ
0: ಎಳಿಯವಾಗ ಕೇಳಿರೋ ಹಾಡುಗಳು ಕೇಳ್ತಾ ಹೋದ್ರೆ ವಿ ಗೋ ಯಂಗ್ ಆಲ್ಸೋ
1: ಕರೆಕ್ಟ್
0: ನಮ್ಮ ಟೀನೇಜ್ ಸಾಂಗ್ಸ್ ಕೇಳಿದ್ರೆ ವಿ ಜಂಪ್ ವಿ ಗೋ ಹೈ ಅದಕ್ಕಿಂತ ಅಡಿಕ್ಷನ್ ಯಾವ್ದು ಬೇಕು ಯಾವ್ದು ಇಲ್ಲ
1: ಅಲ್ವಾ ಕರೆಕ್ಟ್ ಎಕ್ಸಾಕ್ಟ್ಲಿ ರೈಟ್ ಮೇಡಮ್ ಥ್ಯಾಂಕ್ ಯು ಸೋ ಮಚ್ ಕೆಲವೇ ಕ್ಷಣಗಳಲ್ಲಿ ಒಂದು ಮಹತ್ತರವಾದ ಟಿಪ್ ಕೊಟ್ರಿ ಪುಸ್ತಕಗಳಿಂದ ಆಗುವಂತಹ ಪಾಸಿಟಿವಿಟಿಯ ಬಗ್ಗೆ ತಿಳಿಸ್ಕೊಟ್ರಿ ತುಂಬು ಹೃದಯದ ಧನ್ಯವಾದಗಳು ಮೇಡಮ್ ನಮಸ್ಕಾರ ನಮಸ್ಕಾರ ಥ್ಯಾಂಕ್ ಯು ಬಾಯ್ ಬಾಯ್ ಬಾಯ್ ಸ್ನೇಹಿತರೆ ಕೇಳಿದ್ರಲ್ವಾ ಪುಸ್ತಕ ಓದೋದ್ರಿಂದ ಖಂಡಿತವಾಗ್ಲೂ ಲಾಭ ಇದೆ ಇಟ್ ಗಿವ್ಸ್ ಯು ಗೈಡೆನ್ಸ್ ಬಟ್ ನಾಟ್ ಗ್ಯಾರಂಟಿ ಟ್ರಾನ್ಸ್ಫಾರ್ಮೇಶನ್ ಅಷ್ಟೇ ಅದನ್ನು ಜ್ಞಾಪಕ ಇಟ್ಕೊಳ್ಳಿ ಯಾವುದೇ ವಿಷಯವನ್ನು ಪುಸ್ತಕಗಳ ಸಹಾಯದಿಂದ ಅತಿ ಶೀಘ್ರದಲ್ಲಿ ಕಲ್ತ್ಕೊಳ್ಬಹುದು ನಮ್ಮ ಆಲೋಚನಾ ಶಕ್ತಿ ತೀವ್ರವಾಗುತ್ತೆ ಹೌದು ಸ್ಪಷ್ಟವಾಗುತ್ತೆ ಖಂಡಿತ ಹೌದು ಮತ್ತು ನಿರ್ದಿಷ್ಟವಾಗುತ್ತೆ ಅಂತಲೂ ಹೇಳಬಹುದು ವರ್ಷಾನುಗಟ್ಟಲೆ ಯಾರೋ ಕಷ್ಟಪಟ್ಟು ಎಲ್ಲ ಕೆಲಸಗಳನ್ನು ಮಾಡಿ ಅದರ ಅನುಭವ ಸಾರವನ್ನು ಪುಸ್ತಕದ ರೂಪದಲ್ಲಿ ನಮಗೆ ಕೊಟ್ಟಿರ್ತಾರೆ ಇಂತಹ ಪಟ್ಟ ಕಷ್ಟಗಳನ್ನು ಓದೋ ಮುಖಾಂತರ ಕೆಲವೇ ಗಂಟೆಗಳಲ್ಲಿ ಆ ಎಲ್ಲ ಅನುಭವಗಳನ್ನು ನಾವು ಪಡಿಬಹುದು ಎಷ್ಟೋ ಜನ ಪುಸ್ತಕ ಓದೋದ್ರಿಂದ ಜೀವನದಲ್ಲಿ ಏನೋ ಒಂದು ಜಾದೂ ನಡೆದು ಬಿಡುತ್ತೆ ಅನ್ನೋ ತಪ್ಪು ಕಲ್ಪನೆಯಲ್ಲಿ ಇರ್ತಾರೆ ಅದೆಲ್ಲ ಬೇಡ ಹಾಗೆಲ್ಲ ಏನು ಆಗದೆ ಇದ್ದಾಗ ಅವ್ರು ಏನು ಮಾಡ್ತಾರೆ ಗೊತ್ತಾ ಅಯ್ಯೋ ಪುಸ್ತಕ ಓದೋದು ಟೈಮ್ ವೇಸ್ಟ್ ಅಂತ ಹಣೆ ಪಟ್ಟಿ ಕಟ್ಟಿಬಿಡ್ತಾರೆ ಆದರೆ ರಾಂಗ್ ಎಕ್ಸ್ಪೆಕ್ಟೇಷನ್ ಪ್ಲಸ್ ಇದಕ್ಕೇನು ಹೇಳ್ಬೋದು ಬ್ಯಾಡ್ ಎಕ್ಸ್ಪೀರಿಯನ್ಸ್ ಅಲ್ವಾ ಹೌದು ಆದರೆ ಸ್ವಯಂ ಸಹಾಯ ಪುಸ್ತಕಗಳು ಸೆಲ್ಫ್ ಹೆಲ್ಪ್ ಪುಸ್ತಕಗಳು ಮಾತ್ರವೇ ಜೀವನವನ್ನು ಬದಲಾಯಿಸೋದಕ್ಕೆ ಸಾಧ್ಯ ಇಲ್ಲ ಮತ್ತೇನಿರ್ಬೋದು ಒಂದು ಹಾಡಿನ ಬ್ರೇಕ್ನ ನಂತರ ಮತ್ತೆ ವಾಪಸ್ ಬರ್ತೀನಿ ನಿಮ್ಮ ಜೊತೆ ಮಾತಾಡೋದಕ್ಕೆ ನಿಮ್ಮ ಟ್ಯೂಸ್ಡೇ ಟ್ಯೂನರ್ ಆಶಾ

ಹೌದು, ಪುಸ್ತಕಗಳನ್ನ ನಮ್ಮ ಸ್ನೇಹಿತರನ್ನಾಗಿ ಮಾಡ್ಕೊಂಡು ಬಿಟ್ರೆ ಜೀವನ ತುಂಬಾ ಸುಗಮವಾಗಿರುತ್ತೆ ಅಂತ ಹೇಳ್ತಾರೆ. ಒಂದು ವಿಷಯ ಹೇಳ, ಇವತ್ತು ಒಂದು ಪುಸ್ತಕದ ಅಂಗಡಿಗೆ ಹೋಗಿ, ಸೋಷಿಯಲ್ ಮೀಡಿಯಾ ತೆಗಿರಿ, ಯೂಟ್ಯೂಬ್ ನೋಡಿ, ಎಲ್ಲೂ ಒಂದೇ ಮಾತು, ಎಲ್ಲೆಲ್ಲೂ ಒಂದೇ ಮಾತು ಏನಂದ್ರೆ, ನಿಮ್ಮನ್ನ ನೀವು ಬದಲಾಯಿಸ್ಕೊಳ್ಳಿ, ಪಾಸಿಟಿವ್ ಆಗಿರಿ, ಬೆಳಗ್ಗೆ 5 ಗಂಟೆಗೆ ಎದ್ದುಬಿಡಿ, ಯಶಸ್ಸು ಅನ್ನೋದು ನಿಮ್ಮ ಕೈಯಲ್ಲೇ ಇದೆ. ಎಲ್ಲ ಕೇಳಕ್ಕೆ ಎಷ್ಟೊಂದು ಚಂದ ಅಲ್ವಾ? ಆದರೆ ಒಂದು ಪ್ರಶ್ನೆ, ಇಷ್ಟೊಂದು ಸೆಲ್ಫ್ ಹೆಲ್ಪ್ ಪುಸ್ತಕಗಳನ್ನು ಓದುತ್ತಿರುವ ಈ ಕಾಲದಲ್ಲಿ ಜನ ನಿಜವಾಗ್ಲೂ ಜಾಸ್ತಿ ಖುಷಿಯಾಗಿದ್ದಾರಾ, ಮತ್ತು ಹೆಚ್ಚು ಶಾಂತವಾಗಿದ್ದಾರಾ? ಮನಸ್ಸಿನಲ್ಲಿ ಏನೇನು ದುರಾಲೋಚನೆಗಳು ಅಥವಾ ಬೇಡದೇ ಇದ್ದಿದ್ದ ಯೋಚನೆಗಳಿಲ್ಲದೆ ಶಾಂತ ರೀತಿಯಲ್ಲಿ ಮನಸ್ಸು ಇದೆಯಾ? ಪ್ರೇರಣೆಯ ಮಾತುಗಳನ್ನು ಓದ್ತಾ ಓದ್ತಾ ಏನಾಗುತ್ತೆ ಗೊತ್ತಾ? ಕೇಳ್ತಾ ಕೇಳ್ತಾ ಓದ್ತಾ ಓದ್ತಾ ಮತ್ತೆ ಸುಮ್ಮನೆ ಕೇಳ್ತಾರೆ, ಓದ್ತಾರೆ ಅಷ್ಟೇ, ಆದರೆ ಅಳವಡಿಸ್ಕೊಳ್ಳದೆ ಇದ್ರೆ ತಮ್ಮ ಅದೇ ಯೂಶುವಲ್ ಜೀವನ ಚಕ್ರದಲ್ಲಿ ಸುತ್ತತಾ ಇರ್ತಾರೆ ಅಲ್ವಾ? ಒಂದು ಹೊಸ ಪುಸ್ತಕ, ಹೊಸ ಮೋಟಿವೇಶನ್, ಹೊಸ ಕೋಟ್, ಆದರೆ ಬದುಕು ಮಾತ್ರ ಹಳೆಯದೇ ಇರುತ್ತೆ ಅಲ್ವಾ? ಯಾಕಂದರೆ ಮಾಹಿತಿ ಅಥವಾ ಜ್ಞಾನ, ನೀವೆಷ್ಟೊಂದು ಜನ ಮೆಸೇಜ್ ಮಾಡಿದ್ದೀರಾ, ಮಾತ್ರ ಇವುಗಳು ಮಾತ್ರ ಬದಲಾವಣೆ ತರೋದಿಲ್ಲ ಜೀವನದಲ್ಲಿ, ಅನುಷ್ಠಾನ ಮಾಡಿದರೆ ಮಾತ್ರ ನಮ್ಮ ಜೀವನದಲ್ಲಿ ಬದಲಾವಣೆಯನ್ನು ನಾವು ತಂದುಕೊಳ್ಳೋದಕ್ಕೆ ಸಾಧ್ಯ. ಒಂದು ಪುಸ್ತಕ ನಿಮ್ಮ ಕೈ ಹಿಡಿದು ನಡೆಸೋದಿಲ್ಲ ರೀ, ಅದು ಕೇವಲ ದಾರಿ ತೋರಿಸುತ್ತೆ ಅಲ್ವಾ? ನಿಮಗೆ ಬಹುಶಃ ಇಷ್ಟವಾಗಬಹುದಾದಂತಹ ಕೆಲವು ಪುಸ್ತಕಗಳನ್ನು ಹೆಸರಿಸ್ತೀನಿ, ನೋಡಿ, ಓದಿ ನೋಡಿ. ಆದರೆ ಅದರಲ್ಲಿರುವಂತಹ ಒಳ್ಳೆಯ ಗುಣಗಳನ್ನು, ಒಳ್ಳೆಯ ಪಾಯಿಂಟ್ಸ್ನನ್ನು ನಿಮ್ಮ ಜೀವನದಲ್ಲಿ ಯಾವುದು ಬೇಕೋ ಅದನ್ನು ಅಳವಡಿಸ್ಕೊಳ್ಳಿ, ಆಯಿತಾ? ನಿಮ್ಮ ಸುಪ್ತ ಪ್ರಜ್ಞಾ ಮನಸ್ಸಿನ ಶಕ್ತಿ ಅಂತ ಹೇಳಿ ಒಂದು ಪುಸ್ತಕ ಇದೆ. ಇಟ್ ಇಸ್ ಆಲ್ ಅಬೌಟ್ ಪಾಸಿಟಿವ್ ಥಿಂಕಿಂಗ್, ಕಾನ್ಫಿಡೆನ್ಸ್, ಹ್ಯಾಬಿಟ್ಸ್ನ ಹೇಗೆ ಬೆಳೆಸ್ಕೊಳ್ಳೋದು ಮತ್ತು ಯಶಸ್ಸನ್ನು ಹೇಗೆ ಕಾಣೋದು ಅಂತ ಡಾಕ್ಟರ್ ಜೋಸೆಫ್ ಮರ್ಫಿ ಅನ್ನೋರು ಬರೆದಿದ್ದಾರೆ. ಇನ್ನೊಂದು ಸಿರಿತನಕ್ಕೆ 13 ಹೆಜ್ಜೆಗಳು. ಏಯ್, 13 ಹೆಜ್ಜೆ ಇಟ್ಬಿಟ್ರೆ ಐ ಆಮ್ ದ ಏನು ಹೇಳ್ತೀವಿ, ಸಿರಿವಂತ ಎಸ್ಟ್ ಆಫ್ ಇಂಡಿಯಾ ಅಂತ ಖುಷಿಯಾಗಿ ಓದಬಹುದು, ಆದರೆ ಅಳವಡಿಸ್ಕೊಳ್ಬೇಕು. ಈ ಪುಸ್ತಕವನ್ನು ಬರೆದಿರೋದು ನೆಪೋಲಿಯನ್ ಹಿಲ್ ಅನ್ನೋರು. ಆಮೇಲೆ ಕನ್ನಡಕ್ಕೆ ಥಿಂಕ್ ಲೈಕ್ ಅ ಮಾಂಕ್ ಅಂತ ಹೇಳಿ ಜೆ ಶೆಟ್ಟಿ ಅವರದ್ದು ಕನ್ನಡಕ್ಕೆ ಅನುವಾದ ಆಗಿದೆ, ಅದನ್ನು ಕೂಡ ಓದಿ. ಜಾಯ್ 24/7 ಅನ್ನುವಂತಹ ಸದ್ಗುರುಗಳ ಒಂದು ಪುಸ್ತಕವನ್ನು ಕನ್ನಡಕ್ಕೆ ತಂದಿದ್ದಾರೆ, ಅದನ್ನು ಕೂಡ ಓದಬಹುದು. ಆಗಲೇ ಹೇಳಿದ ಹಾಗೆ ಅಟಾಮಿಕ್ ಹ್ಯಾಬಿಟ್ಸ್ ಅನ್ನೋದು ಜೇಮ್ಸ್ ಕ್ಲಿಯರ್ ಅವ್ರದ್ದು ಪುಸ್ತಕ. ಇದು ಗುಡ್ ಹ್ಯಾಬಿಟ್ಸ್ನ ನಮ್ಮ ಜೀವನದಲ್ಲಿ ಹೇಗೆ ಒಂದು ಒಳ್ಳೆಯ ಹವ್ಯಾಸಗಳನ್ನು ಬೆಳೆಸ್ಕೊಳ್ಳಬಹುದು ಅನ್ನೋದಕ್ಕೆ ಮಾರ್ಗದರ್ಶಿಯಾಗಿರುತ್ತೆ ಈ ಪುಸ್ತಕ. ಮೆಸೇಜ್ ಮಾಡಿದಿರ ಸಾಕಷ್ಟು ಜನ. ವಿಶಾಲ ಆನಂದ್ ಬೆಂಗಳೂರು ವೈಟ್ ಫೀಲ್ಡ್ ನಿಂದ ಮೆಸೇಜ್ ಮಾಡಿದರೆ, ಬದಲಾವಣೆ ಎಂಬುದು ಒಂದು ಪ್ರಕ್ರಿಯೆ, ಪುಸ್ತಕಗಳು ಅದಕ್ಕೆ ಕಿಡಿ ಹೊತ್ತಿಸಿದರೆ ನಮ್ಮ ಪ್ರಯತ್ನ ಅದನ್ನು ಜ್ವಲಿಸುತ್ತದೆ ಅಂತ. ವಾವ್, ಬ್ಯೂಟಿಫುಲ್ ಕೊಟೇಶನ್. ನನ್ನ ಹೆಸರು ಶಿವಲಿಂಗಪ್ಪ ಭದ್ರೆ, ನಮ್ಮೂರು ಮಾಧವ ಹಿಪ್ಪರಿಗೆ. ನನ್ನ ಹೆಸರು ಊರು ತಪ್ಪಾಗಿ ಹೇಳಿದ್ದೀರಿ. ಓ ಗಾಡ್, ಏನು ಹೇಳಿದೆ ನಾನು? ಭದ್ರ ಅಂತ ಹೇಳಿದ್ನ, ಭದ್ರೆ ಇರಬೇಕು. ಓಕೆ ಓಕೆ, ಸಾರಿ ಸಾರಿ ಸಾರಿ ಅಬೌಟ್ ದಟ್. ಆಮೇಲೆ ಶಾಂತಾಚಾರ್ ಬಡಿಗೇರ ಕೊಕನೂರು ಹರಿಹರ ತಾಲೂಕಿನ ಹೇಳ್ತಾ ಇದ್ರೆ, ನೀವು ಹೇಳಿದ 100ಕ್ಕೆ 100 ಸತ್ಯ. ಪುಸ್ತಕಗಳು ನಮ್ಮ ಬದುಕಿಗೆ ಕೊಡುವ ಅತ್ಯಂತ ದೊಡ್ಡ ಕೊಡುಗೆಯೇ ಸ್ಪಷ್ಟತೆ, ಅಂದರೆ ಕ್ಲಾರಿಟಿ ಅಂತ. ಆದರೆ ಅದನ್ನು ನಾವು ಅಳವಡಿಸ್ಕೊಳ್ಬೇಕು ಪ್ರತಿ ಹೆಜ್ಜೆಯಲ್ಲೂ ಅಂತ ಹೇಳ್ತಿದ್ದೀರಾ. ಮೇಡಮ್, ನಾನು ನಾಗರ ಏನಿದು, ನಾನು ಭಗವದ್ಗೀತಾ ಓದಿದ್ದೇನೆ, ಮೇಘಾಶ್ರೀ ಶಿರಹಟ್ಟಿ ಹುಬ್ಳಿ ಅಲ್ಲಿಂದ ಮೆಸೇಜ್ ಮಾಡಿದ್ದೀರಾ. ಓಕೆ, ಭಗವದ್ಗೀತೆಯನ್ನು ಅದು ಒಂದು ಪ್ರೇರಣಾತ್ಮಕ ಪುಸ್ತಕ ಅಂತಲೇ ಹೇಳ್ತಾರೆ, ಆದರೆ ಅದರಲ್ಲಿರುವಂತಹ ಸೂತ್ರಗಳನ್ನು ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ಅಷ್ಟೇ. ಆರೋಗ್ಯಕರ ಮತ್ತು ಸಂತೋಷದಾಯಕ ಜೀವನಕ್ಕಾಗಿ ಉತ್ತಮ ಜೀವನ ಶೈಲಿಯ ಅಭ್ಯಾಸಗಳನ್ನು ಬೆಳೆಸ್ಕೋಬೇಕು, ಗುಡ್ ಲೈಫ್ ಸ್ಟೈಲ್ ಹ್ಯಾಬಿಟ್ಸ್ ಅಂತ ಹೇಳ್ತಾ ಇದ್ದೀರಾ. ಯಾರು? ಎ ಹರಿಹರನ್, ವಿಜ್ಞಾನ ನಗರದಿಂದ. ಇಂಗ್ಲಿಷ್ ಪದಗಳು ಇರುವ ಹಾಡುಗಳಿರಬೇಕು ಅಂತ ಕರೆಕ್ಟಾಗಿ ಕಿಶನ್ ರೋಷನ್, ಶುಭರಾಣಿ ಹನುಮಂತೇಗೌಡ, ಹಾಡ್ಲಿ ಮಲ್ವಳ್ಳಿ ತಾಲೂಕು ಮಂಡ್ಯ ಜಿಲ್ಲೆಯಿಂದ ಇವತ್ತಿನ ಹಾಡುಗಳಲ್ಲಿರುವಂತಹ ವಿಶೇಷತೆಯನ್ನು ಗುರುತಿಸಿ ಸರಿಯಾಗಿ ಮೆಸೇಜ್ ಮಾಡಿದ್ದೀರಾ. ಸೊ ನಿಮಗೋಸ್ಕರ ಈ ಹಾಡು ಡೆಡಿಕೇಟ್ ಮಾಡ್ತಾ ಇದ್ದೀನಿ, ಕೇಳಿ ಎಂಜಾಯ್ ಸಿ.

ಐ ಲವ್ ಯು ಟೂ ರೀ. ಯಾರ್ಯಾರೆಲ್ಲ ರೈನ್ಬೋ ಕೇಳಿಸ್ಕೊಳ್ತಿದ್ದೀರಾ ಕೇಳಿಸ್ಕೊಳ್ಳಿ. ಆರ್ ಜಿ ಆಶಾ ಲವ್ಸ್ ಯು ಆಲ್. ಯಾವಾಗ ನೀವು ಓದಿದಾಗ ಓದಿ, ಆದರೆ ಆಲೋಚನೆ ಮಾಡಿ, ಅತಿ ಮುಖ್ಯವಾಗಿ ಜೀವನದಲ್ಲಿ ನೀವು ಓದಿದ್ದ ಒಳ್ಳೆಯ ಪಾಯಿಂಟ್ಸ್ಗಳನ್ನು ಅಳವಡಿಸ್ಕೊಳ್ಳಿ. ಯಾಕಂದರೆ ಒಳ್ಳೆಯ ಪುಸ್ತಕ ಜೀವನ ಬದಲಾಯಿಸೋದಿಲ್ಲ, ಆ ಪುಸ್ತಕದಿಂದ ಪ್ರೇರಿತನಾದ ವ್ಯಕ್ತಿಯೇ ಮಾಹಿತಿಯ ಮೂಲಕ ತನ್ನ ಜೀವನವನ್ನು ಬದಲಾಯಿಸ್ಕೊಳ್ಳೋದಕ್ಕೆ ಸಾಧ್ಯ. ಇಂಥ ಒಂದು ಸುಂದರ ಮತ್ತು ಪ್ರಾಕ್ಟಿಕಲ್ ಆಲೋಚನೆಯೊಂದಿಗೆ ಇಂದಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಮತ್ತೊಮ್ಮೆ ಮತ್ತೊಂದು ವಿಚಾರದೊಂದಿಗೆ ಭೇಟಿಯಾಗುವವರೆಗೂ ನಿಮ್ಮ ಟ್ಯೂಸ್ಡೇ ಟ್ಯೂನರ್ ಹೇಳೋದು, ಬಿ ಗುಡ್ ಡೂ ಗುಡ್.

ಹೌದು, ನೀವು ಟ್ಯೂನ್ ಮಾಡಿರೋದು ಎಫ್ ಎಂ ರೈನ್ಬೋ 101.3 ಕನ್ನಡ ಕಾಮನ ಬಿಲ್ಲು. ಸ್ಟುಡಿಯೋ ಕ್ಲಾಕ್ನಲ್ಲಿ ಸಮಯ ಆಗಿದೆ 1:40. ಕರೆಯಲ್ಲಿ ಕೈರುಚಿ ಕಾರ್ಯಕ್ರಮದಲ್ಲಿ ನಾನು ನಿಮ್ ಜೊತೆಯಾಗಿದ್ದೀನಿ, ನಿಮ್ಮ ಆರ್ಜಿ ರಮ್ಯಾ. ನೀವೇನಾದರೂ ನಿಮ್ಮೂರಿನ ರುಚಿಯ ಬಗ್ಗೆ ನಮಗೆ ತಿಳಿಸೋದಿದ್ರೆ, ಆಹಾ ನಮ್ಮ ಕೈ ರುಚಿ ಎಷ್ಟು ಚಂದ ಇದೆ ಗೊತ್ತಾ ಅಂತ ಯಾವುದಾದ್ರೂ ರೆಸಿಪಿ ಶೇರ್ ಮಾಡೋದಿದ್ರೆ ಖಂಡಿತ ಕಾಲ್ ಮಾಡ್ಬೋದು, ಮಾತಾಡ್ಬೋದು. ನಮ್ಮ ದೂರವಾಣಿ ಸಂಖ್ಯೆ

222-81206 222-81206 ಇದರೊಟ್ಟಿಗೆ ನಾನಂತೂ ನಿಮ್ಮ ಕರೆಗೆ ಕಾಯ್ತಾ ಇರ್ತೀನಿ. ಜೊತೆ ಜೊತೆಗೆ ಒಂದಷ್ಟು ಟಿಪ್ಸ್ ಕೂಡ ನಿಮಗಾಗಿ ಇದೆ ಇವತ್ತಿನ ಕರೆಯಲಿ ಕೈರುಚಿ ಕಾರ್ಯಕ್ರಮದಲ್ಲಿ. ಟ್ಯೂನ್ ಮಾಡ್ಕೊಂಡು ಕೇಳ್ತಾ ಇರೋದು FM 101.3 ಕನ್ನಡ ಗಮನ ಬಿಲ್ಲು.

ಹೌದೌದು, ಯಾವುದೇ ಅಡುಗೆ ಮಾಡಿದ್ರು ಆಹಾ ಈ ಅಡುಗೆ ನನಗೆ ಇಷ್ಟ ಅನ್ಬೇಕು, ಈ ಅಡುಗೆಗೆ ನಾನು ಮನಸೋತೆ ಅಂತ ಕೂಡ ಹೇಳಬೇಕು. ಆ ರೀತಿ ಮಾಡಬೇಕು ಅಂತ ಹೇಳಿದ್ರೆ ಅಡುಗೆಯ ರುಚಿಯನ್ನು ಹೆಚ್ಚಿಸೋದಕ್ಕೆ ಒಂದಷ್ಟು ಸರಳ ಸಲಹೆಗಳನ್ನು ನಾವು ಫಾಲೋ ಮಾಡಲೇಬೇಕು. ಅದರಲ್ಲಿ ಒಂದು ಸಲಹೆ ನಾನು ಇವತ್ತು ನಿಮಗೆ ಕೊಡ್ತಾ ಇದ್ದೀನಿ. ಏನಪ್ಪ ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ಅಡುಗೆಗೆ ನಾವು ಖಾರದ ಪುಡಿಯನ್ನು ಮಸಾಲೆ ಪದಾರ್ಥಗಳನ್ನೆಲ್ಲ ಹಾಕಿ ಪುಡಿ ಮಾಡಿ ಇಟ್ಕೊಂಡಿರ್ತೀವಿ ಎಷ್ಟೋ ಸಲ. ಈ ರೀತಿಯ ಒಂದಷ್ಟು ಪುಡಿಗಳನ್ನು ಅಡುಗೆಗಳಿಗೆ ಬಳಸ್ತೀವಿ. ಒಂದು ಸ್ವಾದ ಜಾಸ್ತಿ ಆಗಲಿ, ಖಾರ ಜಾಸ್ತಿ ಆಗಲಿ, ಘಮ ಜಾಸ್ತಿ ಆಗಲಿ, ಈ ಎಲ್ಲ ಕಾರಣಗಳಿಗಾಗಿ ಒಂದಷ್ಟು ಮಸಾಲೆ ಪುಡಿಗಳನ್ನು ನಾವು ಅಡುಗೆಗೆ ಬಳಸೋದುಂಟು. ಸಾಮಾನ್ಯವಾಗಿ ಈ ಮಸಾಲೆ ಪದಾರ್ಥಗಳನ್ನು ನಾವು ನೇರವಾಗಿ

ಆ ಪುಡಿಯನ್ನು ನೇರವಾಗಿ ಅಡುಗೆಗೆ ಹಾಕೋದ್ರ ಬದಲಾಗಿ ಸ್ವಲ್ಪ ಒಂದು ಬಾಣಲಿಯಲ್ಲಿ ಒಂದು ಚಿಟಿಕೆ ಎಣ್ಣೆ ಹಾಕಿ ಆ ಎಣ್ಣೆಯಲ್ಲಿ ಆ ಮಸಾಲೆ ಪುಡಿಯನ್ನು ಹುರಿದು ಆ ನಂತರ ನಾವು ಅಡುಗೆಗೆ ಅದನ್ನು ಸೇರಿಸಿದ್ರೆ ಅಡುಗೆಯ ರುಚಿ ಮಾತ್ರ ಅಲ್ಲ, ಆ ಅಡುಗೆಯ ಬಣ್ಣ ಕೂಡ ಹೆಚ್ಚುತ್ತೆ. ಸೊ ನೋಡೋದಕ್ಕೂ ಕೂಡ ತುಂಬ ಚೆನ್ನಾಗಿ ಕಾಣುತ್ತೆ, ತಿನ್ನೋದಕ್ಕೂ ಕೂಡ ಅಷ್ಟೇ ಚೆನ್ನಾಗಿರುತ್ತೆ.

0: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಪ್ರತಿಭಾ ನಟರಾಜ್. ಮುಖ್ಯಾಂಶಗಳು. ಓಸ್ಲೋದ ಮೂರನೇ ಭಾರತ ನಾರ್ಡಿಕ್ ಶೃಂಗಸಭೆಯಲ್ಲಿಂದು ಪ್ರಧಾನಿ ನರೇಂದ್ರ ಮೋದಿ ಭಾಗಿ. ವ್ಯಾಪಾರ ಹೂಡಿಕೆ ಸೇರಿ ಹಲವು ಕ್ಷೇತ್ರಗಳ ಕುರಿತು ಚರ್ಚೆ. ಸಚಿವ ರಾಜನಾಥ್ ಸಿಂಗ್ ವಿಯೆಟ್ನಾಂ ಅಧ್ಯಕ್ಷರ ಭೇಟಿ. ಉಭಯ ದೇಶಗಳ ರಕ್ಷಣಾ ಸಹಕಾರ ಬಲವರ್ಧನೆಗೆ ಭಾರತ ಪುನರುಚ್ಚಾರ. ಪ್ರತಿ ಲೀಟರ್ ಪೆಟ್ರೋಲ್ ಡೀಸೆಲ್ ದರದಲ್ಲಿ ಮತ್ತೆ 90 ಪೈಸೆ ಏರಿಕೆ. ಒಂದೇ ವಾರದಲ್ಲಿ ಇಂಧನ ಇನ್ನಷ್ಟು ತುಟ್ಟಿ. ಹಾಗೂ ಐಪಿಎಲ್ T20 ಕ್ರಿಕೆಟ್. ಜೈಪುರದಲ್ಲಿ ಇಂದು ರಾಜಸ್ಥಾನ್ ರಾಯಲ್ಸ್ ಲಖನೌ ಸೂಪರ್ ಜೈಂಟ್ಸ್ ತಂಡಗಳ ಸೆಣಸು. ವಾರ್ತೆಗಳ ವಿವರ. ನಾರ್ವೆಗೆ ಭೇಟಿ ನೀಡಿದ ಎರಡನೇ ದಿನದಂದು ಪ್ರಧಾನಿ ಮೋದಿ ಅವರು 5 ನಾರ್ಡಿಕ್ ರಾಷ್ಟಗಳ ತಮ್ಮ ಸಹವರ್ತಿಗಳೊಂದಿಗೆ ಇಂದು ಓಸ್ಲೋದಲ್ಲಿ ನಡೆಯಲಿರುವ 3ನೇ ಭಾರತ ನಾರ್ಡಿಕ್ ಶೃಂಗಸಭೆಯಲ್ಲಿ ಭಾಗವಹಿಸಲಿದ್ದಾರೆ. 2022ರಲ್ಲಿ ಡೆನ್ಮಾರ್ಕ್ನ ಕೋಪನ್ ಹ್ಯಾಗನ್ನಲ್ಲಿ ನಡೆದ ಹಿಂದಿನ ಶೃಂಗಸಭೆಯ ನಂತರ ಭಾರತ ಮತ್ತು ನಾರ್ಡಿಕ್ ದೇಶಗಳ ನಡುವೆ ಹೆಚ್ಚಿದ ವಲಯ ಸಹಕಾರವನ್ನು ಶೃಂಗಸಭೆಯು ನಿರ್ಮಿಸುತ್ತದೆ. ಟಿಇಪಿಎ ಜಾರಿಯಲ್ಲಿರುವುದರಿಂದ ಶೃಂಗಸಭೆಯು ಆಳವಾದ ವ್ಯಾಪಾರ ಮತ್ತು ಹೂಡಿಕೆ ಸಂಪರ್ಕಗಳನ್ನು ರೂಪಿಸಲು ಪ್ರಯತ್ನಿಸುತ್ತದೆ. ಈ ಬ್ಲಾಕ್ನೊಂದಿಗಿನ ಭಾರತದ ದ್ವಿಪಕ್ಷೀಯ ವ್ಯಾಪಾರವು ಪ್ರಸ್ತುತ $19 ಬಿಲಿಯನ್ ಆಗಿದೆ. 3ನೇ ಭಾರತ ನಾರ್ಡಿಕ್ ಶೃಂಗಸಭೆಯ ನೇಪಥ್ಯದಲ್ಲಿ ಡೆನ್ಮಾರ್ಕ್, ಐಸ್ಲ್ಯಾಂಡ್ ಮತ್ತು ಫಿನ್ಲ್ಯಾಂಡ್ ಪ್ರಧಾನಿ ಮಂತ್ರಿಗಳೊಂದಿಗೆ ಪ್ರಧಾನಿ ದ್ವಿಪಕ್ಷೀಯ ಸಭೆಗಳನ್ನು ನಡೆಸಲಿದ್ದಾರೆ. ಈ ನಡುವೆ ತಮ್ಮ 5 ರಾಷ್ಟಗಳ ಭೇಟಿಯ ಕೊನೆಯ ಹಂತದಲ್ಲಿ ನರೇಂದ್ರ ಮೋದಿ ಅವರು ಇಟಲಿಯ ಸಹವರ್ತಿ ಜಾರ್ಜಿಯಾ ಮೆಲೋನಿ ಅವರ ಆಹ್ವಾನದ ಮೇರೆಗೆ 2 ದಿನಗಳ ರಾಜ್ಯ ಭೇಟಿಗಾಗಿ ಇಂದು ಇಟಲಿಯ ರೋಮ್ಗೆ ಆಗಮಿಸಲಿದ್ದಾರೆ. ಪ್ರಧಾನಿ ಮೆಲೋನಿ ಅವರೊಂದಿಗೆ ಪ್ರಧಾನಿ ಮೋದಿ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಅವರು ಇಟಲಿಯ ಅಧ್ಯಕ್ಷ ಸೆರ್ಗಿಯೋ ಮಟರೆಲ್ಲಾ ಅವರನ್ನು ಸಹ ಭೇಟಿ ಮಾಡಲಿದ್ದಾರೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ವಿಯೆಟ್ನಾಂ ಅಧ್ಯಕ್ಷ ಟೋಲಾಮ್ ಅವರನ್ನು ಭೇಟಿ ಮಾಡಿ ಉಭಯ ದೇಶಗಳ ನಡುವಿನ ರಕ್ಷಣಾ ಸಹಕಾರವನ್ನು ಮತ್ತಷ್ಟು ಗಾಢವಾಗಿಸುವ ಭಾರತದ ಬದ್ಧತೆಯನ್ನು ಪುನರುಚ್ಚರಿಸಿದ್ದಾರೆ. ಈ ಸಂಬಂಧ ಸಾಮಾಜಿಕ ಮಾಧ್ಯಮದಲ್ಲಿ ಹಂಚಿಕೊಂಡಿರುವ ರಕ್ಷಣಾ ಸಚಿವರು ಈ ಸಹಕಾರವು ಉಭಯ ದೇಶಗಳ ನಡುವಿನ ವರ್ಧಿತ ಸಮಗ್ರ ಕಾರ್ಯತಂತ್ರದ ಸಹಭಾಗಿತ್ವದ ಪ್ರಮುಖ ಆಧಾರ ಸ್ತಂಭವಾಗಿದೆ ಎಂದು ಹೇಳಿದ್ದಾರೆ. ಭಾರತ ಮತ್ತು ವಿಯೆಟ್ನಾಂ ಪರಸ್ಪರ ನಂಬಿಕೆ, ಹಂಚಿಕೆಯ ಮೌಲ್ಯಗಳು ಮತ್ತು ರಕ್ಷಣೆ, ಭದ್ರತೆ ಹಾಗೂ ಪ್ರಾದೇಶಿಕ ಸ್ಥಿರತೆಯಲ್ಲಿ ನಿಕಟ ಸಹಕಾರದಲ್ಲಿ ಬೇರೂರಿರುವ ಬಲವಾದ ಬಂಧವನ್ನು ಹಂಚಿಕೊಂಡಿವೆ ಎಂದು ಅವರು ಹೇಳಿದ್ದಾರೆ. ಸಚಿವರು ಹನೋಯ್ನಲ್ಲಿ ವಿಯೆಟ್ನಾಂ ರಕ್ಷಣಾ ಸಚಿವ ಜನರಲ್ ಫಾನ್ ವ್ಯಾನ್ ಜಿಯಾಂಗ್ ಅವರೊಂದಿಗೆ ದ್ವಿಪಕ್ಷೀಯ ಸಭೆ ನಡೆಸಿದರು. ಬೆಳೆಯುತ್ತಿರುವ ಭಾರತ ವಿಯೆಟ್ನಾಂ ರಕ್ಷಣಾ ಪಾಲುದಾರಿಕೆಯನ್ನು ಎರಡೂ ಕಡೆಯವರು ಪರಿಶೀಲಿಸಿದರು ಮತ್ತು ಕಡಲ ಭದ್ರತೆ, ರಕ್ಷಣಾ ಉದ್ಯಮ, ತರಬೇತಿ ಮತ್ತು ಪ್ರಾದೇಶಿಕ ಸ್ಥಿರತೆಯಲ್ಲಿ ಸಹಕಾರವನ್ನು ಮತ್ತಷ್ಟು ಗಾಢವಾಗಿಸುವ ಮಾರ್ಗಗಳ ಬಗ್ಗೆ ಚರ್ಚಿಸಿದ್ದಾರೆ. ದೆಹಲಿಯಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಪ್ರತಿ ಲೀಟರ್ಗೆ ಸುಮಾರು 90 ಪೈಸೆ ಹೆಚ್ಚಾಗಿದೆ. ಇಂಡಿಯನ್ ಆಯಿಲ್ ಪ್ರಕಾರ ರಾಷ್ಟ ರಾಜಧಾನಿ ದೆಹಲಿಯಲ್ಲಿ ಪೆಟ್ರೋಲ್ ಬೆಲೆ ಹಿಂದಿನ 97.77ರಿಂದ 98.64 ರೂಪಾಯಿಗೆ ಏರಿಕೆಯಾಗಿದ್ದರೆ ಡೀಸೆಲ್ ಬೆಲೆ ಪ್ರತಿ ಲೀಟರ್ಗೆ 90.67ರಿಂದ 91.58 ರೂಪಾಯಿಗೆ ಏರಿದೆ. ಬೆಂಗಳೂರಿನಲ್ಲಿ ಪರಿಷ್ಕೃತ ಪೆಟ್ರೋಲ್ ದರ 106.17ರಿಂದ 107.12 ರೂಪಾಯಿಗೆ ಏರಿಸಲಾಗಿದೆ. ಹಾಗೆಯೇ ಡೀಸೆಲ್ ದರ 94.10ರಿಂದ 95.04 ರೂಪಾಯಿಗೆ ಏರಿಸಲಾಗಿದೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇಂದು ಛತ್ತೀಸ್ಗಢದ ಬಸ್ತಾರ್ ವಿಭಾಗೀಯ ಕೇಂದ್ರ ಕಚೇರಿ ಜಗದಾಲ್ಪುರದಲ್ಲಿ ಕೇಂದ್ರ ವಲಯ ಮಂಡಳಿಯ ಸಭೆಯ ಅಧ್ಯಕ್ಷತೆ ವಹಿಸಲಿದ್ದಾರೆ. ಸಭೆಯಲ್ಲಿ ಛತ್ತೀಸ್ಗಢ, ಮಧ್ಯಪ್ರದೇಶ, ಉತ್ತರ ಪ್ರದೇಶ ಮತ್ತು ಉತ್ತರಾಖಂಡದ ಮುಖ್ಯಮಂತ್ರಿಗಳು ಮತ್ತು ಹಿರಿಯ ಅಧಿಕಾರಿಗಳು ಭಾಗವಹಿಸಲಿದ್ದಾರೆ. ನಿನ್ನೆ ಛತ್ತೀಸ್ಗಢಕ್ಕೆ ಭೇಟಿ ನೀಡಿದ ಅಮಿತ್ ಶಾ ಅವರು ಬಸ್ತಾರ್ ಜಿಲ್ಲೆಯ ನೆಥನಾರ್ ಗ್ರಾಮದಲ್ಲಿ ಸಾರ್ವಜನಿಕ ಸೇವಾ ಕೇಂದ್ರವನ್ನು ಉದ್ಘಾಟಿಸಿದರು. ಕೇಂದ್ರ ಬಂದರು, ಹಡಗು ಮತ್ತು ಜಲಮಾರ್ಗಗಳ ಸಚಿವ ಸರ್ಬಾನಂದ್ ಸೋನಾವಾಲ್ ನವದೆಹಲಿಯಲ್ಲಿ ದೇಶದ ಬಹುನಿರೀಕ್ಷಿತ ವಾಟರ್ ಮೆಟ್ರೋ ಸೇವೆಗಳ ಆರಂಭದ ಕುರಿತು ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿದ್ದರು. 18 ನಗರಗಳಲ್ಲಿ ವಾಟರ್ ಮೆಟ್ರೋ ಸೇವೆಗಳನ್ನು ಪ್ರಾರಂಭಿಸುವ ಯೋಜನೆಯನ್ನು ಕೇಂದ್ರವು ಮುಂದಿಟ್ಟಿದೆ. ಮೊದಲ ಹಂತಕ್ಕೆ ಗುವಾಹಟಿಯನ್ನು ಗುರುತಿಸಲಾಗಿದೆ ಎಂದು ಕೇಂದ್ರ ಸಚಿವರು ಹೇಳಿದರು. ಶ್ರೀನಗರ, ಪಾಟ್ನಾ, ವಾರಣಾಸಿ, ಅಯೋಧ್ಯೆ ಮತ್ತು ಪ್ರಯಾಗ್ರಾಜ್ ಸೇರಿದಂತೆ ನಗರಗಳು ಸಹ ಮೊದಲ ಹಂತದ ಭಾಗವಾಗಿದ್ದರೆ ಅಸ್ಸಾಂನ ತೇಜ್ಪುರ ಮತ್ತು ದಿಬ್ರುಗಢವನ್ನು ಯೋಜನೆಯ ಎರಡನೇ ಹಂತಕ್ಕೆ ಪ್ರಸ್ತಾಪಿಸಲಾಗಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಜಾಗತಿಕ ಅನಿಶ್ಚಿತತೆಯ ಈ ಸಂದರ್ಭದಲ್ಲಿ ಸಹಕಾರವು ಹಂಚಿಕೆಯ ಸಮೃದ್ಧಿ ಮತ್ತು ಸುಸ್ಥಿರ ಭವಿಷ್ಯದ ಮಾರ್ಗವನ್ನು ವ್ಯಾಖ್ಯಾನಿಸುತ್ತದೆ ಎಂದು ಭಾರತ ಮತ್ತು ಸ್ವೀಡನ್ ಒತ್ತಿ ಹೇಳಿವೆ. ಪ್ರಧಾನಿ ನರೇಂದ್ರ ಮೋದಿ ಮತ್ತು ಅವರ ಸ್ವೀಡನ್ ಸಹವರ್ತಿ ಉಲ್ಫ್ ಕ್ರಿಸ್ಟರ್ಸನ್ ಅವರು ಬರೆದ

ಲೇಖನದಲ್ಲಿ ಹೆಚ್ಚುತ್ತಿರುವ ಭೌಗೋಳಿಕ ರಾಜಕೀಯ ಅನಿಶ್ಚಿತತೆ, ಇಂಧನ ಅಭದ್ರತೆ ಮತ್ತು ಆರ್ಥಿಕ ವಿಘಟನೆಯ ಸಮಯದಲ್ಲಿ ಜಗತ್ತು ಸಂಕುಚಿತ ರಾಷ್ಟ್ರೀಯ ವಿಧಾನಗಳಿಗೆ ಹಿಮ್ಮೆಟ್ಟುವ ಅಥವಾ ಸಹಭಾಗಿತ್ವವನ್ನು ಬಲಪಡಿಸುವ ನಿರ್ಣಾಯಕ ಆಯ್ಕೆಯನ್ನು ಎದುರಿಸುತ್ತಿದೆ ಎಂದು ಬಿಂಬಿಸಲಾಗಿದೆ. ಹೂಡಿಕೆಗಳ ಮೌಲ್ಯದಲ್ಲಿ ಉಂಟಾಗುವ ಕುಸಿತದ ವಿರುದ್ಧ ರಕ್ಷಣೆ ನೀಡಲು ಹೆಚ್ಚುವರಿ ಬಫರ್ ಆಗಿ ಸೃಷ್ಟಿಸಲಾಗಿದ್ದ ಹೂಡಿಕೆ ಏರಿಳಿತ ಮೀಸಲನ್ನು ನಿರ್ವಹಿಸುವ ಅಗತ್ಯತೆಯಿಂದ ವಾಣಿಜ್ಯ ಬ್ಯಾಂಕುಗಳಿಗೆ ಭಾರತೀಯ ರಿಸರ್ವ್ ಬ್ಯಾಂಕ್ ಆರ್ಬಿಐ ವಿನಾಯಿತಿ ನೀಡಿದೆ. ಐಎಫ್ಆರ್ ನಿರ್ವಹಿಸುವ ಅಗತ್ಯತೆಯನ್ನು ನಿನ್ನೆಯಿಂದ ಜಾರಿಗೆ ಬರುವಂತೆ ಹಿಂಪಡೆಯಲಾಗಿದೆ ಎಂದು ಆರ್ಬಿಐ ತಿಳಿಸಿದೆ. ಭಾರತದಲ್ಲಿ ಶಾಖೆಯ ರೂಪದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ವಿದೇಶಿ ಬ್ಯಾಂಕುಗಳಿಗಾಗಿ ಐಎಫ್ಆರ್ನಲ್ಲಿರುವ ಬಾಕಿ ಮೊತ್ತವನ್ನು ಭಾರತೀಯ ಪುಸ್ತಕಗಳಲ್ಲಿ ನಿರ್ವಹಿಸಲಾಗುವ ಶಾಸನಬದ್ಧ ಮೀಸಲು ನಿಧಿಗೆ ಅಥವಾ ಭಾರತೀಯ ಪುಸ್ತಕಗಳಲ್ಲಿ ಉಳಿಸಿಕೊಂಡಿರುವ ರವಾನೆ ಮಾಡಬಹುದಾದ ಮಿಗತೆಗೆ ನೇರವಾಗಿ ವರ್ಗಾಯಿಸಲಾಗುವುದು ಎಂದು ಆರ್ಬಿಐ ತಿಳಿಸಿದೆ. ಚೆನ್ನೈ ಉಪನಗರ ರೈಲು ಜಾಲವನ್ನು ಉತ್ತೇಜಿಸಲು ಅರಕೋಣಂ ಚೆಂಗಲ್ಪಟ್ಟು ಡಬ್ಲಿಂಗ್ ಯೋಜನೆಗೆ ಭಾರತೀಯ ರೈಲ್ವೆ 993 ಕೋಟಿ ರೂಪಾಯಿಗಳನ್ನು ಅನುಮೋದಿಸಿದೆ. ಚೆನ್ನೈ ಬೀಚ್, ತಾಂಬರಂ, ಚೆಂಗಲ್ಪಟ್ಟು ಮತ್ತು ಅರಕೋಣಂ ಅನ್ನು ಸಂಪರ್ಕಿಸುವ ಪ್ರಮುಖ ಚೆನ್ನೈ ಉಪನಗರ ವೃತ್ತಾಕಾರದ ರೈಲು ಜಾಲದ ಒಂದು ಭಾಗವಾಗಿದೆ ಎಂದು ರೈಲ್ವೆ ಸಚಿವಾಲಯ ತಿಳಿಸಿದೆ. ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಮಾತನಾಡಿ, ಈ ಯೋಜನೆಯು ಕಾರ್ಯನಿರತ ಚೆನ್ನೈ ಉಪನಗರ ರೈಲು ಜಾಲದ ದಟ್ಟಣೆಯನ್ನು ಕಡಿಮೆ ಮಾಡುವಲ್ಲಿ ಮಹತ್ವದ ಪಾತ್ರ ವಹಿಸುತ್ತದೆ ಹಾಗೂ ಸಮಯ ಪಾಲನೆ ಮತ್ತು ಕಾರ್ಯಾಚರಣೆಯ ದಕ್ಷತೆಯನ್ನು ಸುಧಾರಿಸುತ್ತದೆ ಎಂದು ಹೇಳಿದ್ದಾರೆ. ಇರಾನ್ ಮೇಲಿನ ಮಿಲಿಟರಿ ದಾಳಿಯನ್ನು ಅಮೆರಿಕ ತಾತ್ಕಾಲಿಕವಾಗಿ ತಡೆಹಿಡಿದಿರುವ ಹಿನ್ನೆಲೆಯಲ್ಲಿ ಷೇರು ಮಾರುಕಟ್ಟೆಯ ಆರಂಭಿಕ ವಹಿವಾಟಿನಲ್ಲಿ ಉತ್ತಮ ಬೆಳವಣಿಗೆ ಕಂಡುಬಂದಿದೆ. ಮುಂಬೈ ಷೇರು ಮಾರುಕಟ್ಟೆಯಲ್ಲಿಂದು ಆರಂಭಿಕ ವಹಿವಾಟಿನಲ್ಲಿ 366 ಅಂಕಗಳ ಏರಿಕೆಯೊಂದಿಗೆ 75,706 ವಹಿವಾಟು ಆರಂಭಿಸಿದೆ. ಹಾಗೆ ರಾಷ್ಟೀಯ ಸಂವೇದಿ ಸೂಚ್ಯಂಕ ನಿಫ್ಟಿ ಸಹ 107 ಅಂಕಗಳ ಜಿಗಿತದೊಂದಿಗೆ 23,760 ಅಂಕಗಳೊಂದಿಗೆ ವಹಿವಾಟು ನಡೆಸಿದೆ. ನ್ಯಾಯಮೂರ್ತಿ ಯಶವಂತ್ ವರ್ಮಾ ಅವರ ವಿರುದ್ದದ ಆರೋಪಗಳ ತನಿಖೆ ನಡೆಸುತ್ತಿರುವ ನ್ಯಾಯಾಧೀಶರ ತನಿಖಾ ಸಮಿತಿ ತನ್ನ ವರದಿಯನ್ನು ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಅವರಿಗೆ ಸಂಸತ್ ಭವನದಲ್ಲಿ ಸಲ್ಲಿಸಿದೆ. ನ್ಯಾಯಾಧೀಶರ ವಿಚಾರಣಾ ಕಾಯ್ದೆ 1968 ಅಡಿಯಲ್ಲಿ ಶಾಸನಬದ್ದ ಅವಶ್ಯಕತೆಗಳಿಗಾಗಿ ಅನುಗುಣವಾಗಿ ಇದನ್ನು ಪ್ರಸ್ತುತಪಡಿಸಲಾಯಿತು. ಈ ವರದಿಯನ್ನು ಸಂಸತ್ತಿನ ಉಭಯ ಸದನಗಳಲ್ಲಿ ಸೂಕ್ತ ಸಮಯದಲ್ಲಿ ಮಂಡಿಸಲಾಗುತ್ತದೆ. ಕಳೆದ ವರ್ಷ ಆಗಸ್ಟ್ 12 ಲೋಕಸಭಾ ಸ್ಪೀಕರ್ ಅವರು ಈ ಸಮಿತಿಯನ್ನು ರಚಿಸಿದ್ದರು. ನ್ಯಾಯಾಧೀಶರ ತನಿಖಾ ಸಮಿತಿಯ ಅಧ್ಯಕ್ಷ ಸುಪ್ರೀಂಕೋರ್ಟ್ ನ್ಯಾಯಮೂರ್ತಿ ಅರವಿಂದ್ ಕುಮಾರ್, ಬಾಂಬೆ ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಶ್ರೀ ಚಂದ್ರಶೇಖರ್ ಮತ್ತು ಕರ್ನಾಟಕ ಹೈಕೋರ್ಟ್ನ ಹಿರಿಯ ವಕೀಲ ಬಿವಿ ಆಚಾರ್ಯ ಅವರು ನ್ಯಾಯಾಧೀಶರ ತನಿಖಾ ಸಮಿತಿಯ ವರದಿಯನ್ನು ಓಂ ಬಿರ್ಲಾ ಅವರಿಗೆ ಸಲ್ಲಿಸಿದರು. ಜೈಪುರದಲ್ಲಿ ಇಂದು ನಡೆಯಲಿರುವ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ರಾಜಸ್ಥಾನ್ ರಾಯಲ್ಸ್ ಹಾಗೂ ಲಕ್ನೋ ಸೂಪರ್ ಜೈಂಟ್ಸ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯವು ಸಂಜೆ 7:30 ಆರಂಭವಾಗಲಿದೆ. ಚೆನ್ನೈನ ಎಂಎ ಚಿದಂಬರಂ ಕ್ರೀಡಾಂಗಣದಲ್ಲಿ ನಿನ್ನೆ ರಾತ್ರಿ ನಡೆದ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ತಂಡವು ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ದ 5 ವಿಕೆಟ್ಗಳ ಜಯ ಸಾಧಿಸಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಹೋಸ್ಲಾದ 3ನೇ ಭಾರತ ನಾರ್ಡಿಕ್ ಶೃಂಗಸಭೆಯಲ್ಲಿಂದು ಪ್ರಧಾನಿ ನರೇಂದ್ರ ಮೋದಿ ಭಾಗಿ. ವ್ಯಾಪಾರ, ಹೂಡಿಕೆ ಸೇರಿ ಹಲವು ಕ್ಷೇತ್ರಗಳ ಕುರಿತು ಚರ್ಚೆ. ಸಚಿವ ರಾಜನಾಥ್ ಸಿಂಗ್ ವಿಯೆಟ್ನಾಂ ಅಧ್ಯಕ್ಷರ ಭೇಟಿ, ಉಭಯ ದೇಶಗಳ ರಕ್ಷಣಾ ಸಹಕಾರ ಬಲವರ್ಧನೆಗೆ ಭಾರತ ಪುನರುಚ್ಚಾರ. ಪ್ರತಿ ಲೀಟರ್ ಪೆಟ್ರೋಲ್ ಡೀಸೆಲ್ ದರದಲ್ಲಿ ಮತ್ತೆ 90 ಪೈಸೆ ಏರಿಕೆ. ಒಂದೇ ವಾರದಲ್ಲಿ ಇಂಧನ ಇನ್ನಷ್ಟು ತುಟ್ಟಿ. ಹಾಗೂ ಐಪಿಎಲ್ ಟಿ20 ಕ್ರಿಕೆಟ್ ಜೈಪುರದಲ್ಲಿಂದು ರಾಜಸ್ಥಾನ್ ರಾಯಲ್ಸ್ ಲಕ್ನೋ ಸೂಪರ್ ಜೈಂಟ್ಸ್ ತಂಡಗಳ ಸೆಣಸು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30.

ಕಗ್ಗದ ಸಿರಿ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ಕಿಡಿ ಸಣ್ಣದನು ಮೇಲೆ ಬಿದ್ದ ಕೊರಡಾರಿಪುದು, ಸುಡುವುದ ಕಿಡಿಯುರಿಯ ನೂರು ಕೊರಡುಗಳ. ಕಿಡಿ ಸಣ್ಣದನು ಮೇಲೆ ಬಿದ್ದ ಕೊರಡಾರಿಪುದು, ಸುಡುವುದ ಕಿಡಿಯುರಿಯ ನೂರು ಕೊರಡುಗಳ. ಉಡುಗಿ ನಿನ್ನಾತ್ಮವಿರ ಬಿಡು ಹೆಗ್ಗೆಲಸಗಳನು ತೊಡಗಾತ್ಮ ಬಲಿ ತಂದು ಮಂಕುತಿಮ್ಮ. ಉಡುಗಿ ನಿನ್ನಾತ್ಮವಿರ ಬಿಡು ಹೆಗ್ಗೆಲಸಗಳನು ತೊಡಗಾತ್ಮ ಬಲಿ ತಂದು ಮಂಕುತಿಮ್ಮ.

ಬೆಂಕಿಯ ಕಿಡಿ ಸಣ್ಣದಾಗಿದ್ರೆ ಅದರ ಮೇಲೆ ಒಂದು ಮರದ ಕರಡು ಬಿದ್ದರೆ ಅದನ್ನು ಆರಿಸ್ಬಿಡುತ್ತೆ. ಆದರೆ ಬೆಂಕಿ ಹೆಚ್ಚಾದರೆ ನೂರಾರು ಒಣ ಕೊರಡುಗಳನ್ನು ಅದು ಸುಡುವ ಶಕ್ತಿಯನ್ನು ಸಂಪಾದನೆ ಮಾಡಿಕೊಳ್ಳುತ್ತೆ. ಹಾಗೆಯೇ ಶಕ್ತಿ ಇಲ್ಲದೆ ದೊಡ್ಡ ಕೆಲಸಗಳಿಗೆ ಕೈ ಹಾಕಿದರೆ ಸೋಲು ನಿಶ್ಚಯ. ಮೊದಲು ಸಾಮರ್ಥ್ಯ ಗಳಿಸಿಕೊಳ್ಳಬೇಕು, ಅನಂತರ ಕಾರ್ಯತತ್ಪರವಾಗಬೇಕು. ಅಂದರೆ ನಮ್ಮ ಪ್ರಯತ್ನಗಳು ನಮ್ಮ ಮಿತಿಯನ್ನು ಅರ್ಥ ಮಾಡಿಕೊಂಡಿರಬೇಕು ಅನ್ನುವುದು ಇಲ್ಲಿ ಬಹಳ ಮುಖ್ಯವಾಗಿರುವಂತಹದ್ದು. ಡಿ ವಿ ಜಿಯವರು ಅನೇಕ ಪದ್ಯಗಳಲ್ಲಿ ಈ ಮನೋಭಾವವನ್ನೇ ಸೂಚಿಸ್ತಾ ಹೋಗ್ತಾರೆ. ಅಂದರೆ ತನ್ನ ಮಿತಿಯನ್ನು, ತನ್ನ ಸಾಮರ್ಥ್ಯವನ್ನು ಅರ್ಥ ಮಾಡಿಕೊಂಡಿರೋ ವ್ಯಕ್ತಿಯಾದರೆ ತನಗೆ ಯಾವುದು ಸಾಧ್ಯವೋ ಅದನ್ನು ಸಾರ್ಥಕವಾಗಿ ಸಾಫಲ್ಯದಿಂದ ಕೂಡಿ ಅದನ್ನು ಮಾಡಿ ಮುಗಿಸ್ತಾನೆ. ತೀರಾ ಮಹತ್ವಾಕಾಂಕ್ಷೆ ಇದ್ದರೆ, ತಾನು ಮಾಡಲಾರದ ಕೆಲಸಕ್ಕೆ ಕೈ ಹಾಕಿದರೆ ಅವನಿಗೆ ಸೋಲು ಅಥವಾ ನಿರಾಸೆ ಮುಖ್ಯ. ಹಾಗಂತ ನಾವು ಮಹತ್ವಾಕಾಂಕ್ಷೆಯನ್ನೇ ಇಟ್ಟುಕೊಳ್ಳಬಾರದು ಅಂತಲೂ ಅರ್ಥ ಅಲ್ಲ. ಪ್ರಾಯಶಃ ನಮ್ಮ ಮಹತ್ವಾಕಾಂಕ್ಷೆ ಹೇಗಿರಬೇಕು ಅಂದರೆ, ನಾವು ಮತ್ತಷ್ಟು ಪ್ರಯತ್ನ ಪಟ್ಟರೆ, ನಮ್ಮ ಕೆಲಸ ಕಾರ್ಯಗಳು ಮತ್ತಷ್ಟು ದೃಢಗೊಂಡರೆ, ಮತ್ತಷ್ಟು ವ್ಯಾಪಕವಾದರೆ, ಮತ್ತಷ್ಟು ಶಕ್ತಿಶಾಲಿಯಾದರೆ, ಆಗ ನಾವು ಏನನ್ನು ಸಂಪಾದನೆ ಮಾಡಬಹುದು ಅಥವಾ ಏನನ್ನು ಫಲ ಮಾಡಬಹುದು ಅನ್ನೋ ಗೊತ್ತಿರುತ್ತೋ ಅದಕ್ಕಿಂತಲೂ ಮಿಗಿಲಾದದ್ದನ್ನು ನಾವು ಸಾಧಿಸಬಹುದು.

ಬೆಟ್ಟಕ್ಕೆ ಸನ್ನೆ ಹಾಕಿರುವ ಮಹದಾಶಿಗನೇ, ಗಟ್ಟಿಯೇ ಸೊಟ್ಟಾಗದೆ ಸನ್ನೆಗೋಲು. ಬೆಟ್ಟಕ್ಕೆ ಸನ್ನೆ ಹಾಕಿರುವ ಮಹದಾಶಿಗನೇ, ಗಟ್ಟಿಯೇ ಸೊಟ್ಟಾಗದೆ ಸನ್ನೆಗೋಲು. ರಟ್ಟೆಯೇ ಮುರಿದೀತು ಮೈಮರೆತ ಸಾಹಸದಿ ಎಷ್ಟು ಚಿತವೋ ನೋಡು ಮಂಕುತಿಮ್ಮ. ರಟ್ಟೆಯೇ ಮುರಿದೀತು ಮೈಮರೆತ ಸಾಹಸದಿ ಎಷ್ಟು ಚಿತವೋ ನೋಡು ಮಂಕುತಿಮ್ಮ.

0: ಬೆಟ್ಟದ ಬುಡದಲ್ಲಿ ಸನ್ನೆಗೋಲನ್ನಿಟ್ಟು ಅದನ್ನು ಎಬ್ಬುವುದಕ್ಕೆ ಪ್ರಯತ್ನ ಪಟ್ಟರೆ ಸನ್ನೆಯೇ ಡೊಂಕಾಗಿ ಬಿಡುತ್ತೆ. ಹಾಗೆಯೇ ವಿವೇಚನೆ ಇಲ್ಲದೆ ಸಾಹಸ ಕಾರ್ಯಕ್ಕೆ ಕೈ ಹಾಕಿದರೆ ದುರಂತ ಖಂಡಿತ. ನಮ್ಮ ಶಕ್ತಿ ಎಷ್ಟೋ ಅಷ್ಟನ್ನು ಮಾತ್ರ ಮಾಡಲು ಕೈ ಇಡಬೇಕು. ಹಿಂದಿನ ಪದ್ಯದ ಭಾವನೆಯನ್ನೇ ಈ ಪದ್ಯವು ಒಳಗೊಂಡಿದೆ. ಸನ್ನೆಗೋಲು ಅಂದರೆ ಏನು? ಒಂದು ಭಾರವಾದ ವಸ್ತುವನ್ನು ಜರುಗಿಸೋದಕ್ಕೆ ನಾವು ಬಳಸುವಂತಹ ಕಬ್ಬಿಣದ ಸಲಾಕಿ, ಗಡಾರಿ. ಬಹಳ ದೊಡ್ಡ ಬೆಟ್ಟವನ್ನು ಎಬ್ಬುವುದಕ್ಕೆ ಹೋದರೆ, ನೂಕುವುದಕ್ಕೆ ಹೋದರೆ ಆ ಬೆಟ್ಟದ ಭಾರ ಎಷ್ಟಿರುತ್ತೆ ಅಂದರೆ ನಾವು ಅದನ್ನು ನೂಕುವುದಕ್ಕೆ ಉಪಯೋಗಿಸುವಂತಹ ಸನ್ನೆಗೋಲನ್ನೇ ಬಾಗಿಸ್ಬಿಡುತ್ತೆ. ಆದ್ದರಿಂದ ನಾವು ಯಾವುದರ ಜೊತೆಯಲ್ಲಿ ಸಂವಾದ ಮಾಡ್ತಾ ಇದ್ದೇವೆ ಅಥವಾ ಯಾವುದರ ಜೊತೆಯಲ್ಲಿ ಸಹಚರ್ಯವನ್ನು ಇಟ್ಕೊಂಡಿದ್ದಾರೆ, ಯಾವುದರ ವಿರುದ್ಧ ನಾವು ಹೋರಾಡ್ತಾ ಇದ್ದೇವೆ ಅನ್ನೋದು ಮುಖ್ಯ. ಅಂದರೆ ಪ್ರಪಂಚದಲ್ಲಿ, ಬದುಕಿನಲ್ಲಿ ವಿವೇಚನೆ ಅನ್ನೋದು ಮುಖ್ಯ. ವಿವೇಚನೆ ಅಂದರೆ ಏನು? ತಕ್ಕದ್ದು ತಕ್ಕನಲ್ಲದ್ದು ಎನ್ನುವಂತಹ ಒಂದು ಕ್ರಮ, ಆಲೋಚನಾ ಪದ್ಧತಿ, ಆಲೋಚನಾ ರೀತಿ. ಯಾವುದನ್ನು ಮಾಡಿದ್ರೆ ಸರಿ, ಯಾವುದನ್ನು ಮಾಡಿದ್ರೆ ಸರಿ ಅಲ್ಲ, ಯಾವುದು ಮಾಡಿದ್ರೆ ಸಫಲವಾದೀತು, ಯಾವುದು ಮಾಡಿದ್ರೆ ವಿಫಲ ಅನ್ನುವಂತಹ ಒಂದು ಪ್ರಜ್ಞೆ ನಮಗೆ ಬೇಕಾದರೆ, ಒಂದು ಕಡೆ ನಮ್ಮ ಮಿತಿಯೂ ನಮಗೆ ಗೊತ್ತಿರಬೇಕು, ನಮ್ಮ ಸಾಮರ್ಥ್ಯವೂ ನಮಗೆ ಗೊತ್ತಿರಬೇಕು, ಮತ್ತೊಂದು ಕಡೆ ಇವುಗಳ ಪರಿಣಾಮ ಏನಾಗಬಹುದು ಅನ್ನುವುದರ ಪರಿವಿಯೂ ನಮಗಿರಬೇಕು. ಹೀಗೆ ನಮ್ಮ ಸಾಮರ್ಥ್ಯದ ಮತ್ತು ಮಿತಿಯ ಅರಿವು ಮತ್ತು ಪರಿಣಾಮದ ಕಲ್ಪನೆ ಇವುಗಳು ಸಮತೋಲನದಿಂದ ಕೂಡಿದರೆ ನಮ್ಮ ಸಾಹಸಕ್ಕೆ, ನಮ್ಮ ಪ್ರಯತ್ನಕ್ಕೆ ಒಂದು ಬೆಲೆ ಬರುತ್ತೆ, ಒಂದು ಸಾರ್ಥಕ್ಯ ಸಿಕ್ಕುತ್ತೆ.
1: ಕಗ್ಗದ ಸಿರಿ, ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ಗಾಯನ ಚೈತ್ರ ರಘುನಂದನ್, ವ್ಯಾಖ್ಯಾನ ಡಾಕ್ಟರ್ ಪಿವಿ ನಾರಾಯಣ, ಸಂಯೋಜನೆ ಟಿವಿ ವಿದ್ಯಾಶಂಕರ್, ಎವಿ ವಿನೋದ್ ಕುಮಾರ್ ಹಾಗೂ ಎಂಜಿ ಶ್ರೀಹರ್ಷನ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ.

0: ವಾರಿಯರ್ಸ್. ಹೆಣ್ಣು ಮಗು ಎಂದರೆ ಕೇವಲ ಒಂದು ಜೀವವಲ್ಲ, ಅವಳು ನಾಳೆಯ ತಾಯಿ, ಈ ಜಗತ್ತಿನ ಕಣ್ಣು. ಆದರೆ ಹುಟ್ಟುವ ಮೊದಲೇ ಅವಳ ರೆಕ್ಕೆ ಕತ್ತರಿಸುವುದು ಅಕ್ಷಮ್ಯ ಅಪರಾಧ. ಗರ್ಭದಲ್ಲಿ ಲಿಂಗ ಪತ್ತೆ ಮಾಡುವುದು ಮತ್ತು ಭ್ರೂಣ ಹತ್ಯೆ ಮಾಡುವುದು ಮನುಕುಲಕ್ಕೆ ಅವಮಾನ. ಇದನ್ನು ತಡೆಯುವುದು ನಮ್ಮೆಲ್ಲರ ಜವಾಬ್ದಾರಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
1: ಹೆಣ್ಣು ಭ್ರೂಣ ಹತ್ಯೆಯ ವಿರುದ್ಧ ಧ್ವನಿ ಎತ್ತಿ ಮಾಹಿತಿ ನೀಡಿ ಲಕ್ಷ ರೂಪಾಯಿ ಬಹುಮಾನ ಗೆಲ್ಲಿ.
0: ಇಂತಹ ಕಾನೂನು ಬಾಹಿರ ಕೃತ್ಯ ನಡೆಯುತ್ತಿದ್ದರೆ ತಕ್ಷಣ ಆರೋಗ್ಯ ಇಲಾಖೆಯ ಅಧಿಕಾರಿಗಳು, ಪೊಲೀಸ್ ಇಲಾಖೆ ಅಥವಾ ನಿಮ್ಮ ಹತ್ತಿರದ ಆಶಾ ಕಾರ್ಯಕರ್ತೆಯರಿಗೆ ಮಾಹಿತಿ ನೀಡಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
2: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ CBS VLR.

ಮ್ಯೂಸಿಕಲ್ ಯಾಸ್ ಮ್ಯಾಜಿಕಲ್ ಯಾಸ್ 101.3 ಎಫ್ಎಂ ರೇನ್ಬೋ ಕನ್ನಡ ಕಾಮನವಿಲನ್ನ ಟ್ಯೂನ್ ಮಾಡಿದ್ದೀರಿ. 1:31 ಸರಿಯಾಗಿ ಲಂಚ್ ಬಾಕ್ಸ್ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಜೊತೆಯಾಗಿದ್ದೀನಿ, ನಿಮ್ಮ ಅರ್ಜಿ ರಮ್ಯಾ. ಹೌದು, ಇಷ್ಟೆಲ್ಲ ಖುಷಿ ಖುಷಿಯಾಗಿರಬೇಕು, ಆರೋಗ್ಯದಿಂದ ಇರಬೇಕು ಅಂತ ಹೇಳಿದ್ರೆ ನಮ್ಮನ್ನು ಚೆನ್ನಾಗಿ ಇಟ್ಕೊಳ್ಬೇಕು ನಿಜ. ಅದರೊಟ್ಟಿಗೆ ಏನಾದರೂ ಒಂದೇ ಒಂದು ಚೂರು ಹುಷಾರು ತಪ್ಪು ಅಂತ ಹೇಳಿದ್ರೆ ಇಮಿಡಿಯೇಟ್ ಆಗಿ ನೆನಪಾಗ್ತಾರೆ ವೈದ್ಯರು. ಯಾಕೆ ವೈದ್ಯರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಇರಲಿ, ಬೆಳಗ್ಗೆ ಎದ್ದ ತಕ್ಷಣ ಅಮ್ಮ ತಲೆನೋವ್ತಾ ಇದೆ ಸ್ವಲ್ಪ ಕಾಫಿ ಕೊಡು ಅನ್ನೋದ್ರಿಂದ ಹಿಡಿದು ರಾತ್ರಿ ಮಲಗೋ ತನಕ ಅಬ್ಬಾ ಗ್ಯಾಸ್ಟ್ರಿಕ್ ಆಗೋಗಿದೆ ಒಂದು ಮಾತ್ರೆ ಬೇಕಲ್ಲ ಅನ್ನೋವರೆಗೂ ನಾವೆಲ್ಲ ಮನೆಯಲ್ಲೇ ಒಂದಲ್ಲ ಒಂದು ಮೆಡಿಸನ್ನ ಹುಡುಕ್ತಾನೆ ಇರ್ತೀವಿ. ಆದರೆ ನಮ್ಮ ಇಡೀ ಕುಟುಂಬದ ಆರೋಗ್ಯದ ರಕ್ಷಣಾ ಕವಚವಾಗಿ ಮಧ್ಯರಾತ್ರಿ ಫೋನ್ ಮಾಡಿದ್ರೂ ಕೂಡ ಬೇಜಾರೇ ಮಾಡ್ಕೊಳ್ಳದೆ ನಾನಿದ್ದೀನಿ ಧೈರ್ಯವಾಗಿರಿ ಅಂತ ಒಬ್ಬ ವ್ಯಕ್ತಿ ಹೇಳ್ತಾರಲ್ಲ ಇರ್ತಾರಲ್ಲ, ಅವರೇ ನಮ್ಮ ಫ್ಯಾಮಿಲಿ ಡಾಕ್ಟರ್. ಹೌದು, ಇಂದು ಮೇ 19 ವಿಶ್ವ ಕುಟುಂಬ ವೈದ್ಯರ ದಿನ, ವರ್ಲ್ಡ್ ಫ್ಯಾಮಿಲಿ ಡಾಕ್ಟರ್ ಡೇ. ನಮ್ಮ ಕಷ್ಟದ ಕಾಲದ ದೇವರಂತಿರುವಂಥ ನಮ್ಮ ಕುಟುಂಬ ವೈದ್ಯರಿಗೆ ಕೃತಜ್ಞತೆಯನ್ನು ಸಲ್ಲಿಸುವಂಥ ದಿನ ಕೂಡ ಇಂದು. ಈ ದಿನದ ಬಗ್ಗೆ ಮಾತಾಡ್ತಾ ಸಾಗೋಣ ಈ ಹೊತ್ತಲ್ಲಿ. ಹೌದು ಹೌದು, ನೀವು ಹೇಳಿದ ಕರೆಕ್ಟ್ ಇದೆ ರಮ್ಯಾ, ಫ್ಯಾಮಿಲಿ ಡಾಕ್ಟರ್ ಎಷ್ಟು ಇಂಪಾರ್ಟೆಂಟ್ ಗೊತ್ತಾ ಒಂದು ಕುಟುಂಬಕ್ಕೆ. ಎಷ್ಟೋ ಸಲ ನಮಗೆ ಸಲಹೆ ಸಿಕ್ಕೊಡ್ತಾರೆ, ಎಲ್ಲದಕ್ಕಿಂತ ಹೆಚ್ಚಾಗಿ ಸಮಯಕ್ಕೆ ಸರಿಯಾಗಿ ಸ್ಪಂದಿಸುವಂಥ ಡಾಕ್ಟರ್ ಆಗಿರ್ತಾರೆ. ಹಾಗಾಗಿ ಪ್ರತಿ ಕುಟುಂಬಕ್ಕೊಬ್ಬರು ವೈದ್ಯರು ಇರಲೇಬೇಕು ಅಂತ ನೀವು ಹೇಳೋದಿದ್ರೆ ಸಂದೇಶ ಕಳಿಸಿ ನಮ್ಮ ವಾಟ್ಸಪ್ ಸಂಖ್ಯೆಗೆ 9480901013 ನಮ್ಮ ನಂಬರ್, ಟ್ಯೂನ್ ಮಾಡ್ಕೊಂಡು ಕೇಳ್ತಾರೆ. ಇದು FM Rainbow 101.3 ಕನ್ನಡ ಕಾಮನವಿಲ್ಲು.

0: ಟ್ಯೂನ್ ಮಾಡ್ಕೊಂಡು ಕೇಳ್ತಾ ಇದ್ದೀರಾ ಎಫ್ಎಂ ರೈನ್ಬೋ 101.3 ಕನ್ನಡ ಕಾಮನಬಿಲ್ಲು. ವಿಶ್ವ ಕುಟುಂಬ ವೈದ್ಯರ ದಿನದ ಪ್ರಯುಕ್ತ ಇವತ್ತು ನಮ್ಮ ಜೊತೆಯಾಗಿದ್ದಾರೆ ವೈದ್ಯರಾದಂಥ ಡಾಕ್ಟರ್ ಅರವಿಂದ್ ಅವರು. ಅವರನ್ನ ಮಾತಾಡಿಸ್ತಾ ಸಾಗೋಣ ಈ ಹೊತ್ತಿನಲ್ಲಿ. ಅವರೊಟ್ಟಿಗೆ ಮಾತಾಡುವಂಥ ಈ ಸಮಯದಲ್ಲಿ ನಿಮಗೂ ಕೂಡ ಸಾಕಷ್ಟು ಮಾಹಿತಿ ಲಭ್ಯವಾಗುತ್ತೆ. ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ ಡಾಕ್ಟರ್.
1: ನಮಸ್ತೆ ಮೇಡಮ್.
0: ನಮಸ್ತೆ, ಹೇಗಿದ್ದೀರಿ? ಥ್ಯಾಂಕ್ ಯು, ಥ್ಯಾಂಕ್ ಯು. ಡಾಕ್ಟರ್, ಏನಂತ ಹೇಳಿದ್ರೆ ಇವತ್ತು ವಿಶ್ವ ಕುಟುಂಬ ವೈದ್ಯರ ದಿನ, ವರ್ಲ್ಡ್ ಫ್ಯಾಮಿಲಿ ಡಾಕ್ಟರ್ ಡೇ. ಸೊ ಫಸ್ಟ್ ನಾನು ನಿಮಗೆ ವಿಶ್ ಮಾಡ್ತಾ ಇದ್ದೀನಿ, ಎಷ್ಟೋ ಕುಟುಂಬಕ್ಕೆ ನೀವು ದೇವರಂತಿರ್ತೀರಿ. ಬರೀ ವೈದ್ಯರು ಅಂತ ಹೇಳಿದ್ರೆ ಅದು ಕಡಿಮೆ ಪದ ಅನ್ಸುತ್ತೆ, ದೇವರು ಅಂತ ಹೇಳ್ಬೋದು ನಾವು.
1: ಥ್ಯಾಂಕ್ ಯು ವೆರಿ ಮಚ್ ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. ಒಂದು 20 ವರ್ಷ ಎಕ್ಸ್ಪೀರಿಯನ್ಸ್ ಆದ್ಮೇಲೆ ಐ ಥಿಂಕ್ ಐ ಶುಡ್ ಬಿ ಪ್ರೌಡ್ ಟು ಸೇ ದಟ್ ಮೆನಿ ಫ್ಯಾಮಿಲೀಸ್ would have taken me as a family doctor ಅಂತ ಹೇಳ್ಬಿಟ್ಟಿದೆ. ನೋ, ಐ ಕ್ಯಾನ್ ಈಸಿಲಿ ರಿಮೆಂಬರ್ ಒಂದಷ್ಟೊಂದು ಜನ, ದೇ ವಿಲ್ ರಿಮೆಂಬರ್ ಮೀ ವೆನ್ ದೇ ಆರ್ ಇನ್ ಹೆಲ್ತ್ ರಿಲೇಟೆಡ್ ಕ್ರೈಸಿಸ್ ಬಂದಾಗ, ಇಶ್ಯೂಸ್ ಬಂದಾಗ.
0: ಖಂಡಿತ, ಇದು ಕೇವಲ ನಮಗೆ ಯಾವುದೋ ಒಂದು ಸಮಸ್ಯೆ ಆದಾಗ ಮಾತ್ರ ನಿಮ್ಮನ್ನ ಸ್ಮರಿಸೋದಲ್ಲ, ಯಾವಾಗ್ಲೂ ನಾವು ಆರೋಗ್ಯವಾಗಿರೋವಾಗ್ಲೂ ಕೂಡ ನಮ್ ಡಾಕ್ಟರು, ನಮ್ ಡಾಕ್ಟರು ಅಂತ ಹೇಳಿ ನಾವು ಪದೇ ಪದೇ ನಿಮ್ಮನ್ನ ನೆನಪು ಮಾಡ್ಕೊಳ್ತಾನೆ ಇರ್ತೀವಿ.
1: ಹೌದು ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. ಡೆಫಿನೆಟ್ಲಿ ಮೇಡಮ್, ನಾನು ಇಲ್ದಿರೋರಿಗೂ ಡಾಕ್ಟರ್ಸ್ ಡೇ ಬಂದಾಗ ಈ ತರ ಎಲ್ಲ ನಾನು ವಿಶೇಷ, ಇವಾಗ ನೀವು ನನಗೆ ಫೋನ್ ಮಾಡಿದ್ದೀರಾ ವಿಶ್ ಮಾಡೋದಕ್ಕೆ, ಸೊ ವಿಲ್ ಬಿ ಸೋ ಹ್ಯಾಪಿ ವೆನ್ ಯು ಸೇ ದಟ್. ಸೊ ದೇರ್ ಆರ್ ಸೋ ಮೆನಿ ಪೀಪಲ್ ಹೂ ರಿಮೆಂಬರ್ ಅಸ್ ಈವನ್ ಆನ್ ಅದರ್ ಡೇಸ್. ಐ ಆಮ್ ಟೆಲಿಂಗ್ ದಟ್ ಫ್ರಮ್ ಎಕ್ಸ್ಪೀರಿಯನ್ಸ್, ಇದರಿಂದ ಹೇಳ್ತಾ ಇದ್ದೀನಿ.
0: ಡಾಕ್ಟರ್, ಏನಂತ ಹೇಳಿದ್ರೆ ಇವಾಗ ಸಾಮಾನ್ಯವಾಗಿ ನಾವಂತೂ ಗಮನಿಸ್ತಾ ಇದೀವಿ, ಪ್ರತಿನಿತ್ಯ ನಮಗೆ ಎಲ್ಲೋ ಒಂದು ಕಡೆ ಅನಾರೋಗ್ಯದ ಸಮಸ್ಯೆಯ ಒಂದು ಮಟ್ಟ ಜಾಸ್ತಿ ಆಗ್ತಾ ಇದೆಯಾ, ಜನರಲ್ಲಿ ಆರೋಗ್ಯದ ಬಗೆಗಿನ ಒಂದು ಭಯದಿಂದಲೇ ಎಲ್ಲೋ ಒಂದು ಕಡೆ ಅವರು ಅನಾರೋಗ್ಯ ಪೀಡಿತರಾಗ್ತಿದಾರಾ ಅನ್ನೋ ಅಂತ ಎಲ್ಲ ಚರ್ಚೆಗಳನ್ನು ನೋಡ್ತಾ ಇರ್ತೀವಿ. ಈ ಮಧ್ಯೆ ಎಲ್ಲೋ ಒಂದು ಕಡೆ ಸಡನ್ ಆಗಿ ನಮ್ಗೇನೋ ಆರೋಗ್ಯದ ಇಶ್ಯೂ ಬಂದಾಗ ನಾವು ಯಾವುದೋ ಒಂದು ಹಾಸ್ಪಿಟಲ್ ಹುಡುಕೊಂಡು ಯಾರನ್ನ ಭೇಟಿ ಮಾಡಬೇಕು, ಯಾವ ಡಾಕ್ಟರ್ನ ಇದಕ್ಕೆ ಸಂಪರ್ಕಿಸಬೇಕು, ಈ ಥರದ್ರಲ್ಲಿ ಒದ್ದಾಡ್ತಾ ಇರ್ತೀವಿ. ಎಲ್ಲೋ ಒಂದು ಕಡೆ ಇಂಥ ಸಂದರ್ಭದಲ್ಲಿ ನಮ್ಮ ಫ್ಯಾಮಿಲಿಗೊಬ್ರು ಡಾಕ್ಟರ್ ಅಂತ ಇದ್ದಾರೆ, ನಮ್ಮ ಫ್ಯಾಮಿಲಿ ಡಾಕ್ಟರ್ ಅಂತಿದ್ದಾರೆ ಅಂದಾಗ ಸಜೆಷನ್ ಕೊಡೋದಿರ್ಬೋದು, ಸೂಕ್ತ ಡಾಕ್ಟರ್ ಹತ್ರ ಅವ್ರು ಅದನ್ನ ಅವರು ಕಳಿಸ್ಕೊಡೋದಿರ್ಬೋದು, ಒಂದು ಜನರಲ್ ಫಿಸಿಷಿಯನ್ ಆಗಿದ್ರು ಕೂಡ ನಮ್ಮ ಫ್ಯಾಮಿಲಿ ಡಾಕ್ಟರು ರೆಕಮೆಂಡ್ ಮಾಡ್ತಾರೆ ಇಂಥವ್ರ ಹತ್ರ ಹೋಗಿ ಅಂತ. ಸೊ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಪ್ರತಿ ಫ್ಯಾಮಿಲಿ ಕೂಡ ಒಬ್ಬ ಡಾಕ್ಟರ್ನ ನಾವು ಅವ್ರಿಗೋಸ್ಕರ ಇಟ್ಕೊಳ್ಳೋವಂಥದ್ದು.
1: ಮೇಡಮ್, ಯು ಕ್ಯಾನ್ ಬಿಲೀವ್ ಆರ್ ನಾಟ್, ತುಂಬಾ ತುಂಬಾ ತುಂಬಾ ಗುಡ್ ಕ್ವೆಶ್ಚನ್ ಯು ಹ್ಯಾವ್ ಆಸ್ಕ್ಡ್. ನೀವು ನಂಬ್ತಿರೋ ಇಲ್ವೋ, ನನ್ನ ಏನಕ್ಕಾದ್ರೂ ಒಂದು ಮಾತು ಮಾತಾಡಿ ಡಾಕ್ಟರ್ ಅಂತ ಹೇಳ್ಬಿಟ್ಟು, ಯಾವ್ದಾದ್ರು ಒಂದು ಫಾರ್ ಎಕ್ಸಾಂಪಲ್ ಯಾವ್ದೋ ಒಂದು ಪ್ರೋಗ್ರಾಮ್ ಇತ್ತು ಅಂತ ಕರೆದಾಗ ಐ ಸ್ಟ್ರೆಸ್ ಆನ್ ದಿಸ್ ಓನ್ಲಿ, ನಾನು ಇದನ್ನೇ ಹೇಳ್ತೀನಿ, ಎಲ್ಲರಿಗೂ ಗೊತ್ತು ಹೆಲ್ತಿ ಲೈಫ್ ಸ್ಟೈಲ್ ಅದು ಇದು ಅಂತ. ಐ ಟೆಲ್ ದಮ್ ಒನ್ ಥಿಂಗ್, ನೀವು ಪ್ರಾಬ್ಲಮ್ ಬರೋವರೆಗೂನು ನಿಮ್ ಡಾಕ್ಟರ್ ಯಾರು ಅಂತ ವೇಟ್ ಮಾಡಬೇಡಿ. ಯು ಐಡೆಂಟಿಫೈ ಯುವರ್ ಡಾಕ್ಟರ್, ಹೂ ಇಸ್ ಯುವರ್ ಡಾಕ್ಟರ್. ಯಾಕೆ ಗೊತ್ತಾ ಮೇಡಮ್ ಪ್ರಾಬ್ಲಮ್? ನಿಮ್ಗೆ 20 ವರ್ಷ ಹಿಂದೆ, 30 ವರ್ಷ ಹಿಂದೆ, 50 ವರ್ಷ ಹಿಂದೆ ದೇರ್ ಆರ್ ವೆರಿ ಫ್ಯೂ ಡಾಕ್ಟರ್ಸ್ ಅಂಡ್ ಆಲ್ ದ ಪೇಷಂಟ್ಸ್, ಆಲ್ ದ ಫ್ಯಾಮಿಲೀಸ್ ಹ್ಯಾಡ್ ದೇರ್ ಫ್ಯಾಮಿಲಿ ಡಾಕ್ಟರ್ಸ್. ಇವಾಗ ಅನ್ಫಾರ್ಚುನೇಟ್ಲಿ ಸ್ಲೋಲಿ ಸ್ವಲ್ಪ ಫ್ಯಾಮಿಲಿ ಡಾಕ್ಟರ್ ನ ಕಾನ್ಸೆಪ್ಟ್ ಸ್ವಲ್ಪ ಕಡಿಮೆ ಆಗ್ತಾ ಇದೆ. ಯಾಕೆ ಹೇಳಿ ಯು ಹ್ಯಾವ್ ಸೋ ಮೆನಿ ಆಪ್ಷನ್ಸ್, ಅರವಿಂದ್ ಅಲ್ದಿದ್ರೆ ಇನ್ನೊಬ್ರು ಪಕ್ಕದಲ್ಲಿ. ನಮ್ಮ ಟೈಮ್ ವೇಸ್ಟ್ ಮಾಡಬಾರ್ದು, ವೇಟಿಂಗ್ ಇರಬಾರ್ದು. ಇವಾಗ ಡಾಕ್ಟರ್ ಇವತ್ತಿಲ್ವಾ, ನಾನು ಬೇರೆ ಅವ್ರ ತೋರಿಸ್ಕೊಂಡ್ಬಿಡ್ತೀನಿ. ಆಕ್ಚುಲಿ ಅದರಿಂದ ತುಂಬಾ ಪ್ರಾಬ್ಲಮ್ ಇದೆ ಅನ್ನೋದನ್ನ ನಾನು ಹೇಳ ಬಯಸ್ತೀನಿ ಮೇಡಮ್. ಆಕ್ಚುಲಿ ಐ ಆಮ್ ನಾಟ್ ಟೆಲಿಂಗ್ ಟು ಕಮ್ ಟು ಮೀ ಓನ್ಲಿ, ನಾನು ಅದೇ ಹೇಳ್ತೀನಿ ನಂಬೆ ಯಾರಿಗಾದ್ರೂ ಟು ದ ಲಿಸ್ನರ್ಸ್, ಇಂಥ ಅವ್ರು ನನ್ನ ಹತ್ರಕ್ಕೆ ಬರಬೇಡಿ ಅಂತ ಬೇಡ. ಯು ಐಡೆಂಟಿಫೈ ಯುವರ್ ಡಾಕ್ಟರ್, ಹೂ ಇಸ್ ಯುವರ್ ಡಾಕ್ಟರ್, ಅಂಡ್ ದೆನ್ ಇನ್ ಪ್ರಾಬ್ಲಮ್ ಕಣ್ಣು ಮುಚ್ಕೊಂಡು ಅವ್ರ ಹತ್ರಕ್ಕೆ ಹೋಗಿ ಅಂಡ್ ದೇ ವಿಲ್ ಸಜೆಸ್ಟ್ ಯು. ಮೇಡಮ್, ಇಟ್ ಗೋಸ್ ಎ ಲಾಂಗ್ ವೇ. ಐ ಟೋಲ್ಡ್ ಯು ಇಟ್ಸ್ ಎ ವೆರಿ ಗುಡ್ ಕ್ವಶನ್. ಐ ಥಿಂಕ್ ಆಲ್ ದ ಫ್ಯಾಮಿಲೀಸ್ ದೇ ಶುಡ್ ಹ್ಯಾವ್ ಒನ್ ಡಾಕ್ಟರ್, ಅಂಡ್ ಅವ್ರ ಸ್ಪೆಷಾಲಿಟಿ ಇಲ್ದಿರ ಇರ್ಬೋದು, ಬಟ್ ವಿ ಆರ್ ಮೋರ್ ದನ್ ಹ್ಯಾಪಿ ಟು ಗೈಡ್ ಯು. ಫಾರ್ ಎಕ್ಸಾಂಪಲ್, ನಾನು ಐ ಎಮ್ ಎ ಫಿಸಿಷಿಯನ್, ಈವನ್ ನೀವು ಸರ್ಜರಿ ಪ್ರಾಬ್ಲಮ್ ಬಂದ್ರು ಐ ಕ್ಯಾನ್ ಡೆಫಿನೆಟ್ಲಿ ಗೈಡ್ ಯು ಟು ದ ರೈಟ್ ಪರ್ಸನ್, ಟು ದ ರೈಟ್ ಪರ್ಸನ್. ಸೊ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಫ್ಯಾಮಿಲಿ ಡಾಕ್ಟರ್ ನ ಕಾನ್ಸೆಪ್ಟ್ ಕಮ್ಮಿ ಆಗ್ತಾ ಇದೆ ಆಕ್ಚುಲಿ ನಮ್ಮ ದೇಶದಲ್ಲಿ, ಬಿಕಾಸ್ ಆಫ್ ದ ಇನ್ಕ್ರೀಸ್ ಇನ್ ದ ನಂಬರ್ ಆಫ್ ಡಾಕ್ಟರ್ಸ್. ಅದ್ ಆಕ್ಚುಲಿ ಮತ್ತೆ ಇಟ್ ಶುಡ್ ಕಮ್ ಬ್ಯಾಕ್ ಅಂತ ಐ ಪ್ರೇ ಗಾಡ್ ದಟ್ ಇಟ್ ಶುಡ್ ಕಮ್ ಬ್ಯಾಕ್, ಅಂಡ್ ಐ ವಿಶ್ ಆಲ್ ದ ಪೀಪಲ್ ಟು ಹ್ಯಾವ್ ದೇರ್ ಓನ್ ಗೋ ಟು ಡಾಕ್ಟರ್.

0: ಖಂಡಿತ ಡಾಕ್ಟರ್. ಇನ್ನೊಂದೇನಂತ ಹೇಳಿದ್ರೆ, ನಮ್ಮ ಫ್ಯಾಮಿಲಿ ಡಾಕ್ಟರ್ ಅಂತ ನಮ್ಗೊಬ್ರು ಇದಾರೆ ಅಂತ ಹೇಳಿದಾಗ, ನಾವು ಹೋಗಿದ ತಕ್ಷಣ ಅವರು ಪ್ರಿಸ್ಕ್ರಿಪ್ಷನ್ ಬರೆಯಲ್ಲ, ಫಸ್ಟ್ ಕೌನ್ಸಿಲಿಂಗ್ ಮಾಡ್ತಾರೆ. ನಿಜ
1: ಅಬ್ಸಲ್ಯೂಟ್ಲಿ. ಅಂಡ್ ವಿ ವಿಲ್ ನೋ ಇನ್ ಅಂಡ್ ಔಟ್, ನಿಮ್ಗೆ ನಿಮ್ ಬಗ್ಗೆ ನಂಗೆ ಎಲ್ಲ ಗೊತ್ತಿರುತ್ತೆ. ಸೊ ಐ ಡೋಂಟ್ ನೀಡ್ ಟು ಅಗೈನ್ ನೋ ಸೋ ಮೆನಿ ಥಿಂಗ್ಸ್. ನಿಮ್ಗೆ ಏನ್ ಅಲರ್ಜಿಸ್ ಇರುತ್ತೆ, ನಿಮ್ ಫ್ಯಾಮಿಲಿನಲ್ಲಿ ಹೆಂಗಿರುತ್ತೆ, ನಿಮ್ ಫುಡ್ ಹೆಂಗಿರುತ್ತೆ,
0: ನಿಮ್ ಫ್ಯಾಮಿಲಿ ಹಿಸ್ಟ್ರಿ ನಿಮ್ ಕೈಯಲ್ಲಿ ಇರುತ್ತೆ,
1: ಮೆಡಿಸಿನ್ಸ್ ತಗೊಳ್ತೀರಾ, ಎಲ್ಲಾ ಗೊತ್ತಿರುತ್ತೆ. ಇಫ್ ನಾಟ್ ಸಮ್ ಐ ಟರ್ನ್ ಮೈ ಪೇಪರ್ಸ್ ಅಂಡ್ ಐ ನೋ ಎವ್ರಿಥಿಂಗ್. ಎಲ್ಲಾ ಜ್ಞಾಪಕ ಇಟ್ಕೊಳಕ್ ಆಗಲ್ಲ, ದಟ್ ಇಸ್ ಆಲ್ಸೋ ನಾಟ್ ಹ್ಯೂಮನ್ಲಿ ಪಾಸಿಬಲ್. ಬಟ್ ದೆನ್ ವಿತ್ ಇನ್ ನೆಕ್ಸ್ಟ್ ಫ್ಯೂ ಸೆಕೆಂಡ್ಸ್ ಐ ನೋ ವಾಟ್ ಐ ಆಮ್ ಲುಕಿಂಗ್ ಅಟ್ ಅಂತ. ಇಟ್ ಮೇಕ್ಸ್ ಎ ಡಿಫರೆನ್ಸ್ ಮೇಡಮ್, ಫ್ರಮ್ ಮೈ ಎಕ್ಸ್ಪೀರಿಯನ್ಸ್ ಐ ಹ್ಯಾವ್ ಸೀನ್ ಇಟ್ ಮೇ. ಫಾರ್ ಎಕ್ಸಾಂಪಲ್, ನಾನು ನಿಮ್ಗೆ ಹೇಳ್ದಲ್ಲ, ನನ್ನ ಪೇಷಂಟ್ ಬೇರೆಯವ್ರ ಹತ್ರ ಹೋಗ್ಬಿಟ್ಟು ನಾನು ಇಲ್ದಿರೋವಾಗ ದೇರ್ ಆರ್ ಸಮ್ ಅನ್ಫಾರ್ಚುನೇಟ್ ಥಿಂಗ್ಸ್ ವಿಚ್ ಹ್ಯಾವ್ ಹ್ಯಾಪೆಂಡ್. ಯಾವುದೋ ಅಲರ್ಜಿ, ಇವರು ಹೇಳಿಲ್ಲ ಪಾಪ, ಅವರು ಕೇಳಿಲ್ಲ, ಅಂಡ್ ದ ಸಿಚುವೇಶನ್ ವಾಸ್ ಲೈಕ್ ದಟ್. ವಿ ಕ್ಯಾನಾಟ್ ಬ್ಲೇಮ್ ಎನಿಬಡಿ. ಅಂಡ್ ದೇ ಲ್ಯಾಂಡೆಡ್ ಅಪ್ ವಿತ್ ಸಮ್ ಅನ್ಫಾರ್ಚುನೇಟ್ ಟ್ರಬಲ್ ವಿಚ್ ವಾಸ್ ನೋನ್ ಥಿಂಗ್. ದೇ ಆರ್ ಅಲರ್ಜಿಕ್ ಅಂಡ್ ಗಿವನ್ ದ ಸೇಮ್ ಪ್ರಿಸ್ಕ್ರಿಪ್ಷನ್. ಈ ತರ ಎಲ್ಲ ಸ್ಮಾಲ್ ಸ್ಮಾಲ್ ಥಿಂಗ್ಸ್, ಬಟ್ ಔಟ್ಕಮ್ ವಿಲ್ ಬಿ ವೆರಿ ಬಿಗ್.
0: ಹೌದು, ಎಲ್ಲ ಒಂದ್ ಕಡೆ ಏ ಬಿಡು ಏನೇ ಬಂದ್ರು ಎಷ್ಟೊಂದ್ ಜನ ಡಾಕ್ಟರ್ ಇದಾರೆ ಅನ್ನೋದಕ್ಕಿಂತ ಹೇ ನಮ್ ಡಾಕ್ಟರ್ ಇದಾರೆ ಅನ್ನೋದ್ರಲ್ಲಿ ಇರೋ ಕಾನ್ಫಿಡೆನ್ಸ್ ಬಹುಶಃ ಬೇರೆ ಇದ್ರಲ್ಲಿ ಸಿಗಲ್ಲ.
1: ಕರೆಕ್ಟ್ ಮೇಡಮ್, ದೇರ್ ಆರ್ ಮೆನಿ ಪೀಪಲ್ ಹೂ ಸ್ಟಿಲ್ ಹ್ಯಾವ್ ದಟ್ ಕಾನ್ಸೆಪ್ಟ್ ಆಫ್ ಫ್ಯಾಮಿಲಿ ಡಾಕ್ಟರ್. ಎಲ್ಲದಕ್ಕೂ ನಮ್ಗೆ ದೋದೆ ನೋ, ಐ ಆಮ್ ಫಿಸಿಷಿಯನ್, ಪ್ರೆಗ್ನೆನ್ಸಿ ಆದ್ರೂ ಎಲ್ಲೋಗ್ಲಿ ಡಾಕ್ಟ್ರೆ ಅಂತ ಕೇಳ್ತಾರೆ. ಸೊ ಇವನ್ ಐ ಫೀಲ್ ಸೋ ಪ್ರೌಡ್, ಅಂಡ್ ಅವ್ರಿಗೂ ಹೆಲ್ಪ್ ಆಗುತ್ತೆ. ಅಗೇನ್ ಐ ಕ್ಯಾನ್ ಟಾಕ್ ಟು ದಟ್ ಡಾಕ್ಟರ್ ಬೇಕಂದ್ರೆ, ಸೊ ದಟ್ ಡಿಸ್ಕಷನ್ ಕ್ಯಾನ್ ಹ್ಯಾಪನ್ ಅಂಡ್ ಔಟ್ಕಮ್ ಕ್ಯಾನ್ ಡೆಫಿನೆಟ್ಲಿ ಇಂಪ್ರೂವ್ ಅಂತ ಅನ್ಸುತ್ತೆ.
0: ಖಂಡಿತ, ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್, ನಿಮ್ಮ ಅಮೂಲ್ಯ ಸಮಯನ ನಮಗಾಗಿ ಮೀಸಲಿಟ್ರಿ, ನಮ್ಮೊಟ್ಟಿಗೆ ಮಾತಾಡಿದ್ದಕ್ಕೆ ಬಹಳ ಧನ್ಯವಾದಗಳು. ಜೊತೆಗೆ ಮತ್ತೊಮ್ಮೆ ನಿಮಗೆ ಹ್ಯಾಪಿ ಫ್ಯಾಮಿಲಿ ಡಾಕ್ಟರ್ ಡೇ.
1: ತುಂಬಾ ಧನ್ಯವಾದಗಳು ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ಸ್ ಫಾರ್ ದಿಸ್ ಆಪರ್ಚುನಿಟಿ ಟು ಜಸ್ಟ್ ರೀಚ್ ಔಟ್ ಟು ಪೀಪಲ್. ಥ್ಯಾಂಕ್ ಯು ವೆರಿ ಮಚ್.
0: ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಕೇಳಿದ್ರಲ್ಲ ಎಷ್ಟು ಮುಖ್ಯ ಆಗುತ್ತೆ ಒಂದು ಕುಟುಂಬಕ್ಕೆ ಒಬ್ಬ ವೈದ್ಯ ಅನ್ನುವಂಥದ್ದು. ಆ ಕಾನ್ಸೆಪ್ಟ್ ನಮ್ಮ ಹಿಂದಿನ ದಿನಗಳಲ್ಲಿ ಸಿಕ್ಕಾಪಟ್ಟೆ ಚಾಲ್ತಿಯಲ್ಲಿತ್ತು, ಆದರೆ ಇತ್ತೀಚಿನ ದಿನಗಳಲ್ಲಿ ಎಲ್ಲೋ ಒಂದು ಕಡೆ ಕಣ್ಮರೆ ಆಗ್ತಾ ಇದೆ. ಈಗಾಗಲೇ ಡಾಕ್ಟರ್ ಹೇಳಿದ ಹಾಗೆ ಅದು ಬಹಳಷ್ಟು ಡಾಕ್ಟರ್ಗಳ ಸಂಖ್ಯೆ ಜಾಸ್ತಿ ಆಗ್ತಿರೋ ಕಾರಣಕ್ಕೂ ಇರಬಹುದೇನೋ ಅಂತ ಹೇಳಿ. ಏನೇ ಇರಲಿ, ನಮ್ಮ ಕುಟುಂಬಕ್ಕೊಬ್ಬರು ವೈದ್ಯರಿದ್ದಾರೆ ಅಂತ ಹೇಳೋದ್ರಲ್ಲಿರುವಂಥ ಧೈರ್ಯ ಇರ್ಬೋದು, ಆತ್ಮವಿಶ್ವಾಸ ಇರ್ಬೋದು, ಅದು ಯಾವತ್ತಿಗೂ ಸ್ಟ್ರಾಂಗ್ ಆಗಿರುತ್ತೆ. ಹಾಗಾಗಿ ವಿಶ್ವ ಕುಟುಂಬ ವೈದ್ಯರ ದಿನ, ನಮ್ಮ ಕುಟುಂಬದ ಡಾಕ್ಟರ್ಗೆ ನಾವೊಂದು ಕೃತಜ್ಞತೆಯನ್ನು ಧನ್ಯವಾದಗಳನ್ನು ಹೇಳೋದಕ್ಕೆ ಇಂದು ಸೂಕ್ತವಾದಂಥ ದಿನ. ನಿಮ್ಮ ಫ್ಯಾಮಿಲಿ ಡಾಕ್ಟರ್ಗೆ ನೀವು ಥ್ಯಾಂಕ್ಸ್ ಹೇಳೋದು ಇವತ್ತು ಮರಿಬೇಡಿ.

0: ಯೋಗಿ, ಎಷ್ಟೊಂದು ಪ್ರಶಾಂತವಾಗಿದೆ ನಿಮ್ಮೂರು. ಈ ಜನ, ಈ ಗಾಳಿ, ಈ ನೆಲ, ಈ ನೀರು ಅದ್ಭುತ. ನಾನಿಲ್ಲಿ ಬಾಳೋದಕ್ಕೆ ತುಂಬಾ ಪುಣ್ಯ ಮಾಡಿದ್ದೆ. ನಡೀರಿ ಹೋಗೋಣ.
1: ಎಲ್ಲಿಗೆ?
0: ಮನೆಗೆ.
1: ಯಾರ ಮನೆಗೆ?
0: ನಮ್ಮ ಮನೆಗೆ.

ವಿಶ್ವ ಕುಟುಂಬ ವೈದ್ಯರ ದಿನದ ಪ್ರಯುಕ್ತ ವಿಶೇಷ ಲಂಚ್ ಬಾಕ್ಸ್ ಕಾರ್ಯಕ್ರಮವನ್ನು ಕೇಳ್ತಾ ಇದ್ವಿ. ಒಬ್ಬ ಫ್ಯಾಮಿಲಿ ಡಾಕ್ಟರ್ಗೆ ಒಂದು ರೀತಿ ನಮ್ಮ ಫ್ಯಾಮಿಲಿ ಹಿಸ್ಟ್ರಿನೇ ಗೊತ್ತಿರುತ್ತೆ, ಅದು ನಮ್ಮ ಮೆಡಿಕಲ್ ಹಿಸ್ಟ್ರಿ ಆಗಿರುತ್ತೆ. ಕೇವಲ ನಾವು ಮಾತ್ರ ಅಲ್ಲ, ನಮ್ಮ ತಾತನಿಗೇನಿತ್ತು, ನಮ್ಮ ಅಪ್ಪನಿಗೇನಿತ್ತು, ನಮ್ಮ ಇಡೀ ವಂಶದ ಒಂದು ಹೆಲ್ತ್ ಹಿಸ್ಟ್ರಿ ಹೇಗಿದೆ, ಇದೆಲ್ಲದರ ಬಗ್ಗೆ ಒಂದೇ ಚಿಟಿಕೆಯಲ್ಲಿ ಅರಳು ಊರಿದ ಹಾಗೆ ಮಾತಾಡುವಂಥ ಕಲೆ ಕೂಡ ಅವರಿಗೆ ಇರುತ್ತೆ. ಇದೆಲ್ಲದರ ಜೊತೆಗೆ ನಾನು ಈಗಾಗಲೇ ಹೇಳಿದಂತೆ ಕೌನ್ಸಿಲಿಂಗ್ ಸಿಗುತ್ತೆ ನಮಗೆ. ಅರ್ಧ ಕಾಯಿಲೆ ಡಾಕ್ಟರ್ ನಮ್ಮನ್ನು ಮಾತಾಡಿಸೋ ಆತ್ಮೀಯತೆಯಲ್ಲಿಯೇ ವಾಸಿಯಾಗುತ್ತೆ ಅಂತಾರಲ್ಲ, ಹಾಗೆ ನಮ್ಮ ಕುಟುಂಬ ವೈದ್ಯರಿದ್ರು ಅಂತ ಹೇಳಿದಾಗ ಆತ್ಮೀಯತೆ ಇನ್ನಷ್ಟು ಜಾಸ್ತಿ ಇರುತ್ತೆ. ಕಾಯಿಲೆಗಿಂತ ಹೆಚ್ಚಾಗಿ ಅವರು ನಮ್ಮ ಮಾನಸಿಕ ಸ್ಥಿತಿಯನ್ನು ಅರ್ಥ ಮಾಡಿಕೊಳ್ತಾರೆ.

ಸಮಯ ಆಗ್ತಾ ಇದೆ. 1:24:25 ಲಂಚ್ ಬಾಕ್ಸ್ ಕಾರ್ಯಕ್ರಮವನ್ನು ಮುಗಿಸುವಂತಹ ಹೊತ್ತು ಕೂಡ ಸಮೀಪಿಸ್ತಾ ಇದೆ. ವಿಶ್ವ ಕುಟುಂಬ ವೈದ್ಯರ ದಿನದ ಪ್ರಯುಕ್ತ ಡಾಕ್ಟರ್ ಮಾತನ್ನ ಕೇಳಿದೆ. ಡಾಕ್ಟರ್ ಅರವಿಂದ್ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದರು. ಒಬ್ಬ ಕುಟುಂಬ ವೈದ್ಯರ ಜವಾಬ್ದಾರಿ ಎಷ್ಟು ಮುಖ್ಯ ಇರುತ್ತೆ, ಅದೊಟ್ಟಿಗೆ ಪ್ರತಿ ಕುಟುಂಬವೂ ಕೂಡ ತಮಗಾಗಿ ಒಬ್ಬ ವೈದ್ಯರನ್ನ ತಮ್ಮ ಕುಟುಂಬಕ್ಕೆ ನೇಮಿಸಿಕೊಳ್ಳೋದು ಕೂಡ ಅಷ್ಟೇ ಮುಖ್ಯ ಆಗಿರುತ್ತೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿ ಇವತ್ತಿನ ಲಂಚ್ ಬಾಕ್ಸ್ನಲ್ಲಿ ನಿಮಗೆ ಲಭ್ಯ ಆಯಿತು ಅಂತ ಭಾವಿಸ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಸಂಜೆ ತನಕ ನಾನು ನಿಮ್ಮ ಜೊತೆಯಾಗಿ ಇರ್ತೀನಿ, ನಿಮ್ಮ ಆರ್ಜೆ ರಮ್ಯಾ. ಟ್ಯೂನ್ ಮಾಡ್ಕೊಂಡು ಕೇಳ್ತಾ ಇರಿ, ಇದು FM Rainbow 101.3 ಕನ್ನಡ ಕಾಮನ ಬೆಲ್ಲು.

ಕಾರ್ಯಕ್ರಮ ತುಂಬಾ ಚೆನ್ನಾಗಿತ್ತು, ವೈದ್ಯ ದೇವೋ ಭವ ಅನ್ನೋ ಹಾಗೆ ಅಂತ ಹೇಳಿ ಸಂದೇಶ ಕಳಿಸಿದರೆ ನವೋದಯ ನಾಗರಾಜ್ ಅವರು ಜೆ ಪಿ ನಗರದಿಂದ. ಎಸ್, ನಾವು ಕೂಡ ಈ ತನಕ ಫ್ಯಾಮಿಲಿ ಡಾಕ್ಟರ್ ಅಂತ ಇಟ್ಕೊಂಡಿರಲಿಲ್ಲ, ಆದರೆ ಯಾವುದೋ ಡಾಕ್ಟರು ಏನೇ ಬಂದರೆ ಆ ಸಮಸ್ಯೆಗೆ ಹೊರಟೋಗ್ಬಿಡೋದು, ಈ ಥರ ಫಾಲೋ ಮಾಡ್ತಾ ಇದ್ವಿ ಅಂತ ಹೇಳಿ ಅನಂತಮೂರ್ತಿ ಶೃಂಗೇರಿಯಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಸೋಮಶೇಖರ್ ತಟ್ಟಿ ಹಂಪಸಾಗರದಿಂದ ಸಂದೇಶವನ್ನು ಕಳಿಸಿದರು.

0: ಂತೆ ನಿರ್ದೇಶನ ನೀಡಿದ ನ್ಯಾಯಾಲಯ ಸಮಸ್ಯೆಗಳನ್ನು ಸೌಹಾರ್ದಯುತವಾಗಿ ಪರಿಹರಿಸಲು ಒಕ್ಕೂಟಗಳೊಂದಿಗೆ ಚರ್ಚೆ ನಡೆಸುವಂತೆ ಸರ್ಕಾರಕ್ಕೆ ಸಲಹೆ ನೀಡಿದೆ. ತುಮಕೂರಿನಲ್ಲಿ ಇಂದು ರಾಜ್ಯ ಸರ್ಕಾರ 3 ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ಸಾಧನ ಸಮರ್ಪಣಾ ಸಮಾವೇಶ ನಡೆಯಿತು. ಸಮಾವೇಶದಲ್ಲಿ 1,52,000 ಫಲಾನುಭವಿಗಳಿಗೆ ಹಕ್ಕುಪತ್ರ ವಿತರಣೆ ಮಾಡಲಾಯಿತು. ಈ ನಡುವೆ ತುಮಕೂರು ಜಿಲ್ಲೆಯು 21,529 ಹಕ್ಕುಪತ್ರಗಳನ್ನು ಯಶಸ್ವಿಯಾಗಿ ಅಪ್ಲೋಡ್ ಮಾಡುವ ಮೂಲಕ ಗಿನ್ನಿಸ್ ವಿಶ್ವ ದಾಖಲೆಯಲ್ಲಿ ನೋಂದಾಯಿತವಾಗಿದೆ. ಈ ಸಾಧನೆಗಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಸಾಧನಾ ಸಮಾವೇಶದಲ್ಲಿ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ಸ್ನ ಪ್ರತಿನಿಧಿಗಳು ಪ್ರಮಾಣಪತ್ರ ಹಸ್ತಾಂತರಿಸಿದರು. ಬಳಿಕ ಮುಖ್ಯಮಂತ್ರಿಗಳು ಪ್ರಮಾಣಪತ್ರವನ್ನು ಜಿಲ್ಲಾಧಿಕಾರಿ ಶುಭಾ ಕಲ್ಯಾಣ್ ಅವರಿಗೆ ಹಸ್ತಾಂತರಿಸಿದರು. ಸಮಾವೇಶ ಉದ್ದೇಶಿಸಿ ಮಾತನಾಡಿದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ತುಮಕೂರನ್ನು 2ನೇ ಬೆಂಗಳೂರಾಗಿ ರೂಪಿಸುವ ನಿಟ್ಟಿನಲ್ಲಿ ಸಹಕಾರ ನೀಡುವುದಾಗಿ ತಿಳಿಸಿದರು. ಬೆಂಗಳೂರು ನಗರ ದಟ್ಟಣೆ ಕಡಿಮೆ ಮಾಡಲು ಇರುವ ಏಕೈಕ ಮಾರ್ಗ ತುಮಕೂರು ಅಭಿವೃದ್ಧಿಪಡಿಸುವುದು ಎಂದು ಹೇಳಿದರು. ರಾಜ್ಯದ ಗ್ಯಾರಂಟಿ ಯೋಜನೆಗಳು ಜನರಲ್ಲಿ ಆರ್ಥಿಕ ಶಕ್ತಿ ಉತ್ತಮಪಡಿಸಿರುವ ಬಗ್ಗೆ ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯದ ಅಧ್ಯಯನದಲ್ಲಿ ಬಯಲಾಗಿದೆ ಎಂದು ತಿಳಿಸಿದರು. ತುಮಕೂರಿಗೆ ಜೂನ್ ಜುಲೈ ವೇಳೆಗೆ ಎತ್ತಿನ ಹೊಳೆ ನೀರು ಹರಿಯಲಿದೆ ಎಂದು ಉಪಮುಖ್ಯಮಂತ್ರಿ ಸ್ಪಷ್ಟಪಡಿಸಿದರು. ಸರ್ಕಾರದ ಸಾಧನಾ ಸಮಾವೇಶವನ್ನು ಬಿಜೆಪಿ ಟೀಕಿಸಿದೆ. ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿರುವ ಬಿಜೆಪಿ, ಅಭಿವೃದ್ಧಿ ಎಂಬುದು ಪೇಪರ್ನಲ್ಲಿ, ಜನರ ಬದುಕು ಕತ್ತಲಲ್ಲಿ ಎಂದು ವ್ಯಂಗ್ಯವಾಡಿದೆ. ಬಿಜೆಪಿ ಹಿರಿಯ ನಾಯಕ ಆರ್ ಅಶೋಕ ಸರ್ಕಾರದ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದ್ದು, ಭ್ರಷ್ಟಾಚಾರ, ಹಣಕಾಸು ದುರುಪಯೋಗ ಮತ್ತು ಆಡಳಿತ ವೈಫಲ್ಯ ಸರ್ಕಾರದ ಸಾಧನೆ ಎಂದು ಆರೋಪಿಸಿದ್ದಾರೆ. ಸರ್ಕಾರ ರಾಜ್ಯವನ್ನು ತೀವ್ರ ಆರ್ಥಿಕ ಸಂಕಷ್ಟಕ್ಕೆ ತಳ್ಳಿದೆ ಎಂದು ಅವರು ದೂರಿದ್ದಾರೆ. ರಾಜ್ಯದ ವಿದ್ಯುತ್ ಸರಬರಾಜು ಕಂಪನಿಗಳು 42,750 ಕೋಟಿ ರೂಪಾಯಿ ಸಾಲದಿಂದ ಬಳಲುತ್ತಿದೆ. ರೈತರ ಸಮಸ್ಯೆಗಳ ಕುರಿತು ಕಬ್ಬು ಮತ್ತು ಮೆಕ್ಕೆಜೋಳ ಬೆಳೆಗಾರರ ಪ್ರತಿಭಟನೆಗಳಿಗೆ ಸ್ಪಂದಿಸಲು ಸರ್ಕಾರ ವಿಫಲವಾಗಿದೆ ಎಂದು ತಿಳಿಸಿದ್ದಾರೆ. ಬೀದಿ ನಾಯಿಗಳ ನಿಯಂತ್ರಣಕ್ಕೆ ಹಾಗೂ ಅವುಗಳನ್ನು ಆಶ್ರಯ ತಾಣಗಳಿಗೆ ಸ್ಥಳಾಂತರಿಸಲು ಆದೇಶಿಸಿದ್ದ ತನ್ನ ಆದೇಶವನ್ನು ಹಿಂಪಡೆಯುವುದಿಲ್ಲ ಎಂದು ಸುಪ್ರೀಂಕೋರ್ಟ್ ಸ್ಪಷ್ಟಪಡಿಸಿದೆ. ಈ ಮೂಲಕ ತನ್ನ ಹಿಂದಿನ ಆದೇಶವನ್ನು ತಿದ್ದುಪಡಿ ಮಾಡಬೇಕು ಎಂದು ಸಲ್ಲಿಸಿದ್ದ ಅರ್ಜಿಗಳನ್ನು ನ್ಯಾಯಮೂರ್ತಿ ವಿಕ್ರಮನಾಥ್ ನೇತೃತ್ವದ ಪೀಠ ವಜಾಗೊಳಿಸಿದೆ. ಅಂತಹ ನಾಯಿಗಳನ್ನು ಆಶ್ರಯ ತಾಣಗಳಿಗೆ ಸೀಮಿತಗೊಳಿಸುವಂತೆ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದೆ. ಸಾರ್ವಜನಿಕ ಸ್ಥಳಗಳಲ್ಲಿ ಬೀದಿ ನಾಯಿಗಳು ಇರುವುದು ಆತಂಕಕಾರಿ ಎಂದು ನ್ಯಾಯಾಲಯ ಅಭಿಪ್ರಾಯಪಟ್ಟಿದೆ. ಜನರು ಹಾಗೂ ವಿಶೇಷವಾಗಿ ಮಕ್ಕಳ ಮೇಲೆ ಬೀದಿ ನಾಯಿ ದಾಳಿ ಮಾಡಿದ ಪ್ರಕರಣಗಳನ್ನು ನಿರ್ಲಕ್ಷಿಸಲು ಸಾಧ್ಯವಿಲ್ಲ ಎಂದು ನ್ಯಾಯಾಲಯ ಹೇಳಿದೆ. ರಾಜ್ಯಗಳು, ಕೇಂದ್ರಾಡಳಿತ ಪ್ರದೇಶಗಳು ಭಾರತೀಯ ಪ್ರಾಣಿ ಕಲ್ಯಾಣ ಮಂಡಳಿ ನಿಯಮಗಳನ್ನು ಜಾರಿಗೊಳಿಸಬೇಕು. ಪ್ರತಿ ಜಿಲ್ಲೆಯಲ್ಲಿ ಕನಿಷ್ಠ 1 ಪ್ರಾಣಿ ಜನನ ನಿಯಂತ್ರಣ ವ್ಯವಸ್ಥೆ ಸ್ಥಾಪಿಸಬೇಕು ಎಂದು ಸರ್ಕಾರಕ್ಕೆ ನಿರ್ದೇಶನ ನೀಡಿದೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೆನಡಾ ದೇಶದ ಹೈ ಕಮಿಷನರ್ ಕ್ರಿಸ್ ಕೂಟರ್ ನೇತೃತ್ವದ ನಿಯೋಗ ಇಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಭೇಟಿ ಮಾಡಿ ಶಿಕ್ಷಣ, ತಂತ್ರಜ್ಞಾನ, ಏರೋಸ್ಪೇಸ್ ಕ್ಷೇತ್ರಗಳಲ್ಲಿ ಉಭಯ ದೇಶಗಳ ಬಾಂಧವ್ಯ ವೃದ್ಧಿ ಕುರಿತು ಮಾತುಕತೆ ನಡೆಸಿತು. ಬಳಿಕ ಮಾತನಾಡಿದ ಕ್ರಿಸ್ ಕೂಟರ್, ರಾಜ್ಯದಲ್ಲಿ ಹೆಚ್ಚಿನ ಹೂಡಿಕೆ ಮಾಡಲು ಕೆನಡಾ ಉತ್ಸುಕವಾಗಿರುವುದಾಗಿ ತಿಳಿಸಿದ್ದಾರೆ. ಸಚಿವರಾದ ಎಂಬಿ ಪಾಟೀಲ್, ಶರಣ ಪ್ರಕಾಶ್ ಪಾಟೀಲ್, ಪ್ರಿಯಾಂಕ್ ಖರ್ಗೆ, ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಡಾ ಶಾಲಿನಿ ರಜನೀಶ್, ಅಪರ ಮುಖ್ಯ ಕಾರ್ಯದರ್ಶಿ ಅಂಜುಮ್ ಫರ್ವೇಶ್ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಕೊಡಗು ಜಿಲ್ಲೆಯ ದುಬಾರೆ ಆನೆ ಶಿಬಿರದಲ್ಲಿ ನಿನ್ನೆ ಕಂಜನ್ ಆನೆಯ ತಿವಿತಕ್ಕೆ ಒಳಗಾಗಿದ್ದ ಸಾಕಾನೆ ಮಾರ್ತಾಂಡ ಇಂದು ಸಾವನ್ನಪ್ಪಿದೆ. ದುಬಾರೆಯ ಕಾವೇರಿ ನದಿಯಲ್ಲಿ ಸ್ನಾನಕ್ಕೆ ತೆರಳಿದ್ದ ಸಂದರ್ಭದಲ್ಲಿ ಕಂಜನ್ ಹೆಸರಿನ ಸಾಕಾನೆಯೊಂದು ದಿಢೀರ್ ದಾಳಿ ನಡೆಸಿದ ಹಿನ್ನೆಲೆಯಲ್ಲಿ 34 ವರ್ಷದ ಮಾರ್ತಾಂಡನಿಗೆ ಗಂಭೀರ ಗಾಯಗಳಾಗಿತ್ತು. ಚಿಕಿತ್ಸೆ ಫಲಕಾರಿಯಾಗದೆ ಇಂದು ಮಾರ್ತಾಂಡ ಆನೆ ಕೊನೆ ಉಸಿರೆಳೆದಿದೆ. ಮಾರ್ತಾಂಡ ಮತ್ತು ಕಂಜನ್ ಎಂಬ ಎರಡು ಸಾಕಾನೆಗಳ ನಡುವೆ ಸಂಭವಿಸಿದ್ದ ಸಂಘರ್ಷದಲ್ಲಿ ಆನೆಯ ಕೆಳಗಡೆ ಸಿಲುಕಿ ಚೆನ್ನೈ ಮೂಲದ ಪ್ರವಾಸಿ ಮಹಿಳೆ ಸಾವನ್ನಪ್ಪಿದ್ದರು. ಈ ಎಲ್ಲಾ ಘಟನೆಗಳ ಹಿನ್ನೆಲೆಯಲ್ಲಿ ದುಬಾರೆ ಶಿಬಿರವನ್ನು ಇಂದು ಮತ್ತು ನಾಳೆ ಪ್ರವಾಸಿಗರಿಗೆ ನಿಷೇಧಿಸಿ ಅರಣ್ಯ ಇಲಾಖೆ ಆದೇಶಿಸಿದೆ. ಮಳೆಗಾಲದಲ್ಲಿ ಎದುರಾಗುವ ಪ್ರಾಕೃತಿಕ ವಿಕೋಪ ತಡೆಯಲು ಜಿಲ್ಲಾಡಳಿತ ಸಕಲ ಸಿದ್ಧತೆ ನಡೆಸಿದೆ ಎಂದು ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ದರ್ಶನ್ ಎಚ್ವಿ ತಿಳಿಸಿದ್ದಾರೆ. ಮಂಗಳೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮಂಗಳೂರಿನ ಪಂಪೆಲ್ ಸೇರಿದಂತೆ ಕೃತಕ ನೆರೆ ಸಂಭವಿಸುವ ಪ್ರದೇಶಗಳ ಒಳಚರಂಡಿಗಳ ಎತ್ತರವನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ 5 ಕಾಮಗಾರಿಗಳಲ್ಲಿ 3 ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಳಲಾಗಿದೆ ಎಂದು ಹೇಳಿದ್ದಾರೆ. ರಾಷ್ಟೀಯ ಹೆದ್ದಾರಿ 66, 75 ಹಾಗೂ 73ರಲ್ಲಿ ಅತಿಕ್ರಮಣ ತೆರವು ಕಾರ್ಯಾಚರಣೆಗೆ ರಾಷ್ಟೀಯ ಹೆದ್ದಾರಿ ಪ್ರಾಧಿಕಾರದಿಂದ ಮಾಹಿತಿ ಪಡೆಯಲಾಗಿದ್ದು, ಸ್ಥಳೀಯ ತಂಡಗಳ ಸಹಕಾರದೊಂದಿಗೆ ತೆರವು ಕಾರ್ಯಾಚರಣೆ ಆರಂಭಿಸಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಪರವಾನಗಿ ಪಡೆಯದೆ ತಂಬಾಕು ಉತ್ಪನ್ನಗಳನ್ನು ಮಾರಾಟ ಮಾಡುವವರ ವಿರುದ್ಧ ಗರಿಷ್ಠ ಪ್ರಮಾಣದಲ್ಲಿ ದಂಡ ವಿಧಿಸುವಂತೆ ಚಾಮರಾಜನಗರ ಜಿಲ್ಲಾಧಿಕಾರಿ ಶ್ರೀರೂಪ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ನಿಯಮ ಬಾಹಿರವಾಗಿ ತಂಬಾಕು ಮಾರಾಟ ಮಾಡುವವರ ವಿರುದ್ಧ ಕ್ರಮ ಜರುಗಿಸಬೇಕು. ತಂಬಾಕು ಉತ್ಪನ್ನಗಳನ್ನು ಮಾರಾಟ ಮಾಡುವವರು ಪ್ರತ್ಯೇಕ ಪರವಾನಗಿ ಹೊಂದಿರಬೇಕು ಎಂದು ತಿಳಿಸಿದ್ದಾರೆ. ನಗರ ಗ್ರಾಮೀಣ ಪ್ರದೇಶಗಳ ಶಾಲಾ ಶೈಕ್ಷಣಿಕ ಸಂಸ್ಥೆಗಳ ಆವರಣದ 100 ಮೀಟರ್ ಅಂತರದಲ್ಲಿ ತಂಬಾಕು ಉತ್ಪನ್ನಗಳ ಮಾರಾಟಕ್ಕೆ ಅವಕಾಶವಿರುವುದಿಲ್ಲ ಎಂದು ಹೇಳಿದ್ದಾರೆ. ಮಾದಕ ವಸ್ತುಗಳ ಸೇವನೆ ಸಮಾಜಕ್ಕೆ ಮಾರಕವಾಗಿದ್ದು, ಮೈಸೂರಿನಲ್ಲಿ ಮಾರಾಟ ಮತ್ತು ಸೇವನೆಯನ್ನು ತಡೆಗಟ್ಟಲು ಜಾಗೃತಿ ಕಾರ್ಯಕ್ರಮ ಕೈಗೊಳ್ಳುವಂತೆ ಹೆಚ್ಚುವರಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಸಿ ಮಲ್ಲಿಕ್ ತಿಳಿಸಿದ್ದಾರೆ. ಜೂನ್ 26ರಂದು ಮಾದಕ ವಸ್ತು ವಿರೋಧಿ ದಿನಾಚರಣೆ ಆಚರಿಸಲಾಗುತ್ತಿದ್ದು, ಕಾಲೇಜು ವಿದ್ಯಾರ್ಥಿಗಳನ್ನು ತೊಡಗಿಸಿಕೊಂಡು ಅರಿವು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವಂತೆ ತಿಳಿಸಿದ್ದಾರೆ. ಹಾಸ್ಟೆಲ್ಗಳಲ್ಲಿ ಸಿಸಿಟಿವಿ ಅಳವಡಿಸಿ ವಿದ್ಯಾರ್ಥಿಗಳ ಕಾರ್ಯಚಟುವಟಿಕೆಗಳ ನಿಗಾ ವಹಿಸುವಂತೆ ನಿರ್ದೇಶನ ನೀಡಿದ್ದಾರೆ. ಮಳೆಗಾಲ ಪ್ರಾರಂಭವಾಗುವ ಮುನ್ನ ಕುಡಿಯುವ ನೀರಿನ ಮೂಲಗಳು ಮತ್ತು ನೀರಿನ ಮಾದರಿಗಳನ್ನು ಪರೀಕ್ಷಿಸಿ ನೀರು ಕಲುಷಿತಗೊಳ್ಳದಂತೆ ಮುಂಜಾಗ್ರತಾ ಕ್ರಮ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಉತ್ತರ ಕನ್ನಡ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾ ದಿಲೀಶ್ ಶಶಿ ಸೂಚನೆ ನೀಡಿದ್ದಾರೆ. ಜಿಲ್ಲೆಯ ಎಲ್ಲಾ ಶಾಲೆ, ಅಂಗನವಾಡಿ ಮತ್ತು ವಸತಿ ನಿಲಯಗಳಿಗೆ ಶುದ್ದ ಕುಡಿಯುವ ನೀರು ಸರಬರಾಜು ಮಾಡುವಲ್ಲಿ ವ್ಯತ್ಯಯವಾಗದಂತೆ ಎಚ್ಚರ ವಹಿಸುವಂತೆ ನಿರ್ದೇಶನ ನೀಡಿದ್ದಾರೆ. ಜಲಜೀವನ್ ಮಿಷನ್ ಕಾಮಗಾರಿಗಳು ಪೂರ್ಣಗೊಂಡಿರುವ ಕಡೆ ಹೆಸ್ಕಾಂ ವತಿಯಿಂದ ಶೀಘ್ರವೇ ವಿದ್ಯುತ್ ಸಂಪರ್ಕ ಕಲ್ಪಿಸಬೇಕು ಎಂದು ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಾರಿಗೆ ನೌಕರರು ಮುಷ್ಕರ ನಡೆಸದಂತೆ ಹೈಕೋರ್ಟ್ ಸೂಚನೆ, ಸಮಸ್ಯೆ ಬಗೆಹರಿಸುವಂತೆ ಸರ್ಕಾರಕ್ಕೆ ಸಲಹೆ. ತುಮಕೂರಿನಲ್ಲಿ ಸರ್ಕಾರದ ಸಾಧನಾ ಸಮಾವೇಶ, 1.5 ಲಕ್ಷ ಫಲಾನುಭವಿಗಳಿಗೆ ಹಕ್ಕುಪತ್ರ ವಿತರಣೆ. ಭ್ರಷ್ಟಾಚಾರ, ಹಣಕಾಸು ದುರುಪಯೋಗವೇ ಸರ್ಕಾರದ ಸಾಧನೆ, ಬಿಜೆಪಿ ವ್ಯಂಗ್ಯ. ಬೀದಿ ನಾಯಿಗಳ ಸ್ಥಳಾಂತರ ಆದೇಶ ಹಿಂಪಡೆಯುವುದಿಲ್ಲ, ಸುಪ್ರೀಂಕೋರ್ಟ್ ಸ್ಪಷ್ಟನೆ. ದುಬಾರೆಯಲ್ಲಿ ಕಾದಾಟದ ವೇಳೆ ಗಾಯಗೊಂಡಿದ್ದ ಮಾರ್ತಾಂಡ ಆನೆ ಸಾವು, 2 ದಿನ ಪ್ರವಾಸಿಗರಿಗೆ ನಿಷೇಧ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.

0: ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
1: ನಾವು ಈಗ ಪ್ರಮುಖ ಜಿಲ್ಲೆ ಆಸ್ಪತ್ರೆಗಳಲ್ಲೇ ಡೇ ಕೇರ್ ಕೀಮೋಥೆರಪಿ ಕೇಂದ್ರಗಳನ್ನು ಆರಂಭಿಸಿದ್ದೇವೆ. ಇಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಕೀಮೋಥೆರಪಿ ಚಿಕಿತ್ಸೆ ನೀಡಲಾಗುತ್ತದೆ. ಹೆದರಿದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ.
0: ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕೀಮೋಥೆರಪಿ ಸೌಲಭ್ಯವಿದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.

0: ಆಕಾಶದಲ್ಲಿ ಧ್ವನಿಸುವ ಸಾಗರ ವಾಣಿಯು ಧೇನಿಸುವ ಸುಸ್ವರ ಆಕಾಶವಾಣಿಯ ನಾದದ ಆಗರ ನಿಲಯದ ಕಲಾವಿದರು ಎಂಬ ಹೊಣೆಪಟ್ಟಿ ಹೊತ್ತ ಕಲಾಸಾರ ನಿಲಯದ ಸಂಗೀತ ಕಲಾವಿದರು ಯಾವುದೇ ಕೇಂದ್ರದ ಘನತೆ ಕೀರ್ತಿ ಎನಿಸಿಕೊಂಡವರು.
1: 1976 ಇಸ್ವಿಯಲ್ಲಿ ನಾನು ಬೆಂಗಳೂರು ಆಕಾಶವಾಣಿ ಸೇರಿದಾಗ ಬೆಂಗಳೂರು ಆಕಾಶವಾಣಿ ಅಂತಂದ್ರೆ ಎಂಥ ಗೌರವ.
2: ನಾನು ಬೆಂಗಳೂರು ಆಕಾಶವಾಣಿಗೆ 1979 ಬಂದಾಗ ಸಂಗೀತ ವಿಭಾಗದಲ್ಲಿ ಎಂತೆಂಥ ದಿಗ್ಗಜ ಕಲಾವಿದರು ಆಕಾಶವಾಣಿಯಲ್ಲಿ ಕೆಲಸ ಮಾಡ್ತಿದ್ರು ಅಂತ ನೆನೆಸ್ಕೊಳ್ಳೋದೇ ಒಂದು ದೊಡ್ಡ ಸಂತೋಷದ ವಿಷಯ.
3: 81 ಡಿಸೆಂಬರ್ ಆಕಾಶವಾಣಿ ಬೆಂಗಳೂರಿನ ನಿಲಯದ ಕಲಾವಿದನಾಗಿ ನೇಮಕಗೊಂಡೆ. ಆವಾಗ ನಿಲಯದ ಕಲಾವಿದರಾಗಿ ಇದ್ದಂತವರು ಸಂಗೀತ ಪ್ರಪಂಚದ ಘಟಾನುಘಟಿಗಳು.
4: ನಾನು 1989 ಬೆಂಗಳೂರು ಆಕಾಶವಾಣಿಯಲ್ಲಿ ನಿಲಯದ ಕಲಾವಿದೆಯಾಗಿ ನಾನು ಕೆಲಸಕ್ಕೆ ಸೇರಿದಾಗ ಸುಮಾರೊಂದು 36 ಜನದವರೆಗೂ ಸಂಗೀತಗಾರರಿದ್ದರು.
5: ನಾನು ಆಕಾಶವಾಣಿಗೆ 60 ವರ್ಷಗಳ ಹಿಂದೆ ಅಂದರೆ ನನಗೆ 10 ವರ್ಷ ಇರಬೇಕಾದ್ರೆ ಬಾಲ ಕಲಾವಿದನಾಗಿ ಅದರಲ್ಲಿ ಭಾಗವಹಿಸ್ತಾ ಇದ್ದೆ. ಆ ಎಲ್ಲ ಕಾರ್ಯಕ್ರಮಗಳು ಎಂತೆಂಥ ದಿಗ್ಗಜರಿದ್ರು, ಅವ್ರ ಹೆಸರೆಲ್ಲ ನಾವು ರೇಡಿಯೋಲಿ ಕೇಳ್ತಿದ್ದೀವಿ.
6: ಆಲ್ ಟ್ಯಾಲೆಂಟ್, ನಾವು ಬೇಕಾದಷ್ಟು ವಾದ್ಯ ವೃಂದಗಳು ನುಡಿಸ್ತಾ ಇದ್ವಿ, ಬೇಕಾದಷ್ಟು ಭಾವಗೀತೆಗಳಿಗೆ ನುಡಿಸ್ತಾ ಇದ್ವಿ, ಬೇಕಾದಷ್ಟು ಗೀತಾರಾಧನೆಗಳು ನುಡಿಸ್ತಾ ಇದ್ವಿ. ಅದು ಬಹಳ ಖುಷಿ ಕೊಡೋದು ನಮಗೆ.
0: ನಿಲಯದ ಸಂಗೀತ ಕಲಾವಿದರು ಯಾವುದೇ ಕೇಂದ್ರದ ಘನತೆ ಕೀರ್ತಿ ಎನಿಸಿಕೊಂಡವರು. ವಿದ್ವಾನ್ ಎಸ್ ಶಂಕರ್ ನಿಲಯದ ಕಲಾವಿದರು ಅಲ್ಲದಿದ್ದರೂ ಬಾಲ ಕಲಾವಿದನಾಗಿ 10ನೇ ವಯಸ್ಸಿನಿಂದಲೇ ಈ ಸಂಗೀತ ಸಾಗರದಲ್ಲಿ ಮಿಂದವರು. ವಿದ್ವಾನ್ ಎಸ್ ಶಂಕರ್ ಸ್ಟಾಫ್ ಆರ್ಟಿಸ್ಟ್ಸ್ ನಿಲಯದ ಕಲಾವಿದರನ್ನು ಆತ್ಮೀಯವಾಗಿ ಬಲ್ಲವರು.
5: ಆ ಎಲ್ಲ ಕಾರ್ಯಕ್ರಮಗಳು ಎಂತೆಂಥ ದಿಗ್ಗಜರಿದ್ರು, ಅವ್ರ ಹೆಸರೆಲ್ಲ ನಾವು ರೇಡಿಯೋಲಿ ಕೇಳ್ತಿದ್ದೀವಿ. ವಯಲಿನ್ಗೆ ಟಿ ಎಸ್ ತಾತಾಚಾರ್, ಎ ವಿ ಕೃಷ್ಣಮಾಚಾರ್ ಅಂದರೆ ಪದ್ಮಚರಣ್, ಎಂ ಎಸ್ ಸುಬ್ರಹ್ಮಣ್ಯಂ ಅವರ ಪುತ್ರ ಎಂ ಎಸ್ ಗೋವಿಂದಸ್ವಾಮಿ, ಡಿ ಸೂರ್ಯಪ್ರಭಾ, ಎಸ್ ಶೇಷಗಿರಿ ರಾವ್, ಟಿ ಡಿ ತ್ಯಾಗರಾಜನ್, ಹೀಗೆ ಅನೇಕರಿದ್ದರು. ನಮಗಿಂತ ಹಿರಿಯರು ಇದ್ದರು, ತುಂಬ ಅನುಭವಸ್ಥರಿದ್ದರು. ಸಂಗೀತ ರೂಪಕಗಳು ಪೂತಿನ ಇರ್ಬೋದು, ರಜನಿಕಾಂತ್ ರಾಯರು ಬಾಲಮುರಳಿಯನ್ನು ಕರೆಸಿ ಒಂದು ಮೇಘ ಸಂದೇಶದ ಬಗ್ಗೆ, ಅದರಿಂದ ನಮ್ಮ ಪಾತ್ರ ಗುಂಪಲ್ಲಿ ಹಾಡಿದ್ರು ಕೂಡ ಒಂದು 3-4 ದಿವಸ ಬಾಲಮುರಳಿ ಹತ್ರ ನಿಂತ್ಕೊಂಡು ನಾವು ಅಂಥದ್ದೆಲ್ಲ ನೋಡ್ತೀವ ಅನ್ಸುತ್ತೆ. ಅಂಥ ಅವಕಾಶಗಳನ್ನು ಕಲ್ಪಿಸ್ಕೊಡ್ತು ಆಕಾಶವಾಣಿ. ಅವತ್ತು ಹೇಳ್ಕೊಟ್ಟು ಅವತ್ತು ಕಲಿಸ್ಕೊಟ್ರು 100+ ಹಾಡುಗಳು, ಎಲ್ಲ ಹಾಂಟಿಂಗ್ ಮೆಲೋಡೀಸ್. ಕಚೇರಿಗಳಿಗೆ ಒಪ್ಕೋಬೇಕಾದ್ರೆ ಅವ್ರ ಪರ್ಮಿಷನ್ ತಗೋಬೇಕಾಗತ್ತೆ. ಈಗ ಫಾರಿನ್ ಟ್ರಿಪ್ಪು ಅಂತ ಅದಕ್ಕೆ ಕೆಲವು ರೆಸ್ಟ್ರಿಕ್ಷನ್ಸ್ ಇರುತ್ತೆ. ಯಾಕೆಂತ ಹೇಳಿದ್ರೆ ದೇ ಆರ್ ಕಮಿಟೆಡ್ ಅಂಡ್ ಟು ದ ಆರ್ಗನೈಸೇಷನ್. ಕೆಲವರು ತ್ಯಾಗ ಮಾಡಿನೇ ಅವ್ರ ಆಪರ್ಚುನಿಟೀಸನ್ನು ತ್ಯಾಗ ಮಾಡ್ಕೊಂಡೇ ಆ ಒಂದು ಸಂಸ್ಥೆಗೆ ನಿಷ್ಠೆಯಿಂದ ಬಹಳ ಅದಕ್ಕೆ ಬದ್ಧರಾಗಿ ಅವರ ಒಂದು ಸೇವೆಯನ್ನು ನಾವು ಎಷ್ಟು ಕೊಂಡಾಡಿದ್ರು ಸಾಧು.
0: ಸ್ಟಾಫ್ ಆರ್ಟಿಸ್ಟ್ಸ್ ನಿಲಯದ ಕಲಾವಿದ ವೃಂದ ಪಾಳಿ ಕೆಲಸಗಳಲ್ಲಿ ಧ್ವನಿ ಮುದ್ರಣದ ಸಮತೋಲನ ಕಾಪಾಡುತ್ತಾ, ನೇರ ಪ್ರಸಾರದ ಕಚೇರಿಗಳಲ್ಲಿ ಹಾಡುತ್ತಾ, ನುಡಿಸುತ್ತಾ, ಆಲಿಸುತ್ತಾ ತಮ್ಮ ಇರುವನ್ನೇ ಕಳೆದುಕೊಂಡವರು ಶ್ರೋತೃ.

0: ಶ್ರುತಿ ಹಿಡಿದವರು. ಕಲಾವಿದೆ ಪ್ರಸಾರಕಿ ರಾಜಲಕ್ಷ್ಮಿ ಶ್ರೀಧರ್ ಬೆಂಗಳೂರು ಮೈಸೂರು ಕೇಂದ್ರಗಳಲ್ಲಿ ಸೇವೆ ಸಲ್ಲಿಸಿದ ಸಂಗೀತ ಕಲಾವಿದರ ಧ್ವನಿಚಿತ್ರ ನೀಡಿದರು.
1: ನಾ ಸೇರುವಾಗಲೇ ಬಹಳಷ್ಟು ಜನ ಕಲಾವಿದರು, ಡಾಕ್ಟರ್ ವಿ ದುರುಸ್ವಾಮಿ ಅಯ್ಯಂಗಾರ್, ಟಿ ನಾಗಮ್ಮ ಅವರು, ಟಿ ಎಸ್ ತಾತಾಚಾರ್ ಅವರು, ಕೆ ಎಸ್ ಗೋಪಾಲ್ ರಾವ್ ಇವರೆಲ್ಲ ರಿಟೈರ್ ಆಗ್ಬಿಟ್ಟಿದ್ರು. ನಾ ನೋಡಿದ್ದು ಪದ್ಮಭೂಷಣ ಡಾಕ್ಟರ್ ಆರ್ ಕೆ ಶ್ರೀಕಂಠನ್, ಎಂ ವಿ ವರಾಹಸ್ವಾಮಿ, ಪದ್ಮಚರಣ್, ಜೆಎಲ್ ಕಾಶಿನಾಥ ಶಾಸ್ತ್ರಿಗಳು, ಸೆಲ್ಲೋ ನಾಗೇಂದ್ರಪ್ಪ, ಕ್ಲಾರಿಯೋನೆಟ್ ನಾಗೇಂದ್ರಪ್ಪ, ಸಿ ಕೃಷ್ಣಮೂರ್ತಿ, ಡಿ ಸೂರ್ಯಪ್ರಭಾ, ಎಂ ಎಸ್ ರಾಮಯ್ಯ, ಎಂ ಎಸ್ ಸುಬ್ರಹ್ಮಣ್ಯಂ, ವಯ್ಯಾಪುರಿ ದೇವರ್, ಘಟಂ ಮಂಜುನಾಥ್, ಬಿ ವಿ ಸೀತಾ, ಎಚ್ ಪಿ ರಾಮಾಚಾರ್, ಎಸ್ ಪಿ ಕೇಶವಮೂರ್ತಿ, ಎ ಎಸ್ ಶ್ರೀನಿವಾಸ ಮೂರ್ತಿ, ಎಂ ಟಿ ಶಲ್ವನಾರಾಯಣ, ಎಚ್ ಕೆ ನಾರಾಯಣ ಅವರು ಕೂಡ ಮ್ಯೂಸಿಕ್ ಸೆಕ್ಷನ್ ಅಲ್ಲೇ ಇದ್ರು, ಸಿದ್ದೇಶ್ ಕುಮಾರ್, ರೇವತಿ ಮೂರ್ತಿ. ಆಮೇಲೆ ಟ್ರಾನ್ಸ್ಫರ್ ಆಗಿ ನಾನು ಸೇರಿದ ಕೆಲವೇ ದಿನದಲ್ಲಿ ಬಂದವರು ಎ ಡಿ ಜಾಕ್ರಿಯಾ, ಎಸ್ ಶೇಷಗಿರಿ ರಾವ್, ಎಂ ಟಿ ರಾಜಕೇಸರಿ, ಆಮೇಲೆ ಶಾಂತಾ ಜಯತೀರ್ಥ ಅವರು ಹೊಸದಾಗಿ ಬಂದರು, ಆಮೇಲೆ ಪಂಡಿತ್ ರವೀಂದ್ರ ಯಾವಗಲ್, ಪಂಡಿತ್ ವಿಶ್ವನಾಥ್ ನಾಕೋಡ್, ಎಂ ಎಸ್ ಗೋವಿಂದ ಸ್ವಾಮಿ, ಲಾಲ್ಗುಡಿ ರಾಜಲಕ್ಷ್ಮಿ, ಎಂ ಎ ಕೃಷ್ಣಮೂರ್ತಿ, ಜಯಂತ್ ಕುಮಾರ್ ದಾಸ್, ಪಿ ಎಸ್ ವಸಂತ, ಎ ಆರ್ ಕೃಷ್ಣಮೂರ್ತಿಗಳು, ಆಮೇಲೆ ಕೆ ಎಸ್ ರಾಜೇಶ್, ಗೀತಾ ಶ್ಯಾಮ್ ಪ್ರಕಾಶ್, ಎಂ ರಾಘವೇಂದ್ರ ಅವರು ಬಂದಿದ್ರು. ಆಮೇಲೆ ಅವರು ಪ್ರೋಗ್ರಾಮ್ ಎಕ್ಸಿಕ್ಯೂಟಿವ್ ಆದರು, ಯು ಪಿ ಎಸ್ ಇಂದ ಸೆಲೆಕ್ಷನ್ ಆಗಿ. ಬಿ ಆರ್ ಗೀತಾ, ಪಿ ರಮಾ, ಆರ್ ಚಂದ್ರಿಕಾ, ಆಮೇಲೆ ಎಚ್ ಎಸ್ ರಮೇಶ್ ಅವರು ಮೈಸೂರಿನಿಂದ ಟ್ರಾನ್ಸ್ಫರ್ ಆಗಿ ಹೋದರು, ವಿ ಕೆ ರಾಮನ್ನು ಮೈಸೂರು ಆರ್ಧಯಾಕರ್ ಅವರು ಭದ್ರಾವತಿ ಆಕಾಶವಾಣಿಯಿಂದ ಟ್ರಾನ್ಸ್ಫರ್ ಆಗಿ ಬೆಂಗಳೂರು ಆಕಾಶವಾಣಿಗೆ ಬಂದರು. ಆಮೇಲೆ ಕಾಶಿನಾಥ ಶಾಸ್ತ್ರಿಗಳು ಕರ್ನಾಟಕ ಸಂಗೀತ ಮತ್ತೆ ಹಿಂದೂಸ್ತಾನಿ ಸಂಗೀತ ಎರಡರಲ್ಲೂ ನಿಷ್ಣಾತರು. ಮೈಸೂರು ಆಕಾಶವಾಣಿ ಪ್ರಾರಂಭ ಆದಾಗ್ಲಿಂದ ಡಾಕ್ಟರ್ ಆರ್ ಕೆ ಶ್ರೀಕಂಠನ್ ಅವರು ಮತ್ತೆ ಇನ್ನೊಬ್ರು ಮಹಾನ್ ನಿಲಯದ ಕಲಾವಿದರು ಅಂದ್ರೆ ಶಲ್ಲಪುಳ್ಳಿ ಅಯ್ಯಂಗಾರ್ ಅವರು. ಗಾನ ವಿಹಾರ ಅಂದ್ರೆ ಜನ ನೆನೆಸ್ಕೊಳ್ಳೋದೆ ಅವ್ರನ್ನ, ಅಂತ ಒಂದು ಸ್ಟ್ಯಾಂಡರ್ಡ್. ಎಂ ಟಿ ಶಲ್ವನಾರಾಯಣನು ಅಷ್ಟೇ, ಗಾನ ವಿಹಾರ ಬಹಳಷ್ಟು ಮಾಡಿದ್ದಾರೆ. ಮತ್ತೆ ನಮ್ಮ ಸೆಲ್ಲೋ ನಾಗೇಂದ್ರಪ್ಪ ಅವರು, ಮತ್ತೆ ಕ್ಲಾರಿಯೋನೆಟ್ ಬಿ ನಾಗೇಂದ್ರಪ್ಪ ಅಂತ ಅವರು, ಒಬ್ರು ಕಲಾವಿದರು ಬರಲೇ ಇಲ್ಲ ಸ್ಟಾಫ್ ಮೇಲೆ ಮತ್ತೆ ಅವ್ರು ರಿಟೈರ್ ಆದ್ಮೇಲೆ. ಆಮೇಲೆ ಶಾಂತಾ ಜಯತೀರ್ಥ, ಎಂಥ ಕಂಪೋಸಿಂಗ್, ನಮ್ಮ ಪಂಡಿತ್ ರವೀಂದ್ರ ಯಾವಗಲ್ಲು, ಆಮೇಲೆ ಎಂ ಎಸ್ ರಾಮಯ್ಯ, ಎಂ ಎ ಕೃಷ್ಣಮೂರ್ತಿ ಇವರೆಲ್ಲ ಸೇರಿದ ಆಕ್ಚುಲಿ ಮೃದಂಗಕ್ಕಾದರೂ ತಬಲದಲ್ಲೂ ಅಷ್ಟು ಚೆನ್ನಾಗಿ ನುಡಿಸೋರು. ಎಂ ಎಸ್ ಸುಬ್ರಹ್ಮಣ್ಯಂ ಅವರು, ಮತ್ತೆ ನಮ್ಮ ಎಂ ಎಸ್ ಗೋವಿಂದ ಸ್ವಾಮಿ, ಪ್ರತಿಯೊಬ್ಬರು ಅಷ್ಟೇ, ಹೇಳ್ತಾ ಹೋದ್ರೆ ಬಹುಶಃ ಇದು ಮುಗಿಯೋದೇ ಇಲ್ಲ ಅಂತ ಅನ್ಸತ್ತೆ. ಅಂಥ ಕಲಾವಿದರು ಒಬ್ರಿಗಿಂತ ಒಬ್ರು. ಮೈಸೂರು ಶ್ರಾದ್ ಲಕ್ಷ್ಮಿ, ನಿಜವಾಗ್ಲೂ ವೀಣೆ ಅದ್ಭುತವಾದ ವೀಣೆ, ಅಂಥ ಮೀಂಡು, ಅಂಥ ಪರಂಪರೆ ಅದು. ಮತ್ತೆ ಮೈಸೂರು ಅರ್ಧಯಾಕರು, ವಿ ಕೆ ರಾಮನ್ನು, ಸಿ ಕೆ ಶಿವಲಿಂಗಪ್ಪ ಎಲ್ಲರೂ ಅಷ್ಟೇ, ಆಮೇಲೆ ಸಿ ಶ್ಯಾಮ್ ಪ್ರಕಾಶು ಅಷ್ಟೇ, ಬಹಳ ಒಳ್ಳೆ ಅಂದ್ರೆ ಮೈಸೂರು ವೀಣಾ ಪರಂಪರೆ, ಮೈಸೂರು ಬಾನಿ ಅಂತ ಹೇಳ್ತೀವಲ್ಲ ಅದರಲ್ಲಿ ಬರ್ತಾರೆ ಸಿ ಶ್ಯಾಮ್ ಪ್ರಕಾಶ್ ಅವರು. ಇವರು ಸಿ ಕೃಷ್ಣಮೂರ್ತಿ ಅವರ ಸಹೋದರರು. ಸಿ ಕೃಷ್ಣಮೂರ್ತಿ ಅವರು ಬೆಂಗಳೂರು ಆಕಾಶವಾಣಿಯಲ್ಲಿ ಇದ್ದಂಥದ್ದು ಎಂತಹ ಮೇರು ಕಲಾವಿದರು ಅಂದ್ರೆ ಮೈಸೂರು ವೀಣಾ ಶೇಷಣ್ಣನವರ ಒಂದು ಪರಂಪರೆಯ ಟಾರ್ಚ್ ಬೇರರ್ ಅಂದ್ರೆ ತಪ್ಪಾಗಲ್ಲ, ಅಷ್ಟು ಚೆನ್ನಾಗಿ ಹಾಡು ಹಾಡೋರು, ಅಂಥ ಮೇರು ಕಲಾವಿದರು. ಇನ್ನು ಮೈಸೂರಿಗೆ ಬಂದ್ಮೇಲೆ ನನ್ಕ ಡಾಕ್ಟರ್ ಎಚ್ ಆರ್ ಲೀಲಾವತಿ, ಯಾರು ಕೇಳಿಲ್ಲ ಇವರ ಒಂದು ಹಾಡುಗಾರಿಕೆಯನ್ನ. ಆಮೇಲೆ ಎಂ ವೆಂಕಟೇಶಾಚಾರ್, ಘನ ವಿದ್ವಾಂಸರು ಎಂತೆಂಥ ಪಲ್ಲವಿಗಳನ್ನ ಹಾಡಿದ್ದಾರೆ. ಇವತ್ತಿಗೂ ಅವರು ಹಾಡಿರುವಂತಹ ಪಲ್ಲವಿಗಳು, ರಾಗಾತಾನ ಪಲ್ಲವಿ ಮೈಸೂರು ಆಕಾಶವಾಣಿಯಲ್ಲಿ ಇದೆ. ಇವರು ಕೂಡ ಗಾನ ವಿಹಾರ ಬಹಳಷ್ಟು ನಡೆಸ್ಕೊಟ್ಟಿದ್ದಾರೆ. ಕೆ ಜಿ ಕನಕಲಕ್ಷ್ಮಿ, ಇವರು ಪಾಲ್ಗೊಳ್ಳದೇ ಇರುವಂತಹ ಸಂಗೀತ ಪ್ರಕಾರವೇ ಇಲ್ಲ. ಭಾವಗೀತೆ ಹಾಡೋರು, ದೇವನಾಮ ಹಾಡೋರು, ವಚನಗಳ ಹಾಡಿದ್ದಾರೆ, ಶಾಸ್ತ್ರೀಯ ಸಂಗೀತ ಎಲ್ಲವನ್ನೂ ಹಾಡೋರು, ಅಂಥ ಒಳ್ಳೆ ವಾಯ್ಸ್. ಆಮೇಲೆ ಕೆ ಪಿ ಉಪಾಧ್ಯಾಯ, ಎಂತಹ ಫ್ಲೂಟ್ ಆರ್ಟಿಸ್ಟ್, ಕಂಪೋಸಿಂಗ್ ದೈ ನೇಮ್ ಇಸ್ ಕೆ ಪಿ ಉಪಾಧ್ಯಾಯ ಅಂದ್ರೆ ಭಾವಗೀತೆ ಹೇಗಿರಬೇಕು ಅಂದ್ರೆ ದಿ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ನಮ್ಮ ಉಪಾಧ್ಯಾಯರು. ಎಚ್ ಕೆ ನರಸಿಂಹಮೂರ್ತಿ, ಮೈಸೂರು ಎಂ ನಾಗರಾಜ್, ಪಿ ಜಿ ಲಕ್ಷ್ಮೀನಾರಾಯಣ, ಮತ್ತೆ ತುಮಕೂರು ಟಿ ವಿ ಭದ್ರಾಚಾರ್, ಮತ್ತೆ ಎ ಎಸ್ ಪದ್ಮಾ, ಮೈಸೂರು ರಾಜಲಕ್ಷ್ಮಿ. ಬಹುಶಃ ನಮ್ಮ ಮೈಸೂರು ನಾಗರಾಜು, ಎಚ್ ಕೆ ನರಸಿಂಹಮೂರ್ತಿ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೀರ್ತಿ ಬೆತ್ತಂತಹ ಪ್ರಮುಖ ಕಲಾವಿದರು. ಇವರುಗಳೆಲ್ಲ ಆರ್ಕೆಸ್ಟ್ರಾ ಮಾಡಿದ್ದಾರೆ. ವೀಣೆಗೆ ಒಂದು ಮೃದಂಗ ಪಕ್ಕವಾದ್ಯ ಹೇಗಿರಬೇಕು ಅಂದ್ರೆ ಪಿ ಜಿ ಲಕ್ಷ್ಮೀನಾರಾಯಣ ಅವರ ಪಕ್ಕವಾದ್ಯವನ್ನ ಕೇಳಬೇಕು. ಇನ್ನು ತುಮಕೂರು ಟಿ ವಿ ಭದ್ರಾಚಾರ್, ಹಿಂದೂಸ್ತಾನಿ ಮತ್ತೆ ಕರ್ನಾಟಿಕ್ ಮ್ಯೂಸಿಕ್ ಜುಗಲ್ ಬಂದಿ ಇದ್ರೆ

0: ಹಿಂದೂಸ್ತಾನಿಯವರು ತಬಲಿಸ್ಟ್ನ ಬಿಟ್ಬಿಡೋರು, ಭದ್ರಾಚಾರ್ಯ ನೀವು ನುಡ್ಸಿ ನುಡ್ಸಿ ನುಡ್ಸಿ ಅನ್ನೋರು, ಅಷ್ಟು ಚೆನ್ನಾಗಿ ನುಡ್ಸೋರು. ಆಮೇಲೆ ಸೇರಿದಂಥವ್ರು ಕೆ ಸುಧಾ, ಆಮೇಲೆ ಎಚ್ ಎಸ್ ರಮೇಶ್ ಇಲ್ಲೇ ಸೇರಿದ್ರು, ಆಮೇಲೆ ಬೆಂಗಳೂರಿಗೆ ಹೋದ್ರು, ಆಮೇಲೆ ಜಿ ಪುಷ್ಪಲತಾ, ತುಮಕೂರು ಬಿ ರವಿಶಂಕರ್, ಎಚ್ ಎಲ್ ಶಿವಶಂಕರ ಸ್ವಾಮಿ, ಇವರೆಲ್ಲ ಏನು ಅಂದ್ರೆ ಅವರವರ ಕೆಲಸ ಕಾರ್ಯಗಳೊಂದಿಗೆ ಟೆಕ್ನಿಕಲಿ ಆಲ್ಸೋ ದೇ ಆರ್ ವೆರಿ ಸೌಂಡ್. ಆಕಾಶವಾಣಿ ಇಂದಿಗೂ ಕೂಡ ಈ ಸ್ಪರ್ಧಾತ್ಮಕ ಯುಗದಲ್ಲಿ ಕೂಡ ತನ್ನ ಗುಣಮಟ್ಟವನ್ನ ಕಾಪಾಡಿಕೊಂಡು ತನ್ನದೇ ಆದಂತಹ ಛಾಪನ್ನ ಮೂಡಿಸಿದೆ.
1: ಪಂಡಿತ್ ರವೀಂದ್ರ ಯಾವಗಲ್ ಧಾರವಾಡದಿಂದ ಬೆಂಗಳೂರಿಗೆ ಬಂದಾಗ ಮೈಸೂರು ಜನಕ್ಕೆ ಹಿಂದೂಸ್ತಾನಿ ಹಿಡಿಸುತ್ತಾ ಅನ್ನುವ ಆತಂಕ
2: ಬಂದ ಹೊಸದೊಳಗ ನನಗೆ ಒಂದು ಸ್ವಲ್ಪ ಆತಂಕ ಇತ್ತು. ಯಾಕಂದ್ರೆ ನನ್ನ ಹೋಮ್ ಸಿಕ್ ಬಹಳ, ಹುಬ್ಳಿ ಧಾರವಾಡ ಬಿಟ್ಟು ಯಾವಾಗಲೂ ನಾನು ಭಾಳ ದಿವಸ ಇದ್ದಿಲ್ಲ, ನನಗೆ ಅವಕಾಶಗಳು ಸಿಗ್ತವೋ ಇಲ್ಲೋ ಅನ್ನೋ ಆತಂಕದಿಂದ ನಾನು ಬಂದೆ. ಆದರೆ ಇಲ್ಲಿ ಬಂದಮೇಲೆ ನನಗೆ ಯಾವ ಥರದ ಆತಂಕನೂ ಬರಲಿಲ್ಲ. ಕೆ ಎಸ್ ಮಂಜುನಾಥ್ ಅವರಾಗಲಿ, ಅವ್ರ ಹಿರಿಯ ಘಟ ವಿದ್ವಾನರು, ಎಚ್ ಪಿ ರಾಮಾಚಾರ್ಯರು ಮೃದಂಗ ವಿದ್ವಾನರು, ಎಸ್ ಪಿ ನಟರಾಜನ್ ಕೊಳಲು ವಾದ ವಿದ್ವಾಂಸರು, ವರಹ ಸ್ವಾಮಿಗಳು ಘೋಟವಾದ್ಯ ತಬಲಾ ಕಲಾವಿದರಾಗಿ, ಶ್ರೀ ಸಿದ್ದೇಶ್ ಕುಮಾರ್ ಅವರು, ಅವರೆಲ್ಲರೂ ನನಗಿಂತ ಬಹಳ ದೊಡ್ಡ ದೊಡ್ಡ ಕಲಾವಿದರು, ವಯಸ್ಸಿನಲ್ಲೂ ಬಹಳ ಹಿರಿಯರು. ಬಹಳ ಸಣ್ಣವ ನಾನು, ಕರ್ನಾಟಕ ಸಂಗೀತ ಬಗ್ಗೆ ಬಹಳ ಒಲವು ಬೆಳೆಸ್ಕೊಂಡೆ. ಆತಂಕ ಎಲ್ಲ ದೂರ ಆತು.
1: ಆಹ್ವಾನಿತ ಶ್ರೋತೃಗಳ ಸಮ್ಮುಖದ ಕಾರ್ಯಕ್ರಮಗಳ ವೈಭವ,
2: 40 ಹಾಡುಗಳನ್ನು ನಾವು ಅಲ್ಲಿ ಪ್ರದರ್ಶನ ಮಾಡಬೇಕಾಯ್ತು. ಎಲ್ಲ ದೊಡ್ಡ ದೊಡ್ಡ ನಮ್ಮ ಫಿಲ್ಮ್ ಇಂಡಸ್ಟ್ರಿ ಸಹಿತ ಸೇರಿ, ಆದ್ರೆ ಫಿಲ್ಮ್ ಇಂಡಸ್ಟ್ರಿಯ ಸಂಗೀತಗಾರರು, ಸಂಗೀತ ನಿರ್ದೇಶಕರು, ದೊಡ್ಡ ಚಾಲೆಂಜ್. 40 ಹಾಡಿನ ಬ್ಯಾಕ್ಗ್ರೌಂಡ್ ನೆನ್ಪಿಟ್ಕೋಬೇಕು, ಒಂದಾದ್ಮೇಲೆ ಒಂದು ಬರಬೇಕು, ಒಂದು ತಪ್ಪಂತಂದ್ರೆ ಮತ್ತೆ ಮುಂಚೆ ನಿಂತು ಶುರು ಮಾಡಬೇಕು. ಇಷ್ಟೆಲ್ಲ ಸವಾಲಿತ್ತಲ್ಲಿ ಖುಷಿಯಿಂದ ಭಾಗವಹಿಸ್ತಿದ್ರು.
1: ಕಲಾವಿದರ ಜವಾಬ್ದಾರಿಗಳು ಮತ್ತು ಸವಾಲುಗಳು ಈ ಜುಗಲ್ಬಂದಿ

0: ಎಷ್ಟು ಸಂಗೀತಗಾರರ ಪರಿಚಯ ಇರುತ್ತೆ, ಅವ್ರ ಜೊತೆಯೆಲ್ಲ ನಾವು ವಿಷಯಗಳು ತಿಳ್ಕೋಬಹುದು, ಏನೇನೋ ಅನಿಸ್ತಾ ಇರೋದು. ಒಂದ್ಸಲಿ ಪ್ರೊಫೆಸರ್ ಆರ್ ವಿಶ್ವೇಶ್ವರನವರ ರೆಕಾರ್ಡಿಂಗ್ ಇತ್ತು. ಶ್ರುತಿ ಸಹಕಾರ ಮತ್ತೆ ತಾಳ ಸಹಕಾರ ಕೊಡೋ ಅಂತ ಕೆಲಸ ನನ್ನದಾಗಿತ್ತು. ಅವತ್ ಹಾಗೆ ಸರ್ ಬಂದಿದ ತಕ್ಷಣ ನಾವು ಮೊದಲು ಶ್ರುತಿ ಮಾಡ್ತೀವಲ್ಲ, ಅವಾಗ ಭಗವತಿಯ ಅನುಗ್ರಹದಿಂದ ಬಹಳ ಬೇಗ ಆ ತಂಬೂರಿ ಶ್ರುತಿ ಆಯ್ತು, ನೀಟಾಗಿ ಶ್ರುತಿ ಆಗೋಯ್ತು. ಅದಕ್ಕೆ ಅವರು ವಿಶ್ವೇಶ್ವರನ್ ಸರ್ ಅಂದ್ರು, ಇಷ್ಟು ಬೇಗ ನೀನು ಸಾರಣೆ ಅನುಸರಣೆ ಸೇರಿಸಿದೀಯಾ, ನೀನು ನಿಜವಾದ ಕಲಾವಿದೆ ಅಂದ್ರು ನನಗೆ. ಅವತ್ತು ಮಾತ್ರ ನನಗೆ ಬಹಳ ದೊಡ್ಡ ಅವಾರ್ಡ್ ಸಿಕ್ಕಂಗೆ ತುಂಬಾ ಸಂತೋಷ ಕೊಡ್ತು. ಅವಾಗ ಎಷ್ಟು ಲೈವ್ಗಳಿರೋದು ಅಂದ್ರೆ 8:20 ಕ್ಲಾಸಿಕಲ್ ಮ್ಯೂಸಿಕ್ ಲೈವ್, 9:30 ಲೈವ್, 12:30 ಲೈವ್, 1:00 ಲೈವ್, 1:20 ಲೈವ್, 1:30 ಒಂದು ಲೈವ್ ಇರೋದು. ರೆಕಾರ್ಡ್ ಡ್ಯೂಟೀಸ್ ಕೂಡ ಸ್ಟ್ಯಾಂಡ್ ಬೈ ಡ್ಯೂಟಿ ತೋರಿಸಿರೋರು, ನಾವು ರೆಡಿ ಇರಬೇಕು. ಈಗ 40 ನಿಮಿಷ ಆರ್ಟಿಸ್ಟ್ ಬರಲಿಲ್ವ, ನಾವು ಸಡನ್ ಆಗಿ 40 ಮಿನಿಟ್ಸ್ ಹಾಡಬೇಕು. ಹಾಫ್ ಅನ್ ಅವರ್ ಬರಲಿಲ್ವಾ, ನಾವು ಹಾಡಬೇಕು. ಎಲ್ಲ ಜ್ಞಾಪಿಸ್ಕೊಂಡ್ರೆ ಬಹಳ ಖುಷಿ ಆಗುತ್ತೆ. ಇದು ನಿಲಯದ ಕಲಾವಿದರಿಗೆ ಸಿಗುವಂತಹ ಆನಂದ ಸುಖ.
1: ಮೂಲತಃ ಶಾಸ್ತ್ರೀಯ ಸಂಗೀತ ಸ್ರೋತದಿಂದ ಬಂದು ಎಲ್ಲ ವಯೋಮಾನದವರಿಗೆ ಎಲ್ಲಾ ಸಂದರ್ಭಗಳಲ್ಲಿ ಸ್ಟುಡಿಯೋದಲ್ಲಿ, ವೇದಿಕೆಯಲ್ಲಿ, ಸಮಯದ ಚೌಕಟ್ಟಿನಲ್ಲಿ, ಅಧಿಕಾರದ ವ್ಯಾಪ್ತಿಯಲ್ಲಿ ಪ್ರಸ್ತುತಪಡಿಸುವುದು ಸಂಗೀತ ಕಲಾವಿದರಿಗೆ ಒಂದು ಸವಾಲು. ನಿಲಯದ ಸಂಗೀತ ಕಲಾವಿದರು ಮನೋಧರ್ಮಕ್ಕಿಂತ

0: ಸ್ಟುಡಿಯೋದಲ್ಲಿ ಶ್ರೋತೃವಿನ ಮನಕಾನನದಲ್ಲಿ ಸ್ವರ ಸಫಾರಿ ನಡೆಸಿದವರು ನಿಲಯದ ಕಲಾವಿದರು.
1: ಬಾನುಲಿ ಕಲಿಗಳು
2: ನುಡಿಚಿತ್ರಾವಳಿ ಕೇಳಿದಿರಿ. ಕಾರ್ಯಕ್ರಮ ಪರಿಕಲ್ಪನೆ, ನಿರೂಪಣಾ ಸಾಹಿತ್ಯ, ನಿರ್ಮಾಣ ಬಿಕೆ ಸುಮತಿ, ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ, ಸಮಗ್ರ ನಿರ್ವಹಣೆ ಡಾಕ್ಟರ್ ನಿರ್ಮಲಾ ಸಿ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕ್ ಬೈ ಯೋರ್ಸ್.
1: ಆಕಾಶವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ. ಸಹಯೋಗ ನ್ಯಾಯ ಸಂಸ್ಥೆ.
2: ನ್ಯಾಯವಾಣಿ ಕಾರ್ಯಕ್ರಮದ ಕೇಳುಗರಿಗೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಸಂವಿಧಾನ ಫೆಲೋ ಹಾಗೂ ವಕೀಲರಾದ ಮನೋರಂಜನಿ ಅವರು. ಮೇಡಮ್ ನಮಸ್ಕಾರ.
3: ನಮಸ್ಕಾರ ಸರ್.
2: ಈಗ FIR ಅಂತೇಳಿ ನಾವು ಸತತವಾಗಿ ಬಳಸ್ತಾ ಇರ್ತೀವಿ.
3: ಹೌದು.
2: ಈ FIR ಎಷ್ಟು ಸಮಸ್ಯೆ ಮಾಡುತ್ತದೆ ಅಂದ್ರೆ, ಎಷ್ಟೋ ಜನರಿಗೆ ಈಗಲೂ ಕೂಡ ಈ ಬಗ್ಗೆ ಒಂದು ಸಂಪೂರ್ಣವಾದಂತಹ ಜ್ಞಾನ ಇಲ್ಲ. ಈ FIR ಅಂತ ಕ್ರಿಮಿನಲ್ ಪ್ರಕರಣವಾಗಿ ಹೇಗೆ ಬದಲಾವಣೆ ಆಗುತ್ತೆ ಇದ್ರ ಬಗ್ಗೆ ತಿಳಿಸಿ ಮೇಡಮ್.
3: ಕ್ರಿಮಿನಲ್ ಪ್ರಕರಣಗಳಲ್ಲಿ ಮಾತ್ರ FIR ಮಾಡೋದು, ಸಿವಿಲ್ ಪ್ರಕರಣಗಳಲ್ಲಿ ಮಾಡಲ್ಲ. ಯಾಕಂದ್ರೆ ತುಂಬಾ ಜನರಿಗೆ ಕನ್ಫ್ಯೂಷನ್ ಸರ್, ಸಿವಿಲ್ ಅಂದ್ರೇನು ಕ್ರಿಮಿನಲ್ ಅಂದ್ರೇನು ಅಂತ. ಕ್ರಿಮಿನಲ್ ಅಂದ್ರೆ ಯಾವುದೇ ಒಂದು ಮನುಷ್ಯನ ದೇಹಕ್ಕೆ, ಭಾವನೆಗಳಿಗೆ, ವೈಯಕ್ತಿಕ ಘನತೆಗೆ ಧಕ್ಕೆ ಆಗುವಂತ ಯಾವುದೇ ಕೃತ್ಯ ಆಗ್ಬಹುದು. ಈಗ ಫಾರ್ ಎಕ್ಸಾಂಪಲ್, ಮಾನಹಾನಿ ಮಾಡ್ತಾರೆ, ಓ ಅವನ್ ಸರಿ ಇಲ್ಲ ಹುಚ್ಚ ಇದ್ದಾನೆ ಅಂತ ಅವ್ನು ಡಿಫಾಮೇಷನ್ ಹಾಕೊಳ್ತಾನೆ, ಅದು ಕ್ರಿಮಿನಲ್ ಅಫೆನ್ಸ್. ಸೊ ಸಿವಿಲ್ ಅಂದ್ರೆ ಪ್ರಾಪರ್ಟಿಗೆ ಸಂಬಂಧಪಟ್ಟಿದ್ದು, ಮನುಷ್ಯ ದೇಹಕ್ಕೆ ಅದಕ್ಕೆ
2: ಸಂಬಂಧ
3: ಅಲ್ಲಿರಲ್ಲ.
2: ಏನಿದ್ರು ನನಗೆ ಹಿಂಗ್ ತೊಂದರೆ ಆಯ್ತು ಅರ್ಜಿ ಕೊಡ್ತೀರಾ
3: ಅಷ್ಟೇ, ಅದು ಕೋರ್ಟ್ ಅಲ್ಲಿ, ಸಿವಿಲ್ ಕೋರ್ಟ್ ಅಲ್ಲಿ ಮಾಡ್ಕೊಳ್ಳೋದು. FIR ಬರೋದು ಕ್ರಿಮಿನಲ್ ಪ್ರಕರಣಗಳಲ್ಲಿ, ಅದು ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕು. ಯಾಕೆ ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕು ಅಂದ್ರೆ, ನಮ್ಮ ಭಾರತ ಸಂವಿಧಾನದಲ್ಲಿ ಮೂಲಭೂತ ಹಕ್ಕುಗಳು ಇದಾವೆ ನಮ್ಗೆ. ಪ್ರತಿಯೊಬ್ಬರ ಮೂಲಭೂತ ಹಕ್ಕುಗಳನ್ನ ರಕ್ಷಿಸೋದು ಸರ್ಕಾರದ ಜವಾಬ್ದಾರಿ. ಅದಕ್ಕಾಗಿನೇ ನಾವು ಪೊಲೀಸ್ ಸ್ಟೇಷನ್ಗೆ ಹೋಗ್ತೀವಿ. ಅದೇ ಮನೆ ಕೇಸ್ಗಳಲ್ಲಿ, ಆಸ್ತಿ ವಿವಾದದಲ್ಲಿ ಪೊಲೀಸ್ ಸ್ಟೇಷನ್ಗೆ ಹೋಗಲ್ಲ, ವಡಿ ವಡಿ ಇದ್ರೆ ಹೋಗ್ತೀವಿ. ಆದ್ರೆ ಮಾತ್ರ ಪಾರ್ಟಿಷನ್ ಸೂಟ್ಗೆಲ್ಲ ನಾವು ಪೊಲೀಸ್ ಸ್ಟೇಷನ್. FIR ಅಂದ್ರೆ ಪ್ರಥಮ ವರ್ತಮಾನ ವರದಿ ಅಂತ ಕನ್ನಡನಲ್ಲಿ ಹೇಳ್ತೀವಿ. ಸೆಕ್ಷನ್ 154 CRPC ನಲ್ಲಿ ಅದ್ರ ಬಗ್ಗೆ ಹೇಳುತ್ತೆ. FIR ಅಲ್ಲಿ ದಿನಾಂಕ ಇರುತ್ತೆ, ಯಾವ ದಿನ ಘಟನೆ ನಡೀತು, ಯಾವ ತಾರೀಕಿಂದ ಎಷ್ಟು ಟೈಮ್ ಘಟನೆ ನಡೀತು.

0: ಏನ್ ನಡೀತು, ಯಾರು ಹೊಡೆದ್ರು, ಆ ವಿವರಣೆಯನ್ನ ಕೊಡ್ಬೇಕು. FIR ಮಾಡೋದು ಯಾವಾಗಂದ್ರೆ ಒಬ್ಬ ವ್ಯಕ್ತಿ ಹಲ್ಲೆಗೆ ಒಳಗಾದವನು ಹೋಗಿ ಕಂಪ್ಲೇಂಟ್ ಕೊಟ್ಟಾಗ FIR ಮಾಡೋದು. ಸುಮ್ ಸುಮ್ನೆ ಮಾಡಕ್ಕಾಗಲ್ಲ. ವಿಕ್ಟಿಮೆ ಮಾಡ್ಬೇಕು ಅಂತ ಏನಿಲ್ಲ, ಮಾಡ್ಬೋದು, ಯಾರಾದ್ರೂ ಮಾಡ್ಬೋದು. ಕೆಲವು ಕೇಸ್ಗಳಲ್ಲಿ ಆರೋಪಿತರು ಗೊತ್ತು, ಇವರೇ ಹೊಡೆದ್ರು ಅಂತ ಹೆಸರುಗಳು ಹೇಳ್ತಾರೆ. ಕೆಲವು ಸರಿ ಗೊತ್ತಿಲ್ಲ, ಫಾರ್ ಎಕ್ಸಾಂಪಲ್ ಏನೋ ಬಂದು ಯಾರೋ ಮಖ ಮುಚ್ಕೊಂಡು ಬಂದು ಆಸಿಡ್ ಹಾಕಿ ಹೋಗ್ಬಿಡ್ತಾರ ಅಂತ ಇಟ್ಕೊಳ್ಳೋಣ. ಅಲ್ಲಿ ಅವ್ರಿಗೂ ಪರಿಚಯನೇ ಇರಲ್ಲ, ಅವಾಗ ಅನಾಮಿಕರು ಅಂತಾನೆ ಹಾಕಿರ್ತಾರೆ. ಆಮೇಲೆ ಇನ್ವೆಸ್ಟಿಗೇಷನ್ ಮಾಡ್ತಾ ಮಾಡ್ತಾ ಅದನ್ನ ಕಂಡಿಡಿತಾರೆ ಪೊಲೀಸರು. ಸೊ FIR ಮಾಡೋದು ತುಂಬಾ ಮುಖ್ಯ. FIR ಮಾಡಿದ್ದು 24 ತಾಸು ಒಳಗೆ FIR ನ ಕೋರ್ಟಿಗೆ ಕಳಿಸ್ಬೇಕು. FIR ಆದಾಗ ಅರೆಸ್ಟ್ ಆಗ್ತಾರೆ, ಅವ್ರು ಬಂಧನ ಆದ ತಕ್ಷಣ ಕೋರ್ಟಿಗೆ ತಗೊಂಡೋಗ್ಬೇಕು ಆರೋಪಿಗಳನ್ನ. ಅವ್ರನ್ನ ನಾವು ಕ್ರಿಮಿನಲ್ಸ್ ಅನ್ನಲ್ಲ ಅವಾಗ, ಆರೋಪಿಗಳು ಮಾತ್ರ. ಅವ್ರು ಶಿಕ್ಷೆ ಸಾಬೀತಾದ್ರೆ ಅವಾಗ ಅವರು ಕ್ರಿಮಿನಲ್ ಅಂತ ಕರಿತೀವಿ.
1: ಎಲ್ಲರೂ ಏನ್ ಅನ್ಕೊಂಡ್ಬಿಟ್ಟಿದ್ರೆ ಅಂದ್ರೆ FIR ಅಂದ್ರೆ ಎಲ್ಲಾ ಕೇಸ್ಗಳಲ್ಲೂ ಕೂಡ FIR ದಾಖಲೆ ಆಗತ್ತೆ ಅಂತೇಳಿ ನೀವು ಬಹಳ ಸರಳವಾಗಿ ತಿಳಿಸ್ಕೊಟ್ಟಿದ್ರಿ. ಕ್ರಿಮಿನಲ್ ಪ್ರಕರಣಗಳಲ್ಲಿ FIR ಆಗತ್ತೆ ಅಂತಂದು ಕಾನೂನಿನ ಸಹಾಯ, ಕಾನೂನಿನ ತಿಳುವಳಿಕೆ ಪಡ್ಕೊಂಡು ಸರಿಯಾಗಿ ಬದುಕಲಿಕ್ಕೆ ಪ್ರಯತ್ನ ಮಾಡಬಹುದು. ಈ ಬಗ್ಗೆ ಮಾಹಿತಿ ಮಾಡಿಕೊಟ್ಟಿದ್ದಕ್ಕೆ ನಮ್ಮ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ.
2: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯ ಸಂಸ್ಥೆ. ಕಾನೂನು ಮಾಹಿತಿಗಾಗಿ kannada.nyaya.org ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸ್ಆಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾ ಎಎಸ್ ಶಂಕರನಾರಾಯಣ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
3: ಮನೋವಿಹಾರಿಣಿ, ಮಾನಸಿಕ ಆರೋಗ್ಯ ಮತ್ತು ನರವಿಜ್ಞಾನ ಕುರಿತ ಪ್ರಾಯೋಜಿತ ಶಿಕ್ಷಣ ಮಾಲಿಕೆ ಮನೋವಿಹಾರಿಣಿ ಪ್ರತಿ ಬುಧವಾರ ಬೆಳಿಗ್ಗೆ 7:15 ಬೆಂಗಳೂರು ಆಕಾಶವಾಣಿ 101.3 FM ಮನೋವಿಹಾರಿಣಿ. ಪ್ರಾಯೋಜಕರು ನಿಮ್ಹ್ಯಾನ್ಸ್ ಬೆಂಗಳೂರು.
2: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

3:06:15 ಹೊತ್ತಿನಲ್ಲಿ ನೀವು ಟ್ಯೂನ್ ಮಾಡಿರೋದು FM ರೇನ್ಬೋ 101.3 ಕನ್ನಡ ಕಾಮನ ಬೆಲ್ಲು. ಹಂ ಬಿಸಿಲು ಕಾರ್ಯಕ್ರಮ ಪ್ರಶ್ನೆ ಕೇಳೋದಕ್ಕೆ ನಾನ್ ಸಿದ್ಧ, ಉತ್ತರ ಕೊಡೋದಕ್ಕೆ ನೀವು ಸಿದ್ಧ. ಅಂದಮೇಲೆ ತಡ ಮಾಡೋ ಮಾತಿಲ್ಲ, ಮೊದಲ ಪ್ರಶ್ನೆ ಕೇಳ್ತಾ ಇದ್ದೀನಿ. ಪ್ರಶ್ನೆ ಹೀಗಿದೆ: ಜಗತ್ತಿನ ಅತಿ ಹೆಚ್ಚು ಕಾಲಮಾನಗಳನ್ನು ಹೊಂದಿರುವ ದೇಶ ಯಾವುದು? ಜಗತ್ತಿನಲ್ಲಿ ಇರುವಂತ ಅತಿ ಹೆಚ್ಚು ಕಾಲಮಾನಗಳನ್ನು ಹೊಂದಿರುವಂತ ದೇಶ ಯಾವುದು? ಸರಿಯಾದ ಉತ್ತರ ತಲುಪಲಿ ನಮ್ಮ ವಾಟ್ಸಪ್ ಸಂಖ್ಯೆಗೆ 9480901013 ನಮ್ಮ ನಂಬರ್. ಸೊ ಎಷ್ಟು ಕಾಲಮಾನಗಳು, ಅತಿ ಹೆಚ್ಚು ಕಾಲಮಾನಗಳಿವೆ, ಆ ಅತಿ ಹೆಚ್ಚು ಕಾಲಮಾನಗಳನ್ನು ಹೊಂದಿರುವಂಥ ಜಗತ್ತಿನ ದೇಶ ಯಾವುದು? ಸರಿಯಾದ ಉತ್ತರ ತಲುಪಿಸಿ ನಿಮ್ಮ ಮುದ್ದಾದ ಹೆಸರಿನ ಜೊತೆ ಈಗಲೇ ನಮ್ಮ ವಾಟ್ಸಪ್ ಸಂಖ್ಯೆಗೆ. ಟ್ಯೂನ್ ಮಾಡ್ಕೊಂಡು ಕೇಳ್ತಾ ಇರೋದು FM ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು, ಹೊಂಬಿಸಿಲು ಕಾರ್ಯಕ್ರಮ. ನಾನು ನಿಮ್ಮ ಅರ್ಜಿ ರಮ್ಯಾ.

ಆಹಾ, ಭೂಮಿ ತಾಯಣ್ಣೆ ನಮ್ಮ ಉತ್ತರ ಕೂಡ ಸರಿ ಇದ್ರೆ ಅಷ್ಟೇ ಸಾಕಲ್ವಾ, ಇದರೊಟ್ಟಿಗೆ ಹೆಸರು ಬಂದ್ಬಿಟ್ರೆ ಇನ್ನೂ ಖುಷಿ ಆಗತ್ತಲ್ವಾ ಅಂತ ಹೇಳಿ ನೀವು ಕಾಯ್ತಿರ್ಬೋದು. ಪ್ರಶ್ನೆ ಕೇಳಿ ಆಗಿತ್ತೆ, ಜಗತ್ತಿನಲ್ಲಿ ಅತಿ ಹೆಚ್ಚು ಕಾಲಮಾನಗಳನ್ನು ಹೊಂದಿರುವಂತ ದೇಶ ಯಾವುದು ಅನ್ನೋದು ನನ್ನ ಪ್ರಶ್ನೆ ಆಗಿತ್ತು. ಸರಿಯಾದ ಉತ್ತರ ಕಳಿಸ್ಕೊಟ್ಟಿದ್ದಾರೆ ರಾಧಾಕೃಷ್ಣ ಚಲ್ಲಹಳ್ಳಿಯಿಂದ, ನಿಮ್ಮ ಉತ್ತರ ಸರಿಯಾಗಿದೆ. ಹಾಗೆ ಸುಬ್ರಹ್ಮಣ್ಯ ಜಯಂತ ಸುದ್ಗುಂಟೆ ಪಾಳ್ಯದಿಂದ, ಸಿ ಎನ್ ಲಕ್ಷ್ಮಣ ಮಲ್ಲೇಶ್ವರಂನಿಂದ, ಪದ್ಮಶ್ರೀ ಕುಟುಂಬ ರಾಮಚಂದ್ರಪುರಂನಿಂದ, ಹಾಗೆ ಸರಿ ಉತ್ತರವನ್ನು ಕಳಿಸಿಕೊಟ್ಟಿರೋದು ಬಿಂದು ಪ್ರಕಾಶ್ ಬೆಂಗಳೂರಿನಿಂದ, ಭಾಗ್ಯರಮಣ್ಣ ಭಾರತ ನಗರದಿಂದ, ಪ್ರಸನ್ನಕುಮಾರ್ ದಾವಣಗೆರೆಯಿಂದ, ಹಾಗೆ ಸರಿ ಉತ್ತರ ಕಳಿಸಿದ್ದಾರೆ ಚಂದ್ರು, ಜೊತೆಗೆ ನಾಗರಾಜ ರೆಡ್ಡಿ ರಾಮತೀರ್ಥ ಹರಿಹರ ತಾಲೂಕಿನಿಂದ, ಬಿಎಂ ವಿಶ್ವನಾಥ ರಾಮಸಾಗರ ಬಳ್ಳಾರಿಯಿಂದ, ವರಲಕ್ಷ್ಮಿ ಪೀಣ್ಯಿಂದ, ಜೊತೆಗೆ ನಮ್ಮತ್ರ ಕೂಡ ಸರಿಯಾಗಿದ್ಯಾ ಅಂತ ಹೇಳಿ ಭಾರತ ಅಂತ ಬಹಳ ಜನ ಕಳಿಸಿದ್ದೀರಿ. ಅಲ್ಲ, ರಷ್ಯಾ ಅಂತ ಹೇಳಿ ಬಹಳ ಜನ ಹೇಳ್ತಾ ಇದ್ದೀರಾ, ಯುಎಸ್ಎ ಕೂಡ ಹೇಳಿದ್ದೀರಿ, ಯಾವುದೋ ಸರಿಯಾದ ಉತ್ತರ ಅಲ್ಲ. ಸದಾ

ಹಲಗೂರ ಬನಶಂಕರಿ ಸೆಕೆಂಡ್ ಸ್ಟೇಜ್ನಿಂದ ನಿಮ್ಮ ಉತ್ತರ ಸರಿಯಾಗಿದೆ. ಅನಿಲ ಭೀಷಣ ವರ್ಷಮನೆಯವಾಡಿಯಿಂದ ಹಾಗೆಯೇ ಸರಿಯಾದ ಉತ್ತರವನ್ನು ಕಳಿಸಿ ಕೊಟ್ಟಿರೋದು. ಎಸ್, ಹೇಗಿದ್ದೀರಾ ರಮ್ಯಾ, ತುಂಬ ದಿನ ಆಯಿತು ಧ್ವನಿ ಕೇಳಿ ಅಂತ ಖಂಡಿತ ವಾರಕ್ಕೊಮ್ಮೆ ಇದ್ದೇ ಇರುತ್ತೆ. ಗೀತಾ ಜೋಶಿ ಕಲಬುರಗಿಯಿಂದ ನಿಮ್ಮ ಉತ್ತರ ಕೂಡ ಸರಿಯಾಗಿತ್ತು. ಇನ್ನು ಬಹಳಷ್ಟು ಜನರ ಉತ್ತರ ಸರಿಯಾಗಿದೆ. ಸರಿಯಾದ ಉತ್ತರ ಏನಾಗಿತ್ತು ಅಂದರೆ ಫ್ರಾನ್ಸ್ ದೇಶ ಪ್ರಪಂಚದಾದ್ಯಂತ ಹರಡಿರುವಂಥ ತನ್ನ ದ್ವೀಪಗಳು ಹಾಗೂ ಪ್ರಾಂತ್ಯಗಳಿಂದಾಗಿ ಒಟ್ಟು 12 ವಿವಿಧ ಕಾಲಮಾನಗಳನ್ನು ಹೊಂದಿದೆ. ರಷ್ಯಾ ಜೊತೆಗೆ ಅಮೆರಿಕ ನಂತರದ ಸ್ಥಾನದಲ್ಲಿ ಇರುವಂಥದ್ದು. ಎರಡನೇ ಸ್ಥಾನಕ್ಕೆ ರಷ್ಯಾ ಬಂದರೆ ಅಮೆರಿಕ ಮೂರನೇ ಸ್ಥಾನದಲ್ಲಿ ಇರುವಂಥದ್ದು. ಹಾಗಾಗಿ ಅತಿ ಹೆಚ್ಚು ಕಾಲಮಾನವನ್ನು ಹೊಂದಿರುವಂಥ ಜಗತ್ತಿನ ಮೊದಲ ದೇಶ ಯಾವುದು ಅಂದರೆ ಅದು ಫ್ರಾನ್ಸ್. ಬರೋಬ್ಬರಿ 12 ವಿವಿಧ ಕಾಲಮಾನಗಳನ್ನು ಹೊಂದಿದೆ ಈ ದೇಶ. ಓಕೆ, ಹಾಗಾದರೆ ಮತ್ತೊಂದು ಪ್ರಶ್ನೆ, ಸರಿ ಉತ್ತರ ಬರಲಿ ನಿಮ್ಮ ವಾಟ್ಸಪ್ ಸಂಖ್ಯೆಗೆ. ಯಾವುದೇ ಭೂಮಿಯ ದಂಡೆಯಾಗಲಿ ಕರಾವಳಿಯನ್ನಾಗಲಿ ಹೊಂದಿರದ, ಕೇವಲ ಸಮುದ್ರದ ಪ್ರವಾಹಗಳಿಂದಲೇ ಗುರುತಿಸಲ್ಪಡುವಂಥ ಜಗತ್ತಿನ ಏಕೈಕ ಸಮುದ್ರ ಯಾವುದು? ಸಾಮಾನ್ಯವಾಗಿ ಒಂದು ಸಮುದ್ರ ಅಂತ ಹೇಳಿದಾಗ ಕರಾವಳಿ ತೀರ ಇರುತ್ತೆ ಅಥವಾ ಬಂಡೆಗಳಿರುತ್ತೆ ಆ ಸುತ್ತ. ಅದ್ಯಾವುದೂ ಕೂಡ ಇಲ್ಲ ಈ ಸಮುದ್ರಕ್ಕೆ. ಈ ಸಮುದ್ರದ ಸುತ್ತ ಏನಿದೆ ಅಂದರೆ ಬರೀ ಸಮುದ್ರದ ಪ್ರವಾಹಗಳೇ ಇದೆ. ಸಮುದ್ರದ ಪ್ರವಾಹಗಳಿಂದಲೇ ಗುರುತಿಸಲ್ಪಡುವಂಥ ಜಗತ್ತಿನ ಏಕೈಕ ಸಮುದ್ರ ಯಾವುದು? ಸರಿಯಾದ ಉತ್ತರ ಬರಲಿ ನಮ್ಮ ವಾಟ್ಸಪ್ ಸಂಖ್ಯೆಗೆ 9480901013. ನಮ್ಮ ನಂಬರ್.

ಆಹಾ, ಮಾನಸ ಸರೋವರದಲ್ಲಿ ಕಳೆದು ಹೋಗದೆ ಸಮುದ್ರದ ಬಗ್ಗೆ ಕೇಳಿದಂತ ಪ್ರಶ್ನೆಗೆ ಉತ್ತರ ಕೊಡಿ ಅಂತ ಹೇಳಿದ್ದೆ. ಯಾವುದೇ ರೀತಿಯ ಭೂಮಿಯ ದಂಡೆ ಆಗಿರಲಿ ಅಥವಾ ಕರಾವಳಿಯನ್ನಾಗಿರಲಿ ಯಾವುದನ್ನೂ ಹೊಂದಿರದೆ ಕೇವಲ ಸಮುದ್ರದ ಪ್ರವಾಹಗಳಿಂದಲೇ ಗುರುತಿಸಲ್ಪಡುವಂತ ಜಗತ್ತಿನ ಏಕೈಕ ಸಮುದ್ರ ಯಾವುದು ಅನ್ನೋದು ನನ್ನ ಪ್ರಶ್ನೆ ಆಗಿತ್ತು. ಸ್ವಲ್ಪ ಕನ್ಫ್ಯೂಸ್ ಆಗ್ತಾ ಇದೆ ಅಂತ ಹೇಳಿ ಬಹಳ ಜನ ಕೇಳ್ತಾ ಇದೀರಾ. ಇಂಥದ್ದು ಒಂದು ಇರೋದಕ್ಕೆ ಸಾಧ್ಯನಾ? ಸಮುದ್ರ ಅಂದಮೇಲೆ ಒಂದು ಕರಾವಳಿ ಇರಬೇಕಲ್ವಾ? ಏನೇ ಆದ್ರೂ ಸುತ್ತಮತ್ತೆ ಸಮುದ್ರದ ಪ್ರವಾಹದಿಂದನೇ ಹೇಗೆ ಗುರುತಿಸಲ್ಪಡುತ್ತೆ ಈ ಸಮುದ್ರ ಅಂತ ಹೇಳಿ ವಾಪಸ್ ಸಾಕಷ್ಟು ಪ್ರಶ್ನೆ ಬಂದಿದೆ. ನಾನು ಉತ್ತರ ಹೇಳಿದ್ಮೇಲೆ ನೀವು ಇದ್ರ ಬಗ್ಗೆ ಸ್ಟಡಿ ಮಾಡಲೇಬೇಕು. ಅದಕ್ಕಿಂತ ಮುಂಚೆ ಯಾರೆಲ್ಲ ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ ಅಂತ ಹೇಳಿ ನೋಡೋದಾದರೆ, ಸುಧಾನಿತ್ಯ ಬುದಿಹಾಳ್ನಿಂದ, ಹಾಗೆ ಜಯಶ್ರೀ ಸುನೀಲ್ ರಾಜಾಜಿನಗರದಿಂದ, ಗೋಪಾಲಕೃಷ್ಣ ಹರಿಹರದಿಂದ, ಜಗದೀಶ್ ಹಿರೇಮಠ ಬೆಳಗಾವಿಯಿಂದ, ಗಾಯತ್ರಿ ಧಾರವಾಡದಿಂದ, ನಾಗರಾಜ್ ರೆಡ್ಡಿ ರಾಮತೀರ್ಥದಿಂದ, ಅನಂತಮೂರ್ತಿ ಶೃಂಗೇರಿಯಿಂದ, ವಾಣಿಶ್ರೀ ಧಾರವಾಡದಿಂದ, ಚೇತನ್ ಅವರ ಉತ್ತರ ಸರಿಯಿತ್ತು. ಸಿದ್ದಲಿಂಗಮೂರ್ತಿ ಸಿರಿಗೆರೆಯಿಂದ, ವರೈನ್ ಸಂಡೂರ್ನಿಂದ ಸರಿಯಾದ ಉತ್ತರವನ್ನು ಕಳಿಸಿಕೊಟ್ಟಿದ್ರು. ಇನ್ನು ಬಹಳಷ್ಟು ಜನರ ಉತ್ತರ ಸರಿಯಾಗಿತ್ತು. ಸದ್ಯಕ್ಕೆ ಸರಿಯಾದ ಉತ್ತರ ಏನಾಗಿತ್ತು? ಸರ್ಗ್ಯಾಸೋ ಸಮುದ್ರ, ಸರ್ಗ್ಯಾಸೋ ಸೀ ಅಂತ ಹೇಳಿ ನೀವು ಸರ್ಚ್ ಮಾಡಿ. ಈ ಸರ್ಗ್ಯಾಸೋ ಸಮುದ್ರ ಏನಿದೆ, ಇದು ಉತ್ತರ ಅಟ್ಲಾಂಟಿಕ್ ಸಾಗರದ ಮಧ್ಯದಲ್ಲಿ ಇರುವಂತದ್ದು. ಅಟ್ಲಾಂಟಿಕ್ ಸಾಗರದ ಮಧ್ಯದಲ್ಲಿ ಇರುವಂತ ಸಮುದ್ರ ಇದು. ಇದರ ನಾಲ್ಕು ಬದಿ ಏನಿದೆ ಅಂದರೆ ಸುತ್ತ ಏನಿದೆ, ನಾಲ್ಕು ವಿಭಿನ್ನ ಸಮುದ್ರದ ಪ್ರವಾಹಗಳಿಂದ ಇದು ಕೂಡಿದೆಯೇ ಹೊರತು ಯಾವುದೇ ರೀತಿಯ ಭೂಮಿ ಸುತ್ತ ಇಲ್ಲ. ಯಾವುದೇ ಭೂಮಿ ಇಲ್ಲ, ಯಾವುದೇ ಕರಾವಳಿ ಇಲ್ಲ, ಯಾವುದೇ ಭೂಮಿಯ ದಂಡೆಯನ್ನು ನೀವು ಕಾಣೋದಕ್ಕಂತೂ ಸಾಧ್ಯನೇ ಇಲ್ಲ. ಸಾಗರದ ಮಧ್ಯ ಇರುವಂಥ ಸರ್ಗ್ಯಾಸೋ ಸಮುದ್ರ ಸರಿಯಾದ ಉತ್ತರ ಆಗಿತ್ತು. ಮತ್ತೊಂದು ಪ್ರಶ್ನೆ ಸರಿ ಉತ್ತರ ಕಳಿಸಿ ನಮ್ಮ ವಾಟ್ಸಪ್ ಸಂಖ್ಯೆಗೆ. ಭೂಮಿಯ ಮೇಲೆ ಮನುಷ್ಯರು ವಾಸ ಮಾಡುವ ಸ್ಥಳಗಳಿಂದ, ಅಂದರೆ ನಾವೆಲ್ಲ ಇದೀವಲ್ಲ ಈ ಸ್ಥಳದಿಂದ, ಅತಿ ದೂರದಲ್ಲಿ ಇರುವಂಥ ಬಿಂದು ಅಥವಾ ಪಾಯಿಂಟ್ ಯಾವುದು? ಭೂಮಿ ಮೇಲೆ ಮನುಷ್ಯರು ಅಂದರೆ ನಾವೆಲ್ಲ ವಾಸ ಮಾಡ್ತಿರೋವಂಥ ಸ್ಥಳಗಳಿಂದ ಅತಿ ದೂರದಲ್ಲಿ ಇರುವಂಥ ಬಿಂದು ಅಥವಾ ಪಾಯಿಂಟ್ ಯಾವುದು, ಏನಂತ ಕರೀತಾರೆ ಆ ಪಾಯಿಂಟ್ನ? ಸರಿಯಾದ ಉತ್ತರ ಕಳಿಸಿ ನಮ್ಮ ವಾಟ್ಸಪ್ ಸಂಖ್ಯೆಗೆ 9480901013, ನಮ್ಮ ನಂಬರ್.

ಆಹಾ, ಸದ್ಯಕ್ಕೆ ನಾವು ಕೂಡ ಒಂದು ಲೆಕ್ಕದಲ್ಲಿ ಬಾನಲ್ಲಿ ತೇಲಾಡ್ತಾ ಇದ್ದೀವಿ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಭೂಮಿಯನ್ನು ಬಿಟ್ಟು, ಭೂಮಿಯಿಂದ ನಾವೆಲ್ಲ ವಾಸ ಮಾಡ್ತಿರೋ ಸ್ಥಳದಿಂದ ಬಿಟ್ಟು ಅತಿ ದೂರದಲ್ಲಿರುವಂಥ ಬಿಂದು ಅಥವಾ ಪಾಯಿಂಟ್ ಯಾವುದು ಅಂತ ಹೇಳಿ ಕೇಳಿ ಆಗಿತ್ತು. ಸರಿಯಾದ ಉತ್ತರವನ್ನು ಕಳಿಸಿಕೊಟ್ಟಿದ್ದಾರೆ ಎಸ್ ರಮ್ಯಾ, ನಾನಲ್ಲ ರಮ್ಯಾ, ನಲವಂಗಲದಿಂದ ಸರಿ ಉತ್ತರ ಕಳಿಸಿದ್ದಾರೆ. ಸುಧಾನಾರಾಯಣ್ ಕೆ ಹಳ್ಳಿಯಿಂದ, ಜಾಫರ್ ಹಂಪಿಯಿಂದ, ನೋವೆಲ್ ಮುನಿರಾಬಾದ್ನಿಂದ, ಮಂಜುನಾಥ್ ಇಂದ್ರಗಿ ಬಿಳೆಬಾವಿಯಿಂದ, ರಾಕೇಶ್ ಹರಿಹರಯಿಂದ, ಹರಿಹರನ್ ವಿಜ್ಞಾನ ನಗರದಿಂದ, ಉಷಾಬಿ ಪ್ರಕಾಶ್ ಮೈಸೂರಿನಿಂದ, ವಿನಯ್ ನಾಗರಾಜ್ ಚೆನ್ನೈ ತೀರ್ಥಹಳ್ಳಿಯಿಂದ, ಮಂಜುಶ್ರೀ ಧಾರವಾಡದಿಂದ, ಇನ್ನು ಬಹಳಷ್ಟು ಜನ ಉತ್ತರ ಕಳಿಸಿದ್ರಿ. ಸದ್ಯಕ್ಕೆ ಸರಿ ಉತ್ತರ ಏನಾಗಿತ್ತು? ಪಾಯಿಂಟ್ ನೆಮೋ, ಪಾಯಿಂಟ್ ನೆಮೋ ಅಥವಾ ನೆಮೋ ಬಿಂದು, ಇದು ಪೆಸಿಫಿಕ್ ಸಾಗರದ ಮಧ್ಯದಲ್ಲಿ ಇರುವಂಥದ್ದು. ಇಲ್ಲಿಗೆ ಹತ್ತಿರವಿರುವಂಥ ಮನುಷ್ಯರು ಅಂತ ಹೇಳಿದ್ರೆ ಬಾಹ್ಯಾಕಾಶ ನಿಲ್ದಾಣದಲ್ಲಿ ಇರುವಂಥ ಗಗನಯಾತ್ರಿಗಳು ಮಾತ್ರ. ಸೊ ಈ ಪೆಸಿಫಿಕ್ ಮಹಾಸಾಗರದ ಮಧ್ಯದಲ್ಲಿ ಇರುವಂಥ ಈ ಪಾಯಿಂಟ್ ನೆಮೋ ಹತ್ರ ನಾವು ಯಾರಾದರೂ ಮನುಷ್ಯರಿರ್ತೀವಿ ಅಂತ ಹೇಳಿದ್ರೆ ಅಲ್ಲಿ ಯಾರಿರ್ಬೋದು ಅಂದರೆ, ಬಾಹ್ಯಾಕಾಶ ನಿಲ್ದಾಣ ಇದೆಯಲ್ಲ, ಅಲ್ಲಿರುವಂಥ ಗಗನಯಾತ್ರಿಗಳು ಮಾತ್ರ ಅಲ್ಲಿಗೆ ಹತ್ತಿರವಾಗಿ ಇರ್ತಾರೆ. ಈ ಒಂದು ಬಿಂದು ಏನಿದೆ, ಪಾಯಿಂಟ್ ನೆಮೋ ಏನಿದೆ, ಇದನ್ನು ಬಾಹ್ಯಾಕಾಶ ನೌಕೆಗಳ ಸ್ಮಶಾನ ಅಂತ ಹೇಳಿ ಕೂಡ ಕರೀತಾರೆ. ಬಾಹ್ಯಾಕಾಶ ನೌಕೆಗಳ ಸ್ಮಶಾನ ಅಂಥೇಳಿ ಯಾಕೆ ಕರೀತಾರೆ, ಏನಿದು ಪಾಯಿಂಟ್ ನೆಮೋ, ಇದಕ್ಕೂ ಬಾಹ್ಯಾಕಾಶ ನಿಲ್ದಾಣಕ್ಕೂ ಏನು ಸಂಬಂಧ, ರಿಸರ್ಚ್ ಮಾಡಿ ಗೊತ್ತಾಗತ್ತೆ. ಓಕೆ, ಮತ್ತೊಂದು ಪ್ರಶ್ನೆ ಸರಿ ಉತ್ತರ ಬರಲಿ ನಮ್ಮ ವಾಟ್ಸಪ್ ಸಂಖ್ಯೆಗೆ. ಅದಕ್ಕಿಂತ ಮುಂಚೆ ಇಲ್ಲೊಬ್ಬರು ಹೇಳ್ತಾ ಇದಾರೆ, ಜಗತ್ತಿನ ಎಲ್ಲ ಮೂಲೆಗಳಿಂದ ಪ್ರಶ್ನೆಗಳನ್ನು ಹುಡುಕೊಂಡು ತಂದ್ಬಿಟ್ರೆ ನಾವು ಮೌನವಾಗಿರೋದಷ್ಟೇ ಉತ್ತರ ಆಗುತ್ತೆ ರಮ್ಯಾ ಅಂತ ಹೇಳಿ ಸಂತೋಷ್ ಚಿತ್ರಗಾರ್ ಹೊಸಪೇಟೆಯಿಂದ ಹೇಳ್ತಾ ಇದ್ದಾರೆ. ಆಹಾ ಹಾ, ಔಟ್ಸ್ಟ್ಯಾಂಡಿಂಗ್ ಸಾಂಗ್ಸ್ ಕಳೆದು ಹೋಗ್ತಾ ಇದ್ದೀವಿ ಅಂತ ಗೀತಾ ಜೋಶಿ ಕಲಬುರಗಿಯಿಂದ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಮತ್ತೊಂದು ಪ್ರಶ್ನೆ ಸರಿ ಉತ್ತರ ಬರಲಿ ನಮ್ಮ ವಾಟ್ಸಪ್ ಸಂಖ್ಯೆಗೆ, ಯಾವ ಎರಡು ದೇಶಗಳ ನಡುವೆ ಜಗತ್ತಿನ ಅತಿ ಉದ್ದದ ಅಂತಾರಾಷ್ಟ್ರೀಯ ಗಡಿ ಇದೆ? ಮತ್ತೊಮ್ಮೆ, ಜಗತ್ತಿನಲ್ಲಿರುವಂಥ ಯಾವ ಎರಡು ದೇಶಗಳ ನಡುವೆ ಅತಿ ಉದ್ದದ ಅಂತಾರಾಷ್ಟ್ರೀಯ ಗಡಿ ಇದೆ? ಯೋಚನೆ ಮಾಡಿ ಸರಿ ಉತ್ತರ ಕಳಿಸಿ ನಮ್ಮ ವಾಟ್ಸಪ್ ಸಂಖ್ಯೆಗೆ 9480901013 ನಮ್ಮ ನಂಬರ್.

0: ಬೆಳೆಯುವ ನವಜಾತ ಶಿಶುವಿನ ತೂಕ ಹೆಚ್ಚಿಸುವ ಸುಲಭ ಮಾರ್ಗ ಕಾಂಗರೂ ಮದರ್ ಕೇರ್. ತಾಯಿ ಅಥವಾ ಆರೋಗ್ಯವಂತ ವ್ಯಕ್ತಿಗಳು ನವಜಾತ ಶಿಶುವನ್ನು ಚರ್ಮಕ್ಕೆ ಅಂಟಿಕೊಂಡಂತೆ ಎದೆಗವಚಿಕೊಂಡು ಆರೈಕೆ ಮಾಡುವುದೇ ಕಾಂಗರೂ ಮದರ್ ಕೇರ್. ಇದರಿಂದ ನವಜಾತ ಶಿಶುವಿನ ತೂಕ ಹೆಚ್ಚಿ ಮಗು ಚಟುವಟಿಕೆಯಿಂದ ಇರುತ್ತದೆ, ಸೋಂಕು ಕಡಿಮೆಯಾಗುತ್ತದೆ, ತಾಯಿಯ ಎದೆಹಾಲು ಹೆಚ್ಚಿ ತಾಯಿ ಮಗುವಿನ ಬಾಂಧವ್ಯ ಗಟ್ಟಿಯಾಗುತ್ತದೆ. ಕಾಂಗರೂ ಮದರ್ ಕೇರ್, ವೆಚ್ಚವಿಲ್ಲದ ಬೆಚ್ಚನೆಯ ಆರೈಕೆ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
1: ನಮ್ಮ ದೇಶ ಭಾರತ ಪ್ರತಿದಿನ ಪ್ರಗತಿಯ ಹಾದಿಯಲ್ಲಿ ಮುನ್ನಡೆಯುತ್ತಿದೆ. ಭಾರತದ ವೇಗಕ್ಕೆ ಒಂದು ಸಾಲಿಡ್ ಸಂಗಾತಿ ಇದ್ದಾನೆ, ಅದುವೇ ಗೇಲ್ ಇಂಡಿಯಾ ಲಿಮಿಟೆಡ್, ಒಂದು ಮಹಾರತ್ನ PSU, ದೇಶದ ಭದ್ರತೆಯ ಬೆನ್ನೆಲುಬು. ಇದರಲ್ಲಿದೆ ಕ್ಲೀನ್ ಫ್ಯೂಲ್ ಸೊಲ್ಯೂಷನ್ಸ್ ನ ಭರವಸೆ. CNG, PNG ಮತ್ತೆ LHNG ತರ ಸೇಫ್, ಸ್ಮಾರ್ಟ್ ಹಾಗೂ ಸಸ್ಟೈನಬಲ್ ಎನರ್ಜಿ ನೀಡುತ್ತೆ. ಪ್ರತಿ ಮನೆ, ಪ್ರತಿ ನಗರ, ಪ್ರತಿ ಇಂಡಸ್ಟ್ರಿಯ ಉದ್ಯಮಕ್ಕಾಗಿ ಎಲ್ಲಾ ನ್ಯಾಷನಲ್ ಸೇಫ್ಟಿ ಮತ್ತು ಕಂಪ್ಲಯನ್ಸ್ ಪ್ರೋಟೋಕಾಲ್ಸ್ ನ ಫಾಲೋ ಮಾಡ್ತಾ ದೇಶದಾದ್ಯಂತ ತನ್ನ ಬೃಹತ್ ಪೈಪ್ಲೈನ್ ನೆಟ್ವರ್ಕ್ ನಿಂದ ನಗರಗಳು, ಹಳ್ಳಿಗಳು ಮತ್ತು ಕೈಗಾರಿಕೆಗಳನ್ನು ಜೋಡಿಸುತ್ತಿದೆ.
2: ಈ ಪವರ್ ಗೇಲ್ ನ ಅಂಡರ್ ಗ್ರೌಂಡ್ ಪೈಪ್ಲೈನ್ಸ್ ನಿಂದ ಸಾಧ್ಯವಾಗುತ್ತದೆ. ಅವರು ಮೌನವಾಗಿ ಕೆಲಸ ಮಾಡುತ್ತಾರೆ, ಆದರೆ ಅವರ ಸೇಫ್ಟಿಯಲ್ಲಿ ನಿಮ್ಮ ಪಾತ್ರ ಮುಖ್ಯವಾಗಿದೆ. ಹಾಗಾಗಿ ಗ್ಯಾಸ್ ಲೀಕ್ ಆಗುತ್ತಿರುವ ಅನುಮಾನ ಬಂದರೆ ತಕ್ಷಣ ಟೋಲ್ ಫ್ರೀ ನಂಬರ್ 1800 11 8430 ಅಥವಾ 15101 ಕರೆ ಮಾಡಿ. ಮುಖ್ಯವಾಗಿ ಗೇಲ್ ಅವರ ಪರ್ಮಿಷನ್ ಇಲ್ಲದೆ ಪೈಪ್ಲೈನ್ ಹತ್ತಿರ ಅಗೆಯುವುದನ್ನು ಮಾಡಬೇಡಿ.
1: ಗೇಲ್ ಇಂಡಿಯಾ ಲಿಮಿಟೆಡ್, ಪ್ರತಿಯೊಂದು ಕೊನೆಯನ್ನು ಜೋಡಿಸಿ, ಪ್ರತಿಯೊಂದು ಮನೆಯನ್ನು ಬೆಳಗಿಸಿ, ದೇಶವನ್ನು ಮುಂದಕ್ಕೆ ಸಾಗಿಸಿ, ಸುರಕ್ಷತೆ, ಸ್ವಚ್ಛ ಹಾಗೂ ಸ್ಮಾರ್ಟ್ ಎನರ್ಜಿ ಒಂದಿಗೆ.

ಮ್ಯೂಸಿಕಲಿ ಯಾಸ್ 101.3 ಎಫ್ಎಂ ರೇನ್ಬೋ ಕನ್ನಡ ಕಾಮನವಿಲನ್ನ ಟ್ಯೂನ್ ಮಾಡಿದ್ದೀರಿ. ಯಾವ ಎರಡು ದೇಶಗಳ ನಡುವೆ ಜಗತ್ತಿನ ಅತಿ ಉದ್ದದ ಅಂತಾರಾಷ್ಟ್ರೀಯ ಗಡಿ ಇದೆ ಅನ್ನೋದು ನನ್ನ ಪ್ರಶ್ನೆ ಆಗಿತ್ತು. ಸದ್ಯಕ್ಕೆ ಉತ್ತರ ಕಳಿಸಿರೋರ ಪಟ್ಟಿ ಕೂಡ ಅಷ್ಟೇ ಉದ್ದದ ಗಡಿಯಂತೆ ಇದೆ. ಸರಿಯಾದ ಉತ್ತರವನ್ನು ಯಾರೆಲ್ಲ ಕಳಿಸಿದ್ರು ಅಂತ ನೋಡೋದಾದ್ರೆ, ಎನ್ ಆರ್ ಪ್ರಸಾದ್ ರಾಜ ವಿಜಯನಗರದಿಂದ, ಭೂಮಿಕಾ ಬಸವರಾಜ್ ಕೆಂಗೇರಿಯಿಂದ, ದಿಲೀಪ್ ಕಲ್ಯಾಣ್ಕರ್ ವಿಜಯನಗರದಿಂದ, ಶ್ರೀಲಕ್ಷ್ಮಿ ಗುರುರಾಜ್ ಟೆಲಿಕಾಂ ಲೇಔಟ್ನಿಂದ, ನುಂಕಪ್ಪ ಕಾಂಬಳೆ ಮೊಳಕಾಲ್ಮೂರಿನಿಂದ, ಸುಜಾತ ಗಂಗಾಧರ ಸ್ವಾಮಿ ಹೊಸಪೇಟೆಯಿಂದ, ಹುಬ್ಬಳ್ಳಿಯ ಲೋಹ್ಯಾನಗರದಿಂದ ಚನ್ನಬಸಪ್ಪ ಕರಮಡಿ, ಹಾಗೆ ಭೋಜರಾಜ್ ಕಾಮ್ನಳ್ಳಿ ಪಂಜಾಬಿನಿಂದ, ಮೀನಾಕ್ಷಿ 8ನೇ ಮೈಲಿಯಿಂದ, ರಮೇಶ್ ಗುಟ್ಟೆ ಮಧುಗಿರಿಯಿಂದ, ಶಿವರಾಜ್ ಗಬ್ಬೂರಿನಿಂದ, ಶುಭಶೆಟ್ಟಿ ಚಿಕ್ಕಮಗಳೂರಿನಿಂದ, ಇನ್ನೂ ಬಹಳಷ್ಟು ಜನ ಸರಿಯಾದ ಉತ್ತರವನ್ನು ಕಳಿಸಿಕೊಟ್ಟಿದ್ದಾರೆ. ಸದ್ಯಕ್ಕೆ ಸರಿಯಾದ ಉತ್ತರ ಏನಾಗಿತ್ತು? ಬಹಳಷ್ಟು ಜನ ಅಮೆರಿಕ ಅಂತಷ್ಟೇ ಹೇಳಿದ್ರಿ, ಇನ್ನು ಕೆಲವರು ಕೆನಡಾ ಅಂತ ಹೇಳಿದ್ರಿ, ಇನ್ನು ಕೆಲವರು ರಷ್ಯಾ ಕಡೆ ಹೋದ್ರಿ. ಸದ್ಯಕ್ಕೆ ಸರಿ ಉತ್ತರ ಏನಾಗಿತ್ತು ಅಂತ ಹೇಳಿ ನೋಡೋದಾದ್ರೆ, ಕೆನಡಾ ಮತ್ತು ಅಮೆರಿಕ. ನನ್ನ ಪ್ರಶ್ನೆ ಸ್ಪಷ್ಟವಾಗಿತ್ತು, ಯಾವ ಎರಡು ದೇಶಗಳ ನಡುವೆ ಅನ್ನುವಂಥದ್ದು. ಸೊ ಕೆಲವರು ಅಮೆರಿಕ ಅಂತಷ್ಟೇ ಹೇಳಿದ್ರಿ, ಇನ್ನು ಕೆಲವರು ಕೆನಡಾ ಅಂತಷ್ಟೇ ಹೇಳಿದ್ರಿ, ಹಾಗಾಗಿ ನಾನು ಅಂಥವರ ಉತ್ತರವನ್ನು ಕನ್ಸಿಡರ್ ಮಾಡಿಲ್ಲ. ಕೆನಡಾ ಮತ್ತು ಅಮೆರಿಕ ಎರಡೂ ದೇಶಗಳ ಹೆಸರನ್ನು ಮೆನ್ಷನ್ ಮಾಡಿದರೆ ಮಾತ್ರ ಅದು ಸರಿ ಉತ್ತರ. ಸರಿ ಸುಮಾರು 8,891 ಕಿಲೋಮೀಟರ್ ಉದ್ದದ ಅಂತಾರಾಷ್ಟ್ರೀಯ ಗಡಿಯನ್ನು ಈ ಎರಡೂ ದೇಶಗಳು ಹೊಂದಿದೆ, ಕೆನಡಾ ಹಾಗೆ USA ಅಮೆರಿಕಾ. ಓಕೆ, ಸರಿಯಾದ ಉತ್ತರ ಗೊತ್ತಾಯ್ತಲ್ಲ. ಹಾಗಿದ್ರೆ ಮತ್ತೊಂದು ಪ್ರಶ್ನೆ ಏನು ಅಂತ ನೋಡೋದಕ್ಕಿಂತ ಮುಂಚೆ ಸಂದೇಶ ಕಳಿಸಿ, ಏನು ಮಾಡೋದು ರಮ್ಯಾ, ಸಿಗ್ನಲ್ ಪ್ರಾಬ್ಲಮ್ ಆಗೋಯ್ತು, ದಯವಿಟ್ಟು ಆ ಪಾಯಿಂಟ್ ಯಾವುದು ಅನ್ನೋದನ್ನ ಮತ್ತೊಮ್ಮೆ ಹೇಳ್ಬಿಡಿ. ಭೂಮಿ ಮೇಲೆ ಮನುಷ್ಯರು ವಾಸಿಸುವ ಸ್ಥಳದಿಂದ ಅತಿ ದೂರದಲ್ಲಿರುವಂತ ಬಿಂದು ಪ್ರಶ್ನೆ ಕೇಳಿದ್ರಲ್ಲ, ಆ ಉತ್ತರ ಮತ್ತೊಮ್ಮೆ ಹೇಳಕ್ಕಾಗತ್ತಾ ಅನ್ನೋ ಸಂದೇಶ ಬಂದಿದೆ. ಪರವಾಗಿಲ್ಲ, ಹೇಳ್ತೀನಿ. ಪಾಯಿಂಟ್ ನೆಮೋ ಸರಿಯಾದ ಉತ್ತರ. ಪೆಸಿಫಿಕ್ ಸಾಗರದ ಮಧ್ಯದಲ್ಲಿ ಇರುವಂಥದ್ದು, ಬಾಹ್ಯಾಕಾಶ ನಿಲ್ದಾಣದಲ್ಲಿರುವಂಥ ಗಗನಯಾತ್ರಿಗಳು ಮಾತ್ರ ಈ ಒಂದು ಪಾಯಿಂಟಿಗೆ ಹತ್ತಿರ ಇರ್ತಾರೆ. ಸೊ ಪಾಯಿಂಟ್ ನೆಮೋ ಸರಿಯಾದ ಉತ್ತರ ಆಗಿತ್ತು. ಓಕೆ, ಸದ್ಯಕ್ಕೆ ನಾವೀಗ ಮುಂದಿನ ಪ್ರಶ್ನೆಗೆ ಹೋಗ್ಬಿಡೋಣ. ಸ್ವಲ್ಪ ಕುದಿಬೇಡಿ, ಕೋಪ ಮಾಡ್ಕೋಬೇಡಿ, ಏನ್ರಿ ಇದು ಮತ್ತೆ ಮತ್ತೆ ಹೇಳ್ತಾರೆ ಅಂತ. ಯಾಕಂದ್ರೆ ಮನುಷ್ಯರು ಮಾತ್ರ ಕುದಿಯೋದಿಲ್ಲ, ನದಿ ಕೂಡ ಕುದಿಯತ್ತಂತೆ. ನನ್ನ ಪ್ರಶ್ನೆ ಇದೆ, ಯಾವ ನದಿಯನ್ನು ಕುದಿಯುವ ನದಿ ಎಂದು ಕರೀತಾರೆ? ಯಾವ ನದಿಯನ್ನು ಕುದಿಯುವ ನದಿ ಎಂದು ಕರೀತಾರೆ? ಸರಿಯಾದ ಉತ್ತರ ಬರಲಿ ನಮ್ಮ ವಾಟ್ಸಪ್ ಸಂಖ್ಯೆಗೆ 9480901013 ನಮ್ಮ ನಂಬರ್.

ನಮ್ಮ ಸಂದೇಶ ಕೂಡ ನಿಮ್ಮ ಇನ್ಬಾಕ್ಸ್ನಲ್ಲೇ ಅಂಥೇಳಿ ಭಾಳಷ್ಟು ಜನ ಈಗಲಾದರೂ ಓದಿ ರಮ್ಯಾ ನಮ್ಮ ಹೆಸರು ಅಂತ ಹೇಳ್ತಾ ಇದ್ದೀರಾ. ಖಂಡಿತವಾಗಿ ಕೂಡ ಎಲ್ಲರ ಹೆಸರು ಓದೋ ಪ್ರಯತ್ನ ಈ ಒಂದು ಗಂಟೆಯ ಕಾಲಾವಧಿಯಲ್ಲಿ ಖಂಡಿತ ಪ್ರಯತ್ನಪೂರ್ವಕವಾಗಿ ನಡೀತಾ ಇದೆ. ಸೊ ಪ್ರತಿ ಪ್ರಶ್ನೆಗೆ ಸರಿ ಉತ್ತರ ಕೊಟ್ಟಂತಹ 10 ಕೆಳಗರ ಹೆಸರನ್ನು ಹೇಳಲಾಗುತ್ತೆ. ಆದಷ್ಟು ಹೆಸರು ರಿಪೀಟ್ ಆಗದೇ ಇರೋ ಹಾಗೆ ಟ್ರೈ ಮಾಡುವಂಥ ಪ್ರಯತ್ನ ನಿಜಕ್ಕೂ ಪ್ರಾಮಾಣಿಕವಾಗಿ ಸಾಗ್ತಾ ಇದೆ. ಇದರೊಟ್ಟಿಗೆ ಹಾಡುಗಳ ಸುರಿಮಳೆಗೆ ನಿಮ್ಮ ಅಭಿನಂದನೆಗಳ ಮಹಾಪುರ ಕೂಡ ನನ್ನನ್ನು ತಲುಪಿದೆ. ಧನ್ಯವಾದಗಳು ಆ ಸಂದೇಶಕ್ಕೆ. ನಾನೀಗ ಕೇಳಿದ್ದೆ, ಯಾವ ನದಿಯನ್ನು ಕುದಿಯುವ ನದಿ ಅಂತ ಹೇಳಿ ಕರೀತಾರೆ ಅಂತ ಹೇಳಿ ರಘುನಾರಾಯಣ್ ಬೆಂಗಳೂರಿನಿಂದ ಸರಿ ಉತ್ತರ ಕೊಟ್ಟಿದ್ರು. ಮಂಜುನಾಥ ಲಗ್ಗೆರೆಯಿಂದ, ಗುರುರಾಜ್ ಕುಟುಂಬ ವಿರೂಪಾಕ್ಷಪುರದಿಂದ, ಕೃತಿಕಾ ಗಣೇಶ್ ಮಾರತಹಳ್ಳಿಯಿಂದ, ಸುನಿಲ್ ಅಂಟಾಳಮರದ ಮುನಿರಾಬಾದ್ನಿಂದ, ಪುಷ್ಪ ಶಾನುಭೋಗರ ಗದಗ್ನಿಂದ, ರಮ್ಯಾ ನೆಲಮಂಗ್ಲ ಈಗ ರಮ್ಯಾ ಅನ್ನೋರು ಮಲ್ನಾಡ್ ಚಿಕ್ಕಮಗಳೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಆನಂದ್ ಅದೋನಿ ಸಿಂಧನೂರಿನಿಂದ, ಕೃಪಾ ಉಮೇಶ್ ಮಂಡಿಕಲ್ನಿಂದ, ಹನುಮಂತೇಗೌಡರು ಹಾಡ್ಲಿಯಿಂದ ಗೀತಾವರ ಉತ್ತರ ಸರಿಯಿತ್ತು. ಶಿವಪ್ರದಾ ಅರವಿಂದ ಕೆಂಗೇರಿ ಉಪನಗರದಿಂದ ಸರಿಯಾದ ಉತ್ತರವನ್ನು ಕಳಿಸಿಕೊಟ್ಟಿದ್ರು. ಇನ್ನು ಬಹಳಷ್ಟು ಜನರ ಉತ್ತರ ಸರಿ ಇತ್ತು. ಸರಿಯಾದ ಉತ್ತರ ಏನಾಗಿತ್ತು? ಕುದಿಯುವ ನದಿ. ಸದ್ಯಕ್ಕೆ ನನ್ನ ಹೆಸರು ಹೇಳಿಲ್ಲ ಅಂತ ನೀವು ಕುದಿತಾ ಇರ್ಬೋದು, ಬೇಡ ಕೋಪ, ಒಳ್ಳೇದಲ್ಲ. ಶೆನಾಯ್ ಟೆಂಪಿಷ್ಕಾ ಅನ್ನುವಂಥ ನದಿ, ಶೆನಾಯ್ ಟೆಂಪಿಷ್ಕಾ ಅನ್ನುವಂಥ ನದಿ ಪೆರು ಅಲ್ಲಿ ಇರುವಂಥದ್ದಿದು. ಈ ನದಿಯಲ್ಲಿ ಬಿದ್ದಂಥ ಪ್ರಾಣಿಗಳಿರಲಿ ಮನುಷ್ಯರಲ್ಲಿ ತಕ್ಷಣ ಹಂಗೆ ಬೆಂದು ಹೋಗ್ಬಿಡ್ತಾರಂತೆ. ಯಾಕೆ ಅಂತ ಹೇಳಿದ್ರೆ, ಇದರ ತಾಪಮಾನ, ಈ ನೀರಿನ ತಾಪಮಾನ ಸರಿಸುಮಾರು 90 ಡಿಗ್ರಿ ಸೆಲ್ಸಿಯಸ್ ಇರುತ್ತಂತೆ. ಹಾಗಾಗಿ ಇದನ್ನು ಕುದಿಯುವ ನದಿ ಅಂತ ಹೇಳಿ ಕರೆಯಲಾಗತ್ತೆ. ಓಕೆ, ಸೊ ನನ್ನ ಹೆಸರು ಸರಿ ಇತ್ತು. ಯಾಕೆ ನನ್ನ ಉತ್ತರ ಸರಿ ಇದ್ರೂ ನನ್ನ ಹೆಸರು ಹೇಳಲಿಲ್ಲ ಅಂತ ಬಹಳಷ್ಟು ಜನ ಸಂದೇಶವನ್ನು ಕಳಿಸ್ತಾನೆ ಇದ್ದೀರಾ. ನಾನೀಗ ಈಗಾಗಲೇ ಇದಕ್ಕೆ ಪ್ರತಿ ಬಾರಿ ಸಮರ್ಥನೆಯನ್ನು ಕೊಡ್ತಾನೆ ಇದ್ದೀನಿ, ದಯಮಾಡಿ ಅದನ್ನು ಅರ್ಥ ಮಾಡ್ಕೊಳ್ಳಿ. ಓಕೆನಾ? ಶೆನಾಯ್ ಟೆಂಪಿಷ್ಕಾ ಸರಿ ಉತ್ತರ ಆಗಿತ್ತು. ಪೆರುವಿನಲ್ಲಿ ಇರೋವಂಥ ನದಿ ಇದು. 90 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಇರುತ್ತೆ. ಒಮ್ಮೆ ಇದರಲ್ಲಿ ಬಿದ್ದರೆ ಅಷ್ಟೇ. ಓಕೆನಾ? ಮತ್ತೊಂದು ಪ್ರಶ್ನೆ ಸರಿ ಉತ್ತರ ಬರಲಿ ನಮ್ಮ ವಾಟ್ಸಪ್ ಸಂಖ್ಯೆಗೆ. ನದಿಯ ನೀರು ಸಮುದ್ರ ಸೇರುತ್ತೆ, ಸಾಗರ ಸೇರುತ್ತೆ ಅನ್ನೋದು ಗೊತ್ತಿರುವಂಥದ್ದೇ. ಆದರೆ

ಇದರಿಂದ ಟ್ವಿಸ್ಟ್ ಏನಪ್ಪ ಅಂದರೆ, ಈ ನದಿಯ ನೀರು ಸಮುದ್ರವನ್ನು ಸೇರದೆ ಮರುಭೂಮಿಯಲ್ಲೇ ಕಣ್ಮರೆಯಾಗುತ್ತೆ. ಅದು ಭಾರತದ ಒಂದು ನದಿ, ಯಾವುದು ಅದು ಅನ್ನೋದು ನನ್ನ ಪ್ರಶ್ನೆ. ನದಿಯ ನೀರು ಸಮುದ್ರವನ್ನು ಸೇರದೆ ಮರುಭೂಮಿಯಲ್ಲೇ ಕಣ್ಮರೆಯಾಗುವ ಭಾರತದ ಈ ನದಿ ಯಾವುದು? ಸರಿ ಉತ್ತರ ಬರಲಿ ನಮ್ಮ ವಾಟ್ಸಪ್ ಸಂಖ್ಯೆಗೆ 9480901013 ನಮ್ಮ ನಂಬರ್.

ಆಹಾ, ಹಾಡುಗಳನ್ನ ಕೇಳ್ತಾ ಇದ್ರೆ ಪ್ರಶ್ನೆಗೆ ಉತ್ತರ ಹುಡ್ಕೋದಾ, ಹಾಡು ಕೇಳಿಸ್ಕೊಳ್ಳೋದಾ, ಯಾವ ಕೆಲಸ ಅಂತ ಮಾಡೋದು, ಇಷ್ಟು ಕಾಟ ಕೊಡ್ತಾ ಇದ್ದೀರಾ ಅಂತ ಹೇಳಿ ಅನ್ಕೊಳ್ತಾ ಇದ್ದೀರಾ. ಬ್ಯೂಟಿಫುಲ್ ಕನ್ನಡ ಚಿತ್ರರಂಗದ 80-90 ಗೀತೆಗಳ ಸೊಗಸು ಸೊಬಗು ಸೊಗಡನ್ನ ಸವಿತಾ ಇದ್ದೀವಿ ಈ ಹೊತ್ತಲ್ಲಿ. ಅದ್ರ ಜೊತೆಗೆ ಪ್ರಶ್ನೆಗಳು ಕೂಡ ನಿಮ್ಮ ಜೊತೆ ಆಗ್ಬಿಟ್ಟಿದೆ. ನಾವು ಪ್ರಶ್ನೆ ಕೇಳಿ ಆಗಿತ್ತು, ನದಿಯ ನೀರು ಸಮುದ್ರವನ್ನ ಸೇರದೆ ಮರುಭೂಮಿಯಲ್ಲೇ ಕಣ್ಮರೆಯಾಗುವಂತಹ ಭಾರತದ ನದಿ ಯಾವುದು?

ಎಂಬುದು ನನ್ನ ಪ್ರಶ್ನೆ ಆಗಿತ್ತು. ಮಹಾಲಕ್ಷ್ಮಿ ಮಾಚಹಳ್ಳಿಯಿಂದ ಸರಿ ಉತ್ತರ ಕಳಿಸಿಕೊಟ್ಟಿದ್ದಾರೆ. ಬಾಬಾ ಕಲ್ಯಾಣ್ ಬೆಂಗಳೂರಿನಿಂದ, ಗಜಾನನ್ ಭಟ್ ಬೋಳಿನಮಕ್ಕಿ ಹೊನ್ನಾವರದಿಂದ, ಜಗದಾಂಬಿಕಾ ಹಂಸವೇಣಿಯವರ ಉತ್ತರ ಸರಿ, ವೇದಶೆಟ್ಟಿ ಕಳವರ ಕುಂದಾಪುರದಿಂದ, ಪ್ರಣವ್ ನಾಯಕ್ ಉತ್ತರ ಕನ್ನಡದಿಂದ, ಅನಿಲ್ ಭೀಷಣವರ್ ಶಮನೇವಾಡಿ ಚಿಕ್ಕೋಡಿಯಿಂದ, ಅಶೋಕ್ ಬೆಂಗಳೂರಿನಿಂದ, ಮೋಹನ್ ಎಸ್ ಎನ್ ಚಾಮರಾಜಪೇಟೆಯಿಂದ, ಶಿವನಾಥ್ ಅವರ ಉತ್ತರ ಕೂಡ ಸರಿಯಾಗಿತ್ತು. ಎಸ್, ಸದ್ಯಕ್ಕೆ ಸರಿಯಾದ ಉತ್ತರ ಏನಾಗಿತ್ತು ಅಂಥೇಳಿ ನೋಡೋದಾದರೆ ಸರಿಯಾದ ಉತ್ತರ ಆಗಿತ್ತು ಲೂನಿ ನದಿ. ಇದು ರಾಜಸ್ಥಾನದ ಥಾರ್ ಮರುಭೂಮಿಯಲ್ಲಿ ಹರಿದು ಗುಜರಾತ್ನ ರನ್ ಆಫ್ ಕಚ್ನಲ್ಲಿ ಹಾಗೆ ಇಂಗಿ ಹೋಗ್ಬಿಡತ್ತೆ. ಸೊ ಯಾವುದೇ ಸಮುದ್ರ ಸೇರೋದಿಲ್ಲ, ಲೂನಿ ನದಿ ಸರಿಯಾದ ಉತ್ತರ ಆಗಿತ್ತು. ಮತ್ತೊಂದು ಪ್ರಶ್ನೆ ಕೇಳೇ ಬಿಡ್ಲಾ, ಫಾಸ್ಟಾಗಿ ಉತ್ತರ ಕೊಟ್ಬಿಡಿ. ಗಂಗಾ ನದಿಯು ಬಾಂಗ್ಲಾದೇಶವನ್ನು ಪ್ರವೇಶಿಸಿದಾಗ ಅದನ್ನು ಯಾವ ಹೆಸರಿನಿಂದ ಕರೀಲಾಗತ್ತೆ? ನಮ್ಮ ಗಂಗಾ ನದಿ ಏನಿದೆ, ಈ ಗಂಗಾ ನದಿ ಬಾಂಗ್ಲಾದೇಶವನ್ನು ಪ್ರವೇಶ ಮಾಡಿದಾಗ ಅದನ್ನು ಯಾವ ಹೆಸರಿನಿಂದ ಅಲ್ಲಿ ಕರೀತಾರೆ? ಸರಿಯಾದ ಉತ್ತರ ಕಳಿಸಿ ನಮ್ಮ ವಾಟ್ಸಪ್ ಸಂಖ್ಯೆಗೆ.

ಒಂದು ಪಪ್ಪಿ ಡ್ಯಾಡಿಗೆ, ಒಂದು ಪಪ್ಪಿ ಮಮ್ಮಿಗೆ, ಮಮ್ಮಿ ಕೊಟ್ಟ ಪಪ್ಪಿ ಸಿಹಿ

ಒಲವು ಅನ್ನೋದೊಂದು ಬದುಕಿನಲ್ಲಿ ಜೊತೆಯಾಯಿತು ಅಂತ ಹೇಳಿದ್ರೆ ಅದೊಂಥರ ಸುಖದ ಹೂಬನ ಅನ್ನೋದು ಖಂಡಿತ ಸುಳ್ಳಾಗೋದಿಲ್ಲ. ಪ್ರಶ್ನೆ ಕೇಳಿಯಾಗಿತ್ತು, ಗಂಗಾ ನದಿಯು ಬಾಂಗ್ಲಾದೇಶವನ್ನು ಪ್ರವೇಶ ಮಾಡಿದಾಗ ಅದನ್ನು ಯಾವ ಹೆಸರಿನಿಂದ ಕರೆಯಲಾಗುತ್ತೆ ಅನ್ನೋದು ನನ್ನ ಪ್ರಶ್ನೆ ಆಗಿತ್ತು. ಸರಿಯಾದ ಉತ್ತರ ಕಳಿಸ್ಕೊಟ್ಟಿದ್ದಾರೆ ನೇತ್ರಾ ಕಿಂಗೇರಿಯಿಂದ, ದತ್ತು ಕಲಬುರಗಿಯಿಂದ, ಸೋಮಶೇಖರ್ ಶಾಮನೂರಿನಿಂದ, ಭುಜಂಗರಾಯ ಗಬ್ಬೂರಿನಿಂದ, ಹರ್ಷಿತಾ ಅವರ ಉತ್ತರ ಸರಿಯಾಗಿದೆ, ಹ್ಯಾಬಿಲ್ ರಾಘವೇಂದ್ರ ಭದ್ರಾವತಿಯಿಂದ, ಜನಾರ್ದನ ಹೊನ್ನಗೊಂಡನಹಳ್ಳಿಯಿಂದ, ನಾಗೇಂದ್ರ ಈಚಲಬೀಡುವಿಂದ, ವಸುಧಾ ತೀರ್ಥಹಳ್ಳಿಯಿಂದ, ಸುನಂದ ಸ್ಕಂದಾಲಯಿಂದ. ಎಸ್, ಇನ್ನೂ ಬಹಳಷ್ಟು ಜನ ನಮ್ಮ ಹತ್ರ ಕೂಡ ಸರಿ ಇತ್ತು ಅಲ್ವಾ ರಮ್ಯ ಅಂತ ಕೇಳಿದ್ರೆ ಖಂಡಿತ ಸರಿ ಇತ್ತು. ಸೊ ಸದ್ಯಕ್ಕೆ ಸರಿ ಉತ್ತರ ಏನಾಗಿತ್ತು? ಪದ್ಮಾ ನದಿ ಅಂತ ಹೇಳಿ ಕರೀತಾರೆ. ನಮ್ಮಲ್ಲಿ ಗಂಗಾ ನದಿ ಬಾಂಗ್ಲಾನ ಪ್ರವೇಶ ಮಾಡಿದ ತಕ್ಷಣ ಪದ್ಮಾ ನದಿ ಆಗ್ಬಿಡತ್ತೆ. ಸೊ ಪದ್ಮಾ ಅನ್ನುವಂಥ ಹೆಸರಿನಿಂದ ಗಂಗಾ ನದಿಯನ್ನು ಬಾಂಗ್ಲಾದೇಶದಲ್ಲಿ ಕರೀತಾರೆ. ಓಕೆ, ಇದಾಗಿತ್ತು ಇವತ್ತಿನ ಹೊಂಬೆಸಲು. ಮಾಹಿತಿ ಜೊತೆಗೆ ಹಾಡುಗಳು ನಿಜಕ್ಕೂ ನಿಮ್ಮ ಮನಸ್ಸಿಗೆ ಖುಷಿ ಕೊಟ್ಟಿದೆ ಅನ್ನೋದನ್ನು ನಾನು ಭಾವಿಸ್ತೀನಿ. ನಿಮ್ಮ ಸಂದೇಶಗಳ ಮೂಲಕ ಅದೊಂದು ರೀತಿ ಸಾಬೀತು ಕೂಡ ಆಯಿತು. ಸದ್ಯಕ್ಕೆ 4 ಗಂಟೆಗೆ ನಿಮ್ಮ ಜೊತೆ ಮಾತುಕತೆ, ನವೋದ್ಯಮ ಅಥವಾ ನವ ಉದ್ಯಮಿಗಳ ಬಗ್ಗೆ ಮಾತಾಡೋಣ. ಸೊ ಒಂದು ಸ್ಟಾರ್ಟಪ್ ಕಂಪನಿ ಅಥವಾ ಸ್ಟಾರ್ಟಪ್ನ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿದ್ರೆ ಅದು ಅಷ್ಟು ಸುಲಭದ ಕೆಲಸ ಅಲ್ಲ. ಎಷ್ಟೋ ಸಲ ನಾವು ಇನ್ನೊಬ್ಬರ ಕೈ ಕೆಳಗಡೆ ಕೆಲಸ ಮಾಡಬಾರ್ದು, ನಾವೇ ಏನಾದರೂ ಮಾಡಬೇಕು ಅಂತ ಯೋಚನೆ ಮಾಡ್ತಿರುವಾಗ ಒಂದಷ್ಟು ಗುಣಲಕ್ಷಣಗಳನ್ನು, ರೀತಿ ನೀತಿಗಳನ್ನು, ಅಜೆಂಡಾಗಳನ್ನು ಇಟ್ಕೊಂಡ್ರೆ ಎಷ್ಟು ಸಹಾಯ ಆಗುತ್ತೆ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಸಾಗೋಣ 4 ಗಂಟೆಯ ಕಾರ್ಯಕ್ರಮದಲ್ಲಿ. ಎಸ್, ಹಾಗಿದ್ರೆ ಏನು ಮಾಡಬೇಕು? ಬೆಂಗಳೂರು ಬಿಸ್ನೆಸ್ ಬಜ್ ಟ್ಯೂನ್ ಮಾಡಿಕೊಂಡು ಕೇಳಬೇಕು 4 ಗಂಟೆಗೆ. ಸೊ ನಾನು ನಿಮ್ಮ ಜೊತೆ ಹಾಗೇ ಇರ್ತೀನಿ, ನಿಮ್ಮ ಆರ್ ಜೆ ರಮ್ಯ. ಟ್ಯೂನ್ ಮಾಡ್ಕೊಂಡು ಕೇಳ್ತಾ ಇರಿ, ಇದು FM Rainbow 101.3 ಕನ್ನಡ ಕಾಮನಬಿಲ್ಲು.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್
1: 101.3 ಎಫ್ಎಂ ರೇನ್ಬೋ ಕನ್ನಡ ಕಾಮನಿಗಳನ್ನ ಟ್ಯೂನ್ ಮಾಡಿದ್ದೀರಿ. 4:56 ಹೊತ್ತಿನಲ್ಲಿ ಬ್ಯಾಂಗ್ಳೂರು ಬಿಸ್ನೆಸ್ ಬಜ್ ಕಾರ್ಯಕ್ರಮದಲ್ಲಿ ಮಂಗಳವಾರದ ಈ ಸಂಜೆಯ ಹೊತ್ತಿನಲ್ಲಿ ನಾನು ನಿಮ್ಮ ಜೊತೆಯಾಗಿದ್ದೀನಿ, ನಿಮ್ಮ ಆರ್ಜೆ ರಮ್ಯಾ. ಈಗಾಗಲೇ ಹೇಳಿ ಆಯ್ತು ನಾನು ಯಾವ ವಿಚಾರದ ಬಗ್ಗೆ ಮಾತುಕತೆ ಅನ್ನೋದನ್ನ. ಎಸ್, ಈಗಷ್ಟೇ ಟ್ಯೂನ್ ಮಾಡಿದ್ವಿ ರಮ್ಯಾ ಅನ್ನೋರಿಗೆ ಖಂಡಿತ ಮತ್ತೊಮ್ಮೆ ಹೇಳ್ತೀನಿ. ಸಾಮಾನ್ಯವಾಗಿ ಒಂದು ಉದ್ಯಮ ನಡೆಸೋದು ಅಥವಾ ಯಶಸ್ವಿ ಉದ್ಯಮಿಗಳಾಗೋದು ಅಂತ ಹೇಳಿದ್ರೆ ಖಂಡಿತ ಅದು ಸುಲಭದ ಸಂಗತಿ ಅಲ್ಲವೇ ಅಲ್ಲ. ಅಪಾರ ಪರಿಶ್ರಮ ಬೇಕು, ಬುದ್ಧಿವಂತಿಕೆ ಬೇಕು, ಹಣಕಾಸಿನ ಲೆಕ್ಕಾಚಾರ ಇರಬೇಕು, ಜೊತೆಗೆ ಪರಿಣಾಮಕಾರಿ ತಂತ್ರಗಳನ್ನು ಬಳಸಿ ಸ್ಪರ್ಧೆಗಳನ್ನು ಗೆಲ್ಲಬೇಕು ಅಲ್ವೇ. ಹಾಗಿದ್ರೆ ಇವತ್ತಿನ ಸ್ಪರ್ಧಾತ್ಮಕ ಯುಗದಲ್ಲಿ ಉದ್ಯಮದಲ್ಲಿ ಯಶಸ್ವಿಯಾಗೋದಕ್ಕೆ ಅಥವಾ ಒಂದು ಸ್ಟಾರ್ಟ್ಅಪ್ ಮಾಡೋದಕ್ಕೆ ಸರಿಯಾದ ಯೋಜನೆ ಇರಬೇಕು, ಜೊತೆಗೆ ಯಶಸ್ವಿಯಾಗಿ ಯೋಜನೆಯನ್ನು ಕಾರ್ಯರೂಪಕ್ಕೆ ತರೋದೂ ಕೂಡ ಅಷ್ಟೇ ಮುಖ್ಯ. ಇದಕ್ಕಾಗಿ ಕೆಲವೊಂದು ಅಭ್ಯಾಸಗಳನ್ನು ರೂಢಿ ಮಾಡಿಕೊಂಡಿದ್ದರೆ ಖಂಡಿತ ಸ್ಟಾರ್ಟ್ಅಪ್ ಮಾಡೋದು ಕಷ್ಟ ಅಲ್ವೇ ಅಲ್ಲ ಅಂತ ಹೇಳ್ತಾರೆ ತಜ್ಞರು. ಹಾಗಾದರೆ ಈ ಉದಯೋನ್ಮುಖ ತಾರೆಯರಿದ್ದಾರಲ್ಲ ಈ ಸ್ಟಾರ್ಟ್ಅಪ್ ಕಂಪ್ಗಳಲ್ಲಿ ಅಥವಾ ಉದ್ಯಮದ ಟೈಟನ್ಸ್ನಲ್ಲಿ, ಈ ಉದಯೋನ್ಮುಖ ತಾರೆಗಳು ಅನುಸರಿಸುವಂಥ ಕೆಲವೊಂದು ಅಭ್ಯಾಸಗಳ ಬಗ್ಗೆ ಇವತ್ತು ನಾವು ಮಾತಾಡ್ತಾ ಸಾಗೋಣ. ನಿಮ್ಮ ಪ್ರಕಾರ ಯಾವುದೇ ಒಂದು ಹೊಸ ಉದ್ಯಮನ ನೀವು ಸ್ಟಾರ್ಟ್ ಮಾಡ್ತೀರಾ ಅಂತ ಇದ್ದರೆ, ಅದೊಂದು ಸಣ್ಣ ಗುಡಿ ಕೈಗಾರಿಕೆ ಇರ್ಬೋದು ಅಥವಾ ದೊಡ್ಡ ಮಟ್ಟಿಗಿನ ಉದ್ಯಮಕ್ಕೆ ಕೈ ಹಿಡ್ತೀವಿ ಅಂತ ಹೇಳಿ ದೊಡ್ಡದೇ ಒಂದು ಉದ್ಯಮನ ನೀವು ಪ್ರಾರಂಭ ಮಾಡೋದಿರ್ಬೋದು, ಯಾವುದೇ ಆದರೂ ಸರಿ, ನಿಮ್ಮ ಪ್ರಕಾರ ಇರಬೇಕಾದಂಥ ಅಭ್ಯಾಸಗಳು ಯಾವುದು, ನೀವೇನು ಹೇಳ್ತೀರಾ ಹೇಳಿ. ಈ ತಜ್ಞರ ಪ್ರಕಾರ ಇರುವಂಥ ಅಭ್ಯಾಸಗಳ ಬಗ್ಗೆ ನಾನು ಹೇಳ್ತೀನಿ. ಈ ಹೊತ್ತಲ್ಲಿ ನಿಮ್ಮ ಮಾತು, ನಿಮ್ಮ ಸಂದೇಶ, ಜೊತೆಗೆ ನನ್ನ ಮಾತಿನ ಜೊತೆ ಸಾಗೋಣ ಸಂಜೆಯ ಈ ಹೊತ್ತಿನ ಬ್ಯಾಂಗ್ಳೂರ್ ಬಿಸ್ನೆಸ್ ಬಸ್ ಕಾರ್ಯಕ್ರಮದಲ್ಲಿ. ಟ್ಯೂನ್ ಮಾಡ್ಕೊಂಡು ಕೇಳ್ತಾ ಇರಿ, ಇದು FM ರೇನ್ಬೋ 101.3 ಕನ್ನಡ ಕಾಮನವಿಲ್ಲು. ನಾನು ನಿಮ್ಮ ಅರ್ಜಿ ರಮ್ಯಾ.

ಕದ್ದು ಮುಚ್ಚಿ ಎಲ್ಲ ಹಾಗೆ ಸ್ಟಾರ್ಟ್ಅಪ್ನ ಸ್ಟಾರ್ಟ್ ಮಾಡಬಾರ್ದು. ಏನೇ ನಾವು ಉದ್ಯಮ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿದ್ರು ರಾಜಾರೋಷವಾಗಿ ಆಹ ತುಂಬ ತಂತ್ರಗಾರಿಕೆಯಿಂದ ಸ್ಟಾರ್ಟ್ ಮಾಡಬೇಕು ಅಂತ ಹೇಳ್ತೀರಾ. ಇರಲಿ, ಸದ್ಯಕ್ಕೆ ಏನೋ ಒಂದು ಉದ್ಯಮವನ್ನು ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿ ನಾವು ನಿಂತ್ವಿ ಅಂದಮೇಲೆ ಒಂದಷ್ಟು ಅಭ್ಯಾಸಗಳನ್ನು ಅರ್ಥ ಮಾಡ್ಕೊಳ್ಬೇಕಾಗಿದ್ದು ತುಂಬಾ ಮುಖ್ಯ ಆಗುತ್ತೆ. ತಜ್ಞರು ಹೇಳೋ ಪ್ರಕಾರ ಮೊದಲನೇದಾಗಿ ನಮ್ಮಲ್ಲಿ ಗುರಿ ಉತ್ಸಾಹ ಎರಡೂ ಇರಲೇಬೇಕು. ಯಾವುದೇ ಒಂದು ವ್ಯಾಪಾರ

ಕಲ್ಪನೆ ಇಟ್ಕೊಂಡು ನಾವು ಅಲ್ಲಿಗೆ ಹೋಗಿ ತಲುಪಬೇಕು, ಆ ಒಂದು ಇಂಡಸ್ಟ್ರಿನ ಸ್ಟಾರ್ಟ್ ಮಾಡಬೇಕು ಅಂಥೇಳಿ ನಾವು ಗುರಿಯನ್ನು ಹೊಂದಿರಬೇಕು, ನಿಖರವಾಗಿರಬೇಕು ಆ ಗುರಿ. ಜೊತೆಗೆ ನಿರಂತರವಾಗಿ ನಮ್ಮಲ್ಲಿ ಆ ಶಕ್ತಿಯನ್ನು ಉತ್ಪಾದನೆ ಮಾಡುವಂಥ ಉತ್ಸಾಹ ಇರಬೇಕು. ಇಲ್ಲ, ಗುರಿ ತಲುಪೋದಕ್ಕೆ ಶಕ್ತಿ ಬೇಕಲ್ವಾ, ಅದೇ ಇಲ್ಲ ಅಂತ ಹೇಳಿದ್ರೆ ಹೇಗೆ ಸಾಧ್ಯ? ಹಾಗಾಗಿ ಆ ಗುರಿಯನ್ನು ತಲುಪೋದಕ್ಕೆ ಬೇಕಾದಂಥ ಶಕ್ತಿಗೆ ಉತ್ಪಾದನೆ ಮಾಡುವಂಥ ಉತ್ಸಾಹ ನಮ್ಮಲ್ಲಿ ಯಾವತ್ತಿಗೂ ಹಾಗೆ ಇರಬೇಕು. ಪ್ರತಿಯೊಂದು ಮಹತ್ವದ ಸಾಹಸ ಕೂಡ ಒಂದು ಸಣ್ಣ ಕನಸಿನೊಂದಿಗೆನೆ ಆರಂಭ ಆಗೋದು. ಹಾಗಾಗಿ ಕನಸುಗಳನ್ನು ಕಾಣೋದು ಬಿಡಬೇಡಿ, ಕಲ್ಪನೆಗಳನ್ನು ನೀವೇ ಮಾಡಿಕೊಳ್ಳಿ. ಹೀಗೆ ಹೋದರೆ ಹೇಗಾಗ್ಬೋದು, ದೊಡ್ಡದಾಗಿ ಇಂಡಸ್ಟ್ರಿ ಬೆಳೀತು ಅಂತ ಹೇಳಿದ್ರೆ ಹೇಗೆಲ್ಲ ಹೆಸರು ಸಂಪಾದಿಸ್ಬೋದು, ಹೇಗೆಲ್ಲ ದುಡ್ಡು ಸಂಪಾದಿಸ್ಬೋದು, ಹೀಗೆಲ್ಲ ಒಂದಷ್ಟು ಕಲ್ಪನೆಗಳನ್ನು ಮಾಡಿಕೊಂಡಾಗ ಅದು ಇನ್ನೊಂದಷ್ಟು ಚೈತನ್ಯವನ್ನು ನಿಮಗೆ ಕೊಡುತ್ತೆ. ಅಷ್ಟೇ ಅಲ್ಲ, ನಿಮಗೊಂದು ನಾವೀನ್ಯತೆಯನ್ನು ಕೂಡ ತಂದುಕೊಡುತ್ತೆ. ಯಾವ ದೃಷ್ಟಿಕೋನದಲ್ಲಿ ನೀವು ಹೆಚ್ಚು ಕೆಲಸ ಮಾಡಬೇಕು, ಕಾರ್ಯೋನ್ಮುಖರಾಗಬೇಕು ಅನ್ನೋದನ್ನು ಅದು ನಿಮಗೆ ಹೇಳ್ಕೊಡುತ್ತೆ. ಹಾಗಾಗಿ ನಮ್ಮಲ್ಲಿ ಗುರಿ, ಉತ್ಸಾಹ, ಒಂದಷ್ಟು ಕನಸುಗಳು ಜೊತೆಯಾಯಿತು ಅಂತ ಹೇಳಿದ್ರೆ ಒಂದು ಇಂಡಸ್ಟ್ರಿ ಸ್ಟಾರ್ಟ್ ಮಾಡೋದಕ್ಕೆ ಅಥವಾ ಒಂದು ಹೊಸ ಸ್ಟಾರ್ಟಪ್ಪಿಗೆ ಅದೊಂದು ನಾಂದಿಯನ್ನು ಹಾಡುತ್ತೆ ಅಂತ ತಜ್ಞರು ಹೇಳ್ತಾರೆ. ನಿಮ್ಮ ಪ್ರಕಾರ ಏನು, ಒಂದು ಹೊಸ ಉದ್ಯಮ ಅಥವಾ ನವೋದ್ಯಮವನ್ನು ನೀವು ಆರಂಭ ಮಾಡಬೇಕು ಅಂದ್ಕೊಂಡಿದ್ರೆ ಮುಖ್ಯವಾಗಿ ಏನಿರಬೇಕು ನಿಮ್ಮ ಪ್ರಕಾರ? ಸಂದೇಶ ಕಳಿಸಿ ನಮ್ಮ ವಾಟ್ಸಪ್ ಸಂಖ್ಯೆಗೆ 9480901013 ನಮ್ಮ ನಂಬರ್.

ಹೌದು, ನಾನು ಉದ್ಯಮಿ ಆಗಬೇಕು ಅನ್ನುವಂಥ ಒಂದು ಹುಚ್ಚು ಸಾಹಸ ಅಂತ ಹೇಳಿ ಕೆಲವರು ಹೇಳ್ತಾರೆ. ಏನಿದು ಸುಮ್ಮ ಸುಮ್ಮನೆ ಹುಚ್ಚುಚ್ಚಾಗಾಡ್ತಾನೆ, ಏನದೆಲ್ಲ ಸುಮ್ಮನೆ ಈಸಿ ಕೆಲಸನ ಒಂದು ಸ್ಟಾರ್ಟ್ ಮಾಡೋದು ಕಂಪನಿ ಅಂತ ಹೇಳಿದ್ರೆ ಅಂತೆಲ್ಲ ಮಾತುಗಳು ಕೇಳಬರುತ್ತೆ ಪ್ರಾರಂಭದಲ್ಲಿ. ಅದನ್ನೆಲ್ಲ ಲೆಕ್ಕಿಸದೆ ನಿಮ್ಮ ಗುರಿ, ನಿಮ್ಮ ಉತ್ಸಾಹ ತುಂಬ ಚೆನ್ನಾಗಿತ್ತು ಅಂತ ಹೇಳಿದ್ರೆ ಖಂಡಿತ ಅದರಲ್ಲಿ ನೀವು ಮುಂದುವರಿಬಹುದು. ಅಷ್ಟಿದ್ರೆ ಸಾಕ? ಅಷ್ಟಿದ್ರೆ ಆಗೋಗ್ಬಿಡುತ್ತಾ ಕೆಲಸ? ನಿರಂತರ ಕಲಿಕೆ ಬೇಕಲ್ವಾ? ಯಾವುದೇ ಕೆಲಸ ಮಾಡಿದ್ರೂ ಕೂಡ ಕಲಿಕೆ ಅನ್ನೋದು ತುಂಬ ಮುಖ್ಯ ಆಗುತ್ತೆ. ಯಾವಾಗಲೂ ಹೇಳ್ತಿದ್ರು ಹಿರಿಯರು, ಗೊತ್ತಿರುವುದು ಹನಿಯಷ್ಟು, ಗೊತ್ತಿಲ್ಲದಿರುವುದು ಸಾಗರದಷ್ಟು ಅಂಥೇಳಿ. ನಾವು ಎಷ್ಟೇ ತಿಳ್ಕೊಂಡ್ರೂ ಕೂಡ ಅದು ಸಾಗರದ ಒಂದು ಹನಿಗಷ್ಟೇ ಸಮವಾಗಿರುತ್ತಂತೆ. ಹಾಗಾಗಿ ನಿರಂತರ ಕಲಿಕೆ ಅನ್ನೋದು ಇರಬೇಕು. ಹಾಗಿದ್ದಾಗ ಮಾತ್ರ ನಾವು ವ್ಯಾಪಾರ ಕ್ಷೇತ್ರದಲ್ಲಿ, ಅಂದರೆ ಯಾವುದೇ ಒಂದು ಇಂಡಸ್ಟ್ರಿ ಅಥವಾ ಬಿಸ್ನೆಸ್ಸಿಗೆ ಬಂದ್ವಿ ಅಂತ ಹೇಳಿದ್ರೆ, ನಾವು ನಿರಂತರ ಕಲಿಕೆ ಇದ್ರೆ ಮಾತ್ರ ವಿಕಸನಗೊಳ್ಳೋದಕ್ಕೆ ಸಾಧ್ಯ ಆಗುವಂಥದ್ದು. ಸೊ ಇವತ್ತು ಕಲಿತಿದ್ದು ನಾಳೆಗದು ಹಳಸಲಾಗತ್ತೆ. ಇವತ್ತಿನ ಸುದ್ದಿ ನಾಳೆಗೆ ಹಳಸಲು ಅಂತ ಹೇಳ್ತಾರಲ್ಲ ಹಾಗೆ, ಹೊಸ ಹೊಸ ತಂತ್ರಜ್ಞಾನ ಪ್ರತಿನಿತ್ಯ ಬರ್ತಾ ಇರೋಂಥ ಈ ಸಮಯದಲ್ಲಿ, ಅದು AI ಟೆಕ್ನಾಲಜಿಯ ಈ ಸಂದರ್ಭದಲ್ಲಿ ನಿರಂತರ ಕಲಿಕೆ ಇಲ್ಲ ಅಂತ ಹೇಳಿದ್ರೆ ನಾವು ಟೆಕ್ನಾಲಜಿ ಮಧ್ಯೆ ಕಳೆದು ಹೋಗ್ಬಿಡ್ತೀವಿ. ಹಾಗಾಗಿ ನಿರಂತರ ಕಲಿಕೆ ಕೂಡ ಅಷ್ಟೇ ಮುಖ್ಯ ಆಗತ್ತೆ. ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ, ನಾವು ಹೊಸ ಉದ್ದಿಮೆಯನ್ನು ಸ್ಥಾಪನೆ ಮಾಡಿದ್ರೆ ಸಮಯ ಪಾಲನೆಗೆ ಮೊದಲ ಆದ್ಯತೆ ಕೊಡ್ತೀವಿ, ಊಟದ ವ್ಯವಸ್ಥೆಗೆ ಕ್ಯಾಂಟೀನ್ ಮಾಡ್ತೀವಿ, ಶಿಸ್ತು ಪಾಲಿಸೋದಕ್ಕೆ ಸಮವಸ್ತ್ರ ಕೊಡ್ತೀವಿ, ಉತ್ತಮ ತರಬೇತಿ ಪಡೆದಂಥ ಕಾರ್ಮಿಕರನ್ನ ಇಟ್ಕೊಳ್ತೀವಿ, ಒಳ್ಳೆ ಸಾರಿಗೆ ವ್ಯವಸ್ಥೆ ಮಾಡಿಸ್ತೀವಿ, ವಿದೇಶಿ ವ್ಯಾಪಾರದೊಂದಿಗೆ ಉತ್ತಮ ಸಂಪರ್ಕ ಇಟ್ಕೊಳ್ತೀವಿ, ಕೆಲಸಕ್ಕೆ ತಕ್ಕ ವೇತನ ನಿಗದಿಪಡಿಸಿ ಕಂಪನಿಯನ್ನು ಸಮರ್ಪಕವಾಗಿ ನಿರ್ವಹಿಸ್ತೀನಿ ಅಂತ ಹೇಳಿ ಬೊಪ್ಪ ವೆಂಕಟೇಶ್ ಅವರು ಬೋಧನಹೊಸಹಳ್ಳಿಯಿಂದ ಹೇಳ್ತಾ ಇದ್ದಾರೆ. ಪ್ರಾರಂಭದಲ್ಲಿ ಹೇಳಿಬಿಟ್ಟಿದರೆ, ನಾನು ಹೊಸ ಉದ್ದಿಮೆಯನ್ನು ಸ್ಥಾಪನೆ ಮಾಡಿದರೆ ಅಂಥೇಳಿ, ಮಾಡಿದ್ರೆ ಈಗಲೇ ನಂದೊಂದು ಜಾಬ್ ಅಪ್ಲಿಕೇಶನ್ ಹಾಕಿದ್ದೀನಿ, ಅಪ್ಲಿಕೇಶನ್ನ ಕನ್ಸಿಡರ್ ಮಾಡಿ, ಓಕೆನಾ? ಸಂದೇಶವನ್ನು ಕಳಿಸಿ ಹೇಳ್ತಾ ಇರೋದು ಯಾರಿದು, ಬಂಡವಾಳ ಮುಖ್ಯ ಅಲ್ವಾ, ಏನೇ ಮಾಡಿದ್ರು ಬಂಡವಾಳ ಬೇಕು ಅಂತ ಹೇಳಿ ಸೋಮಶೇಖರ್ ತಟ್ಟಿ ಹಂಪ ಸಾಗರದಿಂದ ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ. ಹಾಗೆ ಒಂದು ಉದ್ದಿಮೆ ಅಥವಾ ಒಂದು ಕಂಪನಿಯನ್ನು ಸ್ಟಾರ್ಟ್ ಮಾಡೋದು ಅಂದರೆ ಅದೇನು ಮಕ್ಕಳಾಟನ? ಖಂಡಿತ ಅಲ್ಲ. ಅದಕ್ಕೆ ನಿಜವಾಗಿಯೂ ಒಂದು ಕರೆಕ್ಟ್ ಆದಂಥ ಗುರಿ ಇರಬೇಕು. ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿದಾಗ ಒಳ್ಳೆ ಪ್ಲಾನಿಂಗ್ ಇರಬೇಕು, ಜೊತೆಗೆ ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದ್ರ ಅರಿವಿರಬೇಕು. ಫಿನಾನ್ಷಿಯಲಿ ಸಿಕ್ಕಾಪಟ್ಟೆ ಸೌಂಡ್ ಮಾಡುತ್ತೆ, ಹಾಗಾಗಿ ಅದರಲ್ಲೂ ನಾವು ಸಖತ್ ಸ್ಟ್ರಾಂಗ್ ಆಗಿರಬೇಕು. ಸೊ ಮನಿ ಅಷ್ಟೇ ಹಾಕೋದಲ್ಲ, ಎಫರ್ಟ್ಸ್ ಹಾಕಬೇಕು, ಎನರ್ಜಿ ಹಾಕಬೇಕು. ಸೊ ಬಿಸ್ನೆಸ್ ಪ್ರೋಗ್ರೆಸ್ನ ಆಗ ಮಾತ್ರ ನೋಡೋದಕ್ಕೆ ಸಾಧ್ಯ ಆಗೋದು. ಹಾರ್ಡ್ ವರ್ಕು ಇರಬೇಕು, ಸ್ಮಾರ್ಟ್ ವರ್ಕು ಇರಬೇಕು, ಜೊತೆಗೆ ಲಕ್ ಕೂಡ ಅದರಲ್ಲಿ ಇಂಪಾರ್ಟೆಂಟ್ ರೋಲ್ ಆಗತ್ತೆ. ಇದೆಲ್ಲದರ ಜೊತೆಗೆ 4 P's ಹೇಳಿದ್ದಾರೆ. ಏನಪ್ಪ ಅದು 4 P's ಅಂತ ಹೇಳಿದ್ರೆ, ಒಂದು ಪ್ರೈಸ್, ಇನ್ನೊಂದು ಪ್ರಾಡಕ್ಟ್, ಇನ್ನೊಂದು ಪ್ಲೇಸ್, ಇನ್ನೊಂದು ಪ್ರಮೋಷನ್. ಈ 4 P's ಕಂಪ್ಲೀಟ್ ಆಗಿದ್ದು ಅಂತ ಹೇಳಿದ್ರೆ ನಿಜಕ್ಕೂ ನಮ್ಮ ಗೋಲ್ ಫುಲ್ಫಿಲ್ ಆಗುತ್ತೆ, ನಮ್ಮ ಡ್ರೀಮ್ ಕಮ್ ಟ್ರೂ ಅಂತ ಹೇಳ್ತಾರಲ್ಲ ಹಾಗಾಗತ್ತೆ ಅಂತ ಹೇಳಿ ದಿಲೀಪ್ ಕಲ್ಯಾಣ್ಕರ್ ಅವರು ವಿಜಯನಗರದಿಂದ ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ. ಇನ್ನು ಬಹಳಷ್ಟು ಜನರ ಸಂದೇಶ ಇದೆ, ಈ ಸಂದೇಶದ ಜೊತೆ ಜೊತೆಗೆ ತಜ್ಞರ ಸಲಹೆಗಳು ಕೂಡ ನನ್ನ ಹತ್ರ ಇದೆ, ಆವಾಗ ಕೂಡ ಹೇಳ್ತಾ ಸಾಕ್ತೀನಿ. ಟ್ಯೂನ್ ಮಾಡ್ಕೊಂಡು ಕೇಳ್ತಾರೆ, ಇದು FM Rainbow.

ಆಹಾ, ಎಷ್ಟೋ ಸಲ ಈ ರಾತ ಈ ರೀತಿ ಹಾಡುಗಳನ್ನ ಕೇಳ್ತಾ ಬಂದಂತ ಸಮಸ್ಯೆ ಸವಾಲುಗಳು ಏನೇ ಇದ್ರು ಮರ್ತೋಗ್ಬಿಡ್ತೀವಪ್ಪ, ಎಲ್ಲ ಮರೆತು ಆರಾಮಾಗಿ ಕುತ್ಕೊಂಡ್ಬಿಡ್ತೀವಿ ಅಂತೇಳಿ ಅಂದ್ಕೊಳ್ಬಹುದು. ಆದ್ರೆ ಒಂದು ಉದ್ಯಮ ಸ್ಟಾರ್ಟ್ ಮಾಡಿದ್ಮೇಲೆ ಈ ತರ ಹಾಡು ಕೇಳ್ತಾ ನಾನು ಆರಾಮಾಗಿ ರಿಲ್ಯಾಕ್ಸ್ ಆಗ್ಬಿಡ್ತೀನಿ, ಸವಾಲುಗಳನ್ನೆಲ್ಲ ಮರ್ತು ಬಿಡ್ತೀನಿ ಅಂತ ಹೇಳಿ ಕೂರೋ ಹಾಗಿಲ್ಲ. ಸವಾಲುಗಳನ್ನ ಎದುರಿಸುವಂತ ಶಕ್ತಿಯನ್ನ ಬೆಳೆಸ್ಕೊಳ್ಬೇಕು. ಉದ್ಯಮಶೀಲತೆ ಅನ್ನೋದೇ ಒಂದು ರೀತಿ ಅಪಾಯ ಅಥವಾ ಸವಾಲುಗಳನ್ನ ತೆಗೆದುಕೊಳ್ಳೋದನ್ನ ಹೊಂದ್ಕೊಂಡಿರುತ್ತೆ. ಹಾಗಾಗಿ ಯಶಸ್ವಿ ಉದ್ಯಮಿಗಳು ಲೆಕ್ಕಾಚಾರದ ರಿಸ್ಕ್ಗಳನ್ನ ತೆಗೆದುಕೊಳ್ತಾರೆ, ಸಾಧಕ ಬಾಧಕಗಳನ್ನ ತಿಳ್ಕೊಳ್ತಾರೆ, ಕೆಲವೊಮ್ಮೆ ಹಿನ್ನಡೆ ಅನುಭವಿಸ್ತಾರೆ. ಒಂದು ಉದ್ಯಮ ಸ್ಟಾರ್ಟ್ ಮಾಡಿದ ತಕ್ಷಣ ಏನು ಎಲ್ಲಾದ್ರಲ್ಲೂ ಗೆದ್ಬಿಡ್ಬೇಕು ಅಂತೇನಿಲ್ಲ, ಕೆಲವೊಂದ್ರಲ್ಲಿ ಹಿನ್ನಡೆ ಆದರೂ ಕೂಡ ಅದರಿಂದ ಹೊರಬರುವಂತ ದಾರಿಯನ್ನ ಅವರು ಕಂಡುಕೊಂಡಿರ್ತಾರೆ. ಹಾಗಾಗಿ ಸವಾಲುಗಳನ್ನ ಸ್ವೀಕರಿಸುವಂತ ಗುಣ ಅವರಲ್ಲಿ ಇರುತ್ತೆ. ಯಾವ ರೀತಿಯಲ್ಲಿ ಆಳವಾಗಿ ಅವರಲ್ಲಿ ಬೇರೂರು ಇರುತ್ತೆ ಅಂತ ಹೇಳಿದ್ರೆ, ನಾನು ಸೋತರು ಪರವಾಗಿಲ್ಲ ಈಗ ಈ ಕ್ಷಣದಲ್ಲಿ, ಆದರೆ ಮತ್ತೆ ನಾನು ಕಮ್ಬ್ಯಾಕ್ ಆಗ್ತೀನಿ, ವಾಪಸ್ ಬರ್ತೀನಿ ಅನ್ನುವಂಥ ನಂಬಿಕೆ ಅಷ್ಟೇ ಸ್ಟ್ರಾಂಗ್ ಆಗಿ ಅವರಲ್ಲಿ ಇರುತ್ತೆ. ಹಾಗಾಗಿ ಉದ್ಯಮಶೀಲತೆಯಲ್ಲಿ, ಒಂದು ಸ್ಟಾರ್ಟಪ್ನ ಮಾಡೋದ್ರಲ್ಲಿ ಅಥವಾ ಒಂದು ಹೊಸ ಉದ್ಯಮವನ್ನು ನೀವು ಸ್ಟಾರ್ಟ್ ಮಾಡೋದ್ರಲ್ಲಿ ಈ ರೀತಿ ಸವಾಲುಗಳನ್ನು ತೆಗೆದುಕೊಳ್ಳುವಂಥ ಅಭ್ಯಾಸವನ್ನು ಕೂಡ ಬೆಳೆಸ್ಕೊಂಡು ಇರಬೇಕು. ಓಕೆ.

ಸದ್ಯಕ್ಕೆ ನಮ್ಮ ಸಂದೇಶವನ್ನು ಕಳಿಸಿರುವಂಥ ಕೇಳುಗರ ಕಡೆ ಗಮನ ಕೊಡೋದಾದರೆ, ಎಸ್, ಮೂರು ಪಿಗಳು ತುಂಬ ಮುಖ್ಯ ಆಗುತ್ತೆ. ಒಂದು ಪ್ರೈಸು, ಇನ್ನೊಂದು ಪ್ರೊಡಕ್ಟಿವಿಟಿ, ಇನ್ನೊಂದು ಪರ್ಫಾರ್ಮೆನ್ಸ್. ಈ ವಸ್ತುವಿನ ದರ ಕೈಗೆಟುಕುವ ಹಾಗೆ ಇರಬೇಕು, ಎಲ್ಲ ಕಡೆ ಸಿಗಬೇಕು, ಆಗ ಪರ್ಫಾರ್ಮೆನ್ಸ್ ತುಂಬ ಉತ್ತಮವಾಗಿ ಇರಬೇಕು ಅಂತ ಹೇಳಿ ಚಂದ್ರು ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ. ಬೇಸಿಕ್ ನಾಲೆಡ್ಜ್ ಇರಬೇಕು, ಲಕ್ ಇರಬೇಕು, ಇಷ್ಟಿದ್ರೆ ಆಗೋದಿಲ್ಲ ರೀ. ತಂದೆ ತಾಯಿಯ ಬ್ಲೆಸ್ಸಿಂಗ್ಸ್ ಇರಬೇಕು, ಆಶೀರ್ವಾದ ಇರಬೇಕು ಅಂತ ಅಶೋಕ್ ಜಿ ಬೆಂಗಳೂರಿನಿಂದ ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ. ಹಾಗೆ ಸಂದೇಶವನ್ನು ಕಳಿಸಿದ್ದಾರೆ. ಯಾವುದೇ ಒಂದು ಬಿಸ್ನೆಸ್ ಮಾಡಬೇಕು ಅಂತ ಹೇಳಿದ್ರೆ ಮೊದಲು ಹಣಕಾಸಿನ ಯೋಜನೆ ಹಾಕ್ಕೋಬೇಕು. ಖರ್ಚು, ಲಾಭ, ಹೂಡಿಕೆ ಎಲ್ಲದರ ಮೇಲೂ ಗಮನ ಇರಬೇಕು. ನಂತರ ನಾವು ಏನು ಮಾಡ್ತೀವಿ, ಯಾವ ಪದಾರ್ಥ ಇರ್ಬೋದು, ತಿನ್ನೋ ವಸ್ತು ಇರ್ಬೋದಾ, ಬಟ್ಟೆ ಇರ್ಬೋದಾ, ಜುವೆಲರೀಸ್ ಇರ್ಬೋದಾ, ಹೀಗೆ ಹತ್ತು ಹಲವು ಬಗೆಗಳ ವ್ಯಾಪಾರ ಮಾಡಿದ್ರೆ ಮೊದಲು ನಾವು ಕ್ವಾಲಿಟಿ ಮೇಂಟೈನ್ ಮಾಡಬೇಕು. ಎಲ್ಲೂ ಕೂಡ ಅದರಲ್ಲಿ ಕಾಂಪ್ರೋ ಆಗಬಾರ್ದು. ಸೊ ನಮ್ಮ ಕೆಲಸದ ಬಗ್ಗೆ, ವ್ಯಾಪಾರದ ಬಗ್ಗೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಗಮನ ಇರಬೇಕು. ಎಲ್ಲಿ ವ್ಯಾಪಾರ ಮಾಡಿದ್ರೆ ನಮಗೆ ಲಾಭ ಸಿಗುತ್ತೆ ಅನ್ನೋದ್ರ ಬಗ್ಗೆ ನಮಗೆ ಗೊತ್ತಿರಬೇಕು. ಗ್ರಾಹಕರನ್ನು ಅರ್ಥ ಮಾಡ್ಕೋಬೇಕು, ಅದು ತುಂಬಾನೇ ಮುಖ್ಯ. ಸೊ ಇದೆಲ್ಲವನ್ನ ತಿಳಿದ್ರೆ ಉದ್ಯಮ ಬೇಗ ಚೆನ್ನಾಗಿ ನಡೆಯುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಅಂತ ಹೇಳಿ ಸಂದೇಶವನ್ನು ಕಳಿಸಿ ಕೊಟ್ಟಿರೋದು ಎಸ್ ವಾಣಿಶ್ರೀ ಅವರು, ಧಾರವಾಡದಿಂದ ಸಂದೇಶ ಕಳಿಸಿದ್ದಾರೆ. ಎಸ್, ನನಗೂ ಕೂಡ ತುಂಬ ಪ್ಲ್ಯಾನ್ಸ್ ಇದೆ, ಏನಾದರೂ ಒಂದು ಬಿಸ್ನೆಸ್ ಮಾಡಬೇಕು ಅಂತ ಹೇಳಿ. ಅದಕ್ಕಾಗಿ ನೀವು ಇವತ್ತು ಒಳ್ಳೆ ವಿಷಯ ತಗೊಂಡು ಬಂದಿದ್ದೀರಾ, ಥ್ಯಾಂಕ್ ಯು ಅಂತ ಹೇಳ್ತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಯೋಚನೆ, ಯೋಜನೆ ಎರಡೂ ಕೂಡ ಆದಷ್ಟು ಬೇಗ ಕೈಗೊಡ್ಲಿ ಅಂತ ನಾವು ಕೂಡ ಹಾರೈಸ್ತೀವಿ ನಮ್ಮ ಆಕಾಶವಾಣಿ ಕಡೆಯಿಂದ. ಹಾಗೆ ಸಂದೇಶವನ್ನು ಕಳಿಸಿದ್ದಾರೆ. ಉದ್ಯಮ ಕ್ಷೇತ್ರದಲ್ಲಿ ಪ್ರತಿ ಕ್ಷಣವು ಒಂದು ಸವಾಲು. ನಾವು ಎಷ್ಟು ಪರಿಶ್ರಮ ಪಡ್ತೀವೋ ಅಷ್ಟೇ ಪ್ರತಿಫಲ ಸಿಕ್ಕೇ ಸಿಗತ್ತೆ. ಸೊ ಉದ್ಯಮ ಕ್ಷೇತ್ರ ಅನ್ನೋದೇ ಪ್ರತಿ ಕ್ಷಣದ ಸವಾಲಿದ್ದ ಹಾಗೆ, ಹಾಗಾಗಿ ನಾವು ಎಷ್ಟು ಅದಕ್ಕೆ ಪರಿಶ್ರಮ ಹಾಕ್ತೀವೋ ಅದಕ್ಕೆ ತಕ್ಕ ಹಾಗೆ ಪ್ರತಿಫಲ ಸಿಗತ್ತೆ ಅಂತ ಹೇಳಿ ಮೇಘನಾಧೃತಿ ಸಂತೋಷ್ ಚಿತ್ರಗಾರ ಹೊಸಪೇಟೆಯಿಂದ ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ. ಇನ್ನು ಸಂದೇಶ ಕಾಯ್ತಾ ಇದೆ, ನಿಮ್ಮ ಸಂದೇಶ ತಲುಪಿಸಿಲ್ವಾ, ಏನು ಮಾಡ್ತಾ ಇದ್ದೀರಾ? ಸಂದೇಶ ಟೈಪ್ ಮಾಡಿ ಈಗಲೇ ರವಾನಿಸಿ ನಮ್ಮ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಮುದ್ದಾದ ಹೆಸರಿನ ಜೊತೆ. 9480901013 ನಮ್ಮ ನಂಬರ್.

ನಾನು ನನ್ನದೆಲ್ಲ ಇನ್ನು ನಿಂಗೇ ಸ್ವಂತ ತಾನೇ ಅಂತ ಹೇಳಿ ನಾವು ಸ್ಟಾರ್ಟ್ ಮಾಡುವಂಥ ಕಂಪನಿಗೆ ಹೇಳಿ ಬಿಟ್ಬಿಡ್ಬೇಕು, ನಂದು ಟೈಮು, ನನಗೆ ಪರ್ಸ್ನಲ್ ಟೈಮು, ಇದು ನನ್ನ ದುಡ್ಡು ಅಂತೆಲ್ಲ ಹೇಳಿ ನಾನು ನಂದು ಅನ್ನೋದನ್ನು ಸ್ವಲ್ಪ ಪಕ್ಕಕ್ಕಿಟ್ಟು ನಮ್ಮದು ಅನ್ನೋವಂಥ ಭಾವನೆಯಿಂದ ಒಂದು ಕಂಪನಿನ ಸ್ಟಾರ್ಟ್ ಮಾಡಿ ಅಲ್ಲಿ ಸೇರಿಸ್ಕೊಳ್ಳುವಂಥ ಉದ್ಯಮಿಗಳು ಅಥವಾ ಯಾರೇ ಇರ್ಬೋದು, ನೌಕರರು ಇರ್ಬೋದು, ಎಲ್ಲರ ಜೊತೆ ಒಂದು ಉತ್ತಮ ಬಾಂಧವ್ಯ ಹೊಂದೋದು ಕೂಡ ಅಷ್ಟೇ ಮುಖ್ಯ ಆಗುತ್ತೆ. ಇದಿಷ್ಟೇ ಸಾಕಾ? ಎಷ್ಟೋ ಸಲ ಪರಿಸ್ಥಿತಿ ನಮಗೆ ಹೇಗೆ ಬೇಕೋ ಹಾಗಿರೋದಿಲ್ಲ ಅಲ್ವಾ? ಪರಿಸ್ಥಿತಿಗಳು ಆಗಾಗ ಬದಲಾಗ್ತಾ ಇರುತ್ತೆ. ಹಾಗಾಗಿ ಬದಲಾದ ಪರಿಸ್ಥಿತಿಗಳಿಗೆ ಹೊಂದಿಕೊಳ್ಳೋದು ಕೂಡ ಅಷ್ಟೇ ಮುಖ್ಯ ಆಗುತ್ತೆ. ಸ್ಟಾರ್ಟಪ್ಗಳಿರ್ಬೋದು, ವ್ಯಾಪಾರದ ಜಗತ್ತಿನಲ್ಲಿ ಬದಲಾವಣೆಗಳು ಅನ್ನೋದು ಹೊಸತ್ತಲ್ಲ. ಈ ಕ್ಷೇತ್ರ ಯಾವಾಗಲೂ ಬದಲಾಗ್ತಾ ಇರುತ್ತೆ. ಇಲ್ಲಿ ಮಾರುಕಟ್ಟೆ ಪ್ರವೃತ್ತಿಗಳು ಬದಲಾಗ್ತಾ ಇರುತ್ತೆ, ಹೊಸ ತಂತ್ರಜ್ಞಾನಗಳು ಹೊರಹೊಮ್ಮತಾ ಇರುತ್ತೆ, ಗ್ರಾಹಕರುಗಳ ಆದ್ಯತೆ ಬದಲಾಗ್ತಾ ಇರುತ್ತೆ, ಗ್ರಾಹಕರ ಮನಸ್ಥಿತಿ ಬದಲಾಗ್ತಾ ಇರುತ್ತೆ. ಅತ್ಯಂತ ಯಶಸ್ವಿ ಉದ್ಯಮಿಗಳು ಅಂತ ಇರ್ತಾರಲ್ಲ, ಅವರೆಲ್ಲ ಈ ಬದಲಾವಣೆಗಳಿಗೆ ಚುರುಕುತನದಿಂದ ಹೊಂದ್ಕೊಳ್ತಾರೆ. ಏನು ಬದಲಾಗ್ತಾ ಇದೆ, ಏನು ಕೇಳ್ತಾ ಇದ್ದಾರೆ, ಜನ ಚೇಂಜ್ ಕೇಳ್ತಾರೆ ಅಂತ ಹೇಳ್ತಾರಲ್ಲ, ಆ ಚೇಂಜಸ್ಗಳನ್ನು ಅರ್ಥ ಮಾಡ್ಕೊಳ್ಳುವಂಥ ಗುಣ ನಮ್ಮಲ್ಲಿ ಇರಬೇಕು. ಹಾಗಾಗಿ ಹೊಂದಾಣಿಕೆ ಅನ್ನೋದು ಆ ಬದಲಾವಣೆಗೆ ತುಂಬ ಮುಖ್ಯ ಆಗುತ್ತೆ. ಇದೆಲ್ಲವೂ ಮಾಡಿಕೊಂಡಾಗ ಮಾತ್ರ ಪರಿಸ್ಥಿತಿಗಳಿಗೂ ಹೊಂದಿಕೊಂಡು ಬದಲಾವಣೆಗಳನ್ನು ಒಪ್ಪಿಕೊಂಡು ಹೊಸತನದಲ್ಲಿ ನಾವು ಕೂಡ ಮುಂದುವರೆದುಕೊಂಡು ಹೋಗೋದಕ್ಕೆ ಈ ನವೋದ್ಯಮದಲ್ಲಿ ಸಾಧ್ಯ ಆಗುವಂಥದ್ದು ಅಲ್ವೇ.

ಆಹಾ, ಏನಿದು ಮಧ್ಯ ಈ ಹಾಡು ಬಂದ್ಬಿಡ್ತು ಅಂತ ಅನ್ಕೊಳ್ತೀರಾ? ಒಂದು ಲೆಕ್ಕದಲ್ಲಿ ನಾವು ಉದ್ಯಮ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿದ್ರೆ ಸಂಪೂರ್ಣ ನಮ್ಮನ್ನು ನಾವು ಮುಡಿಪಾಗಿಡಬೇಕು ಅನ್ನೋ ಕಾರಣಕ್ಕೆ ಈ ಹಾಡು ಹಾಕಿದ್ದು. ಓಕೆನಾ? ಈಗಾಗಲೇ ಹೇಳಿದೆ, ಬದಲಾದ ಪರಿಸ್ಥಿತಿಗಳಿಗೆ ಬದಲಾವಣೆಗಳಿಗೆ ಹೊಂದಿಕೊಳ್ಳೋದು ಕೂಡ ಅಷ್ಟೇ ಮುಖ್ಯವಾಗಿರುತ್ತೆ ಅಂತ. ಇದಷ್ಟೇ ಅಲ್ಲ, ಒಂದೊಳ್ಳೆ ನೆಟ್ವರ್ಕಿಂಗ್ ಕೂಡ ನಾವು ಇಟ್ಕೊಂಡಿರಬೇಕು. ನಾವೊಬ್ಬರೇ ಏಕಾಏಕಿ ಯಾರ ಪರಿಚಯವೂ ಇಲ್ಲದೆ ಯಾರನ್ನೂ ಮಾತಾಡ್ಸಲ್ಲಪ್ಪ, ನಂಗೆ ಯಾರನ್ನಾದರೂ ಮಾತಾಡ್ಸೋದಂದ್ರೆ ಆಗಲ್ಲ ಅಂತೆಲ್ಲ ಅಂದ್ಕೊಂಡು ಅಂತರ್ಮುಖಿಗಳ ಹಾಗೆ ಇದ್ರೆ ಬಹಳ ಕಷ್ಟ ಆಗುತ್ತೆ ಈ ಒಂದು ಫೀಲ್ಡ್ನಲ್ಲಿ. ಆದಷ್ಟು ಬಹಿರ್ಮುಖಿ ವ್ಯಕ್ತಿತ್ವವನ್ನ ಇಟ್ಕೊಳ್ಬೇಕು, ಎಲ್ಲರೊಟ್ಟಿಗೂ ತುಂಬಾ ಚೆನ್ನಾಗಿ ಮಾತಾಡಬೇಕು, ಒಳ್ಳೆಯ ಸಂವಹನ ಕೌಶಲ್ಯವನ್ನ ಇಟ್ಕೊಂಡಿರಬೇಕು. ಸೊ ನೆಟ್ವರ್ಕಿಂಗ್ ಉದ್ಯಮಿಗಳ ಜೊತೆಗೆ ಒಂದು ಉತ್ತಮ ಸಂಬಂಧವನ್ನ ಬೆಳೆಸ್ಕೊಳ್ಬೇಕು, ಮಾರ್ಗದರ್ಶನ ಪಡ್ಕೊಳ್ಬೇಕು, ಸಲಹೆ ಪಡ್ಕೊಳ್ಬೇಕು. ಇದೆಲ್ಲ ಇದ್ದಾಗ ಮಾತ್ರ ಪಾಲುದಾರಿಕೆಯನ್ನ ಕೇಳೋದಕ್ಕೆ ಸಾಧ್ಯ ಆಗೋದು. ಶೇರ್ಸ್ ಬೇಕಲ್ವಾ ಕಂಪನಿ ಮುಂದುವರಿಬೇಕು ಅಂತ ಹೇಳಿದ್ರೆ? ಹಾಗಾಗಿ ಇದೆಲ್ಲ ಇರಬೇಕು ಅಂತ ಹೇಳಿದ್ರೆ ನೆಟ್ವರ್ಕಿಂಗ್ನ ನಾವು ಹೆಚ್ಚಿಸ್ಕೊಳ್ಬೇಕು. ಇದು ಕೂಡ ತುಂಬಾನೇ ಮುಖ್ಯ ಆಗುವಂಥದ್ದು. ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ, ಆಹಾ ಎಷ್ಟೊಂದು ನಾಲೆಡ್ಜ್, ಏನು ಕ್ವಾಲಿಫಿಕೇಶನ್ ಅಂತ ಹೇಳಿ ತಿಳಿಸೋಣವಂತೆ. ಜೊತೆಗೆ ಸಂದೇಶವನ್ನು ಕಳಿಸಿದ್ದಾರೆ ವಿಜಯ್ ಕುಮಾರ್ ಮುಳೆ ಶಿರಾಳಕೊಪ್ಪದಿಂದ. ನಾಳೆ ಮಾಡೋಣ, ನಾಳೆ ಮಾಡ್ತೀವಿ ಅನ್ನೋಂಥ ಆಲಸ್ಯ ಇರಬಾರ್ದು, ಮುಖ್ಯವಾಗಿ ಶಿಸ್ತಿರಬೇಕು. ನಾಳೆ ಮಾಡೋದನ್ನ ಹಿಂದೆ ಮಾಡು, ಹಿಂದೆ ಮಾಡೋದನ್ನ ಈಗಲೇ ಮಾಡು ಅಂತ ಹೇಳ್ತಾರಲ್ಲ ಹಿರಿಯರು, ಅದ್ರ ಬಗ್ಗೆ ಹೇಳ್ತಾ ಇದ್ದೀರಾ ಅಲ್ವಾ? ಖಂಡಿತ. ಹಾಗೆ ಸಂದೇಶವನ್ನು ಕಳಿಸಿಕೊಟ್ಟಿರೋದು ಎಸ್ ಹಾರೈಕೆಗೆ ಧನ್ಯವಾದ ಅಂತ ಹೇಳಿ ವಾಣಿಶ್ರೀಯವರು ಹೇಳ್ತಾ ಇದ್ದಾರೆ, ಥ್ಯಾಂಕ್ ಯು. ಜೊತೆಗೆ ವಿಜಯಪುರದಿಂದ ಅನಂತ ಟಿಕಾರೆ ಆಗದು ಎಂದು ಕೈಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ ಅನ್ನೋ ಹಾಗೆ ಸುಮ್ಮನೆ ಇದ್ರೆ ಏನೂ ಆಗೋದಿಲ್ಲ, ನನ್ನ ಕೈಯಿಂದ ಆಗಲ್ಲ ಅಂತ ಕೂತರೂ ಏನೂ ಆಗೋದಿಲ್ಲ ಅಂಥ ಮನಸ್ಸು, ಧೈರ್ಯ, ಹಿಂದೆ ಗುರು ಮುಂದೆ ಗುರಿ ಇಟ್ಕೊಂಡು ಮುಂದೆ ಸಾಗಿದ್ರೆ ನಮ್ಮ ಮನುಷ್ಯನ ಒಂದು ಯಶಸ್ಸಿನ ದಾರಿ ಗಟ್ಟಿಯಾಗುತ್ತೆ ಅನ್ನೋದು ನನ್ನ ಅನಿಸಿಕೆ ಅಂತ ಹೇಳಿ ವಿಜಯಪುರದಿಂದ ಅನಂತ ಟಿಕಾರೆ ಅವ್ರು ಹೇಳ್ತಾ ಇದ್ದಾರೆ. ನೀವು ಹೇಳಿದಕ್ಕೆ ನಂಗೊಂದು ವಿಚಾರ ನೆನಪಾಯಿತು. ಆಗೆಲ್ಲ ಹೇಳ್ತಾ ಇದ್ರು ಹಿಂದೆ ಗುರಿ, ಹಿಂದೆ ಗುರು, ಮುಂದೆ ಗುರಿ ಅಂತ. ಇವಾಗ ಹೇಗೆ ಹೇಳ್ತಾರೆ ಗೊತ್ತಾ? ಹಿಂದೆ ಗುರುವಿದ್ದ, ಮುಂದೆ ಗುರಿ ಇತ್ತು, ಸಾಗಿತ್ತು ವೀರರ ದಂಡು, ಈಗ ಗುರುವೂ ಇಲ್ಲ ಗುರಿಯೂ ಇಲ್ಲ, ಸಾಗಿದೆ ಹೇಡಿಗಳ ಹಿಂಡು ಅಂತ ಹೇಳಿ ಕವಿಯೊಬ್ಬರು ಬರೆದಿದ್ದಾರೆ. ಆದರೆ ನಾವಿವತ್ತು ಹಾಗಿಲ್ಲ, ಆ ರೀತಿಯ ಪ್ರಪಂಚದಲ್ಲಿ ಇಲ್ಲ, ಬದಲಾಗ್ತಾ ಇದೆ. ಇವತ್ತು ನಮಗೆ ಟೆಕ್ನಾಲಜಿ ಗುರು ಆಗ್ತಾ ಇದೆ, ನಮ್ಮ ಗುರಿ ತುಂಬ ಸ್ಟ್ರಾಂಗ್ ಆಗಿದೆ. ಹಾಗಿರೋ ಕಾರಣಕ್ಕೇ ಸ್ಟಾರ್ಟಪ್ಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಅಲ್ವೇ? ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ ವಿಜಯಪುರದಿಂದ. ಇಂಚಗೇರಿಯಿಂದ ಸಂದೇಶವನ್ನು ಕಳಿಸಿರೋದು, ಉದ್ವೇಗ ಬೇಡ, ಸ್ವಲ್ಪ ವಿವೇಕ ತಾಳ್ಕೊಂಡಿರಬೇಕು. ತಾಯಿ ತಂದೆ ಸೇವಕರಾಗಿರಬೇಕು, ಮಡದಿ ಮಕ್ಕಳ ಪಾಲಕರಾಗಿರಬೇಕು, ಸಮಾಜದ ಸುಧಾರಕ ಆಗಬೇಕು. ಉದ್ಯೋಗದಲ್ಲಿ ಅವನು ಉದ್ಯೋಜಕ ಧೈರ್ಯದಿಂದ ಮುಂದೆ ಸಾಗ್ತಾ ಇರಬೇಕು ಅಂತ ಹೇಳಿ ವಿಜಯಪುರದ ಇಂಜಗೇರಿಯಿಂದ ಶಿವಣ್ಣ ಮಲ್ಲಪ್ಪ 13 ಅವರು ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಎಸ್, ಎಲ್ಲದರ ಪಾಲಕ, ಸುಧಾರಕ, ಸೇವಕ, ಜೊತೆಗೆ ವಿವೇಕ, ಜೊತೆಗೆ ಕಾಯಕ ತುಂಬ ಮುಖ್ಯವಾಗಿ ಇರಬೇಕು ಅನ್ನುವಂಥದ್ದು. ಎಸ್, ನಿಮ್ಮೆಲ್ಲರ ಸಂದೇಶದ ಜೊತೆ ಮತ್ತಷ್ಟು ಸಾಗೋಣ. ಮತ್ತಷ್ಟು ಮಾತುಕತೆಯೊಂದಿಗೆ ಟ್ಯೂನ್ ಮಾಡ್ಕೊಂಡು ಕೇಳ್ತಾ ಇರೋದು FM Rainbow 101.3 ಕನ್ನಡ ಕಾಮನ ಬಿಲ್ಲು.

ಮನಸಾರೆ ಮಾತಾಡಿ ಹಾಡು ಯಾಕೆ ಪ್ರಸಾರ ಆಯಿತು ಅಂತ ಹೇಳಿದ್ರೆ ನೀವು ಬರೀ ನಿಮ್ಮ ಪ್ರಿಯತಮೆ ಅಥವಾ ಮಡದಿ ಜೊತೆ ಮಾತಾಡೋದು ಮಾತ್ರ ಅಲ್ಲ, ಸಂವಹನ ಕೌಶಲ್ಯ ಇಟ್ಕೊಂಡಾಗ ಮಾತ್ರ ಉದ್ಯಮದಲ್ಲಿ ಯಶಸ್ಸನ್ನು ಕಾಣೋದಕ್ಕೆ ಸಾಧ್ಯ. ಹಾಗಾಗಿ ಮನಸಾರೆ ಮಾತಾಡೋದನ್ನು ಕಲಿಬೇಕು ಅನ್ನೋ ಕಾರಣಕ್ಕೆ ಈ ಹಾಡು ಪ್ರಸಾರ ಆಯಿತು. ಸಾಮಾನ್ಯವಾಗಿ ಮನಸಾರೆ ಮಾತು ಆಡಿಬಿಡ್ತೀವಿ, ಸವಾಲುಗಳು ಬಂದಿದ್ದನ್ನೆಲ್ಲ ಎದುರಿಸೋದಕ್ಕೆ ಸಿದ್ಧವಾಗಿಬಿಡ್ತೀವಿ, ಗುರಿ ಇರುತ್ತೆ, ಉತ್ಸಾಹ ಇರುತ್ತೆ, ಏನು ಬೇಕು ಮಾಡೋ ಚೈತನ್ಯ ಕೂಡ ಇರುತ್ತೆ. ಇದೆಲ್ಲ ಇದ್ದಾಗ ಸರಿಯಾಗಿ ನಿರ್ಧಾರ ತಗೊಳ್ಳೋ ಅಂಥ ಕೆಪಾಸಿಟಿನೇ ಇಲ್ಲ ಅಂದರೆ ಹೇಗೆ ಸಾಧ್ಯ ಅಲ್ವೇ? ಹಾಗಾಗಿ ನಿರ್ಣಾಯಕತೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ನೀವು ಯಾವುದೇ ಒಬ್ಬ ಯಶಸ್ವಿ ಉದ್ಯಮಿನ ನೋಡಿ, ಅವರು ಎಂಥೆಂಥ ಕಠಿಣ ಸಂದರ್ಭಗಳಲ್ಲಿ ಅವರು ತೆಗೆದುಕೊಂಡಂಥ ಸಣ್ಣ ಸಣ್ಣ ನಿರ್ಧಾರಗಳು ಕೂಡ ಅವರನ್ನು ದೊಡ್ಡ ದೊಡ್ಡ ಸಮಸ್ಯೆಗಳಿಂದ ಪಾರು ಮಾಡಿರುತ್ತೆ. ಹಾಗಾಗಿ ನಿರ್ಧಾರವನ್ನು ತೆಗೆದುಕೊಳ್ಳುವಂಥ ಸಾಮರ್ಥ್ಯ ಕೂಡ ನೀವೊಂದು ಉದ್ಯಮವನ್ನು ಪ್ರಾರಂಭ ಮಾಡಬೇಕು ಅಂದರೆ ಬಹಳ ಮುಖ್ಯವಾದಂಥ ಗುಣವಾಗಿ ನಿಮ್ಮ ಮುಂದೆ ನಿಲ್ಲುವಂಥದ್ದು. ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ ಬಳ್ಳಾರಿ ಜಿಲ್ಲೆ ಕಂಪ್ಲಿ ತಾಲೂಕು ರಾಮಸಾಗರದಿಂದ ಬಿ ಎಂ ವಿಶ್ವನಾಥ್ ಅವರು. ಯಾವುದೇ ಉದ್ಯಮ ಸ್ಥಾಪಿಸಬೇಕು ಅಂತ ಹೇಳಿದ್ರೆ ಮೊದಲು ಅನುಭವವನ್ನ ಪಡ್ಕೊಳ್ಬೇಕು, ಸಣ್ಣ ಪ್ರಮಾಣದಲ್ಲಿ ಮೊದಲು ಸ್ಥಾಪನೆ ಮಾಡಬೇಕು, ಅನುಭವವನ್ನ ಗಳಿಸಬೇಕು, ಆಮೇಲೆ ಆ ಉದ್ಯಮ ಅಭಿವೃದ್ಧಿಯಾಗುವ ಹಾಗೆ ಹೆಚ್ಚೆಚ್ಚು ಕೆಲಸವನ್ನ ಮಾಡೋದು ತುಂಬಾ ಉತ್ತಮ ಅಂತ ಅನ್ನಿಸ್ಕೊಳ್ಳುತ್ತೆ ಅಂತ ಖಂಡಿತವಾಗಿ ಕೂಡ. ಆದ್ರೆ ಏನೇ ಒಂದು ಕೆಲಸ ಮಾಡೋದಕ್ಕೆ ಅನುಭವ ಇಲ್ಲ ಅನುಭವ ಇಲ್ಲ ಅಂತ ಹೇಳ್ತಾ ಕೂರೋ ಹಾಗಿಲ್ಲ. ಎಷ್ಟೋ ಸಲ ನಮ್ಮ ಜ್ಞಾನ, ನಮ್ಮ ಪಾಂಡಿತ್ಯ ಜೊತೆಗೆ ನಮಗಿರುವಂತಹ ಒಂದಷ್ಟು ಕೌಶಲಗಳು ಅನುಭವವನ್ನು ತಾವಾಗೇ ಕೊಡ್ತಾ ಹೋಗುತ್ತೆ. ಹಾಗಾಗಿ ಯಾವುದೇ ಕೆಲಸ ಮಾಡೋದಕ್ಕೂ ಹಿಂಜರಿದೆ ಮುನ್ನುಗ್ಗುವಂಥ ಸಾಮರ್ಥ್ಯ ಕೂಡ ಬಹಳ ಮುಖ್ಯ ಆಗತ್ತೆ. ಶಾಂತಚಾರ ಬಡಿಗೇರ ಕೊಕ್ರೂರ್ ಹರಿಹರ ಎಂದ ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ. ಎಸ್, ಬಹಳ ದೊಡ್ಡದಾಗಿದೆ ನಿಮ್ಮ ಸಂದೇಶ. ಸೊ ಪ್ರತಿಭೆ ತುಂಬ ಮುಖ್ಯ ಆಗತ್ತೆ, ಬಹಿರ್ಮುಖ ವ್ಯಕ್ತಿತ್ವ ಕೂಡ ಎಲ್ಲರೊಂದಿಗೆ ಬೆರೆಯೋದು ಅಳವಡಿಸ್ಕೊಳ್ಳೋದು ಇವತ್ತು ತುಂಬ ಮುಖ್ಯ ಆಗತ್ತೆ. ಒಂದು ಸಂಸ್ಥೆ ಆಗಿರಲಿ, ಕಂಪ್ನಿ ಆಗಿರಲಿ ಯಶಸ್ವಿಯಾಗಿ ಮುಂದುವರಿಸಬೇಕು ಅಂತ ಹೇಳಿದ್ರೆ ಎಲ್ಲ ಗುಣಗಳನ್ನು ಇಟ್ಕೊಳ್ಳೇಬೇಕು. ನಾವು ಯಾವಾಗಲೂ ಇಂಟ್ರವರ್ಟ್ ಆಗಿ ಇತ್ತು ಅಂತ ಹೇಳಿದ್ರೆ ಕಂಪ್ನಿಲಿ ಕೆಲಸ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಸಮಾಜದ ಜೊತೆ ಒಂದು ಉತ್ತಮ ಬಾಂಧವ್ಯವನ್ನು ಬೆಳೆಸ್ಕೊಳ್ಬೇಕು, ಗ್ರಾಹಕರ ಜೊತೆ ಕೂಡ ಅಷ್ಟೇ ಮುಖ್ಯ ಆಗತ್ತೆ. ಹಾಗಾಗಿ ಒಂದು ಪುಸ್ತಕ ನಮ್ಮ ಆಲೋಚನೆಯನ್ನು ಬದಲಾಯಿಸಿದ್ರೆ ನಮ್ಮ ಈ ಬದಲಾದಂಥ ಗುಣಗಳು ನಮ್ಮ ಬದುಕು ಹಾಗೆ ಕಂಪನಿಯ ಭವಿಷ್ಯವನ್ನು ಬದಲಾಯಿಸುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಬದಲಾವಣೆಗೆ ತೆರೆದುಕೊಳ್ಬೇಕು ಅಂತ ಈಗಾಗಲೇ ಹೇಳಿದೆ ಅಲ್ಲ. ಸೊ ಇದರೊಟ್ಟಿಗೆ ಈ ಬದಲಾವಣೆಗಳ ಜೊತೆ ಜೊತೆಗೆ ಸಾಕ್ತ ಕಂಪನಿಯನ್ನು ಮುನ್ನಡೆಸ್ತಾ ಮುನ್ನುಗ್ಗುವಂಥ ಯಶಸ್ವಿ ಉದ್ಯಮಿಯಾಗಿ ನಾವು ರೂಪುಗೊಳ್ಬೇಕು ಅಂತ ಹೇಳಿದ್ರೆ ಈ ಎಲ್ಲ ಗುಣಗಳು ಬೇಕೇ ಬೇಕು.

ನೀವೊಂದು ಉದ್ಯಮ ಶುರು ಮಾಡ್ತೀರಾ ಅಂತ ಹೇಳಿದ್ರೆ ನಿಜಕ್ಕೂ ಅದು ಕೋಟಿ ಮನಸ್ಸುಗಳನ್ನ ತಟ್ಟುವ ಹಾಗಿರ್ಬೇಕು, ಸ್ಪರ್ಶಿಸುವ ಹಾಗೆ ಇರಬೇಕು. ಅಷ್ಟೊಂದು ಗ್ರಾಹಕರನ್ನ ಸೆಳೆಯುವಂತ ಶಕ್ತಿ ನಿಮ್ಮ ಉದ್ಯಮಕ್ಕೆ ಇರಬೇಕು, ಆಗಷ್ಟೇ ಯಶಸ್ಸು ಸಾಧಿಸುವುದಕ್ಕೆ ಸಾಧ್ಯ ಆಗುವಂಥದ್ದು. ಇವತ್ತಿನ ಬ್ಯಾಂಗ್ಳೂರ್ ಬಿಸ್ನೆಸ್ ಬಸ್ ಕಾರ್ಯಕ್ರಮದಲ್ಲಿ ಸಾಕಷ್ಟು ಮಾಹಿತಿ ನಿಮಗೆ ಸಿಕ್ತು ಅಂತ ಭಾವಿಸ್ತಾ ಸದ್ಯಕ್ಕೆ ನಾನು ಟಟಾಬಾಯ ಹೇಳ್ತಾ ಸ್ಟುಡಿಯೋದಿಂದ ಹೊರಡುವಂತ ಹೊತ್ತು ಕೂಡ ಸಮೀಪಿಸಿ ಬಿಟ್ಟಿದೆ. ಸ್ಟುಡಿಯೋ ಕ್ಲಾಕ್ ನೆನಪಿಸ್ತಾ ಇದೆ 4:51:30 ಅಂತ ಹೇಳಿ. ಹೌದೌದು, ಸದ್ಯಕ್ಕೆ ನಾನು ಟಟಾಬಾಯ ಹೇಳ್ತಾ ನಮ್ಮ ಆರ್ ಜೆ ಶಾಂತಲಾ ಅವರಿಗೆ ಸದ್ಯಕ್ಕೆ ನನ್ನ ಸೀಟ್ ಬಿಟ್ಕೊಡ್ತಾ ಸ್ಟುಡಿಯೋಯಿಂದ ಹೊರಡ್ತಾ ಇದ್ದೀನಿ. ಕಡೆಯದಾಗಿ ನಮಗೊಂದು ಸಂದೇಶ ಬಂದು ತಲುಪಿದೆ ಮಹೇಶ್ ಕುಂಬಾರ ಹೊನ್ನಾಳಿಯಿಂದ. ಎಲ್ಲವೂ ಸರಿ ಮೇಡಮ್, ಎಲ್ಲ ಇದ್ರೇನು, ಶ್ರಮವೇ ಇಲ್ಲದಿದ್ರೆ ಅಂತ ಕೇಳ್ತಾ ಇದ್ದಾರೆ. ಇಷ್ಟೆಲ್ಲ ಕೆಲಸ ಮಾಡೋದಕ್ಕೆ ನಾವು ಮುಂದೆ ಹೆಜ್ಜೆ ಇಟ್ಟ ಮೇಲೆ ಶ್ರಮ ಹಾಕ್ತೇ ಇರ್ತೀವಾ? ಎಸ್, ಹಾಗೆ ಕಾರ್ಯಕ್ರಮ ಅದ್ಭುತವಾಗಿ ಮೂಡಿ ಬಂತು, ಮಾಹಿತಿ ನೀಡಿದ್ದು ಚಲೋ ಇತ್ತು ರೀ ಅಂತ ಹೇಳಿ ಕಿಷ್ಕಿಂಧ ನಗರದಿಂದ ಗಂಗಾವತಿ ಈರಣ್ಣ ಅವರು ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಸಂದೇಶಕ್ಕೆ. ಮತ್ತೆ ಆದಷ್ಟು ಬೇಗ ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿ ತನಕ ಗೊತ್ತೇ ಇದೆಯಲ್ಲ, ಮಿಸ್ ಮಾಡದೆ ಟ್ಯೂನ್ ಮಾಡ್ಕೊಂಡು ಕೇಳ್ತಾ ಇರಿ. ಎಫ್ ಎಂ ರೇನ್ಬೋ 101.3 ಕನ್ನಡ ಕಾಮನ ಬಿಲ್ಲು. ಇಷ್ಟು ಹೊತ್ತು ನಾನು ನಿಮ್ಮ ಜೊತೆಯಾಗಿದ್ದೆ, ನಿಮ್ಮ ಆರ್ ಜೆ ರಮ್ಯಾ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಬದುಕು ಎನ್ನುವುದು ನೀರಿನ ಮೇಲಿನ ಗುಳ್ಳೆಯಂತೆ. ಅದರಲ್ಲೂ ಹೃದಯಾಘಾತ ಸಂಭವಿಸಿದಾಗ ಆ ಗೋಲ್ಡನ್ ಅವರ್ನ ಪ್ರತಿ ಕ್ಷಣವು ಅತ್ಯಮೂಲ್ಯ. ನಮ್ಮೆಲ್ಲರ ಪ್ರೀತಿಯ ಅಪ್ಪು ಅವರ ನೆನಪಿನಲ್ಲಿ ಕರ್ನಾಟಕ ಸರ್ಕಾರವು ಪ್ರತಿಯೊಬ್ಬ ಕನ್ನಡಿಗನ ಜೀವ ಉಳಿಸಲು ಸಂಕಲ್ಪ ಮಾಡಿದೆ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
2: ಪ್ರತಿಯೊಬ್ಬರ ಜೀವವು ಅಮೂಲ್ಯ. ಈ ಇಂಜೆಕ್ಷನ್ ನಿಂದ ಇದುವರೆಗೆ 13,000 ಜೀವಗಳನ್ನು ಹೃದಯಾಘಾತದಿಂದ ಉಳಿಸಿದ್ದೇವೆ. ನಮ್ಮ ಜನರ ರಕ್ಷಣೆ

0: ನಮ್ಮ ಹೊಣೆ.
1: ಕೇಳುದರೆ ಆಗಾಗ್ಗೆ ಎದೆ ನೋವು ಕಾಣಿಸಿಕೊಳ್ಳುತ್ತಿದೆಯಾ? ನಿರ್ಲಕ್ಷ್ಯ ಮಾಡಬೇಡಿ, ಕೂಡಲೇ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಧಾವಿಸಿ ತಪಾಸಣೆಗೆ ಒಳಪಡಿ. ನಿಮಗೆ ಹೃದಯಾಘಾತ ಸಂಭವಿಸಿದೆ ಎಂದು ವೈದ್ಯರು ಸೂಚಿಸಿದ್ದಲ್ಲಿ ಟೆನೆಕ್ಟ ಪ್ಲಸ್ ಇಂಜೆಕ್ಷನ್ ಅನ್ನು ಉಚಿತವಾಗಿ ನೀಡಲಾಗುವುದು. ನಂತರ ಅಗತ್ಯವಿರುವ ಹೆಚ್ಚಿನ ಚಿಕಿತ್ಸೆಗೆ ಜಿಲ್ಲಾಸ್ಪತ್ರೆಗೆ ಕಳುಹಿಸಲಾಗುವುದು. ನೆನಪಿಡಿ, ಸಮಯ ಪ್ರಜ್ಞೆ ಮತ್ತು ಉಚಿತ ಚಿಕಿತ್ಸೆ ನಿಮ್ಮ ಬದುಕನ್ನು ಮತ್ತೆ ಬೆಳಗಬಲ್ಲದು. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
2: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
3: ಆಕಾಶವಾಣಿ ಎಫ್ಎಂ
4: ರೇನ್ಬೋ. ಹಾಯ್, ಹಲೋ, ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಸ್ಟುಡಿಯೋದಲ್ಲಿ ಸಮಯ ಆಗಿದೆ 5:05 ಆಗಿದೆ. ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ, ಸುಸ್ವಾಗತ. ಸ್ನೇಹಿತರೆ, ಇವತ್ತು ನಾವು ಸಂಜೆ ಆಫೀಸಿಂದ ಮನೆಗೆ ಹೋಗಬೇಕಾದ್ರೆ ತುಂಬಾ ಸುಸ್ತಾಗಿರ್ಬೋದು, ಟ್ರಾಫಿಕ್ ಇರ್ಬೋದು, ಸಿಗ್ನಲ್ ಇರ್ಬೋದು, ಬಸ್ ಜರ್ನಿ, ಮೆಟ್ರೋ ಜರ್ನಿ, ಹಾರ್ನ್ ಸೌಂಡು, ಇದೆಲ್ಲದರ ಮಧ್ಯೆ ನಮಗೆ ಅದು ಎಸ್ಪೆಷಲಿ ಮೋಡ ಕವಿದ ವಾತಾವರಣ ಇದ್ದಾಗ, ಒಂದು ಸ್ವಲ್ಪ ಸಣ್ಣಕ್ಕೆ ಮಳೆ ಬಿದ್ದಾಗ ಘಮ ಘಮ ಅಂತ ಸುವಾಸನೆ ಬೀಸ್ತಾ ಇರುತ್ತೆ. ಅದು ನಮ್ಮನ್ನು ತುಂಬ ಖುಷಿ ಮಾಡುತ್ತೆ. ಏನಿರ್ಬೋದು ಹೇಳಿ, ಅದು ಬಜ್ಜಿ ಕರಿತಿರುವ ವಾಸನೆ ಆಗಿರ್ಬೋದು, ಅಥವಾ ರೋಡ್ ಸೈಡಲ್ಲಿ ದೋಸೆನ ಚುರ್ರ ಅಂತ ಬೇಯಿಸ್ತಾ ಇರ್ಬೋದು, ಬೇಕರಿಯಿಂದ ಬೇಯಿಸ್ತಿರುವ ಫ್ರೆಶ್ ಆಗಿರುವ ಪಫ್ಫಿನ ಘಮ ಆಗಿರ್ಬೋದು, ಅಯ್ಯೋ ಮನೆಗೆ ಹೋಗೋ ದಾರಿಯಲ್ಲಿ ಒಂದು ಸ್ನ್ಯಾಕ್ಸ್ ಅಥವಾ ಒಂದು ತಿಂಡಿ ತಾಣನ ನಾವು ಅಲ್ಲಿ ವಿಸಿಟ್ ಮಾಡದೆ ಹೋಗದೆ ಇರೋ ಸಿಚುಯೇಷನ್ ತುಂಬಾ ಕಡಿಮೆ ಇರುತ್ತೆ. ಕೆಲವರಿಗೆ ಪಾನಿಪುರಿ ಬೇಕು, ಇನ್ನು ಕೆಲವರಿಗೆ ಟೀ ಜೊತೆ ಬನ್, ಇನ್ನು ಕೆಲವರಿಗೆ ದರ್ಶಿನಿ ಇಡ್ಲಿ, ಇನ್ನು ಕೆಲವರಿಗೆ ಬೇಕರಿಯ ಖಾರ ಬನ್. ಸತ್ಯ ಹೇಳಬೇಕಂದ್ರೆ ಕೆಲ ಸಮಯ ನಾವು ಮನೆಗೆ ಹೋಗೋದಕ್ಕಿಂತ ಆ ಫೇವ್ರೆಟ್ ತಿಂಡಿ ತಾಣ ಅಥವಾ ಫುಡ್ ಸ್ಪಾಟಿಗೆ ಹೋಗಿ ತುಂಬ ಎಕ್ಸೈಟ್ ಆಗಿ ತಿನ್ಬಿಟ್ಟು ಆಮೇಲೆ ಮನೆಯವ್ರಿಗೂ ಕಟ್ಟಿಸ್ಕೊಂಡು ಹೋಗ್ತೀವಿ. ಹೌದು, ಇವತ್ತಿನ ನಾನ್ ಸ್ಟಾಪ್ ಸಂಜೆಯಲ್ಲಿ ನಾವು ಮಾತಾಡ್ತಾ ಇರೋದು ಮನೆಗೆ ಹೋಗುವ ದಾರಿಯಲ್ಲಿ ಆ ಸಣ್ಣ ಸಣ್ಣ ರುಚಿಗಳ ಬಗ್ಗೆ, ಆ ರೋಡ್ ಸೈಡ್ ತಿಂಡಿ ತಾಣಗಳ ಬಗ್ಗೆ. ಹಾಗಾದರೆ ಹೇಳಿ ಸ್ನೇಹಿತರೆ, ನೀವು ಕೂಡ ನಿಮ್ಮ ಮನೆಗೆ ಹೋಗ್ತಾ ನಿಮ್ಮ ಊರಲ್ಲಿ ನಿಮ್ಮ ಏರಿಯಾದಲ್ಲಿ ಯಾವುದಾದ್ರೂ ಫೇಮಸ್ ತಿಂಡಿ ತಾಣ ಇದ್ದರೆ ನೀವು ಕೂಡ ಮನೆಗೆ ಹೋಗೋಕ್ಕೆ ಮುಂಚೆ ಅದನ್ನು ವಿಸಿಟ್ ಮಾಡ್ತೀರಾ ಅಲ್ವಾ, ಅಲ್ಲಿ ಏನು ಸ್ಪೆಷಲ್ಲು ಅಂತ ನಮಗೂ ಕೂಡ ಸಂದೇಶ ಕಳಿಸಿ. ಸಂದೇಶ ಕಳಿಸ್ಬೇಕಾಗಿರೋ ವಾಟ್ಸಪ್ ಸಂಖ್ಯೆ ನಿಮಗೆ ಗೊತ್ತೇ ಇದೆ, ಬರ್ಕೊಳ್ಳಿ 9480901013. ನಿಮಗೆ ಗೊತ್ತಿದೆ 9480101013. ನಾನ್ ಸ್ಟಾಪ್ ಸಂಜೆಯಲ್ಲಿ ನಾನು ನಿಮ್ಮ ಆರ್ ಜೆ ಶಾಂತಲಾ.
5: ಕಂಗ್ರಾಜುಲೇಷನ್

ಎಕ್ಕಾ ಚಿತ್ರದಿಂದ ಬ್ಯಾಂಗಲ್ ಬಂಗಾರಿ ಹಾಡನ್ನ ಕೇಳಿದ್ವಿ. ಹಾಡಿದವರು ಆಂಥೋನಿ ದಾಸನ್, ಸಾಹಿತ್ಯ ನಾಗಾರ್ಜುನ್ ಶರ್ಮಾ, ಸಂಗೀತ ಚರಣ್ ರಾಜ್.

ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ಸಾಕ್ತಾ ಇದ್ದೀವಿ, ಮತ್ತೆ ನಾವು ಮಾತಾಡ್ತಾ ಇದ್ದೀವಿ ತಿಂಡಿ ತಾಣಗಳ ಬಗ್ಗೆ. ಹೌದು, ಇನ್ನೇನು ಮಳೆ ಬರ್ತಿದೆ ಅಂದ್ರೆ ಸಂಜೆ ಕೂಲ್ ಬ್ರೀಸ್ ಅಲ್ಲಿ ಬಜ್ಜಿ ಸ್ಟಾಪ್ ಮುಂದೆ ಎಷ್ಟು ಜನ ನಿಂತಿರ್ತಾರೆ, ಮೆಣಸಿನ್ಕಾಯಿ ಬಜ್ಜಿ, ಈರುಳ್ಳಿ ಬಜ್ಜಿ ಪೇಪರ್ ಪ್ಲೇಟಲ್ಲಿ ಬಿಸಿ ಬಿಸಿಯಾಗಿ ಹಾಕೊಟ್ರೆ, ಕೈಯಲ್ಲೊಂದು ಬಜ್ಜಿ, ಇನ್ನೊಂದು ಕೈಯಲ್ಲಿ ಟೀ, ಮತ್ತೆ ಒಂದು ಸ್ವಲ್ಪ ಯೂಶುವಲ್ ಟಾಕ್ಸ್ ನಮ್ಮ ಫ್ರೆಂಡ್ಸ್ ಜೊತೆ ಮಾತಾಡ್ತಾ, ಇವತ್ ಏನಿತ್ತು ಗೊತ್ತಾ, ಇವತ್ ಏನಾಯ್ತು ಗೊತ್ತಾ ಅಂತ ತಿಂತಿದ್ರೆ ಎರಡಲ್ಲ ಮೂರ್ ಬಜ್ಜಿ ಹೋಗುತ್ತೆ. ಡಯಟ್ನ ನಾಳೆಯಿಂದ ನೋಡ್ಕೊಳ್ಳೋಣ. ನಿಮ್ ಫೇವ್ರೆಟ್ ಬಜ್ಜಿ ಯಾವ್ದು ಸ್ನೇಹಿತರೆ ಅಂತ ಕೇಳ್ತಾ ಇದೆ. ಹಂಗೇನೆ ನಮ್ಗೆ ನಮ್ಮೂರಲ್ಲಿ ತುಂಬಾ ಫೇಮಸ್ ಮ್ಯಾಮ್ ಗೋಬಿ ಬಜ್ಜಿ ಮಂಡಕ್ಕಿ, ಅದರಲ್ಲೂ ಈರುಳ್ಳಿ ಬಜ್ಜಿ ಸಖತ್ ಇಷ್ಟ ಅಂತ ಮುದೋಳದಿಂದ ಅದ್ವೈತ್ ಮತ್ತೆ ತನುಶ್ರೀ ನಮ್ಗೆ ಸಂದೇಶ ಕಳಿಸಿದ್ರೆ, ಮಂಜುನಾಥ್ ಲಗ್ಗರೆ ಅವರು ಕೂಡ ಸ್ವಾಗತವನ್ನ ಕೋರಿದ್ದಾರೆ. ಹಾಗೆ ಹರೀಶ್ ಮಲ್ಲೇಶ್ವರಂ ಅವರು ಕೂಡ ಸಂತೋಷವಾಯಿತು ಇಂದಿನ ವಿಷಯ ಅಂತ ಹೇಳಿದರೆ, ಪದ್ಮಾವತಿ ಹುಬ್ಳಿಯಿಂದ, ನನಗೆ ಯಾವಾಗಲೂ ಬದನೆಕಾಯಿ ಬಜ್ಜಿ ತಿನ್ನಬೇಕು ಅಂತ ಆಸೆ ತುಂಬ ಇರುತ್ತೆ, ಸಾಯಂಕಾಲ ಆಯಿತು ಅಂದರೆ ಯಾವುದಾದ್ರೂ ಒಂದು ತಿಂಡಿ ತಾಣಕ್ಕೆ ಹೋಗಿ ತಿನ್ಕೊಂಬರ್ತೀನಿ ಅಂತ ಸಂದೇಶ ಕಳಿಸಿದ್ದಾರೆ. ಹಾಗೆ ಶ್ರೀಹೊಳೆ ಲಕ್ಷ್ಮೀ ಚಂದ್ರಶೇಖರ್ ವಿದ್ಯಾನಗರ ಹರಿಹರದಿಂದ ಆಕಾಶವಾಣಿಗೆ ಶುಭ ಸಂಜೆ ಅಂತ ಸಂದೇಶ ಕಳಿಸಿದ್ದಾರೆ. ಇವತ್ತು ನಾವು ಮಾತಾಡ್ತಾ ಇದ್ದೀವಿ ನಿಮ್ಮ ನೆಚ್ಚಿನ ತಿಂಡಿಯ ತಾಣ, ಫೇವ್ರೆಟ್ ಫುಡ್ ಸ್ಪಾಟ್ ಬಗ್ಗೆ. ನಿಮ್ಮ ಏರಿಯಾದಲ್ಲಾಗಿರ್ಬೋದು, ನಿಮ್ಮ ಊರಲ್ಲಾಗಿರ್ಬೋದು, ಸಂಜೆ ಮನೆಗೆ ಹೋಗೋಕ್ಕೆ ಮುಂಚೆ ಎಲ್ಲಿ ತಿಂತೀರಾ, ಏನೇನು ತಿಂತೀರಾ ಅಂತ ನಮಗೂ ಕೂಡ ಸಂದೇಶ ಕಳಿಸಿ. ಒಂದು ಸ್ವಲ್ಪ ಮಳೆ, ಒಂದು ಸಖತ್ ಟೀ ಆ್ಯಂಡ್ ಸೂಪರ್ ಹಿಟ್ ಹಾಡು ಕೇಳ್ತಾ ನಾನ್ ಸ್ಟಾಪ್ ಸಂಜೆಯಲ್ಲಿ ಬ್ಯಾಕ್ ಟು ಬ್ಯಾಕ್ ಎರಡು ಹಾಡುಗಳು ನಿಮಗಾಗಿ.

ನೀವು ಕೇಳ್ತಾ ಇದ್ದೀರಾ ಎಫ್ ಎಂ ರೈನ್ಬೋ ಕನ್ನಡ ಕಾಮನವಿಲ್ಲು, ಮತ್ತು ಇದು ನಾನ್ ಸ್ಟಾಪ್ ಸಂಜೆ. ನಾವು ಮಾತಾಡ್ತಾ ಇದ್ದೀವಿ ತಿಂಡಿ ತಾಣಗಳ ಬಗ್ಗೆ. ಹಾಗೆ ಒಂದು ಸ್ವಲ್ಪ ಮಳೆ ಕೂಲ್ ಬ್ರೀಸ್ ಆದಾಗ ಏನಾದರೂ ಸಂಜೆ ಬಿಸಿ ಬಿಸಿಯಾಗಿ ತುಂಬ ತುಂಬ ಖಾರ್ಖಾರವಾಗಿ ಏನೇನೋ ತಿನ್ನಬೇಕು ಅನ್ನಿಸ್ತಾ ಇರುತ್ತೆ. ನಿಮ್ಮ ನೆಚ್ಚಿನ ನಿಮ್ಮ ಏರಿಯಾದ ಫೇವ್ರೆಟ್ ತಿಂಡಿ ತಾಣಗಳ ಬಗ್ಗೆ ಮಾತಾಡ್ತಾ ಇವತ್ತಿನ ನಾನ್ ಸ್ಟಾಪ್ ಸಂಜೆಯಲ್ಲಿ ಸಾಕ್ತಾ ಇದ್ದೀವಿ. ಕೆ ನಿಂಗಜ್ಜ ಪತ್ರಕರ್ತರು ಅವರು ಗಂಗಾ

ಸಂಸ್ಕೃತಿಯಿಂದ ನಮಗೆ ಸಂದೇಶ ಕಳಿಸಿದರೆ, ಪ್ರತಿ ಸಂಜೆ ಗಂಗಾವತಿ ನಗರದ ಆನೆಗೊಂದಿ ರಸ್ತೆಯಲ್ಲಿ ಇರುವ ಒಂದು ಹೋಟೆಲಲ್ಲಿ ಬಿಸಿ ಬಿಸಿ ಮಿರ್ಚಿ, ಉಳ್ಳಾಗಡ್ಡಿ, ಬಜ್ಜಿ, ಮೈಸೂರು ಮಂಡಕ್ಕಿ, ಖಾರ ಮಂಡಕ್ಕಿ ನಾನಂತೂ ವಾರದಲ್ಲಿ ಎರಡು ದಿನ ಸವಿತೀನಿ ಅಂತ. ವಾವ್, ಸೂಪರ್! ಏನ್ರಿ, ನಮಗೂ ತಿನ್ಬೇಕು ಅನ್ನಿಸ್ತಿದೆ. ಈ ಹೋಟೆಲ್ಲು ಸುಮಾರು 60 ವರ್ಷಗಳ ನಿರಂತರ ಸೇವೆಯಲ್ಲಿ ತುಂಬ ಅಚ್ಚುಕಟ್ಟಾಗಿ ಮಾಡ್ತಿದ್ದಾರೆ ಅಂತ ಹೇಳಿದ್ದಾರೆ. ಖಂಡಿತವಾಗ್ಲೂ ನಿಂಗಜ್ಜ ಅವರೇ, ಧನ್ಯವಾದಗಳು ನಿಮ್ಮ ಸಂದೇಶಕ್ಕೆ. ಹಾಗೆ ನಮಗೆ ಸಂದೇಶ ಕಳಿಸಿದ್ದಾರೆ, ಗುಡ್ ಈವ್ನಿಂಗ್ ಮೇಡಮ್ ಅಂತ. ನಮ್ಮ ಹೆಬ್ಬಾಳದಲ್ಲಿ ಕೆಂಪಾಪುರ ಅಲ್ಲಿ ಫುಡ್ ಸ್ಟಾಲ್ ತುಂಬಾ ಇದೆ. ಚಾಟ್ಸು, ಬಜ್ಜಿ, ಬರ್ಗರು, ಮೋಮೋಸು, ಕೇಕು ಎಲ್ಲ ಸಿಗುತ್ತೆ. ಎಸ್ಪೆಷಲಿ ಮಳೆ ಬಂದರೆ ಅಂತೂ ಬಿಸಿ ಬಿಸಿ ಪಾಸಾಲೆ ಪುರಿ, ಪಾನಿಪುರಿ ತಿನ್ನಬೇಕು ಅಂತ ಸಖತ್ ಇಷ್ಟ ಆಗುತ್ತೆ ಅಂತ ಪೂಜಾ ಕಶ್ಯಪ್ ಅವರು ನಮಗೆ ಸಂದೇಶ ಕಳಿಸಿದ್ದಾರೆ. ಹೌದು, ತೀರ್ಥೇಶ್ ಚನ್ನಪಟ್ಟಣ ಅವರು ಕೂಡ ನಮಗೆ ಸಂದೇಶ ಕಳಿಸಿದರೆ, ಈವ್ನಿಂಗ್ ಹೊತ್ತಲ್ಲಿ ಏನಾದರೂ ಸಂಜೆ ಹಾಡು ಕೇಳ್ತಾ ಫ್ರೆಂಡ್ಸ್ ಜೊತೆ ಮಾತಾಡ್ತಾ ಸಖತ್ ಮಿರ್ಚಿ ಮಂಡಕ್ಕಿ ತಿನ್ನಬೇಕು, ಆಗಲೇ ಮಜಾ ಅಂತ ವಿಶಾಲ್ ಆನಂದ್ ಅವರು ಬೆಂಗಳೂರು ವೈಟ್ ಫೀಲ್ಡ್ನಿಂದ ನಮಗೆ ಸಂದೇಶ ಕಳಿಸಿದ್ದಾರೆ. ಹಾಗೆ ದಾವಣಗೆರೆಯಿಂದ, ಖಾರ ಮಂಡಕ್ಕಿ ರುಚಿ ರುಚಿಯಾಗಿರುತ್ತೆ ಅಂತ ವಿನಯ್ ರಕ್ಷಾ ಅವರು ಸಂದೇಶ ಕಳಿಸಿದ್ದಾರೆ. ಹೌದಲ್ವಾ ಸ್ನೇಹಿತರೆ, ಇನ್ನು ಸಂಜೆ ಆಯಿತು ಅಂದರೆ ಪಾನಿಪುರಿ ಸ್ಟಾಲ್ ಅಂದರೆ ಬರೀ ಒಂದು ಪಾನಿಪುರಿ ಅಲ್ಲ, ಅದೊಂದು ಎಮೋಷನ್ ಆಗಿರುತ್ತೆ. ಅಣ್ಣ, ಸ್ವಲ್ಪ ಖಾರ ಜಾಸ್ತಿ ಮಾಡಿ, ಒಂದು ಸ್ವಲ್ಪ ಸ್ವೀಟ್ ಹಾಕಿ, ಒಂದು ಸುಕ್ಕ ಎಕ್ಸ್ಟ್ರಾ ಕೊಡ್ತೀರಾ ಅಂತ ಹೇಳ್ತಾ ಫ್ರೆಂಡ್ಸ್ ಜೊತೆ ನಿಂತ್ಕೊಂಡು ಯಾರು ಹೆಚ್ಚು ತಿಂತಾರೆ ಅಂತ ಕಾಂಪಿಟೇಷನ್ ಮಾಡ್ತಾ ಆ ಪಾನಿಪುರಿ ಅಣ್ಣನ ಹತ್ರ ಮಾತಾಡಿಕೊಂಡು ಮತ್ತೆ ಇನ್ನೊಂದು ಪಾನಿಪುರಿ ಫುಲ್ ಬಾಯ್ಗೆ ಹಾಕ್ಕೊಂಡು ಮಾತಾಡೋಕ್ಕಾಗದೇ ಇದ್ದರೆ ಲೈಫಲ್ಲಿ ಏನೇ ಪ್ರಾಬ್ಲಮ್ ಇದ್ರೂ ಒಂದು 2 ನಿಮಿಷ ಮರ್ತೇ ಹೋಗ್ಬಿಡುತ್ತೆ ಅನಿಸುತ್ತೆ. ಏನಂತೀರಾ? ನೀವು ಕೂಡ ಸಂದೇಶ ಕಳಿಸಿ ನಮ್ಮ ವಾಟ್ಸಪ್ ಸಂಖ್ಯೆ 9480901013. ನೀವು ಸಂಜೆ ಆದರೆ ಏನು ತಿನ್ನಬೇಕು ಅಂತ ಅನ್ಕೊಂತೀರಾ? ಮನೆಗೆ ಹೋಗ್ತಾ ಪಾರ್ಸೆಲ್ ತೊಗೊಂಡು ಹೋಗ್ತೀರಾ? ಒಬ್ಬರೇ ತಿಂತೀರಾ? ಸಂದೇಶ ಕಳಿಸಿ.

ರನ್ನ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಹಾಡಿದವರು ಟಿಪ್ಪು ಮತ್ತು ಸಂಗೀತ ರವೀಂದ್ರನಾಥ್, ಸಾಹಿತ್ಯ ಕೆ ಕಲ್ಯಾಣ್ ಹಾಗೂ ಸಂಗೀತ ಹರಿಕೃಷ್ಣ ವಿ ಅವರದಾಗಿತ್ತು.

0: ಹಿಂಗೆ ಕಯವ್ವ, ನಿನ್ ಕೂಸು ಅಳ್ಳಿಕತ್ತದ, ಎದಿ ಹಾಲ್ ಕುಡಿಸಿ ಸಮಾಧಾನ ಮಾಡು.
1: ಆಶಕ್ಕ, ಈ ಕೂಸಿಗೆ ಈಗ 3 ತಿಂಗಳಾಗ್ಯದ. ಆಕಳ ಹಾಲ್ ಕೊಟ್ರ ಒಲ್ಲಂದ ಹಠ ಮಾಡ್ಲಿಕತ್ತದ?
0: ಎಂಥ ತಪ್ಪು ಮಾಡ್ಲಿಕತ್ತಿದಿ? ಕೂಸಿಗೆ 6 ತಿಂಗಳ ತನಕ ಎದಿ ಹಾಲ್ ಮಾತ್ರ ಕೊಡ್ಬೇಕು, ಆಮೇಲೆ ಅದ್ರ ಜೊತೆ ಬ್ಯಾರೆ ಆಹಾರನು ಕೊಡು. 2 ವರ್ಷದ ತನಕ ಎದಿ ಹಾಲೇ ಕೊಡು, ಅಂದ್ರನೆ ನಿನ್ ಕೂಸು ಗಟ್ಟಿ ಮುಟ್ಟಿರ್ತದ.
2: ತಾಯಿ ಎದೆ ಹಾಲು ಅಮೃತಕ್ಕೆ ಸಮಾನ. 6 ತಿಂಗಳಿನವರೆಗೆ ತಾಯಿ ಹಾಲು ಮಾತ್ರ ಉಣಿಸಿ ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಸಮತೋಲನ ಆಹಾರ, ಸಮತೋಲನ ಆರೋಗ್ಯ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್,
1: ಮ್ಯೂಸಿಕಲಿ ಯೋರ್ಸ್, ಮ್ಯಾಜಿಕಲಿ ಯೋರ್ಸ್. ಹೌದು ಫ್ರೆಂಡ್ಸ್, ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ಸಾಕ್ತಾ ಇದ್ದೀವಿ ನಾವು. ಇವತ್ತು ನಾನ್ ಸ್ಟಾಪ್ ಸಂಜೆಯಲ್ಲಿ ತಿಂಡಿ ತಾಣಗಳ ಬಗ್ಗೆ ಮಾತಾಡ್ತಾ ಸಾಕ್ತಾ ಇದ್ದೀವಿ. ಹೌದು, ಸ್ವಲ್ಪ ಮೋಡ ಕವಿದ ವಾತಾವರಣ, ಸಂಡಗೆ ಬರ್ತಿದ್ದಾಗ ಮಳೆ, ಏನಾದರೂ ಹೊರಗಡೆ ತಿನ್ನಬೇಕು ಅನಿಸುತ್ತೆ. ಅದರಲ್ಲೂ ಪಾನಿಪುರಿ ಲವರ್ಸು, ಮಸಾಲೆ ಪುರಿ ಲವರ್ಸ್ ಬಿಟ್ಟು ಇನ್ನೊಂಥರ ತುಂಬ ಪ್ರೀತಿ ಮಾಡೋರು ಇರ್ತಾರೆ, ಯಾವ್ದು ಹೇಳಿ? ಅದೇ ದೋಸೆ. ದೋಸೆ ಲವರ್ಸು ದರ್ಶಿನಿಲ್ ದೋಸೆ ತಿಂತಾರೆ, ದಾವಣಗೆರೆ ಬೆಣ್ಣೆ ದೋಸೆ. ಹಾ ಹಾ, ರೋಡ್ ಸೈಡಲ್ಲಿ ದೋಸೆದು ಘಮ ಘಮ ಬರ್ತಿದ್ರೆ ಕಂಟ್ರೋಲ್ ಮಾಡೋಕ್ಕೆ ತುಂಬ ಕಷ್ಟ ಆಗ್ಬಿಡುತ್ತಲ್ವಾ. ಇನ್ನು ಬೆಣ್ಣೆ ದೋಸೆ, ಅದೇನೋ ಆ ದೋಸೆ ಮಾಡ್ಬೇಕಾದ್ರೆ ಅವ್ರು ಛರ್ ಅಂತ ಮಾಡೋ ಸೌಂಡು, ಆ ಸ್ಟೀಲ್ ಪ್ಲೇಟ್ದು ಸೌಂಡು, ಮತ್ತು ಆ ದರ್ಶಿನಿ ಅಲ್ಲಿ ನಿಂತ್ಕೊಂಡು ತಿಂತಿರೋದು, ಆಹಾ, ಅದೆಲ್ಲ ಒಂಥರ ನಮಗೆ ತುಂಬಾ ಖುಷಿ ಕೊಡುವಂಥ ವಿಚಾರ. ನಿಜವಾಗ್ಲೂ ಹೇಳಬೇಕು ಅಂದರೆ ಅದ್ರ ಜೊತೆ ಮಸಾಲೆ ದೋಸೆ ಜೊತೆ ಒಂದು ಸ್ಟ್ರಾಂಗ್ ಕಾಫಿ ಕುಡಿದ್ರೆ ಅವತ್ತಿನ ಸ್ಟ್ರೆಸ್ ಎಲ್ಲ ಕಡಿಮೆ ಆಗಿಬಿಡುತ್ತೆ. ಏನಂತೀರಾ? ನಿಮಗೂ ಕೂಡ ಹಾಗೆ ಅನಿಸಿದ್ರೆ ನಮಗೂ ಕೂಡ ಸಂದೇಶ ಕಳಿಸಿ. ನಮ್ಮ ವಾಟ್ಸಪ್ ಸಂಖ್ಯೆ ಗೊತ್ತೇ ಇದೆಯಲ್ಲ, 9480909013. ನೀವೇನಾದ್ರೂ ಈಗ ಟ್ಯೂನ್ ಮಾಡಿದರೆ ಎಫ್ಎಂ ರೈನ್ಬೋ, ನಿಮಗೆ ಗೊತ್ತಿರಬೇಕು ನಮ್ಮ ವಾಟ್ಸಪ್ ಸಂಖ್ಯೆ. ಇನ್ ಕೇಸ್ ಗೊತ್ತಿಲ್ಲ ಅಂದರೆ ಮತ್ತೆ ನೋಟ್ ಮಾಡ್ಕೊಳ್ಳಿ, 9480909013. ಸೊ ಹಾಗಾಗಿ ಸಂದೇಶ ಕಳಿಸಿ ಅಂತ ಹೇಳಿದ್ದೆ. ಯಾರ್ಯಾರು ಕಳಿಸಿದ್ದಾರೆ ಅಂತ ನೋಡೋ ಸಮಯ ಆಗಿದೆ. ಕಲಬುರಗಿ ಜಿಲ್ಲೆಯಿಂದ, ಕಡಗಂಚಿಯಿಂದ ಧರ್ಮಣ್ಣ ದನ್ನಿಯವರು ನಮ್ಗೆ ಸಂದೇಶ ಕಳಿಸಿದ್ದಾರೆ. ನಮ್ಮ ಊರಿನ ಬಸ್ ನಿಲ್ದಾಣದ ಹತ್ರ ಒಂದು ವಿಶೇಷ ಮಿರ್ಚಿ ಬಜ್ಜಿ ಹಾಗೂ ಬೆಳಪುರಿ ಸವಿಯುವುದೇ ಎಲ್ಲಿಲ್ಲದ ಖುಷಿ ಅಂತ. ಓಹೋ, ವೆರಿ ನೈಸ್. ಅನೇಕ ಪ್ರಯಾಣಿಕರು ಈ ಬಸ್ ಸ್ಟಾಪಿಗೆ ಬಂದಮೇಲೆ ಇಲ್ಲೇ ನಿಂತು ಮಿರ್ಚಿ ಬಜ್ಜಿ ತಿಂತಾರೆ. ನಾನಂತೂ ವಾರಕ್ಕೆ 3-4 ಸಲ ಬಜ್ಜಿ ತಿಂತೀನಿ. ಸಮಾಧಾನ ರೀ ಅಂದರು. ಓಹೋ, ಜೋಪಾನ ರೀ ಧರ್ಮಣ್ಣ ದನ್ನಿಯವರೇ. ಓಕೆ, ಸೊ ಹೌದು, ನಾವು ತಿನ್ನಲೇಬೇಕಲ್ವಾ. ಸೊ ಮತ್ತೆ ಹಾಗೆ ನಾನು ಪಾನಿಪುರಿ ಅಂದರೆ ತುಂಬ ಇಷ್ಟಪಡ್ತೀನಿ. ನನ್ನ ಹೊಟ್ಟೆ ತುಂಬವರೆಗೂ ಒಂದೊಂದು ದಿವಸ ಸಾಯಂಕಾಲ ಹೋದರೆ ಊಟ ಮಾಡಲ್ಲ, ಪಾನಿಪುರಿನೇ ತಿಂತೀನಿ ಅಂತ ಸೌಮ್ಯ ಕೆ ಎಸ್ ಅವರು ನಮಗೆ ಸಂದೇಶ ಕಳಿಸಿದ್ದಾರೆ. ಹಾಗೆ ದಾವಣಗೆರೆಯಿಂದ ಕೂಡ ವಿನಯ್ ರಕ್ಷಾ ಅವರು ನಮಗೆ ಸಂದೇಶ ಕಳಿಸಿದ್ದಾರೆ. ನೀವು ಕೂಡ ನಮಗೆ ಸಂದೇಶ ಕಳಿಸಿ. ಹಾಗೆ ನಾನ್ಸ್ಟಾಪ್ ಸಂಜೆಯಲ್ಲಿ ಮತ್ತೆ ಬ್ಯಾಕ್ ಟು ಬ್ಯಾಕ್ ಎರಡು ನಾನ್ಸ್ಟಾಪ್ ಗೀತೆಗಳು ನಿಮ್ಮೆಲ್ಲರಿಗೋಸ್ಕರ.

ಕೃಷ್ಣಂ ಪ್ರಣಯ ಸಖಿ ಚಿತ್ರದಿಂದ ದ್ವಾಪರ ಗೀತೆಯನ್ನ ಕೇಳಿದ್ವಿ. ಹಾಡಿದವರು ಜಸ್ಕರನ್ ಸಿಂಗ್, ಸಾಹಿತ್ಯ ನಾಗೇಂದ್ರ ಪ್ರಸಾದ್ ವಿ, ಹಾಗೂ ಸಂಗೀತ ಅರ್ಜುನ್ ಜನಿಯಾದವರದಾಗಿತ್ತು. ಸ್ಟುಡಿಯೋದಲ್ಲಿ ಸಮಯ 5:45. ನಾವು ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ಸಾಕ್ತಾ ಇದ್ದೀವಿ. ಸಾಕ್ತಾ ಸಾಕ್ತಾ ಒಂದು ಸ್ವಲ್ಪ ತಿಂಡಿ, ಬಿಸಿ ಬಿಸಿ ಕಾಫಿ, ಸ್ಟ್ರಾಂಗ್ ಟೀ ಕುಡಿತಾ ಒಳ್ಳೊಳ್ಳೆ ಹಾಡುಗಳನ್ನ ಕೇಳ್ತಾ ಸಾಕ್ತಾ ಇದ್ದೀವಿ. ಸೊ ಇವತ್ತು ತಿಂಡಿ ತಾಣಗಳ ಬಗ್ಗೆ ಮಾತಾಡ್ತಾ ಇದ್ವಿ, ಹಾಗೆ ದೋಸೆ ಬಗ್ಗೆ ಮಾತಾಡಿದ್ಮೇಲೆ ನಾವಂತೂ ಇನ್ನು ಬೇಕರಿ ಬಗ್ಗೆ ಮಾತಾಡಿದೆ ತಿಂಡಿ ತಾಣ ಹೇಗೆ ಮುಗಿಯುತ್ತೆ ಹೇಳಿ. ನಾವು ಸ್ಕೂಲಿಂದ ವಾಪಸ್ ಬರ್ತಿರ್ಬೇಕಾರೆ ಯಾವುದಾದ್ರೂ ಬೇಕರಿಲಿ ನಿಂತು ಆಗ ಒಂದು ಹನಿ ಕೇಕ್ ತಗೊಳ್ದಿರೋದಿರ್ಬೋದು, ಅಥವಾ ಕಾಲೇಜ್ ಡೇಸಲ್ಲೂ ಎಲ್ಲ ಫ್ರೆಂಡ್ಸು ಬೇಕರಿಗೆ ಹೋಗಿ ಒಂದು ಸ್ಟಾಪ್ ಮಾಡಿ ಅಲ್ಲಿ ರೋಸ್ ಮಿಲ್ಕೋ ಅದು ಕುಡಿದಿದ್ದು ನೆನಪಿರ್ಬೋದು. ಈಗಲೂ ಕೂಡ ಆಫೀಸಿಂದ ಹೋಗ್ತಾ ಯಾವುದಾದ್ರೂ ಒಂದು ಬೇಕರಿ ಸ್ಟಾಪಲ್ಲಿ ಖಾರಾಬನ್ನು, ಕ್ರೀಮ್ ರೋಲು, ದಿಲ್ ಪಸಂದು, ವೆಜ್ ಪಫ್ ಎಲ್ಲ ನೋಡ್ತಾ ನಿಂತ್ಕೊಂಡಿರ್ತೀವಿ. ಆ ಗ್ಲಾಸ್ ಒಳಗೆ ಒಂದು ತೊಗೊಳ್ಳೋಣ ಅಂತ ಹೋಗ್ಬಿಟ್ಟು ಇಡೀ ಒಂದು ಪ್ಯಾಕೆಟೆ ತೊಗೊಂಡು ಹೋಗಲೇ ಬಿಡು, ಮನೆಗೆ ತೊಗೊಂಡು ಹೋಗೋಣ, ಎಲ್ಲರೂ ತಿಂತಾರೆ ಅನ್ನೋ ಸಂತೋಷನೇ ಬೇರೆ. ಏನಂತೀರ ಅಲ್ವಾ? ಮನೆಗೆ ತೊಗೊಂಡು ಹೋದರೆ ಮಕ್ಕಳು ಹಿರಿಯರು ಎಲ್ಲರೂ ಖುಷಿ ಪಟ್ಟು ಖಾರ ಬನ್ನು ಟೀ ಕುಡಿತಾ ಸವಿತಾ ಇರ್ತೀವಿ ಅಲ್ವಾ? ನೀವು ಕೂಡ ನಮಗೆ ಸಂದೇಶ ಕಳಿಸಿ ನಿಮ್ಮ ಫೇವ್ರೆಟ್ ತಿಂಡಿ ತಾಣ ಯಾವುದು ಅಂತ. ಹಾಗೆ ಬೇಕರಿಯಲ್ಲಿ ನಿಮ್ಮ ಫೇವ್ರೆಟ್ ಪಫ್, ವೆಜ್ ಪಫ್ ಏನು ಅಂತ ಸಂದೇಶ ಕಳಿಸಿ. ಸಂದೇಶ ಕಳಿಸೋದು ಗೊತ್ತಿದೆಯಲ್ಲ, 9408901013. ನಾನ್ ಸ್ಟಾಪ್ ಸಂಜೆಯಲ್ಲಿ ಸಾಕ್ತಾ ಇದ್ದೀವಿ. ಮತ್ತೊಂದು ಸೂಪರ್ ಹಿಟ್ ಹಾಡು ನಿಮ್ಮೆಲ್ಲರಿಗೋಸ್ಕರ.

ಈ ತಿಂಡಿ ತಾಣಗಳ ಬಗ್ಗೆ ಮಾತಾಡ್ತಾ ಇರ್ಬೇಕಾರೆ, ಈ ತಿಂಡಿ ತಾಣ ಬರೀ ಅದೊಂದು ಈವ್ನಿಂಗ್ ಅಥವಾ ಸಂಜೆ ತಿನ್ನುವಂತಹ ಒಂದು ತಿಂಡಿ ಆಗಿರಲ್ಲ, ಏನ್ ಹೇಳಿ, ಅದು ನಮ್ಮ ತುಂಬಾ ಸುಸ್ತಾಗಿರುವ ಸಂಜೆಗೆ ಒಂದು ಚಿಕ್ಕ ಖುಷಿ ಕೊಡುತ್ತೆ ಅಲ್ವಾ. ಕೆಲವರು ಒಬ್ಬರೇ ನಿಂತ್ಕೊಂಡು ಟೀ ಕುಡಿದ್ರೆ ಇನ್ನು ಸ್ವಲ್ಪ ಜನ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಟೀ ಕುಡಿತಾ ಇರ್ತಾರೆ. ಕೆಲವರು ಸೇಮ್ ಶಾಪಿಗೆ ಎವ್ರಿ ಡೇ ಅದೇ ಅಂಗಡಿಗೆ ಹೋಗಿ ಹೋಗಿ ಆ ಅಂಗಡಿ ಮಾಲೀಕನ ಜೊತೆ ಕೂಡ ನಮಗೆ ಸ್ನೇಹ ಬಾಂಧವ್ಯ ಎಲ್ಲ ಬೆಳೆದ್ಬಿಟ್ಟು ಅವರು ಕೂಡ ಫ್ಯಾಮಿಲಿ ಥರ ಆಗಿರ್ತಾರೆ. ಏನು ಮೇಡಮ್ ಇವತ್ತು ಲೇಟು ಅಂತಾರೆ, ಇದೇ ಆರ್ಡರ್ ಬೇಕಾ, ಸೇಮ್ ಆರ್ಡ್ರಾ, ಆರ್ಡರ್ ಚೇಂಜಾ, ಏನು ಸರ್ ಇವತ್ತು ಬೇಗ ಬಂದಿದ್ದೀರಾ. ಈ ಕನೆಕ್ಷನ್ಗಳು ಎಷ್ಟು ಸಂತೋಷ, ಎಷ್ಟು ಬ್ಯೂಟಿಫುಲ್ ಅಲ್ವಾ.

ಹುಚ್ಚಾಟು ಚಿತ್ರದಿಂದ ಹಾಡನ್ನ ಕೇಳಿದ್ವಿ. ಹಾಡಿದವರು ಶ್ರೇಯಾ ಘೋಷಾಲ್, ಸಾಹಿತ್ಯ ನಾಗೇಂದ್ರ ಪ್ರಸಾದ್ ವಿ, ಸಂಗೀತ ಅನೂಪ್ ಸಿಲೇನ್. ಸ್ನೇಹಿತರೆ, ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದ ಕೊನೆ ಹಂತಕ್ಕೆ ಇನ್ನೇನು ಬಂದ್ಬಿಟ್ಟಿದ್ವಿ. ನಾವು ಇವತ್ತು ಮನೆಗೆ ಹೋಗೋ ದಾರಿಯಲ್ಲಿ ಸಣ್ಣ ಸಣ್ಣ ಸಂತೋಷಗಳನ್ನು ಸೆಲೆಬ್ರೇಟ್ ಮಾಡಿದ್ವಿ ಅಲ್ವಾ. ರೋಡ್ ಸೈಡ್ ಬಜ್ಜಿ ಆಗಿರ್ಬೋದು, ಪಾನಿಪುರಿ ತಿಂತ ನಗ್ತಾ ಇದ್ದಿದ್ದಾಗಿರ್ಬೋದು, ದರ್ಶಿನಿಯಲ್ಲಿ ಕಾಫಿ ಅಥವಾ ಬೇಕರಿಯ ಘಾಮ, ಲೈಫು ತುಂಬ ದೊಡ್ಡ ದೊಡ್ಡ ಖುಷಿಲಿ ಮಾತ್ರ ಸಿಗುತ್ತೆ ಅನ್ನೋದು ತುಂಬಾ ಸುಳ್ಳು. ಇಂತಹ ಸುಂದರ ಸಂಜೆಗಳಲ್ಲಿ, ಅದರಲ್ಲೂ ಇಂತಹ ತಿಂಡಿ ತಾಣಗಳಲ್ಲೂ ಕೂಡ ಬ್ಯೂಟಿಫುಲ್ ಆಗಿರುತ್ತೆ. ಇವತ್ತು ನೀವು ಮನೆಗೆ ಹೋಗ್ಬೇಕಾರೆ ನಿಮ್ಮ ಫೇವ್ರೆಟ್ ತಿಂಡಿ ತಾಣ ಅಥವಾ ಸ್ನ್ಯಾಕ್ ಸ್ಪಾಟ್ ಬಳಿ ಒಂದು ಸ್ಟಾಪ್ ಮಾಡಿ ಸ್ಲೋ ಆಗಿ ಎಂಜಾಯ್ ಮಾಡಿ. ಯಾಕೆಂದರೆ ಕೆಲವು ರುಚಿಗಳು ಹೊಟ್ಟೆ ಮಾತ್ರ ಅಲ್ಲ ಮನಸ್ಸನ್ನು ತುಂಬುತ್ತೆ. ಏನಂತೀರಾ? ಇಷ್ಟೊತ್ತು ನಿಮ್ಮ ಜೊತೆಯಾಗಿದ್ದು ನಿಮ್ಮ ರೇಡಿಯೋ ಸಂಗಾತಿ ಶಾಂತಲಾ. ಇದು ನಿಮ್ಮ ಪ್ರೀತಿಯ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮ. ಮತ್ತೆ ಭೇಟಿಯಾಗೋಣ, ಅಲ್ಲಿವರೆಗೆ ಸಂಜೆಯ ಸವಿಗಳು ನಿಮ್ಮ ಬದುಕಲ್ಲಿ ಸದಾ ಇರಲಿ.

0: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ಪುಸ್ತಕ ಓದುವ ಹವ್ಯಾಸವುಳ್ಳವನು ಎಲ್ಲಿ ಹೋದರೂ ಸಂತೋಷವಾಗಿರಬಲ್ಲ, ಹೀಗೆಂದವರು ಮಹಾತ್ಮ ಗಾಂಧೀಜಿ.
2: ಉತ್ತಮ ಕಾವ್ಯಗಳು ನಮ್ಮ ನಮ್ಮ ಅಭಿರುಚಿಯನ್ನು ಕೆಡದಂತೆ ಕಾಪಾಡುವ ಸಾಮಗ್ರಿಗಳು ಎಂದಿದ್ದಾರೆ ಮ್ಯಾಥ್ಯೂ ಆರ್ನಾಲ್ಡ್.
1: ನಮ್ಮ ಅಂತರಂಗದ ಪುಸ್ತಕ ತೆರೆಯುವವರೆಗೆ ಉಳಿದೆಲ್ಲಾ ಪುಸ್ತಕಗಳು ನಿರರ್ಥಕ ಎಂದಿದ್ದಾರೆ ಸ್ವಾಮಿ ವಿವೇಕಾನಂದರು.
2: ಮನೆಯಲ್ಲಿ ಓದುವ ಹಿರಿಯರು ಮಾದರಿಯಾಗಿ ಮಕ್ಕಳು ಉತ್ತಮ ಪುಸ್ತಕಗಳನ್ನು ಓದುವಂತಾಗಲಿ. ಇದು ಕಿರಿಯರ ಪಾಲಿಗೆ ಹಿರಿಯರು ಕೈದಾಟಿಸುವ ಅತಿದೊಡ್ಡ ಸಂಪತ್ತು.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಮನೋವಿಹಾರಿಣಿ ಮಾನಸಿಕ ಆರೋಗ್ಯ ಮತ್ತು ನರವಿಜ್ಞಾನ ಕುರಿತ ಪ್ರಾಯೋಜಿತ ಶಿಕ್ಷಣ ಮಾಲಿಕೆ ಮನೋವಿಹಾರಿಣಿ ಪ್ರತಿ ಬುಧವಾರ ಬೆಳಿಗ್ಗೆ 7:15 ಬೆಂಗಳೂರು ಆಕಾಶವಾಣಿ 101.3 ಎಫ್ಎಂ ನಲ್ಲಿ ಮನೋವಿಹಾರಿಣಿ. ಪ್ರಾಯೋಜಕರು ನಿಮ್ ಹ್ಯಾನ್ಸ್ ಬೆಂಗಳೂರು.
2: ನೀವು ಟ್ಯೂನ್ ಮಾಡಿದ್ದೀರಾ ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು ಮ್ಯೂಸಿಕಲ್ ಇಯರ್ಸ್ ಮ್ಯಾಜಿಕಲ್ ಇಯರ್ಸ್. ಸ್ಟುಡಿಯೋದಲ್ಲಿ ಸಮಯ ಆಗಿದೆ 6:11. ಇನ್ನು ಮುಂದೆ ಕೇಳಿ ಕನ್ನಡ ರತ್ನ ಭಂಡಾರ.
3: ಕನ್ನಡ ರತ್ನ ಭಂಡಾರ. ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಕರ್ನಾಟಕದ ರಾಜಕೀಯ ಇತಿಹಾಸ ಎಂದೂ ನೆನಪಿಸಿಕೊಳ್ಳುವ ಹೆಸರು ಕಡಿದಾಳ್ ಮಂಜಪ್ಪ ಅವರದು. ಬರಹಗಾರರು ಕೆಂಗಲ್ ಹನುಮಂತಯ್ಯನವರ ನಂತರ ಅಲ್ಪಕಾಲ ಮುಖ್ಯಮಂತ್ರಿಯಾಗಿದ್ದರು. ಸತ್ಯಾಗ್ರಹ, ಕ್ವಿಟ್ ಇಂಡಿಯಾ ಚಳುವಳಿಗಳಲ್ಲಿ ಭಾಗವಹಿಸಿದ್ದರು. ಶಿಸ್ತು, ಪ್ರಾಮಾಣಿಕತೆಗೆ ಹೆಸರಾದವರು. ಕಾದಂಬರಿಗಳನ್ನು ಬರೆದರು. ಅವರ ಮಾತು ಈಗ ಕನ್ನಡ ರತ್ನ ಭಂಡಾರದಲ್ಲಿ.
4: ನಾನು 1932 ಕಾಂಗ್ರೆಸ್ ರಾಜಕಾರಣಕ್ಕೆ ಧುಮುಕಿದ್ದವನು. ಹೆಚ್ಚಿನ ತ್ಯಾಗ ಮಾಡಿದ್ದರೂ ಸಕ್ರಿಯವಾಗಿ ರಾಷ್ಟ್ರದ ಸ್ವಾತಂತ್ರ್ಯಕ್ಕಾಗಿ ನನ್ನ ಕೈಲಾದ ಮಟ್ಟಿಗೆ ಶ್ರಮಿಸಿದ್ದವನು. ಅಂದು ಗಾಂಧೀಜಿಯವರ ಅನುಯಾಯಿಯಾಗಿ ಕೆಲಸ ಮಾಡುವುದೇ ಒಂದು ಹೆಮ್ಮೆಯ ಸಂಗತಿಯಾಗಿತ್ತು. ಸತ್ಯಾಗ್ರಹದಲ್ಲಿ ಭಾಗವಹಿಸುವುದು ಒಂದು ಪವಿತ್ರ ಕರ್ತವ್ಯವೆನಿಸಿತ್ತು. ಸತ್ಯಾಗ್ರಹಿಗಳು ಶಿಸ್ತಿನ ಸಿಪಾಯಿಗಳಂತೆ ವರ್ತಿಸುತ್ತಿದ್ದರು. ದೇಶದ ಕೆಲವು ಕಡೆಗಳಲ್ಲಿ ಹಿಂಸಾತ್ಮಕ ಘಟನೆಗಳು ನಡೆದಿದ್ದರೂ ಕೂಡ ರಾಷ್ಟ್ರಭಕ್ತಿ ಇತ್ತು, ನಿಷ್ಠೆಯ ಜೊತೆಗೆ ತ್ಯಾಗ ಮನೋಭಾವವಿತ್ತು. ಶಾಸನ ಸಭೆಗಳಲ್ಲೂ ಸಾರ್ವಜನಿಕ ವೇದಿಕೆಗಳ ಮೇಲೂ ರಾಜಕಾರಣಿಗಳು ಶಿಸ್ತು, ಘನತೆ, ಗಾಂಭೀರ್ಯಗಳಿಂದ ವರ್ತಿಸುತ್ತಿದ್ದರು. ಕಾಲಕ್ರಮೇಣ ದೇಶದಲ್ಲಿ ರಾಜಕೀಯ ಜಾಗೃತಿ ಬೆಳೆಯುತ್ತಾ ಬಂತು. ಉತ್ಕಟ ರಾಷ್ಟ್ರಪ್ರೇಮ ಮತ್ತು ಆದರ್ಶಗಳಿಂದ ಪ್ರೇರಿತರಾಗಿದ್ದ ರಾಜಕಾರಣಿಗಳು, ತತ್ವಜ್ಞಾನಿಗಳು, ಸಾಹಿತಿಗಳು, ಪತ್ರಕರ್ತರು ತಮ್ಮ ಸತತ ಪ್ರಯತ್ನದಿಂದ ದೇಶದಲ್ಲಿ ಒಂದು ಹೊಸ ಚೈತನ್ಯ ಮೂಡುವಂತೆ ಮಾಡಿದರು. ಅವರು ನೀಡಿದ್ದ ಸ್ಫೂರ್ತಿ ಮತ್ತು ಮಾರ್ಗದರ್ಶನದಿಂದ ನಿಸ್ಸಹಾಯಕತೆಯ ಜಡಮಬ್ಬಿನಲ್ಲಿ ನಿಶ್ಚೇತರಾಗಿದ್ದ ಭಾರತೀಯರು ಎಚ್ಚೆತ್ತು ಜಾಗೃತರಾದರು. ಗಾಂಧೀಜಿಯವರ ನಾಯಕತ್ವದಲ್ಲಿ ಲಕ್ಷಾಂತರ ಜನರು ಬ್ರಿಟಿಷರ ವಿರುದ್ಧ ಅಸಹಕಾರ ಚಳವಳಿಯಲ್ಲಿ ಭಾಗವಹಿಸಿ ಸೆರೆಮನೆಯನ್ನು ಸೇರಿದರು. ಅಂತಿಮದಲ್ಲಿ ಲಕ್ಷಾಂತರ ಜನರ ಶ್ರಮ, ತ್ಯಾಗ, ಬಲಿದಾನಗಳಿಂದ 1947 ದೇಶಕ್ಕೆ ಸ್ವಾತಂತ್ರ್ಯ ಲಭಿಸಿತು. ಆದರೆ ಅದುವರೆಗೆ ಒಂದಾಗಿದ್ದ ದೇಶ ಇಬ್ಬಾಗ್ಯವಾಗಿ ಭಾರತ ಮತ್ತು ಪಾಕಿಸ್ತಾನ ಎಂಬ ಹೆಸರಿನಲ್ಲಿ 2 ರಾಷ್ಟ್ರಗಳು ಹುಟ್ಟಿದವು. ಮುಂಚೂಣಿಯಲ್ಲಿದ್ದ ನಾಯಕರಿಗೆ ಶಾಸಕರಾಗಬೇಕೆಂಬ ಆಸೆ ಇರಲಿಲ್ಲ, ಮಂತ್ರಿಗಳಾಗಬೇಕೆಂಬ ಆಕಾಂಕ್ಷೆ ಇರಲಿಲ್ಲ, ರಾಜಕಾರಣದಿಂದ ಹಣ ಗಳಿಸಬೇಕೆಂಬ ದುರಾಸೆ ಇರಲಿಲ್ಲ. ಅವರು ಮಾತೃಭೂಮಿಯ ಬಿಡುಗಡೆಗಾಗಿ, ರಾಷ್ಟ್ರದ ಹಿತಕ್ಕಾಗಿ ತಮ್ಮ ಸ್ವಂತ ಹಿತವನ್ನು ಬಲಿಕೊಡಲು ಸಿದ್ಧರಿದ್ದ ಧೀರರಾಗಿದ್ದರು. ಸ್ವಾತಂತ್ರ್ಯಕ್ಕಾಗಿ ಹೋರಾಟ ನಡೆಯುತ್ತಿದ್ದ ಕಾಲದಲ್ಲಿ 85% ಜನರು ಅನಕ್ಷರಸ್ಥರಾಗಿದ್ದರೂ ಬಡವರಾಗಿದ್ದರೂ ಅವರಲ್ಲಿ ಸತ್ಯಸಂಧತೆ ಇತ್ತು. ಅವರ ಜೀವನದಲ್ಲಿ ಒಂದು ಆದರ್ಶ.

0: ಬಿತ್ತು. ಇಂದು ಜೀವನದ ಸಮಸ್ತ ಕ್ಷೇತ್ರಗಳಲ್ಲಿಯೂ ಆದರ್ಶದ ಅಧಪತನವಾಗಿದೆ. ಸಾರ್ವಜನಿಕ ಜೀವನದಲ್ಲಿ ಪ್ರಾಮಾಣಿಕತೆ, ಶಿಸ್ತು, ರಾಷ್ಟ್ರಭಕ್ತಿ ಇವುಗಳು ಮಾಯವಾಗುತ್ತಾ ಇವೆ. ಸತ್ಯವನ್ನು ನಿರ್ಭಯವಾಗಿ ನುಡಿಯುವ ಧೈರ್ಯವನ್ನು ಕೂಡ ನಾವು ಕಳೆದುಕೊಂಡಿದ್ದೇವೆ. ರಾಷ್ಟ್ರದ ಬಹುಮಂದಿ ಜನರು ರಾಷ್ಟ್ರವನ್ನು ಮರೆತು ತಮ್ಮ ತಮ್ಮ ಜಾತಿ, ಧರ್ಮ, ಭಾಷೆ ಇವುಗಳಿಗೆ ಅಂಟಿಕೊಂಡಿರ್ತಾರೆ. ಕೆಲವರು ಧರ್ಮದ ಮತ್ತು ಭಾಷೆಯ ಹೆಸರಿನಲ್ಲಿ ರಾಷ್ಟ್ರದ ಐಕ್ಯತೆಗೆ ಮತ್ತು ಭದ್ರತೆಗೆ ಧಕ್ಕೆಯನ್ನುಂಟು ಮಾಡುತ್ತಿದ್ದಾರೆ. ಪ್ರಾಮಾಣಿಕತೆ, ರಾಷ್ಟ್ರಪ್ರೇಮ, ಶಿಸ್ತು, ದುಡಿಮೆ ಇವೇ ಮುಂತಾದ ಗುಣಗಳು ರಾಷ್ಟ್ರಕ್ಕೆ ಚೈತನ್ಯವನ್ನು ನೀಡುತ್ತವೆ. ಈ ಗುಣಗಳಿಲ್ಲದ ರಾಷ್ಟ್ರ ಕಾಲಕ್ರಮೇಣ ರೋಗಗ್ರಸ್ತ ರಾಷ್ಟ್ರವಾಗುತ್ತದೆ. ಮುಂದುವರೆದ ರಾಷ್ಟ್ರಗಳಲ್ಲಿ ಈ ಮೇಲ್ಕಂಡ ಗುಣಗಳಿರುವುದರಿಂದಲೇ ಅವುಗಳು ಮುಂದುವರೆದಿವೆ. ನಮ್ಮಲ್ಲಿ ಈ ಗುಣಗಳು ಬಹಳ ಕಡಿಮೆ. ಮಿತಿಮೀರಿದ ಅಧಿಕಾರದಾಹ, ಸ್ವಾರ್ಥ ಸಾಧಕ ಸಮಯ ಸಾಧಕ ಪ್ರವೃತ್ತಿ, ಅಶಿಸ್ತು, ರಾಷ್ಟ್ರಾಭಿಮಾನದ ಕೊರತೆ ಇವುಗಳಿಂದ ಕೂಡ ಯಾವ ರಾಷ್ಟ್ರವೂ ಕೂಡ ಪ್ರಗತಿಯನ್ನು ಸಾಧಿಸಲಾರದು. ನಮ್ಮ ದೇಶ ಇಂದು ಎದುರಿಸುತ್ತಿರುವ ಹಲವು ಸಮಸ್ಯೆಗಳಿಗೆ ನಮ್ಮಲ್ಲಿರತಕ್ಕ ನ್ಯೂನತೆಗಳು, ದೌರ್ಬಲ್ಯಗಳು ಬಹುಮಟ್ಟಿಗೆ ಕಾರಣವೆಂದರೆ ತಪ್ಪಾಗಲಾರದು. ರಾಷ್ಟ್ರದಲ್ಲಿ ಉದ್ಭವಿಸಿರುವ ಹಲವು ಸಮಸ್ಯೆಗಳನ್ನು ದಿಟ್ಟತನದಿಂದ ಬಗೆಹರಿಸಲು ನಮಗೂ ನಮ್ಮ ರಾಷ್ಟ್ರದ ಮುಂದಾಳುಗಳಿಗೂ ಸಹ ಭಗವಂತನು ಸದ್ಬುದ್ಧಿ ಶಕ್ತಿ ಸಾಮರ್ಥ್ಯಗಳನ್ನು ಕೊಡಲೆಂದು ಹಾರೈಸುತ್ತೇನೆ.
1: 37ನೇ ಸ್ವಾತಂತ್ರ್ಯ ದಿನದ ಸಂದರ್ಭದಲ್ಲಿ ಕಡಿದಾಳ್ ಮಂಜಪ್ಪ ಅವರು ಹೇಳಿದ್ದ ಮಾತುಗಳನ್ನು ನಾವು ಇಂದು ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ನೆನಪಿಸಿಕೊಂಡೆವು. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾ ಎಎಸ್ ಶಂಕರನಾರಾಯಣ.

0: ಮನದ ಮನೆಯ ಕಿಟಕಿಯನ್ನ ತೆರೆದಾಗ ತೆಂಗು ಗರಿಗಳ ಮೇಲೆ ಚಂದಿರನ ಬಿಂಬ, ಭಾವತೀರದಂಚಿನಲ್ಲಿ ಅಲೆಯಬ್ಬಿಸೋ ನೆನಪುಗಳ ತುಂತುರು,
1: ಅಲ್ಲಿ ನೀರ ಹಾಡು ಕಂಪನ, ಇಲ್ಲಿ ಪ್ರೀತಿ ಹಾಡು,
0: ಕಣ್ಣ ಸನ್ನೆಯಲ್ಲಿ ಹೃದಯ ಕದ್ದ ನೋಟ, ಕೆನ್ನೆ ಸುಳಿಯಲ್ಲಿ ಕಾಡಿದ ನಗು, ಎದೆಯ ತೆರೆಯ ನೆನಪುಗಳಿಗೆ ಭಾವಗಳೆಲ್ಲವೂ ಸೆರೆಯಾಗೋ ಹೊತ್ತಲ್ಲಿ

0: ಹೃದಯದ ಹೆಜ್ಜೆಗೆ ಪ್ರೇಮದ ಗೆಜ್ಜೆ ಕಟ್ಟಿ ಒಲುಮೆ ಧಾರೆ ಹರಿಸುತ್ತಾ ನಿಮ್ಮ ಜೊತೆಯಾಗತ್ತೆ ಒಲವಿನ ಆಲಾಪ. ಪ್ರತಿದಿನ ರಾತ್ರಿ 7:45 ಒಲವಿನ ಆಲಾಪ, ಇದು ರಾಗಾನುರಾಗಗಳ ಸಲ್ಲಾಪ. ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು 101.3
1: ಬೆಳಗ್ಗೆ ಆಯ್ತು ಅಂದ್ರೆ ಈ ಕೆಲ್ಸ ಶುರುವಾಗತ್ತೆ. ಈ ಟೆನ್ಷನ್ ನಡುವೆ ನನ್ನ ಇಷ್ಟದ ಹಾಡಾದ್ರೂ ಕೇಳಿದ್ರೆ ಹಾಯ್ ಅನ್ಸುತ್ತೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
2: ಅಮೃತ ಧಾರೆ ಕೋಟಿ ಜನುಮ ಜಾತಿಗಾತೀನಿ.
3: ಅಬ್ಬಾ, ನೈಟ್ ಶಿಫ್ಟ್ ಮುಗೀತು. ನಿದ್ದೆ ಮಾಡಕ್ಕೂ ಮುಂಚೆ ನನ್ನ ಫೇವರೇಟ್ ಹಾಡ್ ಕೇಳಬೇಕು ಅನಿಸ್ತಾ ಇದೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
2: ಹಾಡದಿದ್ದರೆ ನನ್ನ ಹಾಡು ಕೇಳು.
4: ಆಫೀಸಿಗೆ ಹೋಗ್ತಾ ಹಾಡುಗಳನ್ನ ಕೇಳ್ಕೊಂಡು ಹೋದ್ರೆ ಯಾವ ಸ್ಟ್ರೆಸ್ಸು ಇರಲ್ಲ. ಆದ್ರೆ ಹಾಡ್ ಕೇಳೋಕ್ ಏನ್ ಮಾಡ್ಲಿ?
1: ಏನ್ ಮಾಡ್ಲಿ?
3: ಏನ್ ಮಾಡ್ಲಿ?
4: ಏನ್ ಮಾಡ್ಲಿ?
1: ಎಫ್ಎಂ ರೈನ್ಬೋಗೆ ಮೆಸೇಜ್ ಮಾಡಿ,
3: ಕೇಳಿ ಭಾವನೆ ರಿಕ್ವೆಸ್ಟ್ಗಳ ರಿಂಗು ಸಖತ್ ಸಾಂಗು.
1: ಪ್ರತಿದಿನ ಬೆಳಗ್ಗೆ 9:00 ನಿಮ್ಮ ಕನ್ನಡ ಕಾಮನಬಿಲ್ಲಿನಲ್ಲಿ.
5: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 MHz, ಮ್ಯೂಸಿಕಲಿ ಯೋರ್ಸ್.
6: ಪ್ರಾಣಿ ದಯೆ ಎಲ್ಲ ಧರ್ಮಗಳಲ್ಲಿಯೂ ಶ್ರೇಷ್ಠವಾದುದು. ಇದು ಜಗತ್ತಿನ ಸಕಲ ನೀತಿ ಸಂಹಿತೆಗಳ ಸಾರ. ಇತರರ ಕಷ್ಟದಲ್ಲಿ ಪಾಲ್ಗೊಂಡು ಅವರ ನೋವನ್ನು ಪರಿಹರಿಸುವುದು ದಯೆಯ ಒಂದು ಮುಖ.

0: ತನ್ನಿಂದ ಅನ್ಯರಿಗೆ ಹಿಂಸೆಯಾಗದಂತೆ ನೋಡಿಕೊಳ್ಳುವುದು ಇನ್ನೊಂದು ಮುಖ.
1: ಅಹಿಂಸಾ ಪರಮೋ ಧರ್ಮ. ಅಹಿಂಸೆ ಎನ್ನುವುದು ಎಲ್ಲ ಧರ್ಮಗಳಿಗಿಂತಲೂ ಪರಮಶ್ರೇಷ್ಠವಾದ್ದು ಎಂದಿದೆ ಮಹಾಭಾರತ.

ಆಕಾಶವಾಣಿ ಸಂಪ್ರತಿ ವಾರ್ತಾ ಶ್ರೂಯಂತಾಂ ಪ್ರವಾಚಕ ಪುನೀತ ತ್ರಿಪಾಠಿ. ಆದೌ ಮುಖ್ಯ ವಾರ್ತಾಃ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಓಸ್ಲೋ ನಗರೆ ತೃತೀಯ ಭಾರತ್ ನಾರ್ಡಿಕ್ ಶಿಖರ ಸಮ್ಮೇಳನೆ ಭಾಗಂ ಭಜಿತವಾನ್. ಯಸ್ಯೋದ್ದೇಶ್ಯಂ ಪ್ರೌದ್ಯೋಗಿಕಿ ಪುನರ್ನವೀಕರಣೀಯೋರ್ಜಾ ರಕ್ಷಾ ವ್ಯಾಪಾರ ಕ್ಷೇತ್ರೇಷು ಸಹಕಾರಂ ಸುದೃಢೀಕರಣಮಸ್ತಿ. ಪ್ರಧಾನಮಂತ್ರಿಣಾ ಶ್ರೀಮೋದಿನಾ ಸ್ವೀಡನ್ ದೇಶಸ್ಯ ಸಮಕಕ್ಷೀಯೇಣ ಉಲ್ಫ್ ಕ್ರಿಸ್ಟರ್ಸನ್ ಇತ್ಯನೇನ ಸಹ ಸಂಯುಕ್ತ ಲೇಖೆ ವೈಶ್ವಿಕ ಅನಿಶ್ಚಿತತಾವಧೌ ಸಹಭಾಗಿತಾಯಾಃ ವಿಷಯೆ ಅವಧಾನಂ ಪ್ರದತ್ತಂ. ಸರ್ವೋಚ್ಚ ನ್ಯಾಯಾಲಯೇನ ಮಾನವ ಜೀವನಸ್ಯ ಸಾರ್ವಜನಿಕ ಸುರಕ್ಷಾಯಾಃ ಚ ಅವಶ್ಯಕತಾಂ ಉಲ್ಲಿಖನ್ ಉನ್ಮತ್ತಾನಾಂ ಅಸಾಧ್ಯ ರೋಗಿಣಾಂ ಅಥವಾ ಪ್ರತ್ಯಕ್ಷತಯ ಅಪಾಯಕಾರಿಣಾಂ ಮಾರ್ಗಭ್ರಷ್ಟ ಸುನಕಾನಾಂ ಕೃತೆ ಪ್ರಥಮವಾರಂ ಯೂಥೇನೇಷಿಯಾ ಮಾಧ್ಯಮೇನ ಮೃತ್ಯೋಃ ಅನುಮತಿ ಪ್ರದತ್ತ. ಅಪಿ ಚ ಐಪಿಎಲ್ ಕ್ರಿಕೆಟ್ ಕ್ರೀಡಾಯಾಂ ಅದ್ಯ ಸಾಯಂಕಾಲೇ ಜಯಪುರೆ ರಾಜಸ್ಥಾನ್ ರಾಯಲ್ಸ್ ದಲಂ ಲಕ್ನೌ ಸೂಪರ್ ಜಾಯಂಟ್ಸ್ ದಲಂ ಸಮ್ಮುಖೀ ಕರಿಷ್ಯತಿ. ಅಥ ವಾರ್ತಾಃ ವಿಸ್ತರೇಣ. ತೃತೀಯಂ ಭಾರತ ನಾರ್ಡಿಕ್ ಶಿಖರ ಸಮ್ಮೇಳನಂ ಅದ್ಯ ನಾರ್ವೆ ದೇಶಸ್ಯ ರಾಜಧಾನ್ಯಾಂ ಓಸ್ಲೋ ನಗರೆ ಸಮಾರಬ್ಧಂ. ಪ್ರಧಾನಮಂತ್ರಿಣಾ ನರೇಂದ್ರ ಮೋದಿನಾ ಸಹ ನಾರ್ವೆ, ಸ್ವೀಡನ್, ಐಸ್ಲ್ಯಾಂಡ್, ಫಿನ್ಲ್ಯಾಂಡ್, ಡೆನ್ಮಾರ್ಕ್ ಇತ್ಯೇತೇಷಾಂ ಸಮಕಕ್ಷಿಭಿಃ ಸಹ ಅಸ್ಮಿನ್ ಶಿಖರ ಸಮ್ಮೇಳನೆ ಭಾಗಂ ಸ್ವೀಕೃತಂ. ದ್ವಾವಿಂಶತ್ಯಧಿಕದ್ವಿಸಹಸ್ರತಮೆ ವರ್ಷೆ ಡೆನ್ಮಾರ್ಕ್ ದೇಶಸ್ಯ ಕೋಪೆನ್ಹೇಗನ್ ನಗರೆ ಆಯೋಜಿತಸ್ಯ ಪೂರ್ವ ಶಿಖರ ಸಮ್ಮೇಳನಾನಂತರಂ ಭಾರತ ನಾರ್ಡಿಕ್ ದೇಶಾನಾಂ ಮಧ್ಯೆ ಕ್ಷೇತ್ರೀಯ ಸಹಕಾರಂ ಸುದೃಢೀಕರಣಂ ಅಸ್ಯ ಸಮ್ಮೇಳನಸ್ಯ ಉದ್ದೇಶ್ಯಮಸ್ತಿ. ತಂತ್ರಜ್ಞಾನಂ ನವಾನ್ವೇಷಣಂ ಚ ಸುಸ್ಥಿರತಾ ಪುನರ್ನವೀಕರಣೀಯೋರ್ಜಾ ಡಿಜಿಟಲೀಕರಣಂ ಚ ಅಸ್ಯ ಸಮ್ಮೇಳನಸ್ಯ ಪ್ರಮುಖಾನಿ ಕ್ಷೇತ್ರಾಣಿ ಸಂತಿ. ವ್ಯಾಪಾರ ಆರ್ಥಿಕ ಸಹಭಾಗಿತ್ವ ಸಂಧಿನ TEPA ಇತ್ಯನೇನ ಸಹ ಅಧುನಾ ಪ್ರವೃತ್ತೇನ ಶಿಖರ ಸಮ್ಮೇಳನಸ್ಯ ಭಾರತ ನಾರ್ಡಿಕ್ ಕ್ಷೇತ್ರಾಣಾಂ ಮಧ್ಯೆ ವ್ಯಾಪಾರ ನಿವೇಶ ಸಂಬಂಧಾಃ ಅಪಿ ಸುದೃಢಾಃ ಭವಿಷ್ಯಂತಿ ಇತಿ ಅಪೇಕ್ಷಾ ಅಸ್ತಿ. ನಾರ್ಡಿಕ್ ಸಮೂಹೇನ ಸಹ ಭಾರತಸ್ಯ ದ್ವೈಪಾಕ್ಷಿಕ ವ್ಯಾಪಾರಃ ಸಂಪ್ರತಿ ಪ್ರಾಯಃ ಏಕೋನವಿಂಶತಿ ಬಿಲಿಯನ್ ಡಾಲರ್ ಮಿತಮಸ್ತಿ. ಅನೇನ ಶಿಖರ ಸಮ್ಮೇಳನೇನ ಭಾರತ ನಾರ್ಡಿಕ್ ದೇಶಯೋಃ ಮಧ್ಯೆ ಬಹುಪಕ್ಷೀಯ ಸಹಕಾರಸ್ಯ ವಿಸ್ತಾರಃ ಭವಿಷ್ಯತಿ ತಥಾ ಚ ಪರಸ್ಪರ ಹಿತಸ್ಯ ಕ್ಷೇತ್ರೀಯ ವೈಶ್ವಿಕ ವಿಷಯೇಷು ಚರ್ಚಾಯಾಃ ಅವಸರಃ ಪ್ರಾಪ್ಯತೆ ಇತ್ಯಪಿ ಅಪೇಕ್ಷಾ ಅಸ್ತಿ. ಶಿಖರ ಸಮ್ಮೇಳನಾತ್ ಪ್ರಾಕ್ ಪೂರ್ವಂ ಪ್ರಧಾನಮಂತ್ರಿ ಮೋದಿ ಐಸ್ಲ್ಯಾಂಡ್ ದೇಶಸ್ಯ ಪ್ರಧಾನಮಂತ್ರಿಣ, ಫಿನ್ಲ್ಯಾಂಡ್ ದೇಶಸ್ಯ ಪ್ರಧಾನಮಂತ್ರಿಣ, ಡೆನ್ಮಾರ್ಕ್ ದೇಶಸ್ಯ ಪ್ರಧಾನಮಂತ್ರಿಣ ಚ ಸಹ ದ್ವೈಪಾಕ್ಷಿಕ ಮೇಳನಂ ಕೃತವಾನ್. ಪ್ರಧಾನಮಂತ್ರಿ ಶ್ರೀಮೋದಿ ಯುಎಇ, ನೆದರ್ಲ್ಯಾಂಡ್ಸ್, ಸ್ವೀಡನ್ ದೇಶಾನಾಂ ಭ್ರಮಣಂ ಸಮಾಪ್ಯ ಹ್ಯಃ ನಾರ್ವೆ ದೇಶಂ ಸಂಪ್ರಾಪ್ತವಾನ್. ಗತಸಾಯಂ ಸಹ ಕ್ರೌನ್ ಪ್ರಿನ್ಸ್ ಹಕೋನ್ ತಥಾ ನಾರ್ವೆ ದೇಶಸ್ಯ ಪ್ರಧಾನಮಂತ್ರಿಣ ಜೋನಾಸ್ ಗಹರ್ ಸ್ಟೋನ್ ಇತ್ಯುಭಾಭ್ಯಾಂ ಸಹ ಭಾರತ ನಾರ್ವೆ ವ್ಯಾಪಾರ ಅನುಸಂಧಾನ ಶಿಖರ ಸಮ್ಮೇಳನೆ ಭಾಗಂ ಭಜಿತವಾನ್. ವಾಣಿಜ್ಯ ಅನುಸಂಧಾನ ಸಮುದಾಯಂ ಸಂಬೋಧಯನ್ ಪ್ರಧಾನಮಂತ್ರಿ ಶ್ರೀಮೋದಿ ವ್ಯಾಪಾರ ಆರ್ಥಿಕ ಸಹಭಾಗಿತ್ವ ಸಂಧೇ ಪ್ರಭಾವಾತ್ ಪರಂ ದ್ವೈಪಾಕ್ಷಿಕ ವ್ಯಾಪಾರಸ್ಯ ನಿವೇಶಸ್ಯ ಚ ವೃದ್ಧೇ ಪ್ರಶಂಸಾಂ ಅಕರೋತ್. ಸಹ ಅಧೋರೇಖಿತವಾನ್ ಯತ್ ಉಭಯೋಃ ಪಕ್ಷಯೋಃ ಹಿತಧಾರಕಾಃ ಸತಂ ಬಿಲಿಯನ್ ಯುಎಸ್ ಡಾಲರ್ ಇತ್ಯಸ್ಯ ನಿವೇಶ ಲಕ್ಷ್ಯಂ ಸಾಧಯಿತುಂ ಪ್ರಯತ್ನಾನ್ ಕುರ್ಯುಃ. ಪರಿಣಾಮತಃ ಭಾರತೆ ದಶಲಕ್ಷಾಣಿ ಯಾವತ್ ವೃತ್ತ್ಯಾವಸರಾಣಾಂ ಸೃಜನಂ ಚ ಕರಣೀಯಂ. ಪ್ರಧಾನಮಂತ್ರಿ ಶ್ರೀಮೋದಿ ಸ್ವಸ್ಯ ಪಂಚರಾಷ್ಟ್ರಾಣಾಂ ಯಾತ್ರಾಯಾಃ ಪಂಚಮಾಂತಿಮೆ ಚರಣೆ ಚ ಅದ್ಯ ಇಟಲಿ ದೇಶಂ ಗಮಿಷ್ಯತಿ. ಭಾರತ ಸ್ವೀಡನ್ ದೇಶೌ ವೈಶ್ವಿಕ ಅನಿಶ್ಚಿತತಾಯಾಃ ಕ್ಷಣೆ ಸಹಕಾರಃ ಸಹಭಾಗಿ ಸಮೃದ್ಧೇ ಸುಸ್ಥಿರಸ್ಯ ಭವಿಷ್ಯಸ್ಯ ಚ ಮಾರ್ಗಂ ನಿರ್ಧಾರಣಾಯ

0: ಕಲಿಯೋಸ್.
1: ಕಿಡ್ನಿ ವೈಫಲ್ಯದಿಂದ ಬಳಲುವವರಿಗೆ ಡಯಾಲಿಸಿಸ್ ಒಂದು ವರದಾನ, ಆದರೆ ಇನ್ನು ಸೋಂಕು ತಗಲುವ ಭಯ ಬೇಡ. ಕರ್ನಾಟಕ ಸರ್ಕಾರವು ದೇಶದಲ್ಲೇ ಮೊದಲ ಬಾರಿಗೆ ಅತ್ಯಾಧುನಿಕ ತಂತ್ರಜ್ಞಾನದೊಂದಿಗೆ ನಿಮ್ಮ ಸೇವೆಗೆ ಸನ್ನದ್ಧವಾಗಿದೆ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
2: ನಾವು ತಾಲೂಕು ಮಟ್ಟದ ಆಸ್ಪತ್ರೆಗಳಲ್ಲೂ ಡಯಾಲಿಸಿಸ್ ಸೌಲಭ್ಯವನ್ನು ವಿಸ್ತರಿಸಿದ್ದೇವೆ. ರೋಗಿಗಳ ಸುರಕ್ಷತೆಗೆ ಕಡ್ಡಾಯವಾಗಿ ಸಿಂಗಲ್ ಯೂಸ್ ಡಯಾಲೈಸರ್ ಬಳಸುತ್ತಿದ್ದೇವೆ. ಈ ಅತ್ಯಾಧುನಿಕ ಮತ್ತು ಸುರಕ್ಷಿತ ಸೇವೆಯನ್ನು ಉಚಿತವಾಗಿ ಪಡೆದುಕೊಳ್ಳಿ.
1: ಪ್ರತಿ ಬಾರಿಯೂ ಹೊಸ ಡಯಾಲೈಸರ್ ಬಳಸುವುದರಿಂದ ನಿಮ್ಮ ಸುರಕ್ಷತೆ ಖಚಿತ. ಉಚಿತ ಮತ್ತು ಗುಣಮಟ್ಟದ ಚಿಕಿತ್ಸೆ ಪಡೆಯಿರಿ, ನೆಮ್ಮದಿಯಿಂದ ಜೀವಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಕೇಳ್ತಿದ್ದೀರಿ ಕನ್ನಡ ಕಾಮನಬಿಲ್ಲು ಎಫ್ಎಂ ರೇನ್ಬೋ 101.3 ಮ್ಯೂಸಿಕಲಿ ಮ್ಯಾಜಿಕಲಿ ಯೋರ್ಸ್. ಮನಸ್ಸುಗಳ ಮಾತು ಮಧುರ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಪ್ರತಿಯೊಂದು ಮನೆಯಲ್ಲಿ ಇವತ್ತು ಅಲಂಕಾರಿಕ ಗಿಡಗಳು ಹೆಚ್ಚಾಗ್ತಾ ಇದೆ. ಅಲಂಕಾರಿಕ ಗಿಡಗಳ ಈ ಹುಚ್ಚು ಹತ್ತಿದಂತಹ ಸಂದರ್ಭದಲ್ಲಿ ಆ ಪ್ರಾರಂಭದ ದಿನಗಳಲ್ಲಿ ನೀವು ನೋಡುವಂತಹ ಚಿತ್ರಗಳು ಅಥವಾ ಮಾಡುವಂತಹ ರಿಸರ್ಚ್ನಲ್ಲಿ ಕಾಣುವಂತಹ ಅತ್ಯಂತ ಸೊಗಸಾಗಿ ಕಂಡುಬರುವಂತಹ ಗಿಡ ಅಂತ ಹೇಳಿದ್ರೆ ಅದು ಮಾನ್ಸ್ಟರ ಅನ್ನುವಂತಹ ಸಸ್ಯ. ದೈತ್ಯ ಎಲೆಗಳು, ಗಾಢ ಹಸಿರು, ಒಳಾಂಗಣಕ್ಕೆ ಒಂದು ರೀತಿಯಲ್ಲಿ ಟ್ರಾಪಿಕಲ್ ಸ್ಟೇಟ್ಮೆಂಟ್ ಲುಕ್ನ ಕೊಡುತ್ತೆ ಮಾನ್ಸ್ಟೆರಾ ಡೆಲಿಶಿಯೋಸಾ. ಈ ಪ್ರಭೇದದ ಸಸ್ಯಕ್ಕೆ ಮೋಡಿ ಹೋಗದವರೇ ಇಲ್ಲ. ಇನ್ನೇನು ಮೋಡಿ ಹೋಗಾಯ್ತಲ್ಲ, ಹತ್ತಿರದ ನರ್ಸರಿಗೆ ಭೇಟಿ ಇಟ್ಟು ಈ ಸಸ್ಯದ ಬಗ್ಗೆ ಕೇಳಿದಾಗ ಅವರು ನಿಮ್ಮ ಕೈಯಲ್ಲಿ 6 ಇಂಚು ಪಟ್ಟಿಯಲ್ಲಿರುವಂತಹ ಎರಡನೆಯ ಗಿಡವನ್ನು ತಂದು ನಿಮ್ಮ ಮುಂದೆ ಇಡ್ತಾರೆ. ಹೆಸರಲ್ಲೇ ಮಾನ್ಸ್ಟೆರಾ ಅಂತ ಇರುವಂತಹ ಈ ಸಸ್ಯದ ಗಾತ್ರವನ್ನು ನೋಡಿ ನಿಮ್ಮ ಮುಖ ಬೆಚ್ಚಾಗೋದಂತೂ ಗ್ಯಾರಂಟಿ. ಮಾನ್ಸ್ಟೆರಾ ಅನ್ನುವಂತಹ ಹೆಸರನ್ನ ಕೇಳಿ ಆಕಾರದಲ್ಲಿ ರಾಕ್ಷಸನ ರೀತಿಯಲ್ಲಿರಬಹುದು ಅಂತ ಯೋಚನೆ ಮಾಡಿರುವಂತಹ ನೀವು ಈ ಗಿಡದ ಪುಟ್ಟ ಎಲೆಗಳನ್ನು ನೋಡಿ ಅರೆ ಇದೇನಾ ನನ್ನ ಕನಸಿನ ಗಿಡ ಅಂತ ಹೇಳಿ ಅಲ್ಲಿಂದ ಹೊರಡೋದಕ್ಕೆ ರೆಡಿ ಆಗ್ತೀರಾ. ಅಷ್ಟರಲ್ಲಿ ನರ್ಸರಿಯವರು ನಿಮ್ಮನ್ನ ಕರೀತಾರೆ, ಅರೆ ಬನ್ರಿ ಇಲ್ಲಿ, ಈ ಗಿಡ ಚಿಕ್ಕದಾಗಿರುವಾಗ ಹೀಗೆ ಇರೋದು, ದೊಡ್ಡದಾದ್ಮೇಲೆ ನೋಡಿ ಇದನ್ನ ಅಂತ ಧೈರ್ಯ ಮಾಡ್ತಾರೆ. ತದನಂತರ ನೀವು ಈ ಗಿಡವನ್ನು ತಂದು ಮನೆಯಲ್ಲಿ ಇಡ್ತೀರಿ. ಮನೆಯ ಸೊಬಗೆ ಬೇರೆ ಆಗೋಗುತ್ತೆ ಈ ಗಿಡವನ್ನು ತಂದು ಇಟ್ಟ ತಕ್ಷಣ. ಈ ಕೆಸುವಿನ ಗಡ್ಡೆಗಳ ಗಿಡ ಇದೆಯಲ್ಲ, ಅದೇ ಕುಟುಂಬಕ್ಕೆ ಸೇರಿರುವಂಥದ್ದು ಈ ಮಾನ್ಸ್ಟೆರಾ. ಈ ಮಾನ್ಸ್ಟೆರಾ ಮೂಲ ದಕ್ಷಿಣ ಅಮೆರಿಕಾದಲ್ಲಿ ಬೆಳೀತಿದ್ದಂತಹ ಗಿಡ. ಸಾಮಾನ್ಯವಾಗಿ ಬೀಜಗಳು ಭೂಮಿಯಿಂದ ಮೊಳಕೆಯೊಡೆದ ತಕ್ಷಣ ಬೆಳಕನ್ನ ಹಿಂಬಾಲಿಸಿ ಹೋಗುತ್ತೆ. ಆದರೆ ಈ ಮಾನ್ಸ್ಟೆರಾ ಗಿಡ ಒಂದು ರೀತಿಯಲ್ಲಿ ವಿಶೇಷ, ಇದು ಕತ್ತಲೆಯ ಹಿಂದೆ ಹೋಗುತ್ತೆ. ಕತ್ತಲೆ ಆವರಿಸಿದಂತಹ ಮರದ ಬುಡ ಇದಕ್ಕೆ ಹೇಳಿ ಮಾಡಿಸಿದಂತಹ ಸ್ಥಳ. ಮರದ ಬುಡ ಸಿಕ್ಕಿದ್ರೆ ಆ ಮರವನ್ನ ಅಪ್ಪಿಕೊಂಡು ಬಳ್ಳಿಯಂತೆ ಹಬ್ತಾ ಹೋಗುತ್ತೆ. ಕೆಲ ಕಾಲ ಪರಾವಲಂಬಿಯಾಗಿ ಮರದಿಂದಲೇ ತನ್ನ ಹಸಿವನ್ನ ತೆನೆಸಿಕೊಂಡು ಬೆಳೆಯುತ್ತೆ. ಮರದ ತುದಿಯ ಬೆಳಕು ಕಂಡಿದ್ದೇ ಕೊನೆಗೆ ತನ್ನ ಆಹಾರವನ್ನ ತಾನೇ ನಿಧಾನವಾಗಿ ತಯಾರಿಸಿಕೊಳ್ಳುವಂತಹ ವ್ಯವಸ್ಥೆಯನ್ನ ಈ ಗಿಡಗಳು ಮಾಡುತ್ತೆ.

0: ಈ ಮಾನ್ಸ್ಟರಗಳಲ್ಲಿ ಹತ್ತತ್ರ 50 ಬೇರೆ ಬೇರೆ ರೀತಿಯ ಪ್ರಭೇದಗಳಿದೆ. ಹೆಚ್ಚು ಮನೆ ಮಾತಾಗಿರುವಂತಹ ಮಾನ್ಸ್ಟರ್ ಅಂತ ಹೇಳಿದ್ರೆ ಅದು ಡೆಲಿಷಿಯೋಸಾ. ಈ ಗಿಡದಲ್ಲಿ ಎಲೆಗಳ ಮೇಲೆ ನೈಸರ್ಗಿಕವಾಗಿ ಉಂಟಾಗಿರುವಂತಹ ಸೀಳುಗಳಿರುತ್ತೆ. ಈ ಗಿಡ ಈ ಸೀಳುಗಳಿಗೆ ಫೇಮಸ್. ಮತ್ತೆ ಇದೇನು ಸುಮ್ಸುಮ್ಮನೆ ವಿಕಸಿತವಾಗಿರುವಂತಹ ಗುಣವಲ್ಲ. ದಟ್ಟ ಕಾಡಿನಲ್ಲಿ ಬೆಳಕು ಮೇಲಿನ ಎಲೆಗಳಷ್ಟೇ ಕೆಳಗಿನ ಎಲೆಗಳಿಗೂ ತಲುಪಬೇಕು ಅನ್ನೋದಕ್ಕೆ ಮೂಡಿರುವಂತಹ ತಂತ್ರಗಾರಿಕೆ. ಮತ್ತೆ ಈ ಎಲೆಗಳಿಗೆ ಯಾವುದೇ ರೀತಿಯ ಗಾಳಿ ಮಳೆಗಳನ್ನ ಗಟ್ಟಿಯಾಗಿ ಎದುರಿಸುವಂತಹ ಛಲವನ್ನ ಕೂಡ ಈ ಒಂದು ಸೀಳುಗಳು ಕೊಟ್ಟಿದೆ. ಈ ಮಾನ್ಸ್ಟರ್ ಬಳ್ಳಿಗಳು ಹೂ ಕಾಯಿಯನ್ನ ಕೂಡ ಬಿಡತ್ತೆ. ಇಡೀ ವರ್ಷ ಬೆಳೆದು ಪಕ್ವವಾಗುವಂತಹ ಹಣ್ಣನ್ನ ತಿನ್ನಬಹುದು ಕೂಡ. ಫ್ರೂಟ್ ಸ್ಯಾಲಡ್ ರುಚಿಯನ್ನ ಹೋಲುವಂತಹ ಈ ಹಣ್ಣು ಹೆಸರಿಗೆ ತಕ್ಕಂತೆ ಡೆಲಿಷಿಯಸ್ ಆಗಿರುತ್ತೆ ಅನ್ನೋದು ತಿಂದವರ ಅಭಿಪ್ರಾಯ. ಕಾಡಿನ ನೆರಳನ್ನ ನೆಚ್ಚಿ ಬೆಳೆಯುವಂತಹ ಗಿಡವಾಗಿದ್ದಕ್ಕೆ ಈ ಸಸ್ಯಗಳು ಒಳಾಂಗಣಕ್ಕೆ ಹೇಳಿ ಮಾಡಿಸಿದಂಥವು. ಮಣ್ಣು ಹಾಗೆ ನೀರು ಎರಡರಲ್ಲೂ ಬೇರ್ಬಿಡುವಂತಹ ಕಾರಣಕ್ಕೆ ಈ ಸಸ್ಯಗಳ ಅಭಿವೃದ್ಧಿ ಕೂಡ ಅತ್ಯಂತ ಸುಲಭ. ನೀರಿನ ಪೋಷಕಾಂಶ ನಿರ್ವಹಣೆಯು ಕೂಡ ಕಷ್ಟವಲ್ಲ. ಆರಂಭಿಕರು ಕೂಡ ಈ ಒಂದು ಸಸ್ಯವನ್ನ ಆರಾಮಾಗಿ ಬೆಳೆಸಬಹುದು. ಈ ಮಾನ್ಸ್ಟರ ಡಿಲಿಷಿಯೋಸಾ ಜೊತೆಗೆ ನಕ್ಷತ್ರ ಪುಂಜದ ವಿನ್ಯಾಸವನ್ನು ಹೋಲುವಂತಹ ಹಸಿರು ಬಿಳಿ ಮಿಶ್ರಿತ ಚುಕ್ಕೆ ಚುಕ್ಕೆ ಎಲೆಗಳನ್ನ ಹೊಂದಿರುವಂತಹ ಮಾನ್ಸ್ಟರ ಕಾನ್ಸ್ಟಲೇಷನ್ ಅನ್ನು ಕೂಡ ನೀವು ಇಷ್ಟಪಡಬಹುದು, ಬೆಳೆಸಬಹುದು. ಸದಾಕಾಲ ಚ್ಯೂ ಮಾಡ್ರಿ, ಕೇಳ್ತಾನೆ ರೀ ಕನ್ನಡ ಕಾಮನಬಿಲ್ಲು ಎಫ್ ಎಂ ರೇನ್ಬೋ. ಇದಾಗಿತ್ತು ಇವತ್ತಿನ ಮನಸ್ಸುಗಳ ಮಾತು ಮಧುರ.
1: Akashvani FM Rainbow 101.3 MHz Musically yours.
2: ಸ್ಟುಡಿಯೋದಲ್ಲಿ ಸಮಯ 6:40. ಇನ್ನು ಮುಂದೆ ಕೇಳಿ ಪ್ರದೇಶ ಸಮಾಚಾರ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ದೇಶದಲ್ಲಿ ಬೆಲೆ ಏರಿಕೆಯಿಂದ ಬಡವರು, ಮಧ್ಯಮ ವರ್ಗದವರ ಬದುಕು ದುಸ್ತರ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕಳವಳ. ದಸರಾ ಮಹೋತ್ಸವದಲ್ಲಿ ಕಂಜನ್ ಆನೆ ಬಳಸದಂತೆ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಅಧಿಕಾರಿಗಳಿಗೆ ಸೂಚನೆ. ರೈತರ ಆತ್ಮಹತ್ಯೆ ಪ್ರಕರಣಗಳನ್ನು ಮುಚ್ಚಿಟ್ಟ ರಾಜ್ಯ ಸರ್ಕಾರ, ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಆರೋಪ. ರಾಜ್ಯದಲ್ಲಿ ಪೆಟ್ರೋಲ್, ಡೀಸೆಲ್, ಎಲ್ಪಿಜಿ ಅಭಾವವಿಲ್ಲ. ತೈಲ ಉದ್ಯಮದ ರಾಜ್ಯ ಸಂಯೋಜಕ ಸಿದ್ದಾರ್ಥ್ ಅಗರ್ವಾಲ್ ಸ್ಪಷ್ಟನೆ. ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಚಿರತೆ ದಾಳಿಗೆ ಬಾಲಕ ಸಾವಿನ ಪ್ರಕರಣ, ಲೋಕಾಯುಕ್ತರಿಂದ ಸ್ವಯಂ ಪ್ರೇರಿತ ಪ್ರಕರಣ ದಾಖಲು. ವಾರ್ತೆಗಳ ವಿವರ. ಚುನಾವಣೆ ಪ್ರಣಾಳಿಕೆಯಲ್ಲಿನ 580 ಭರವಸೆಗಳಲ್ಲಿ 290ಕ್ಕೂ ಹೆಚ್ಚು ಭರವಸೆ ಈಡೇರಿಸಲಾಗಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ತುಮಕೂರಿನಲ್ಲಿ 3 ವರ್ಷಗಳ ಸಾಧನಾ ಸಮರ್ಪಣಾ ಸಮಾವೇಶ ಉದ್ಘಾಟಿಸಿ ನವಕರ್ನಾಟಕ ಅಭಿವೃದ್ಧಿ ಮಾದರಿಯ ವಸ್ತು ಪ್ರದರ್ಶನ ಮತ್ತು ಜಿಲ್ಲೆಯಲ್ಲಿ ನಡೆದಿರುವ 682 ಕೋಟಿ ರೂಪಾಯಿ ಮೊತ್ತದ ಬೃಹತ್ ಅಭಿವೃದ್ಧಿ ಕಾರ್ಯಕ್ರಮಗಳ ಉದ್ಘಾಟನೆ ಮತ್ತು ಶಂಕುಸ್ಥಾಪನೆ ನೆರವೇರಿಸಿ ಅವರು ಮಾತನಾಡಿದರು. ಮುಂಬರುವ 2 ವರ್ಷಗಳಲ್ಲಿ ಬಾಕಿ ಭರವಸೆಗಳನ್ನು ಈಡೇರಿಸಲಾಗುವುದು ಎಂದು ಅವರು ಭರವಸೆ ನೀಡಿದ್ದಾರೆ.
1: ನಾವು 3 ವರ್ಷಗಳ ಹಿಂದೆ ಜನರ ಮುಂದೆ ಬಂದಾಗ ಅನೇಕ ವಾಗ್ದಾನಗಳನ್ನು ಕೊಟ್ಟಿದ್ದವು. ನಮ್ಮ ಪ್ರಣಾಳಿಕೆ ಮೂಲಕವಾಗಿ ಸುಮಾರು 592 ಭರವಸೆಗಳಲ್ಲಿ 250ಕ್ಕೂ ಹೆಚ್ಚು ಭರವಸೆಗಳನ್ನು ಈಡೇರಿಸಿದ್ದೀವಿ. ಉಳಿದ ಭರವಸೆಗಳನ್ನು ಕೂಡ ನಾವು ಈಡೇರಿಸ್ತೇವೆ. ನಮ್ಮ ಸರ್ಕಾರ ಯಾವಾಗಲೂ ಕೂಡ ನುಡಿದಂತೆ ನಡೀತಕ್ಕಂತ ಸರ್ಕಾರ. ಕೊಟ್ಟ ಮಾತನ್ನ ಉಳಿಸಿಕೊಳ್ತಕ್ಕಂತ ಪ್ರಯತ್ನವನ್ನ ಮಾಡ್ತೇವೆ. ಯಾವ್ಯಾವಾಗ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿದೆ ಆ ಎಲ್ಲ ಕಾಲದಲ್ಲೂ ಕೂಡ ಭರವಸೆಗಳನ್ನು ಈಡೇರಿಸತಕ್ಕಂತ ಪ್ರಯತ್ನವನ್ನ ಮಾಡಿದ್ದೇವೆ.
0: ನರೇಂದ್ರ ಮೋದಿ ಅವರು ಪ್ರಧಾನಿ ಆದ ಬಳಿಕ ದೇಶದಲ್ಲಿ ಡೀಸೆಲ್, ಪೆಟ್ರೋಲ್, ಚಿನ್ನದ ಬೆಲೆ ಆಕಾಶಕ್ಕೆ ಏರಿದೆ. ಬಡವರು ಮತ್ತು ಮಧ್ಯಮ ವರ್ಗದವರ ಆದಾಯ ಮತ್ತು ಬದುಕು ನೆಲ ಕಚ್ಚಿದೆ ಎಂದು ತೀವ್ರ ಕಳವಳ ವ್ಯಕ್ತಪಡಿಸಿದ್ದಾರೆ. ಗೃಹ ಸಚಿವ ಜಿ ಪರಮೇಶ್ವರ್ ನೇತೃತ್ವದಲ್ಲಿ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಉಸ್ತುವಾರಿಯಲ್ಲಿ ನಡೆದಂತಹ ಸಮಾವೇಶದಲ್ಲಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ಸಂಪುಟದ ಎಲ್ಲಾ ಸಚಿವರು ಹಾಗೂ ಶಾಸಕರು ಉಪಸ್ಥಿತರಿದ್ದರು. ಕೊಡಗಿನ ದುಬಾರೆ ಆನೆ ಶಿಬಿರದಲ್ಲಿ ನಡೆದ ಕಾಳಗದಲ್ಲಿ ತೀವ್ರವಾಗಿ ಗಾಯಗೊಂಡಿದ್ದ ಮಾರ್ತಾಂಡ ಆನೆ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದು ಅರಣ್ಯ ಸಚಿವ ಈಶ್ವರ್ ಬಿ ಖಂಡ್ರೆ ಶೋಕ ವ್ಯಕ್ತಪಡಿಸಿದ್ದಾರೆ. ಅನಿರೀಕ್ಷಿತವಾದ ಮತ್ತು ಊಹಿಸಲೂ ಆಗದ ಈ ದುರ್ಘಟನೆಯಲ್ಲಿ ಒಬ್ಬ ಪ್ರವಾಸಿ ಮಹಿಳೆ ಮತ್ತು ಒಂದು ಆನೆ ಮೃತಪಟ್ಟಿರುವುದು ಅತ್ಯಂತ ದುಃಖದ ಸಂಗತಿ ಎಂದು ತಿಳಿಸಿದ್ದಾರೆ. ಹಾಸನ ಜಿಲ್ಲೆ ಎಳಸೂರಿನ ಬಳಿ 2014ರಲ್ಲಿ ಸೆರೆ ಹಿಡಿಯಲಾಗಿದ್ದಂತಹ 26 ವರ್ಷದ ಕಂಜನ್ 3 ಬಾರಿ ದಸರಾ ಮಹೋತ್ಸವದಲ್ಲಿ ಭಾಗಿಯಾಗಿದ್ದ. ಇನ್ನು ಮುಂದೆ ದಸರಾ ಮಹೋತ್ಸವಕ್ಕೆ ಈ ಆನೆಯನ್ನು ಬಳಸದಂತೆ ಸೂಚಿಸುವುದಾಗಿಯೂ ಸಚಿವರು ಸ್ಪಷ್ಟಪಡಿಸಿದ್ದಾರೆ. ಕೊಡಗಿನ ದುಬಾರೆ ಆನೆ ಶಿಬಿರದಲ್ಲಿ ಆನೆಗಳ ನಡುವೆ ಘರ್ಷಣೆ ವೇಳೆ ಮಹಿಳಾ ಪ್ರವಾಸಿಗರೊಬ್ಬರು ಸಾವನ್ನಪ್ಪಿರುವುದಕ್ಕೆ ಮಡಿಕೇರಿ ಉಸ್ತುವಾರಿ ಸಚಿವ ಎನ್ಎಸ್ ಭೋಸರಾಜು ಸಂತಾಪ ವ್ಯಕ್ತಪಡಿಸಿದ್ದಾರೆ. ಈ ಕುರಿತಂತೆ ಪತ್ರಿಕಾ ಪ್ರಕಟಣೆ ಹೊರಡಿಸಿರುವ ಅವರು, ಪ್ರವಾಸಿಗರು ಮಾರ್ಗಸೂಚಿಗಳನ್ನು ಕಟ್ಟುನಿಟ್ಟಾಗಿ ಜಾರಿಗೊಳಿಸುವಂತೆ ಮಡಿಕೇರಿ ಜಿಲ್ಲಾಡಳಿತಕ್ಕೆ ನಿರ್ದೇಶನ ನೀಡಿದ್ದಾರೆ. ಘಟನೆಗೆ ನಿಖರವಾದ ಕಾರಣ ಮತ್ತು ಪ್ರವಾಸಿ ಮಾರ್ಗಸೂಚಿಗಳ ನಿರ್ವಹಣೆಯಲ್ಲಿ ಯಾವುದಾದರೂ ಲೋಪವಾಗಿದೆಯೇ ಎಂಬುದರ ಕುರಿತು ಸಮಗ್ರ ವರದಿ ಸಲ್ಲಿಸಲು ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಪ್ರವಾಸಿಗರು ಪ್ರಾಣಿಗಳಿಂದ ಸುರಕ್ಷಿತ ಅಂತರವನ್ನು ಕಾಯ್ದುಕೊಳ್ಳುವಂತೆ ಅವರು ಮನವಿ ಮಾಡಿದ್ದಾರೆ. ರಾಜ್ಯದಲ್ಲಿ ನಡೆಯುತ್ತಿರುವಂತಹ ರೈತರ ಆತ್ಮಹತ್ಯೆ ಪ್ರಕರಣಗಳನ್ನು ಸರ್ಕಾರ ಮುಚ್ಚಿಟ್ಟಿದೆ ಎಂದು ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಆರೋಪ ಮಾಡಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಷ್ಟೀಯ ಅಪರಾಧ ದಾಖಲೆ ಬ್ಯೂರೋ ವರದಿಯ ಪ್ರಕಾರ ರಾಜ್ಯಗಳಲ್ಲಿ ಕಳೆದ 2 ವರ್ಷಗಳಲ್ಲಿ 5,394 ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಎಂದು ತಿಳಿಸಿದ್ದಾರೆ. ಇದೇ ವೇಳೆ ಬಿಡದಿ ಟೌನ್ಶಿಪ್ ವಿಚಾರವಾಗಿ ಚರ್ಚೆಗೆ ಆಹ್ವಾನಿಸಿರುವ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸವಾಲನ್ನು ಸ್ವೀಕರಿಸಿದ ಅವರು, ಚರ್ಚೆಗೆ ತಯಾರಾಗಿರುವುದಾಗಿ ಸ್ಪಷ್ಟಪಡಿಸಿದ್ದಾರೆ. ಶೀಘ್ರವೇ 2 ಬಾರಿ ಶಾಸಕರಾಗಿದ್ದ ಅಖಂಡ ಶ್ರೀನಿವಾಸ್ ಮೂರ್ತಿ ಜೆಡಿಎಸ್ ಸೇರ್ಪಡೆಗೊಳ್ಳಲಿದ್ದಾರೆ ಎಂದು ಅವರು ತಿಳಿಸಿದ್ದಾರೆ. ರಾಜ್ಯ ಸರ್ಕಾರ 3 ವರ್ಷ

0: ಪೂರೈಸುತ್ತಿರುವಂತಹ ಹಿನ್ನೆಲೆಯಲ್ಲಿ ತುಮಕೂರಿನಲ್ಲಿ ನಡೆದಂತಹ ಸಾಧನಾ ಸಮಾವೇಶದ ಬಗ್ಗೆ ಬಿಜೆಪಿ ಟೀಕಿಸಿದೆ. ಯಾವ ಕಾರಣಕ್ಕಾಗಿ ಕಾಂಗ್ರೆಸ್ ಸಾಧನಾ ಸಮಾವೇಶ ಮಾಡುತ್ತಿದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಪ್ರಶ್ನಿಸಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯದ ಜನರ ಸಂಕಷ್ಟಗಳಿಗೆ ಸ್ಪಂದಿಸದ ಕಾಂಗ್ರೆಸ್ ಸರ್ಕಾರ ಈಗ ಸಾಧನಾ ಸಮಾವೇಶ ಮಾಡುತ್ತಿದೆ ಎಂದು ದೂರಿದ್ದಾರೆ. ರಾಜ್ಯದ ಜನರ ಬದುಕು ಅಭದ್ರತೆಯಿಂದ ಕೂಡಿದೆ. ಯಾವುದೇ ಅಭಿವೃದ್ಧಿ ಕಾರ್ಯಗಳು ಆಗಿಲ್ಲ. ರಸ್ತೆಗಳು ಸಂಪೂರ್ಣ ಹಾಳಾಗಿವೆ. ಗುಂಡಿಗಳನ್ನು ಮುಚ್ಚುವುದಕ್ಕೂ ಸರ್ಕಾರ ಆಗುತ್ತಿಲ್ಲ. ಆಸ್ಪತ್ರೆ, ಶಾಲಾ ಕಾಲೇಜುಗಳಿಗೆ ಸರ್ಕಾರ ಏನಾದರೂ ಆದ್ಯತೆ ನೀಡಿದೆಯೇ ಎಂದು ಅವರು ಪ್ರಶ್ನಿಸಿದ್ದಾರೆ. ಜಾಗತಿಕ ಅನಿಶ್ಚಿತತೆಗಳ ಹೊರತಾಗಿಯೂ ಸಾರ್ವಜನಿಕ ವಲಯದ ತೈಲ ಕಂಪನಿಗಳಾದ ಇಂಡಿಯನ್ ಆಯಿಲ್, ಬಿಪಿಸಿಎಲ್ ಮತ್ತು ಎಚ್ಪಿಸಿಎಲ್ ರಾಜ್ಯಾದ್ಯಂತ ಪೆಟ್ರೋಲ್, ಡೀಸೆಲ್ ಮತ್ತು ದ್ರವೀಕೃತ ಪೆಟ್ರೋಲಿಯಂ ಗ್ಯಾಸ್ ನಿರಂತರ ಪೂರೈಕೆಯನ್ನು ಕಾಯ್ದುಕೊಂಡಿದೆ ಎಂದು ಕರ್ನಾಟಕದ ತೈಲ ಉದ್ಯಮದ ರಾಜ್ಯ ಮಟ್ಟದ ಸಂಯೋಜಕರಾದ ಸಿದ್ಧಾರ್ಥ್ ಅಗರ್ವಾಲ್ ತಿಳಿಸಿದ್ದಾರೆ. ಈ ಸಂಬಂಧ ಪತ್ರಿಕಾ ಪ್ರಕಟಣೆ ಹೊರಡಿಸಿರುವ ಅವರು, ಎಲ್ಲಾ ಚಿಲ್ಲರೆ ಮಾರಾಟ ಮಳಿಗೆಗಳಲ್ಲಿ ಇಂಧನ ವಿತರಣಾ ಕಾರ್ಯಾಚರಣೆಗಳು ಸುಗಮವಾಗಿ ಮುಂದುವರೆದಿದೆ. ನಿಗದಿತ ಸುರಕ್ಷತೆ ಮತ್ತು ಕಾರ್ಯಾಚರಣೆಯ ಮಾನದಂಡಗಳಿಗೆ ಅನುಗುಣವಾಗಿ ಯಾವುದೇ ನಿರ್ಬಂಧಗಳಿಲ್ಲದೆ ಪೂರೈಕೆಯನ್ನು ನಿರ್ವಹಿಸಲಾಗುತ್ತಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಎಲ್ಪಿಜಿ ಪೂರೈಕೆಯನ್ನು ಸಹಜ ಸ್ಥಿತಿಯಲ್ಲಿ ಕಾಯ್ದುಕೊಳ್ಳಲಾಗಿದ್ದು ರಾಜ್ಯಾದ್ಯಂತ ಸುಗಮವಾಗಿ ಪ್ರಗತಿಯಲ್ಲಿದೆ ಎಂದು ತಿಳಿಸಿದ್ದಾರೆ. ಗ್ರಾಹಕರು ಅನಗತ್ಯ ಆತಂಕದಿಂದ ಮುಂಚಿತವಾಗಿ ಅತಿಯಾಗಿ ಖರೀದಿಸದಂತೆ ಅವರು ಮನವಿ ಮಾಡಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಮಲೆ ಮಹದೇಶ್ವರ ಬೆಟ್ಟದ ಇಂಡಿಗ ನತ್ತ ಬಳಿ ಚಿರತೆ ದಾಳಿಯಿಂದ ಬಾಲಕ ಸಾವನ್ನಪ್ಪಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಉಪಲೋಕಾಯುಕ್ತ ಕೆಎನ್ ಫಣೀಂದ್ರ ಸ್ವಯಂ ಪ್ರೇರಿತ ಪ್ರಕರಣ ದಾಖಲಿಸಿದ್ದಾರೆ. ಈ ಸಂಬಂಧ ಕಾವೇರಿ ವನ್ಯಜೀವಿಧಾಮ ಮತ್ತು ಮಹದೇಶ್ವರ ವನ್ಯಧಾಮ ವ್ಯಾಪ್ತಿಯ 4 ಅರಣ್ಯ ಅಧಿಕಾರಿಗಳಿಗೆ ನೋಟಿಸ್ ಜಾರಿಗೊಳಿಸಲಾಗಿದೆ. ಮಾಧ್ಯಮ ವರದಿಗಳನ್ನು ಉಲ್ಲೇಖಿಸಿ ಅರಣ್ಯಾಧಿಕಾರಿಗಳಿಗೆ ನೋಟಿಸ್ ನೀಡಲಾಗಿದ್ದು ಪ್ರಕರಣದ ಮುಂದಿನ ವಿಚಾರಣೆಯನ್ನು 17 ನಿಗದಿಪಡಿಸಿದ್ದಾರೆ. ಮಂಡ್ಯ ಜಿಲ್ಲೆಯ ಪಾಂಡವಪುರ ತಾಲೂಕಿನ ಹರಳಹಳ್ಳಿ ಗ್ರಾಮದ ಪುಸ್ತಕ ಮನೆಯ ರುವಾರಿ ಅಂಕೇಗೌಡ ಸಾಹಿತ್ಯ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಸಲ್ಲಿಸಿದ ಅಸಾಧಾರಣ ಸೇವೆಗಾಗಿ ಪ್ರತಿಷ್ಠಿತ ಪದ್ಮಶ್ರೀ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ನವದೆಹಲಿಯ ರಾಷ್ಟ್ರಪತಿ ಭವನದಲ್ಲಿ ಇದೇ 25 ಪದ್ಮಶ್ರೀ ಪ್ರಶಸ್ತಿ ಪ್ರದಾನ ಸಮಾರಂಭ ನಡೆಯಲಿದೆ. ಈ ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಪದ್ಮಶ್ರೀ ಪ್ರಶಸ್ತಿ ಪಡೆದ ಅಂಕೇಗೌಡ ಅವರಿಗೆ ಜಿಲ್ಲಾಧಿಕಾರಿ ಡಾ ಕುಮಾರ ಗೌರವ ಪತ್ರ ಹಸ್ತಾಂತರಿಸಿದರು. ಗದ್ದೆಯಿಂದ ನ್ಯಾಯದ ಗಡಿಯವರೆಗೆ ಎಂಬ ಘೋಷವಾಕ್ಯದೊಂದಿಗೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಅಖಿಲ ಕರ್ನಾಟಕ ಸರ್ಕಾರಿ ಪರವಾನಗಿ ಭೂಮಾಪಕರ ಸಂಘದ ಆಶ್ರಯದಲ್ಲಿ ದಾವಣಗೆರೆಯಲ್ಲಿ ಇಂದು ಪ್ರತಿಭಟನೆ ನಡೆಸಲಾಯಿತು. ಪ್ರತಿಭಟನೆಯಲ್ಲಿ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಆಗಮಿಸಿದ್ದ ಸುಮಾರು 4,000 ಹೆಚ್ಚು ಪರವಾನಗಿ ಭೂಮಾಪಕರು ಭಾಗಿಯಾಗಿ ಸರ್ಕಾರದ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದರು. ಪರವಾನಗಿ ಭೂಮಾಪಕರ ಸೇವೆಯನ್ನು ತಕ್ಷಣವೇ ಕಾಯಂಗೊಳಿಸಬೇಕು, ಸಮಾನ ಕೆಲಸಕ್ಕೆ ಸಮಾನ ವೇತನ ತತ್ವದಡಿ ಗೌರವಧನ ನಿಗದಿಪಡಿಸಬೇಕು ಎಂದು ಆಗ್ರಹಿಸಿದರು. ಇನ್ನು ಸಂಕ್ಷಿಪ್ತ ಸುದ್ದಿಗಳು. ಆರೋಗ್ಯವಂತ ಮತ್ತು ಸುರಕ್ಷಿತ ಸಮಾಜ ನಿರ್ಮಾಣಕ್ಕಾಗಿ ಬಾಲ್ಯ ವಿವಾಹ, ಪೋಕ್ಸೋ ಪ್ರಕರಣಗಳನ್ನು ತಡೆಗಟ್ಟಲು ಕ್ರಮ ಕೈಗೊಳ್ಳುವಂತೆ ಹಾಸನ ಜಿಲ್ಲಾಧಿಕಾರಿ ಲತಾ ಕುಮಾರಿ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಹಾವೇರಿ ಜಿಲ್ಲೆಯಲ್ಲಿ ಅಕಾಲಿಕ ಮಳೆಯಿಂದಾಗಿ ಜಿಲ್ಲೆಯ 127 ಮನೆಗಳಿಗೆ ಹಾನಿಯಾಗಿದ್ದು 1,235 ಹೆಕ್ಟೇರ್ ಪ್ರದೇಶದಲ್ಲಿನ ಬೆಳೆಗೆ ಹಾನಿಯಾಗಿದೆ ಎಂದು ಜಿಲ್ಲಾಧಿಕಾರಿ ವಿಜಯ ಮಹಾಂತೇಶ ದಾನಮ್ಮನವರ ತಿಳಿಸಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ರಾಷ್ಟೀಯ ಹೆದ್ದಾರಿ 66 ಬರುವ 2 ಪ್ರಮುಖ ಜಂಕ್ಷನ್ಗಳಲ್ಲಿ ವಾಹನಗಳ ಸುಗಮ ಸಂಚಾರಕ್ಕಾಗಿ ಅಂಡರ್ಪಾಸ್ ನಿರ್ಮಾಣಕ್ಕೆ ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವಾಲಯ ಒಟ್ಟು 11,63,00,000 ರೂಪಾಯಿ ಅನುದಾನ ಬಿಡುಗಡೆ ಮಾಡಿದೆ ಎಂದು ದಕ್ಷಿಣ ಕನ್ನಡ ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ತಿಳಿಸಿದ್ದಾರೆ. ಗದಗ ಜಿಲ್ಲೆಯಲ್ಲಿ ಮುಂಗಾರು ಹಂಗಾಮಿನಲ್ಲಿ 314,000 ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆ ಗುರಿ ಹೊಂದಲಾಗಿದೆ ಎಂದು ಜಿಲ್ಲಾ ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕಿ ಚೇತನಾ ಪಾಟೀಲ್ ತಿಳಿಸಿದ್ದಾರೆ. ಮಂಡ್ಯ ಜಿಲ್ಲೆಯಾದ್ಯಂತ ಪಲ್ಸ್ ಪೋಲಿಯೋ ಲಸಿಕಾ ಕಾರ್ಯಕ್ರಮವು 28 ನಡೆಯಲಿದ್ದು 5 ಒಳಗಿನ ಯಾವುದೇ ಮಗು ಲಸಿಕೆಯಿಂದ ಹೊರಗುಳಿಯದಂತೆ ನೋಡಿಕೊಳ್ಳಬೇಕು ಎಂದು ಜಿಲ್ಲಾಧಿಕಾರಿ ಡಾ ಕುಮಾರ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಆಕಾಶವಾಣಿ ಮೈಸೂರು ಕೇಂದ್ರ ಇದೇ 21ರಂದು ಮಂಡ್ಯದಲ್ಲಿ ಮುಂಗಾರು ಮಳೆ ಇಳೆ ಕಾವ್ಯಧಾರೆ ಬಾನುಲಿ ಬರವಣಿಗೆ ಕುರಿತ ಕಾರ್ಯಾಗಾರ ಹಮ್ಮಿಕೊಂಡಿದೆ. ಮುಖ್ಯ ಅತಿಥಿಗಳಾಗಿ ಮಂಡ್ಯ ಕರ್ನಾಟಕ ಸಂಘದ ಅಧ್ಯಕ್ಷರಾದಂತಹ ಪ್ರೊಫೆಸರ್ ಜಯಪ್ರಕಾಶ್ ಗೌಡ ಭಾಗಿಯಾಗಲಿದ್ದಾರೆ. ಕೇಂದ್ರ ಸರ್ಕಾರದ ಬುಡಕಟ್ಟು ವ್ಯವಹಾರಗಳ ಮಂತ್ರಾಲಯದ ವತಿಯಿಂದ ದಾವಣಗೆರೆ ಜಿಲ್ಲೆಯಲ್ಲಿ ಪರಿಶಿಷ್ಟ ಪಂಗಡದವರು ವಾಸಿಸುವ ಜಿಲ್ಲೆಯ ವಿವಿಧ ಗ್ರಾಮಗಳಲ್ಲಿ ಜನ್ ಭಾಗಿದಾರಿ ಸಬ್ಸೆ ದೂರ್ ಸಬ್ಸೆ ಪೆಹ್ಲೆ ಅಭಿಯಾನದಡಿ ಇಂದಿನಿಂದ ಮಾಹಿತಿ ಶಿಕ್ಷಣ ಮತ್ತು ಸಂವಹನ ವಿಶೇಷ ಜಾಗೃತಿ ಶಿಬಿರ ಹಮ್ಮಿಕೊಂಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದೇಶದಲ್ಲಿ ಬೆಲೆ ಏರಿಕೆಯಿಂದ ಬಡವರು ಮಧ್ಯಮ ವರ್ಗದವರ ಬದುಕು ದುಸ್ತರ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕಳವಳ. ದಸರಾ ಮಹೋತ್ಸವದಲ್ಲಿ ಕಂಜನ್ ಆನೆ ಬಳಸದಂತೆ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಅಧಿಕಾರಿಗಳಿಗೆ ಸೂಚನೆ. ರೈತರ ಆತ್ಮಹತ್ಯೆ ಪ್ರಕರಣಗಳನ್ನು ಮುಚ್ಚಿಟ್ಟ ರಾಜ್ಯ ಸರ್ಕಾರ, ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಆರೋಪ. ರಾಜ್ಯದಲ್ಲಿ ಪೆಟ್ರೋಲ್ ಡೀಸೆಲ್ ಎಲ್ಪಿಜಿ ಅಭಾವವಿಲ್ಲ, ತೈಲ ಉದ್ಯಮದ ರಾಜ್ಯ ಸಂಯೋಜಕ ಸಿದ್ದಾರ್ಥ್ ಅಗರ್ವಾಲ್ ಸ್ಪಷ್ಟನೆ. ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಚಿರತೆ ದಾಳಿಗೆ ಬಾಲಕ ಸಾವಿನ ಪ್ರಕರಣ, ಲೋಕಾಯುಕ್ತರಿಂದ ಸ್ವಯಂ ಪ್ರೇರಿತ ಪ್ರಕರಣ ದಾಖಲು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35 ಕ್ಕೆ.

ಸ್ಟುಡಿಯೋದಲ್ಲಿ ಸಮಯ 6:50. ಮತ್ತೆ ಇದು ಎಫ್ಎಂ ರೈನ್ಬೋ ಕನ್ನಡ ಕಾಮನವಿಲ್ಲು, ಮ್ಯಾಜಿಕಲಿ ಯೋರ್ಸ್, ಮ್ಯೂಸಿಕಲಿ ಯೋರ್ಸ್. ಕೆಲವು ಜಾಗಗಳು ನಮ್ಮ ಜೀವನದಲ್ಲಿ ಪರ್ಮನೆಂಟ್ ಅಡ್ರೆಸ್ ಆಗೋದೇ ಇಲ್ಲ, ಆದರೆ ಪರ್ಮನೆಂಟ್ ಮೆಮೊರೀಸ್ ಅಂದರೆ ಶಾಶ್ವತ ನೆನಪುಗಳು ಕೊಡುತ್ತೆ. ಅಂಥದೇ ಒಂದು ಜಾಗ ಬಸ್ ಸ್ಟಾಪ್. ಪ್ರತಿದಿನ 1,000 ಜನ ಬರ್ತಾರೆ ಹೋಗ್ತಾರೆ, ಆದರೆ ಅಲ್ಲಿ ನಿಂತಿರುವ ಪ್ರತಿಯೊಬ್ಬರಿಗೂ ಅವ್ರದೇ ಆದ ಒಂದು ಕತೆ ಇರುತ್ತೆ. ಯಾರಿಗೋ ಆಫೀಸ್ ಟೆನ್ಷನ್ ಇರ್ಬೋದು, ಇನ್ಯಾರಿಗೋ ಕಾಲೇಜಿನ ಎಕ್ಸೈಟ್ಮೆಂಟ್ ಇರ್ಬೋದು, ಮತ್ತೆ ಇನ್ನೊಂದು ಸ್ವಲ್ಪ ಸ್ಟೂಡೆಂಟ್ಸಿಗೆ ಸೆಂಡ್ ಆಫಿನ ಬೇಜಾರು ಇರ್ಬೋದು. ಯಾರೋ ಫಸ್ಟ್ ಸ್ಯಾಲರಿ ತೆಗೆದುಕೊಂಡು ಮನೆಗೆ ಹೋಗ್ತಿದ್ರೆ ಇನ್ಯಾರಿಗೋ ಲೋನ್ ಕಟ್ಟೋ ಯೋಚನೆ ಆಗಿರ್ಬೋದು. ಯಾರೋ ಸೈಲೆಂಟಾಗಿ ಇನ್ಯಾರನೋ ಬಸ್ ಸ್ಟಾಪಲ್ಲಿ ಕಾಯ್ತಿದ್ರೆ ಕೆಲವರು ಸ್ನೇಹಿತರು ನಗ್ತಾ ನಗ್ತಾ ಬಸ್ಸಿಗೆ ಕಾಯ್ತಿರ್ಬೋದು. ಮತ್ತೆ ಬಸ್ ಸ್ಟಾಪ್ ಅಂದರೆ ಬರೀ ಮಿಸ್ ಆದ ಬಸ್ಸು ಮಾತ್ರ ಅಲ್ಲ, ಮಿಸ್ ಆಗದ ಮೆಮೊರೀಸ್ ಕೂಡ. ನಮಸ್ಕಾರ ಸ್ನೇಹಿತರೆ, ಇದು ಎಫ್ಎಂ ರೈನ್ಬೋ ಕನ್ನಡ ಕಾಮನವಿಲ್ಲು, ನಾನು ನಿಮ್ಮ ಗೆಳತಿ ಶಾಂತಲಾ, ಮತ್ತು ಇದು ನಿಮ್ಮ ಸಂಜೆ ಸಂಗಾತಿ ಸನ್ಸೆಟ್ ಸುರಭಿ. ಹೌದು, ಇವತ್ತು ನಾವು ಹೋಗ್ತಾ ಇರೋದು ಒಂದು ಬಸ್ ಸ್ಟಾಪ್ ಕಡೆ, ಮತ್ತು ಅಲ್ಲಿ ನಡೆಯೋ ಸಣ್ಣ ಸಣ್ಣ ಕಥೆಗಳೊಳಗೆ.

ಹೌದು, ಸನ್ಸೆಟ್ ಸುರಭಿಯಲ್ಲಿ ನಾವಿವತ್ತು ಬಸ್ ಸ್ಟಾಪ್ ಒಳಗಿನ ಕಥೆಗಳ ಬಗ್ಗೆ ಮಾತಾಡ್ತಾ ಹೋಗ್ತಾ ಇದ್ದೀವಿ. ಹೌದು, ಪ್ರತಿ ಬಸ್ ಸ್ಟಾಪ್ಗೂ ಅದರದೇ ಆದ ವ್ಯಕ್ತಿತ್ವಗಳು ಮತ್ತು ವ್ಯಕ್ತಿಗಳು ಕೂಡ ಇರ್ತಾರೆ. ಯಾವುದೋ ಒಬ್ಬರು ವಯಸ್ಸಾಗಿರೋ ಅಂಕಲ್ಲು ಬಸ್ ಬರೋಕ್ಕಿಂತ 20 ನಿಮಿಷ ಮುಂಚೆ ಕಾಯ್ತಿದ್ರೆ ಯಾವುದೋ ಯಂಗ್ ಹುಡುಗ ಓಡ್ಕೊಂಬಂದು ಒಲಿಂಪಿಕ್ಸಲ್ಲಿ ಓಡ್ಕೊಂಬರೋ ಥರ ಓಡ್ಕೊಂಬಂದು ಬಸ್ ಹತ್ತುತ್ತಾನೆ, ಮತ್ತು ಯಾವುದೋ ವಿದ್ಯಾರ್ಥಿ ಒಂದು ಸೈಡ್ ಬ್ಯಾಗ್ ಹಾಕ್ಕೊಂಡು ಇನ್ನೊಂದು ಸೈಡ್ ಇಯರ್ಫೋನ್ ಹಾಕ್ಕೊಂಡು ಲೈಫ್ ಫುಲ್ ಸಿನಿಮಾ ಮೂಡಲ್ಲೇ ಹೋಗ್ತಿದ್ರೆ ಯಾವುದೋ ಮಹಿಳೆ ಎಲ್ಲ ಬಸ್ ಬಗ್ಗೆ ಇನ್ಫಾರ್ಮೇಷನ್ ಗೊತ್ತಿರುತ್ತೆ. ಇದು ಮೆಜೆಸ್ಟಿಕ್ ಹೋಗಲ್ಲ, ಇದು ಅಲ್ಲಿ ಹೋಗುತ್ತೆ ಅಂತ ಹೇಳ್ತಾರೆ. ಈ ಬಸ್ಗೆ ಹೋಗ್ಬೇಡ, ಇದು ಫುಲ್ ಜಾಸ್ತಿ ಜನ ಇರ್ತಾರೆ, ಈ ರೂಟಲ್ಲಿ ಇವತ್ತು ಸ್ಟ್ರೈಕ್ ನಡೀತಿದೆ, ಇಲ್ಲಿ ಹೋಗಬೇಡಿ ಅಂತ. ಮತ್ತೆ ಕೆಲವರು ಬಸ್ಗಾಗಿ ಕಾಯ್ತಿರಲ್ಲ, ಅವರ ಡೆಸ್ಟಿನಿಗಾಗಿ ಕಾಯ್ತಾ ಇರ್ತಾರೆ ಅನಿಸುತ್ತೆ. ಹೌದು, ಇವತ್ತು ನಿಮ್ಮ ಬಸ್ ಸ್ಟಾಪ್ ಮೆಮೊರಿ ಅಥವಾ ಬಸ್ ಸ್ಟಾಪಲ್ಲಿ ನಿಮಗೆ ಏನೇನು ನೆನಪುಗಳು ಮರಳಿ ಕಳಿಸಬಹುದು, ಏನೇನು ಆಗ್ಬೋದು ಅಂತ ನಮಗೂ ಕೂಡ ಹೇಳಿ. ನಿಮ್ಮ ಕಾಲೇಜ್ ಟೈಮಲ್ಲಿ ನೀವು ಬಸ್ಸಲ್ಲಿ ಹೋಗ್ತಿದ್ರ, ಹೇಗಿತ್ತು ಅದರ ಮೆಮೊರೀಸು, ಮಿಸ್ ಆದ ಬಸ್ಸ, ಅಥವಾ ಯಾರನ್ನೋ ಫಸ್ಟ್ ಟೈಮ್ ನೋಡಿದ ಸಂಜೆನ, ನಮಗೂ ಕೂಡ ವಾಟ್ಸಪ್ ಮೂಲಕ ನಿಮ್ಮ ಬಸ್ ಸ್ಟಾಪ್ ಸ್ಟೋರೀಸ್ನ ಕಳಿಸ್ಕೊಡಿ. ನಮ್ಮ ಸಂಖ್ಯೆ ಗೊತ್ತೇ ಇದೆಯಲ್ಲ, 9480901013.

ಸನ್ಸೆಟ್ ಸುರಭಿ ಕಾರ್ಯಕ್ರಮದಲ್ಲಿ ಸಾಗ್ತಾ ಇದ್ದೀವಿ. ಮತ್ತೆ ನಾವಿವತ್ತು ಮಾತಾಡ್ತಾ ಇರೋ ವಿಷಯ ಬಸ್ ಸ್ಟಾಪ್ನ ಕಥೆಗಳು. ನೀವು ಕೂಡ ಸಂದೇಶ ಕಳಿಸಿ ಅಂತ ಹೇಳಿದ್ದೀನಿ. ಹಾಗೆ ಬಸ್ ಸ್ಟಾಪ್ನಲ್ಲಿ ತುಂಬ ದುಃಖದ ವಿಷಯ ಏನು ಗೊತ್ತಾ, ಬಸ್ಸು ಕಣ್ಮುಂದೆ ಹಾದು ಹೋಗುತ್ತೆ, ಆದರೆ ಅದು ತುಂಬ ಸ್ಲೋ ಮೋಷನ್ ಸೀನ್ ಥರ ಆಗಿಬಿಟ್ಟಿರುತ್ತೆ. ನಾವು ಓಡ್ತಾ ಇರ್ತೀವಿ, ಬಸ್ ಮೂವ್ ಆಗಿ ಹೋಗ್ಬಿಟ್ಟಿರುತ್ತೆ, ಕಂಡಕ್ಟ್ರು ವಿಸಿಲ್ ಹೊಡೆದು ಡೋರ್ನಂತೂ ಕ್ಲೋಸ್ ಮಾಡಿಬಿಟ್ಟಿರ್ತಾರೆ. ನಮಗಂತೂ ಅಟ್ಟರ್ ಡಿಸಪಾಯಿಂಟ್ಮೆಂಟ್ ಆಗಿಬಿಟ್ಟಿರುತ್ತೆ. ಆಮೇಲೆ ಇನ್ನೊಂದು ಬಸ್ ಬರೋ ತನಕ ಕಾಯ್ಕೊಂಡು ಕೂತಿರ್ತೀವಿ. ಆಗ ನೋಡಿ ಆ ಕಾಯೋದ್ರಲ್ಲಿ ಇದೆಯಲ್ಲ ಮಜಾ, ಆವಾಗ ನಮ್ಮ ಲೈಫ್ ಫುಲ್ ರಿವೈಂಡ್ ಆಗಿ ನಾವು ಇವತ್ತು ಯಾಕೆ 5 ನಿಮಿಷ ಲೇಟ್ ಆಯಿತು, ನಾನು ಅಲ್ಲಿ ಟೀ ಕುಡಿಬಾರ್ದಿತ್ತು ಅಥವಾ ಒಂದು 5 ನಿಮಿಷ ಬೇಗ ಹೊರಡಬೇಕಿತ್ತು ಅಂತ ಎಲ್ಲ ಮಾತಾಡಿಕೊಂಡು ಮನಸ್ಸಲ್ಲೇ ಮಾತಾಡ್ಕೊಂಡಿರ್ತೀವಿ. ಹಾಗೆ ಮತ್ತು ಯೋಚನೆ ಮಾಡ್ತೀವಿ, ಆ ಸಿಗೋ ಟೈಮಲ್ಲೇ ಕೂಡ ನಾವು ಇನ್ನೂ ನಮ್ಮ ಲೈಫಲ್ಲಿ ಏನು ಮಾಡಬೇಕು, ಏನು ಸಾಧಿಸಿದ್ದೀವಿ, ಏನು ಮಾಡಿಲ್ಲ ಅಂತ ಫುಲ್ಲು ಆ 5 ನಿಮಿಷದಲ್ಲಿ ನಾವು ಯೋಚನೆ ಮಾಡ್ತಾ ಇರ್ತೀವಿ. ನೀವು ಕೂಡ ನಿಮ್ಮ ಬಸ್ ಸ್ಟಾಪ್ನಲ್ಲಿ ಅಥವಾ ಬಸ್ಸಿನಲ್ಲಿ ಆದಂತಹ ಎಕ್ಸ್ಪೀರಿಯನ್ಸ್ನ ನಮ್ಮ ಕಡೆ ಶೇರ್ ಮಾಡ್ಬೋದು. ನಮ್ಮ ವಾಟ್ಸಪ್ ಸಂಖ್ಯೆ 9480901013.

ಬಸ್ ಸ್ಟಾಪು ಅಂದರೆ ಅದೊಂಥರ ಕಾಲೇಜ್ ಕ್ರಶ್ ಸ್ಟೋರೀಸು ಮತ್ತು ಲವ್ ಸ್ಟೋರೀಸ್ ಹುಡ್ಕೊಳ್ಳುವಂತಹ ಜಾಗ ಅಂತಲೇ ಹೇಳ್ಬೋದು. ಕೆಲವರಿಗೆ ಅಟೆಂಡೆನ್ಸ್ಗಿಂತ ಇಂಪಾರ್ಟೆಂಟು ಅವಳು ಯಾವ ಬಸ್ಸಲ್ಲಿ ಬರ್ತಾಳೆ, ಯಾವ ಬಸ್ ಸ್ಟಾಪ್ನಲ್ಲಿ ಅವಳನ್ನ ನೋಡ್ಬೋದು, ಬಸ್ ಸ್ಟಾಪ್ನಲ್ಲಿ ಆ ಕಣ್ಣ ಕಣ್ಣ ಸಲಿಗೆ, ಆ ಒಂದು ಚಿಕ್ಕ ಸ್ಮೈಲು, ಮತ್ತು ಅದೇ ಬಸ್ಗಾಗಿ ದಿನ ಕಾಯೋದು. ಅವ್ರ ಎಂಟೈರ್ ಲವ್ ಸ್ಟೋರಿನೇ ಸ್ಟಾರ್ಟ್ ಮಾಡಿರಬಹುದು ಆ ಬಸ್ ಸ್ಟಾಪ್ನಲ್ಲಿ. ಮತ್ತು ಇನ್ನು ಕೆಲವರು ಬಸ್ ನಂಬರಿಗಿಂತ ಅವರ ಪ್ರೀತಿಸಿದ ಹುಡುಗಿ ಆ ಟೈಮಲ್ಲೇ ಬರ್ತಾಳೆ ಅಂತ ತುಂಬ ಚೆನ್ನಾಗಿ ನೆನ್ಪಿಟ್ಕೊಂಡು ಅಲ್ಲೇ ಕಾಯೋದು ಕೂಡ ಆಗ್ತಿರ್ತೀವಿ. ಫೋನ್ ಇಲ್ಲದೇ ಇರೋ ಸಮಯದಲ್ಲಿ, ಮೆಸೇಜ್ ಮಾಡೋಕ್ಕಾಗದೇ ಇರೋ ಸಮಯದಲ್ಲಿ ಆ ಬಸ್ ಸ್ಟಾಪಲ್ಲಿ ಕಾದು ತನ್ನ ಪ್ರೀತಿಸಿದ ಹುಡುಗಿಯನ್ನು ನೋಡಿ ಅವಳ ಕಣ್ಣಿನಿಂದ ಕಣ್ಣಿಗೆ ಸಲಿಗೆ ಪಡ್ಕೊಂಡು ಅಷ್ಟು ಮಾಡಿದರೆ ತುಂಬ ಖುಷಿಯಾಗಿರ್ತಿತ್ತು ಅವರಿಗೆ. ಆ ದಿನಾನೇ ಕಂಪ್ಲೀಟ್ ಹ್ಯಾಪಿ, ತುಂಬ ಖುಷಿಯಾಗಿರೋಕ್ಕೆ ಸಾಕಾಗ್ತಿತ್ತು. ನೀವು ಕೂಡ ನಿಮ್ಗೆ ಹೇಗೆ ಅನ್ನಿಸ್ತಿತ್ತು ಅಂತ ನಮಗೆ ಸಂದೇಶ ಕಳಿಸಿ.

ಹೃದಯಾನೇ ಜೋಕಾಲಿ. ಹೌದು, ಬಸ್ ಸ್ಟಾಪ್ ಸಂಗತಿಗಳ ಬಗ್ಗೆ ಮಾತಾಡ್ತಾ ಇದ್ವಿ. ಹಾಗೆ ಕಲ್ಲೇಶ್ ಕುಮಾರ್ ಅವರು ಶ್ರೀನಗರ ತುಮಕೂರಿನಿಂದ ನಮಗೆ ಸಂದೇಶ ಕಳಿಸಿದ್ದಾರೆ. ಎಂತಹ ವಿಷಯ ಮೇಡಮ್ ಇದು ಅಂತ, ಯಾಕೆ ಅಂದರೆ ಹೇಳಬೇಕು ಅಂದರೆ ಇದು ನನಗೆ ಹೇಳೋಕ್ಕೆ ತುಂಬ ಕಷ್ಟ, ಆದರೂ ಕೂಡ ಪರವಾಗಿಲ್ಲ. ಮನದಾಳದಿ ಮೂಡಿಸಿದ ಪ್ರೀತಿಯೋ, ಈ ಚಿಲುಮೆಗೆ ಬಸ್ ನನಗೆ ತುಂಬ ಸಹಕಾರಿಯಾಗಿತ್ತು. ಯಾಕೆ ಅಂದರೆ ಆ ವಯಸ್ಸಿನಲ್ಲಿ ನನಗೆ ಪ್ರೀತಿಯೋ ಆಕರ್ಷಣೆಯೋ ಗೊತ್ತಿಲ್ಲ. ಹಾಗೂ ಮತ್ತೆ ಇಲ್ಲಿಯವರೆಗೂ ಸಾಗಿ ಅವರ ಕೈ ಹಿಡಿಯದೆ ಹೋದರೂ ಸಹ ಅವರ ನೆನಪುಗಳು ಮನಸ್ಸು ಹಿಡಿದಿದೆ. ಎಂತಹ ವಿಭಿನ್ನ ವಿಶೇಷ ಸಂಗತಿಗಳನ್ನು ಹೇಳಲು ಅನುವು ಮಾಡಿಕೊಟ್ಟ ನಮಗೆ ನಿಮಗೆ ನಮನಗಳು ಅಂತ ಅವರು ಸಂದೇಶ ಕಳಿಸಿದರೆ, ಹಾಗೆ ಇವರು ಕೂಡ ಸಂದೇಶ ಕಳಿಸಿದ್ದಾರೆ. ಡಾಕ್ಟರ್ ಸುರೇಶ್ ಸಿ, ಬಸ್ ಸ್ಟಾಪ್ ಸ್ಟೋರಿ ತುಂಬಾ ಚೆನ್ನಾಗಿರುತ್ತೆ, ನಾವು ಕೂಡ ಅದನ್ನು ನೆನಪಿಸ್ಕೊತಿದ್ದೀವಿ ಅಂತ ಹೇಳಿದ್ರೆ, ರಮ್ಯಾ ಅವರು, ಮೇಡಮ್ ಹೈಸ್ಕೂಲ್ನಲ್ಲಿ ನಾನು ಬಸ್ನಲ್ಲಿ ಹೋಗ್ತಾ ಇರುವಾಗ ಉಪದ್ರ ಮಾಡುವವರಿಗೆ ಸೇಫ್ಟಿ ಪಿನ್ನಲ್ಲಿ ಚುಚ್ತಿದ್ವಿ ಅಂತ. ಹೌದು, ನೀವು ಕೂಡ ನಿಮ್ಮ ಬಸ್ ಎಕ್ಸ್ಪೀರಿಯನ್ಸ್ನ ನಮಗೆ ವಾಟ್ಸಪ್ ಮೂಲಕ ನಿಮ್ಮ ಸಂದೇಶಗಳನ್ನು ಕಳಿಸ್ಬೋದು. 9480901013.

ಬಸ್ ಸ್ಟಾಪ್ಗಳಲ್ಲಿ ಬರೀ ಲವ್ ಸ್ಟೋರಿ ಮಾತ್ರ ಅಲ್ಲ, ಸಂಜೆ ಟೈಮ್ ಅಂದರೆ ಅದೊಂದು ಚಿಕ್ಕ ಹಬ್ಬ ಇದ್ದಂಗೆ, ಫುಲ್ ಆಫ್ ಲೈಫ್ ಅಲ್ವಾ. ಆಫೀಸ್ ಬ್ಯಾಗು, ಖಾಲಿಯಾದ ಲಂಚ್ ಬ್ಯಾಗು, ಸ್ಕೂಲ್ ಮಕ್ಕಳು ವಾಪಸ್ ಹೋಗ್ತಾ ಇರಬಹುದು, ಯಾವುದೋ ತಾಯಿ ಪ್ರೀತಿಯಿಂದ ಮಕ್ಕಳಿಗೆ ಸಿಹಿ ತಿಂಡಿ ತಗೊಂಡು ಹೋಗ್ತಿರ್ಬೋದು, ತುಂಬ ಜನ ತರಕಾರಿ ತಗೊಂಡು ಹೋಗ್ತಿರ್ಬೋದು, ಫೋನಲ್ಲಿರ್ಬೋದು, ಹಾರ್ನ್ ಇರ್ಬೋದು, ಧೂಳಿರ್ಬೋದು, ಟ್ರಾಫಿಕ್ ಇರ್ಬೋದು, ಆದರೂ ಕೂಡ ಈ ಎಲ್ಲ ಪರಿಸ್ಥಿತಿಯಲ್ಲೂ ಲೈಫ್ ತುಂಬ ಬ್ಯೂಟಿಫುಲ್ ಆಗಿ ಕಾಣುತ್ತೆ. ಯಾಕೆ ಅಂದರೆ ಅಲ್ಲಿ ಒಬ್ಬ ಸುಸ್ತಾಗಿರುವ ತಂದೆ ಮನೆಗೆ ಹೋಗ್ತಾ ಇದ್ರೆ ಒಬ್ಬ ವಿದ್ಯಾರ್ಥಿ ಟ್ಯೂಷನ್ ಮುಗಿಸ್ಕೊಂಡು ಹೋಗ್ತಿರ್ತಾನೆ, ಯಾರೋ ತಾಯಿ ತನ್ನ ಮಕ್ಕಳಿಗೆ ಒಂದಷ್ಟು ಸ್ನ್ಯಾಕ್ಸ್ನ ತಗೊಂಡು ಹೋಗ್ತಾ ಇದ್ರೆ, ಮತ್ತೆ ಇನ್ನು ಸ್ವಲ್ಪ ಜನ ಬಸ್ ಸ್ಟಾಪ್ನಲ್ಲಿ ಸಂಜೆ ಆಕಾಶ ನೋಡ್ತಾ ಇದ್ರೆ ಇಷ್ಟು ಬ್ಯುಸಿ ಲೈಫ್ಗೂ ಒಂದು ಪಾಸ್ ಸಿಕ್ಕ ಹಾಗೆ ಅನಿಸುತ್ತೆ ಅಲ್ವಾ.

ಬಸ್ ಸ್ಟಾಪ್ನಲ್ಲಿ ಪ್ರೇಮ ಕಥೆಗಳು ಸಾವಿರಾರಿರಬಹುದು, ಹಾಗೆ ನಮಗೊಂದು ಒಳ್ಳೆ ಎಮೋಷನಲ್ ಸಂದೇಶ ಕಳಿಸಿದ್ದಾರೆ ನಾಗೇಶ್ ಕುಮಾರ್ ಅವರು ವಿವಿಪುರಂ ಬಸ್ ಸ್ಟಾಪ್ ಅಲ್ಲಿಂದ ಅನಿಸುತ್ತೆ. ನನ್ನ ಮೊದಲ ಲವ್ ಹುಟ್ಟಿದ್ದು ಬಸ್ ಸ್ಟಾಪ್ನಲ್ಲೇ. ಅವಳ ಮುದ್ದಾದ ಮುಖ ಬಸ್ಗಳ ಮರೆಯಲ್ಲಿ ಆಗಾಗ ಕಂಡಾಗ ಹೊಟ್ಟೆಯಲ್ಲಿ ಚಿಟ್ಟೆಗಳೇ ಹಾರಾಡ್ತಿದ್ವು. ಆದರೆ ಅದೇ ಬಸ್ ಸ್ಟಾಪ್ನಲ್ಲಿ ಸೌತೆಕಾಯಿ ಕೂಡ ಕೊಡಿಸಿದ್ದೆ. ಅವಳಿಗೆ ಇಷ್ಟವಾಗದೆ ನನ್ನ ಅವಾಯ್ಡ್ ಮಾಡಿಬಿಟ್ಲು. ನಾನೇನು ಮಾಡಲಿ, ನಾನೊಬ್ಬ ಸಾಮಾನ್ಯ ಮಿಡಲ್ ಕ್ಲಾಸ್ ಹುಡುಗ. ನನ್ನ ಪ್ರೀತಿಯ ಕಲ್ಪನಾ, ನೀನು ಎಲ್ಲೇ ಇರು ಚೆನ್ನಾಗಿರು, ನನ್ನ ಪ್ರೀತಿ ನಿನ್ನ ಪರವಾಗಿ ಎಂದೆಂದಿಗೂ ಅಜರಾಮರ ಅಂತ ತುಂಬಾ ಎಮೋಷನಲ್ ಆಗಿ ಸಂದೇಶ ಕಳಿಸಿದ್ದಾರೆ. ಹೌದಲ್ವೇನ್ರಿ ನಾಗೇಶ್ ಕುಮಾರ್, ಪ್ರೀತಿಲಿ ತ್ಯಾಗನೇ ಶ್ರೇಷ್ಠ ಅಂತ ಹೇಳ್ತಾ ನಮ್ಮ ಇವತ್ತಿನ ಸನ್ಸೆಟ್ ಸುರಭಿ ಕಾರ್ಯಕ್ರಮದ ಅಂತಿಮ ಘಟ್ಟಕ್ಕೆ ತಲುಪಿದ್ವಿ. ಹೌದು, ಕೆಲವೊಮ್ಮೆ ಜೀವನವು ಬಸ್ ಸ್ಟಾಪ್ ತರನೇ. ಕೆಲವರು ಸ್ವಲ್ಪ ಸಮಯ ನಮ್ಮ ಜೊತೆ ನಿಂತು ಹೋಗ್ತಾರೆ, ಕೆಲವರು ಫಾರ್ ಎವರ್ ಮೆಮೊರಿ ಆಗೋಗ್ತಾರೆ, ಕೆಲವು ಬಸ್ಗಳು ಮಿಸ್ ಆಗುತ್ತೆ, ಮತ್ತು ಕೆಲವು ಜರ್ನಿ ಅನ್ಎಕ್ಸ್ಪೆಕ್ಟೆಡ್ಲಿ ಬ್ಯೂಟಿಫುಲ್ ಆಗೋಗ್ಬಿಡುತ್ತೆ. ಆದರೆ ಇಂಪಾರ್ಟೆಂಟ್ ಏನು ಗೊತ್ತಾ, ನಾವಿನ್ನೂ ಕಾಯ್ತಾ ಇದ್ದೀವಿ ಮುಂದಿನ ಬಸ್ಗೆ, ಮುಂದಿನ ಸಂಜೆಗೆ, ಮುಂದಿನ ಸುಂದರ ಕ್ಷಣಕ್ಕೆ ಅಲ್ವಾ. ನಾನು ಇಷ್ಟೊತ್ತು ನಿಮ್ಮ ಜೊತೆಯಾಗಿದ್ದು ನಿಮ್ಮ ರೇಡಿಯೋ ಸಂಗಾತಿ ಶಾಂತಲಾ, ಎಫ್ ಎಂ ರೈನ್ಬೋ ಕನ್ನಡ ಕಾಮನ ಬಿಲ್ಲಿನಲ್ಲಿ. ಇದು ಸನ್ಸೆಟ್ ಸುರಭಿ ಬಸ್ ಜರ್ನಿ. ನೀವೇನಾದ್ರೂ ಹೋಗ್ತಿದ್ರೆ ಸೇಫ್ ಆಗಿರಲಿ, ಬಸ್ ಸ್ಟಾಪಲ್ಲಿ ಸಿಹಿ ಗಾಳಿ ಬೀಸಲಿ, ಮನಸ್ಸು ಲೈಟ್ ಆಗಿರಲಿ, ಮತ್ತು ನೆನಪುಗಳು ಯಾವತ್ತೂ ಫುಲ್ ಸೀಟ್ ಆಗಿರಲಿ ಅಂತ ಹೇಳ್ತಾ ಟಾಟಾ ಬೈ ಬೈ, ಸಿ ಯು ಹೇಳ್ತೀನಿ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು: ಭಾರತ ನಾರ್ಡಿಕ್ ಪಾಲುದಾರಿಕೆಯನ್ನು ಸಮೃದ್ಧಿ, ನಾವೀನ್ಯತೆ ಮತ್ತು ಸುಸ್ಥಿರ ಭವಿಷ್ಯದ ಮಾದರಿಯಾಗಿಸಲು ನಾಯಕರಿಗೆ ಪ್ರಧಾನಿ ನರೇಂದ್ರ ಮೋದಿ ಕರೆ. ಬೀದಿ ನಾಯಿಗಳಿಗೆ ದಯಾಮರಣಕ್ಕೆ ಸುಪ್ರೀಂಕೋರ್ಟ್ ಅಸ್ತು, ಸಾರ್ವಜನಿಕ ಸುರಕ್ಷತೆಗಾಗಿ ಐತಿಹಾಸಿಕ ತೀರ್ಪು. ನೀಟ್ ಮರುಪರೀಕ್ಷೆ ಸಿದ್ಧತೆಗಳ ಕುರಿತು ಕೇಂದ್ರ ಸಚಿವ ಧರ್ಮೇಂದ್ರ ಪ್ರಧಾನ್ ಅಧ್ಯಕ್ಷತೆಯಲ್ಲಿ ಉನ್ನತ ಮಟ್ಟದ ಸಭೆ. ಮಿಲಿಟರಿ ನಿಖರತೆಯೊಂದಿಗೆ ಆಪರೇಷನ್ ಸಿಂಧೂರ್ ಕಾರ್ಯಗತ ಜನರಲ್ ಉಪೇಂದ್ರ ದ್ವಿವೇದಿ. ಅಫ್ಘಾನ್ ವಿರುದ್ಧ ಕ್ರಿಕೆಟ್ ಸರಣಿಗೆ ಭಾರತ ತಂಡ ಪ್ರಕಟ, ವೆಸ್ಟ್ ಹಾಗೂ ಏಕದಿನ ತಂಡಗಳಿಗೆ ಶುಭನ್ ಗಿಲ್ ನಾಯಕ. ವಾರ್ತೆಗಳ ವಿವರ: ಇಂಡಿಯಾ ನಾರ್ಡಿಕ್ ಪಾಲುದಾರಿಕೆಯನ್ನು ಸಮೃದ್ಧಿ, ನಾವೀನ್ಯತೆ ಮತ್ತು ಸುಸ್ಥಿರ ಭವಿಷ್ಯದ ಮಾದರಿಯಾಗಿಸಲು ನಾರ್ಡಿಕ್ ನಾಯಕರಿಗೆ ಪ್ರಧಾನಿ ನರೇಂದ್ರ ಮೋದಿ ಕರೆ ನೀಡಿದ್ದಾರೆ. ಇಂಡಿಯಾ ನಾರ್ಡಿಕ್ ಶೃಂಗಸಭೆಯಲ್ಲಿ ಪಾಲ್ಗೊಂಡು ನಂತರ ಜಂಟಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಭಾರತ ಮತ್ತು ನಾರ್ಡಿಕ್ ದೇಶಗಳ ನಡುವಿನ ಬದ್ಧತೆಯು ಪ್ರಜಾಪ್ರಭುತ್ವ, ಕಾನೂನು ಆಧಾರಿತ ಆಡಳಿತ ಮತ್ತು ಬಹುಪಕ್ಷೀಯತೆಯನ್ನು ಆಧರಿಸಿದ್ದು, ಇದು ನಮ್ಮನ್ನು ಸಹಜ ಪಾಲುದಾರರನ್ನಾಗಿ ಮಾಡಿದೆ. ಈ ಹಂಚಿಕೆಯ ಮೌಲ್ಯಗಳೇ ಉಭಯ ಪ್ರದೇಶಗಳ ನಡುವಿನ ಬಾಂಧವ್ಯಕ್ಕೆ ಅಡಿಪಾಯ ಎಂದು ಹೇಳಿದ್ದಾರೆ. ಇಂದಿನ ಸಭೆಯಲ್ಲಿ ಕಾನೂನು ಆಧಾರಿತ ಆಡಳಿತಕ್ಕೆ ಹೆಚ್ಚಿನ ಒತ್ತು ನೀಡಲಾಗಿದ್ದು, ಉಕ್ರೇನ್, ರಷ್ಯಾ ಅಥವಾ ಪಶ್ಚಿಮ ಏಷ್ಯಾದಂತಹ ಸಂಘರ್ಷಗಳು ಶೀಘ್ರವಾಗಿ ಕೊನೆಗಾಣಿಸುವ ಹಾಗೂ ಶಾಂತಿ ಸ್ಥಾಪಿಸುವ ಪ್ರಯತ್ನಗಳಿಗೆ ಎಲ್ಲಾ ನಾಯಕರು ಎಂದಿಗೂ ಬೆಂಬಲ ನೀಡುವುದಾಗಿ ತಿಳಿಸಿದ್ದಾರೆ. ಭಯೋತ್ಪಾದನೆ ವಿಷಯದಲ್ಲಿ ಯಾವುದೇ ರಾಜಿ ಇಲ್ಲ ಎಂಬುದು ಎಲ್ಲರ ಒಂದು ಸ್ಪಷ್ಟ ಮತ್ತು ಒಗ್ಗಟ್ಟಿನ ನಿಲುವಾಗಿದೆ ಎಂದು ನುಡಿದಿದ್ದಾರೆ. 2025 ಅಕ್ಟೋಬರ್ನಿಂದ ಭಾರತವು ನಾರ್ವೆ, ಐಸ್ಲ್ಯಾಂಡ್ ಸೇರಿದಂತೆ ಇತರ ನಾರ್ಡಿಕ್ ದೇಶಗಳೊಂದಿಗೆ ಪ್ರಮುಖ ವ್ಯಾಪಾರ ಮತ್ತು ಆರ್ಥಿಕ ಒಪ್ಪಂದಗಳಿಗೆ ಸಹಿ ಹಾಕಿದೆ ಎಂದು ಪ್ರಧಾನಿ ಮಾಹಿತಿ ನೀಡಿದ್ದಾರೆ. ಭಾರತ ಮತ್ತು ನಾರ್ಡಿಕ್ ರಾಷ್ಟಗಳು ತಮ್ಮ ಸಂಬಂಧಗಳಿಗೆ ಹಸಿರು ತಂತ್ರಜ್ಞಾನ ಮತ್ತು ನಾವೀನ್ಯತಾ ಕಾರ್ಯತಂತ್ರದ ಪಾಲುದಾರಿಕೆಯ ರೂಪ ನೀಡಲು ನಿರ್ಧರಿಸಿವೆ ಎಂದು ಹೇಳಿದ್ದಾರೆ. ಜಂಟಿ ಸುದ್ದಿಗೋಷ್ಠಿಯಲ್ಲಿ ನಾರ್ವೆ, ಸ್ವೀಡನ್, ಐಸ್ಲ್ಯಾಂಡ್, ಫಿನ್ಲ್ಯಾಂಡ್ ಮತ್ತು ಡೆನ್ಮಾರ್ಕ್ ಪ್ರಧಾನಮಂತ್ರಿಗಳು ಪಾಲ್ಗೊಂಡಿದ್ದರು. 3ನೇ ಭಾರತ ನಾರ್ಡಿಕ್ ಶೃಂಗಸಭೆ ಹಿನ್ನೆಲೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರಿಂದು ಐಸ್ಲ್ಯಾಂಡ್ ಪ್ರಧಾನಿ ಕ್ರಿಸ್ಟುನ್ ಫ್ರಾಸ್ತಾ ಡೊಟ್ಟಿರ್, ಫಿನ್ಲ್ಯಾಂಡ್ ಪ್ರಧಾನಿ ಪೆಟ್ಟರಿ ಒರ್ಪೋ ಹಾಗೂ ಡೆನ್ಮಾರ್ಕ್ ಪ್ರಧಾನಿ ಮೆಟ್ ಫ್ರೆಡ್ರಿಕ್ಸನ್ ಅವರೊಂದಿಗೆ ಪ್ರತ್ಯೇಕ ದ್ವಿಪಕ್ಷೀಯ ಸಭೆಗಳನ್ನು ನಡೆಸಿದ್ದಾರೆ. ಈ ವೇಳೆ ಆಯಾ ರಾಷ್ಟಗಳಿಗೆ ಭಾರತ ಹೊಂದಿರುವ ದ್ವಿಪಕ್ಷೀಯ ಸಂಬಂಧಗಳನ್ನು ಮತ್ತಷ್ಟು ಬಲಪಡಿಸುವ ಕುರಿತು ಚರ್ಚೆ ನಡೆಸಲಾಗಿದೆ. ಸಾರ್ವಜನಿಕರ ಜೀವರಕ್ಷಣೆ ಮತ್ತು ಸುರಕ್ಷತೆಯ ದೃಷ್ಟಿಯಿಂದ ಹುಚ್ಚು ಹಿಡಿದಿರುವಂತಹ, ಗುಣಪಡಿಸಲಾಗದಂತಹ, ಖಾಯಿಲೆಯಿಂದ ಬಳಲುತ್ತಿರುವಂತಹ ಅಥವಾ ಅತ್ಯಂತ ಅಪಾಯಕಾರಿ ಎಂದು ಸಾಬೀತಾಗಿರುವಂತಹ ಬೀದಿ ನಾಯಿಗಳಿಗೆ ದಯಾಮರಣ ನೀಡಲು ಸುಪ್ರೀಂಕೋರ್ಟ್ ಇದೇ ಮೊದಲ ಬಾರಿಗೆ ಅನುಮತಿ ನೀಡಿದೆ. ನ್ಯಾಯಮೂರ್ತಿಗಳಾದಂತಹ ವಿಕ್ರಮ್ ನಾಥ್, ಸಂದೀಪ್ ಮೆಹ್ತಾ ಮತ್ತು ಎನ್ವಿ ಅನ್ಸಾರಿಯಾ ಅವರನ್ನೊಳಗೊಂಡಂತಹ ಪೀಠವು ದೇಶಾದ್ಯಂತ ಹೆಚ್ಚುತ್ತಿರುವಂತಹ ಬೀದಿ ನಾಯಿಗಳ ಹಾವಳಿಯನ್ನು ನಿಯಂತ್ರಿಸಲು ಈ ಮಹತ್ವದ ನಿರ್ದೇಶನಗಳನ್ನು ನೀಡಿದೆ. ಬೀದಿ ನಾಯಿಗಳ ಸಂಖ್ಯೆ ಆತಂಕಕಾರಿಯಾಗಿ ಹೆಚ್ಚುತ್ತಿರುವ ಮತ್ತು ನಾಯಿ ಕಡಿತ ಅಥವಾ ಆಕ್ರಮಣಕಾರಿ ದಾಳಿಗಳಿಂದ ಸಾರ್ವಜನಿಕ ಸುರಕ್ಷತೆಗೆ ಪದೇ ಪದೇ ಧಕ್ಕೆ ಉಂಟಾಗುತ್ತಿರುವ ಪ್ರದೇಶಗಳಲ್ಲಿ ಸ್ಥಳೀಯ ಸಂಸ್ಥೆಗಳು ಈ ಕ್ರಮ ಕೈಗೊಳ್ಳಬಹುದು ಎಂದು ನ್ಯಾಯಾಲಯ ತಿಳಿಸಿದೆ. ದೇಶದ ರಾಜಧಾನಿಯಲ್ಲಿ ಮಕ್ಕಳು ಸೇರಿದಂತೆ ಅನೇಕರು ನಾಯಿ ಕಡಿತಕ್ಕೆ ತುತ್ತಾದ ಬಗ್ಗೆ ಮಾಧ್ಯಮಗಳಲ್ಲಿ ಬಂದ ವರದಿಗಳನ್ನು ಆಧರಿಸಿ ಕಳೆದ ವರ್ಷ ಜುಲೈ 28 ಸುಪ್ರೀಂಕೋರ್ಟ್ ಸ್ವಯಂ ಪ್ರೇರಿತವಾಗಿ ಈ ಪ್ರಕರಣವನ್ನು ದಾಖಲಿಸಿಕೊಂಡಿತ್ತು. ಇದೇ ವೇಳೆ ಬೀದಿ ನಾಯಿಗಳ ಸ್ಥಳಾಂತರ ಮತ್ತು ಸಂತಾನ ಶಕ್ತಿ ಹರಣ ಚಿಕಿತ್ಸೆಗೆ ಸಂಬಂಧಪಟ್ಟಂತೆ ಈ ಹಿಂದೆ ನೀಡಲಾಗಿದ್ದಂತಹ ಆದೇಶವನ್ನು ಹಿಂಪಡೆಯುವಂತೆ ಕೋರಿ ಸಲ್ಲಿಸಲಾಗಿದ್ದ ಅರ್ಜಿಗಳನ್ನು ನ್ಯಾಯಾಲಯ ವಜಾಗೊಳಿಸಿದೆ. ಮುಂಬರುವ ನೀಟ್ ಮರುಪರೀಕ್ಷಾ ಸಿದ್ಧತೆಗಳ ಕುರಿತು ಕೇಂದ್ರ ಸಚಿವ ಧರ್ಮೇಂದ್ರ ಪ್ರಧಾನ್ ಇಂದು ನವದೆಹಲಿಯಲ್ಲಿ ಉನ್ನತ ಮಟ್ಟದ ಸಭೆ ನಡೆಸಿದರು. ಪರೀಕ್ಷಾ ಪ್ರಕ್ರಿಯೆಯಲ್ಲಿ ಸಂಪೂರ್ಣ ಪಾರದರ್ಶಕತೆ ಮತ್ತು ಸಮಗ್ರತೆಯನ್ನು ಕಾಪಾಡಿಕೊಳ್ಳುವ ಅಗತ್ಯವನ್ನು ಒತ್ತಿ ಹೇಳಿದ ಸಚಿವರು, ಈ ಹಿಂದಿನ ಪರೀಕ್ಷಾ ಪ್ರಕ್ರಿಯೆಯಲ್ಲಿ ಗುರುತಿಸಲಾದಂತಹ ಎಲ್ಲ ಲೋಪದೋಷಗಳನ್ನು ಸಮಗ್ರವಾಗಿ ಪರಿಹರಿಸಬೇಕು ಮತ್ತು ಅವುಗಳನ್ನು ಸಂಪೂರ್ಣವಾಗಿ ತೊಡೆದುಹಾಕಬೇಕು ಎಂದು ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಕಟ್ಟುನಿಟ್ಟಾದ ಭದ್ರತಾ ನಿಯಮಗಳ ಅಡಿಯಲ್ಲಿ ಮರುಪರೀಕ್ಷೆಯನ್ನು ಯಾವುದೇ ಅಡೆತಡೆಗಳು ಇಲ್ಲದೆ ಮತ್ತು ಸುರಕ್ಷಿತವಾಗಿ ನಡೆಸಬೇಕು ಎಂದು ಅವರು ಸೂಚನೆ ನೀಡಿದ್ದಾರೆ. ಪರೀಕ್ಷಾ ವ್ಯವಸ್ಥೆಗಳ ಪರಿಣಾಮಕಾರಿ ಅನುಷ್ಠಾನ ಮತ್ತು ಉಸ್ತುವಾರಿಗಾಗಿ ಎಲ್ಲ ರಾಜ್ಯಗಳ ಜಿಲ್ಲಾಧಿಕಾರಿಗಳು ಮತ್ತು ಪೊಲೀಸ್ ಅಧೀಕ್ಷರ ಜೊತೆಗೆ ಸಮನ್ವಯ ಸಭೆಗಳನ್ನು ನಡೆಸುವಂತೆ ಸಭೆಯಲ್ಲಿ ಆದೇಶ ನೀಡಲಾಗಿದೆ. ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ, ಮಿಲಿಟರಿ ನಿಖರತೆ, ಮಾಹಿತಿ ನಿಯಂತ್ರಣ, ರಾಜತಾಂತ್ರಿಕ ಸಂಕೇತ ಹಾಗೂ ಆರ್ಥಿಕ ದೃಢ ಸಂಕಲ್ಪದ ಒಂದು ಸುಸಂಬದ್ಧ ರಾಷ್ಟೀಯ ಕ್ರಮವಾಗಿ ಮೂಡಿಬಂದಿದೆ ಎಂದು ಸೇನಾ ಮುಖ್ಯಸ್ಥ ಜನರಲ್ ಉಪೇಂದ್ರ ದ್ವಿವೇದಿ ಅಭಿಪ್ರಾಯಪಟ್ಟಿದ್ದಾರೆ. ನವದೆಹಲಿಯಲ್ಲಿರುವಂತಹ ಭೂ ಯುದ್ಧ ಅಧ್ಯಯನ ಕೇಂದ್ರ ಹಮ್ಮಿಕೊಂಡಿದ್ದಂತಹ ಭದ್ರತೆಯಿಂದ ಸಮೃದ್ಧಿಯತ್ತ ರಾಷ್ಟೀಯ ಪ್ರಗತಿಗಾಗಿ ಸ್ಮಾರ್ಟ್ ಶಕ್ತಿ ಎಂಬ ವಿಷಯದ ಕುರಿತಾದಂತಹ

ವಿಚಾರ ಸಂಕಿರಣವನ್ನು ಉದ್ದೇಶಿಸಿ ಅವರು ಮಾತನಾಡಿದರು. ಈ ಕಾರ್ಯಾಚರಣೆಯು ಭಯೋತ್ಪಾದಕ ಮೂಲಸೌಕರ್ಯಗಳನ್ನು ಧ್ವಂಸಗೊಳಿಸಿದೆ ಮತ್ತು ದೀರ್ಘಕಾಲದ ಕಾರ್ಯತಂತ್ರಗಳನ್ನು ವಿಫಲಗೊಳಿಸಿದೆ ಎಂದು ಶ್ಲಾಘಿಸಿದ್ದಾರೆ. ಜಾಗತಿಕ ವಿದ್ಯಮಾನಗಳ ಕುರಿತು ಮಾತನಾಡಿದ ಜನರಲ್ ದ್ವಿವೇದಿ, ಪ್ರಸ್ತುತ ಜಗತ್ತು ಸಂಕೀರ್ಣ ಸವಾಲುಗಳನ್ನು ಎದುರಿಸುತ್ತಿದೆ. ಸೆಮಿಕಂಡಕ್ಟರ್ಗಳ ಲಭ್ಯತೆಯು ಇಂದು ರಾಷ್ಟೀಯ ಮಟ್ಟದಲ್ಲಿ ಪ್ರಭಾವ ಬೀರುವ ಸಾಧನವಾಗಿದ್ದು, ಹಾರ್ಮೋನ್ ಜನಸಂಧಿಯು ಸಂಘರ್ಷದ ವಲಯವಾಗಿ ಬದಲಾಗಿದೆ ಎಂದು ಎಚ್ಚರಿಸಿದ್ದಾರೆ. ವಿಶ್ವದ ಒಟ್ಟು ರಕ್ಷಣಾ ವೆಚ್ಚವು 2.7 ಟ್ರಿಲಿಯನ್ ಡಾಲರ್ಗಳನ್ನು ದಾಟಿದ್ದು, ಇದು ವಿಶ್ವಸಂಸ್ಥೆಯ ಸುಸ್ಥಿರ ಅಭಿವೃದ್ಧಿ ಗುರಿಗಳ ಒಟ್ಟು ಬಜೆಟ್ಗಿಂತಲೂ ಹೆಚ್ಚಾಗಿದೆ ಎಂದು ಅವರು ಆತಂಕ ವ್ಯಕ್ತಪಡಿಸಿದ್ದಾರೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ. ಮುಂದಿನ 5 ವರ್ಷಗಳಲ್ಲಿ ಛತ್ತೀಸ್ಗಢದ ಬಸ್ತಾರ್ ವಲಯವು ದೇಶದ ಅತ್ಯಂತ ಅಭಿವೃದ್ಧಿ ಹೊಂದಿದ ಬುಡಕಟ್ಟು ಪ್ರದೇಶವಾಗಿ ಹೊರಹೊಮ್ಮಲಿದೆ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ತಿಳಿಸಿದ್ದಾರೆ. ಇಂದು ಛತ್ತೀಸ್ಗಢದ ಜಗದಲ್ಪುರದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, 2031 ವೇಳೆಗೆ ಇಲ್ಲಿನ ಜನರ ಆದಾಯವನ್ನು 6 ಪಟ್ಟು ಹೆಚ್ಚಿಸುವ ಗುರಿ ಹೊಂದಲಾಗಿದೆ ಎಂದು ಹೇಳಿದ್ದಾರೆ. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಇಂದು ಅಮೆರಿಕದ ಪರಮಾಣು ಇಂಧನ ಉದ್ಯಮದ ಉನ್ನತ ಮಟ್ಟದ ನಿಯೋಗದೊಂದಿಗೆ ನವದೆಹಲಿಯಲ್ಲಿ ಮಹತ್ವದ ಸಭೆ ನಡೆಸಿದರು. ಈ ನಿಯೋಗದಲ್ಲಿ ಅಮೆರಿಕದ ಪರಮಾಣು ಶಕ್ತಿ ಸಂಸ್ಥೆ ಮತ್ತು ಅಮೆರಿಕ ಭಾರತ ಕಾರ್ಯತಂತ್ರ ಪಾಲುದಾರಿಕೆ ವೇದಿಕೆಯ ಪ್ರತಿನಿಧಿಗಳು ಪಾಲ್ಗೊಂಡಿದ್ದರು. ಈ ಸಂದರ್ಭದಲ್ಲಿ ಸಚಿವೆ ನಿರ್ಮಲಾ ಸೀತಾರಾಮನ್, ಶಾಂತಿ ಕಾಯ್ದೆಯಡಿ ತರಲಾದಂತಹ ಸುಧಾರಣೆಗಳು ಭಾರತದ ಶುದ್ದ ಇಂಧನ ಪರಿವರ್ತನೆಯನ್ನು ಹೇಗೆ ವೇಗಗೊಳಿಸಲಿವೆ ಎಂಬುದನ್ನು ವಿವರಿಸಿದರು. ಉತ್ತರಾಖಂಡದ ಮಾಜಿ ಮುಖ್ಯಮಂತ್ರಿ ಹಾಗೂ ಭಾರತೀಯ ಜನತಾ ಪಕ್ಷದ ಹಿರಿಯ ನಾಯಕ ಬಿಸಿ ಖಂಡೂರಿ ಸುದೀರ್ಘ ಅನಾರೋಗ್ಯದಿಂದ ಇಂದು ಡೆಹ್ರಾಡೂನ್ನ ಖಾಸಗಿ ಆಸ್ಪತ್ರೆಯಲ್ಲಿ ನಿಧನರಾಗಿದ್ದಾರೆ. ಅವರಿಗೆ 91 ವರ್ಷ ವಯಸ್ಸಾಗಿತ್ತು. ಭಾರತೀಯ ಸೇನೆಯಲ್ಲಿ ಮೇಜರ್ ಜನರಲ್ ಆಗಿ ನಿವೃತ್ತರಾಗಿದ್ದಂತಹ ಖಂಡೂರಿ ಅವರು 2 ಬಾರಿ ಉತ್ತರಾಖಂಡದ ಮುಖ್ಯಮಂತ್ರಿಯಾಗಿ ರಾಜ್ಯದ ಅಭಿವೃದ್ಧಿಗೆ ಶ್ರಮಿಸಿದರು. ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಸಂಪುಟದಲ್ಲಿ ಕೇಂದ್ರ ಭೂಸಾರಿಗೆ ಮತ್ತು ಹೆದ್ದಾರಿ ಸಚಿವರಾಗಿಯೂ ಅವರು ಸೇವೆ ಸಲ್ಲಿಸಿದ್ದರು. ಖಂಡೂರಿ ಅವರ ನಿಧನಕ್ಕೆ ರಾಷ್ಟಪತಿ ದ್ರೌಪದಿ ಮುರ್ಮು ಹಾಗೂ ಪ್ರಧಾನಿ ನರೇಂದ್ರ ಮೋದಿ ಅವರು ತೀವ್ರ ಶೋಕ ವ್ಯಕ್ತಪಡಿಸಿದ್ದಾರೆ. 3 ದಿನಗಳ ಅಧಿಕೃತ ಪ್ರವಾಸಕ್ಕಾಗಿ ಇಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ದಕ್ಷಿಣ ಕೊರಿಯಾದ ಸಿಯಾಲ್ಗೆ ತಲುಪಿದ್ದಾರೆ. ಸಾಮಾಜಿಕ ಮಾಧ್ಯಮದ ಪೋಸ್ಟ್ನಲ್ಲಿ ಅವರು, ಈ ಭೇಟಿ ಭಾರತ ದಕ್ಷಿಣ ಕೊರಿಯಾ ನಡುವೆ ರಕ್ಷಣಾ ಸಹಕಾರ ಮತ್ತು ಕಾರ್ಯತಂತ್ರದ ಪಾಲುದಾರಿಕೆಯನ್ನು ಬಲಪಡಿಸುವ ಉದ್ದೇಶವನ್ನು ಹೊಂದಿದೆ. ಪರಸ್ಪರ ಹಿತಾಸಕ್ತಿಯ ಕ್ಷೇತ್ರಗಳಲ್ಲಿ ಸಹಕಾರವನ್ನು ಮತ್ತು ದ್ವಿಪಕ್ಷೀಯ ಸಂಬಂಧಗಳನ್ನು ಬಲಪಡಿಸಲು ಈ ಭೇಟಿ ಅವಕಾಶ ಕಲ್ಪಿಸಿದೆ ಎಂದು ತಿಳಿಸಿದ್ದಾರೆ. ವಾಯುಪಡೆ ಸಿಬ್ಬಂದಿ ಮುಖ್ಯಸ್ಥ ಏರ್ ಚೀಫ್ ಮಾರ್ಷಲ್ ಅಮರ್ಪ್ರೀತ್ ಸಿಂಗ್ ಅವರು ದ್ವಿಪಕ್ಷೀಯ ರಕ್ಷಣಾ ಸಂಬಂಧ ಮತ್ತು ಮಿಲಿಟರಿ ಸಹಕಾರವನ್ನು ಬಲಪಡಿಸುವ ಉದ್ದೇಶದಿಂದ 3 ದಿನಗಳ ಅಧಿಕೃತ ಶ್ರೀಲಂಕಾ ಪ್ರವಾಸ ಕೈಗೊಂಡಿದ್ದಾರೆ. ತಮ್ಮ ಭೇಟಿಯ ಭಾಗವಾಗಿ ಇಂದು ಐಪಿಕೆಎಫ್ ಸ್ಮಾರಕಕ್ಕೆ ಪುಷ್ಪ ನಮನ ಸಲ್ಲಿಸಿ ನಂತರ ಕೊಲಂಬೋದಲ್ಲಿರುವಂತಹ ಶ್ರೀಲಂಕಾ ವಾಯುಪಡೆಯ ಪ್ರಧಾನ ಕಚೇರಿಯಲ್ಲಿ ಗೌರವ ವಂದನೆ ಸ್ವೀಕರಿಸಿದರು. ಈ ಸಂದರ್ಭದಲ್ಲಿ ಶ್ರೀಲಂಕಾ ವಾಯುಪಡೆ ಮುಖ್ಯಸ್ಥರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸುವುದರ ಜೊತೆಗೆ ಅಲ್ಲಿನ ರಕ್ಷಣಾ ಕಾರ್ಯದರ್ಶಿ ಮತ್ತು ಉಪರಕ್ಷಣಾ ಸಚಿವರನ್ನು ಅವರು ಭೇಟಿ ಮಾಡಿದರು. ವಿಕಸಿತ ಭಾರತದ ಗುರಿ ಸಾಧನೆಗೆ ಸರ್ಕಾರ ಮತ್ತು ಉದ್ಯಮ ವಲಯದ ನಡುವೆ ಹೆಚ್ಚಿನ ಸಹಯೋಗದ ಅಗತ್ಯವಿದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ಇಂದು ನಡೆದಂತಹ ಇಂಡಿಯಾ ಬಿಸಿನೆಸ್ ರಿಫಾರ್ಮ್ ಶೃಂಗಸಭೆ 2026 ಮಾತನಾಡಿದ ಅವರು, ವ್ಯವಹಾರ ಸುಲಭತೆ ಮತ್ತು ಭಾರತದ ಸ್ಪರ್ಧಾತ್ಮಕತೆಯನ್ನು ಹೆಚ್ಚಿಸಲು ಕೈಗಾರಿಕಾ ವಲಯ ಸಕ್ರಿಯವಾಗಿ ಪಾಲ್ಗೊಳ್ಳಬೇಕು. ಜಾಗತಿಕ ಅನಿಶ್ಚಿತತೆಗಳ ಸುಧಾರಣೆ ಮತ್ತು ಪೂರೈಕೆ ಸರಪಳಿ ಬಲಪಡಿಸಲು ಇದನ್ನು ಒಂದು ಅವಕಾಶವಾಗಿ ಬಳಸಿಕೊಳ್ಳಬೇಕು ಎಂದು ಕರೆ ನೀಡಿದ್ದಾರೆ. ದೇಶದಲ್ಲಿರುವಂತಹ 1800 ಜಾಗತಿಕ ಸಾಮರ್ಥ್ಯ ಕೇಂದ್ರಗಳು ಸುಮಾರು 20 ಲಕ್ಷ ನೇರ ಉದ್ಯೋಗಗಳನ್ನು ಸೃಷ್ಟಿಸಿವೆ ಎಂದು ಅವರು ಮಾಹಿತಿ ನೀಡಿದ್ದಾರೆ. ಉತ್ತರಾಖಂಡದ ಜಿಮ್ ಕಾರ್ಬೆಟ್ ರಾಷ್ಟೀಯ ಉದ್ಯಾನವನದ ಗರ್ಜಿಯಾ ವಲಯದಲ್ಲಿ ಕಾಡಾನೆಯೊಂದು 2 ಆರೋಗ್ಯವಂತ ಅವಳಿ ಮರಿಗಳಿಗೆ ಜನ್ಮ ನೀಡಿದೆ ಎಂದು ಕೇಂದ್ರ ಪರಿಸರ ಅರಣ್ಯ ಹವಾಮಾನ ಬದಲಾವಣೆ ಖಾತೆ ರಾಜ್ಯ ಸಚಿವ ಕೀರ್ತಿವರ್ಧನ್ ಸಿಂಗ್ ತಿಳಿಸಿದ್ದಾರೆ. ಈ ಅಪರೂಪದ ವಿದ್ಯಮಾನದ ಕುರಿತು ಸಾಮಾಜಿಕ ಮಾಧ್ಯಮದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಸಚಿವರು, ಆನೆಗಳಲ್ಲಿ ಅವಳಿ ಮರಿಗಳ ಜನನ ಅತ್ಯಂತ ಅಪರೂಪವಾಗಿದ್ದು, ವಿಶ್ವಾದ್ಯಂತ ಆನೆಗಳ ಗರ್ಭಧಾರಣೆಯ 1%ಕ್ಕಿಂತ ಕಡಿಮೆ ಪ್ರಮಾಣದಲ್ಲಿ ಇಂತಹ ಘಟನೆಗಳು ಸಂಭವಿಸುತ್ತವೆ ಎಂದು ತಿಳಿಸಿದ್ದಾರೆ. ಮುಂದಿನ ತಿಂಗಳು ನಡೆಯಲಿರುವಂತಹ ಆಫ್ಘಾನಿಸ್ತಾನ ವಿರುದ್ಧದ ಏಕೈಕ ಟೆಸ್ಟ್ ಹಾಗೂ ಏಕದಿನ ಸರಣಿಗೆ ಭಾರತ ತಂಡವನ್ನು ಘೋಷಣೆ ಮಾಡಲಾಗಿದೆ. ಎರಡೂ ತಂಡಗಳನ್ನು ಶುಭ್ಮನ್ ಗಿಲ್ ಮುನ್ನಡೆಸಲಿದ್ದಾರೆ. ಟೆಸ್ಟ್ ತಂಡದ ಉಪನಾಯಕತ್ವದಿಂದ ರಿಷಭ್ ಪಂತ್ ಅವರನ್ನು ಕೈಬಿಟ್ಟು ಕೆಎಲ್ ರಾಹುಲ್ ಅವರನ್ನು ಉಸ್ತುವಾರಿಯನ್ನಾಗಿ ವಹಿಸಲಾಗಿದೆ. ಏಕದಿನ ತಂಡಕ್ಕೆ ಶ್ರೇಯಸ್ ಅಯ್ಯರ್ ಉಪನಾಯಕನನ್ನಾಗಿ ನೇಮಕಗೊಂಡಿದ್ದಾರೆ. ಜಸ್ಪ್ರೀತ್ ಬುಮ್ರಾ ಮತ್ತು ರವೀಂದ್ರ ಜಡೇಜಾ ಅವರಿಗೆ ವಿಶ್ರಾಂತಿ ನೀಡಲಾಗಿದ್ದು, ಮಾನವ್ ಸುತಾರ್ ಮತ್ತು ಗುರ್ನೂರ್ ಬಾರ್ ಟೆಸ್ಟ್ ತಂಡಕ್ಕೆ ಹೊಸದಾಗಿ ಸೇರ್ಪಡೆಯಾಗಿದ್ದಾರೆ. ಜೂನ್ 6 ಮುಲ್ಲಾನ್ಪುರದಲ್ಲಿ ಟೆಸ್ಟ್ ಪಂದ್ಯ ಹಾಗೂ ಜೂನ್ 14 ಧರ್ಮಶಾಲಾ, ಲಕ್ನೌ ಮತ್ತು ಚೆನ್ನೈನಲ್ಲಿ ಏಕದಿನ ಸರಣಿ ಪಂದ್ಯಗಳು ನಡೆಯಲಿವೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಭಾರತ ನಾರ್ಡಿಕ್ ಪಾಲುದಾರಿಕೆಯನ್ನು ಸಮೃದ್ಧಿ, ನಾವೀನ್ಯತೆ ಮತ್ತು ಸುಸ್ಥಿರ ಭವಿಷ್ಯದ ಮಾದರಿಯಾಗಿಸಲು ನಾಯಕರಿಗೆ ಪ್ರಧಾನಿ ನರೇಂದ್ರ ಮೋದಿ ಕರೆ. ಬೀದಿ ನಾಯಿಗಳಿಗೆ ದಯಾಮರಣಕ್ಕೆ ಸುಪ್ರೀಂಕೋರ್ಟ್ ಅಸ್ತು. ಸಾರ್ವಜನಿಕ ಸುರಕ್ಷತೆಗಾಗಿ ಐತಿಹಾಸಿಕ ತೀರ್ಪು.

ನೀಟ್ ಮರುಪರೀಕ್ಷೆ ಸಿದ್ಧತೆಗಳ ಕುರಿತು ಕೇಂದ್ರ ಸಚಿವ ಧರ್ಮೇಂದ್ರ ಪ್ರಧಾನ್ ಅಧ್ಯಕ್ಷತೆಯಲ್ಲಿ ಉನ್ನತ ಮಟ್ಟದ ಸಭೆ. ಮಿಲಿಟರಿ ನಿಖರತೆಯೊಂದಿಗೆ ಆಪರೇಷನ್ ಸಿಂಧೂರ್ ಕಾರ್ಯಗತ ಜನರಲ್ ಉಪೇಂದ್ರ ದ್ವಿವೇದಿ. ಅಫ್ಘಾನ್ ವಿರುದ್ಧ ಕ್ರಿಕೆಟ್ ಸರಣಿಗೆ ಭಾರತ ತಂಡ ಪ್ರಕಟ. ಟೆಸ್ಟ್ ಹಾಗೂ ಏಕದಿನ ತಂಡಗಳಿಗೆ ಶುಭಮನ್ ಗಿಲ್ ನಾಯಕ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05 ಕ್ಕೆ.

0: ಹಾಯ್ ಹಲೋ ನಮಸ್ಕಾರ, ಏನ್ ಸಮಾಚಾರ ರೀ? ಎಲ್ರು ಹೇಗಿದ್ದೀರಾ?
1: ಏನ್ ಸಮಾಚಾರ ರೀ? ಎಲ್ರು ಹೇಗಿದ್ದೀರಿ? ನಮ್ದೇನು ಇಲ್ಲ ರೀ, ಎಲ್ಲ ನಿಮ್ದೇ ರೀ.
0: ನೀವ್ ಕೇಳ್ತಾ ಇದೀರಾ ಆಕಾಶವಾಣಿ ಎಫ್ ಎಂ ರೈನ್ಬೋ, ಕನ್ನಡ ಕಾಮನಬಿಲ್ಲು 101.3 FM. ಏನು ಈ ಹೊತ್ತಲ್ಲಿ ಏನು ಅಂತ ಯೋಚನೆ ಮಾಡ್ತಿರ್ತೀರಾ ಅಲ್ವಾ? ಹೌದು, ಹಾಗೊಮ್ಮೆ ಹೀಗೊಮ್ಮೆ ಸಣ್ಣ ಸರ್ಪ್ರೈಸಸ್ ಗಳು ಇರಬೇಕಲ್ವಾ ಬದುಕಲ್ಲಿ? ಹಾಗೆ ಫಾರ್ ಚೇಂಜ್ ಈ ಹೊತ್ತಲ್ಲಿ ನಿಮ್ ಜೊತೆ ಆಗ್ತಿರೋದು ನಿಮ್ಮನೆ ಮಾತು ಆರ್ಜೆ ಮಂಜುನಾಥ್. ಇತಿಹಾಸದ ಪುಟಗಳನ್ನ ತಿರುವಿ ಹಾಕ್ದಾಗ ವೈಟ್ ಒಲವಿನ ಆಲಾಪದಲ್ಲಿ ಇತಿಹಾಸದ ಪುಟಗಳು ಅಂತ ಪ್ರಶ್ನೆನ ನೀವ್ ಕೇಳ್ತಾ ಇದ್ದೀರಾ. ಒಲವಿನ ಆಲಾಪ ವಿತ್ ನಿಮ್ಮನೆ ಮಾತು ಆರ್ಜೆ ಮಂಜುನಾಥ್. ಒಲವಿನ ಆಲಾಪದಲ್ಲಿ ಇತಿಹಾಸದ ಪುಟಗಳು ಯಾಕೆ ಅಂತ ಪ್ರಶ್ನೆನ? ಸರಿ, ಪ್ರೀತಿಯ ಇತಿಹಾಸದ ಪುಟಗಳನ್ನ ತಿರುವಿ ಹಾಕ್ದಾಗ ಅನೇಕ ಪ್ರೇಮ ಕಥೆಗಳು ನಮ್ಮ ಕಣ್ಮುಂದೆ ಬರುತ್ತೆ. ಹಾಗೆ ಅದರಲ್ಲಿ ಒಂದಷ್ಟು ಇನ್ನೂ ಸಹ ಮಾಸದೆ ಹಾಗೆ ಉಳ್ಕೊಂಡಿವೆ. ಕಾಲ ಅನ್ನೋದು ಬದಲಾಗ್ತಾ ಬಂದರೂ ಕೂಡ ಪ್ರೀತಿ ಮಾತ್ರ ತನ್ನದೇ ಆದ ಗುರುತನ್ನ ಹಾಗೆ ಛಾಪನ್ನ ಮೂಡಿಸ್ತಾ ಬಂದಿದೆ. ಕೆಲವು ಕಥೆಗಳು ಸಂತೋಷದಲ್ಲಿ ಮುಗಿಯುತ್ತೆ, ಕೆಲವು ಕಣ್ಣೀರಲ್ಲಿ ಅಳಿಯುತ್ತೆ. ಆದ್ರೆ ಒಂದಷ್ಟು ಕಥೆಗಳಿವೆ, ಅವು ಪ್ರೀತಿಯ ಇತಿಹಾಸದಲ್ಲಿ ಎಂದಿಗೂ ಅಮರ. ಅಂತಹದ್ದೇ ಒಂದು ದಂತ ಕಥೆನ ಇವತ್ತು ಒಲವಿನ ಆಲಾಪದಲ್ಲಿ ತಿಳ್ಕೊಳ್ಳೋಣ. ಒಂದು ಹುಡುಗ, ಒಂದು ಹುಡುಗಿ, ಒಂದು ಭೇಟಿ, ಒಂದು ನೋಟ, ಇದು ಬರೀ ಪ್ರೀತಿ ಕಥೆಯಲ್ಲ. ಹೇಳಲಾಗದ ಭಾವನೆಗಳು, ತೊಳಲಾಡಿದ ವಿರಹ ಗೀತೆ, ಒಬ್ಬ ಪ್ರೇಮಿ ಪ್ರೀತಿಯಲ್ಲಿ ತನ್ನೇ ಮರೆತು ಪ್ರೀತಿಯನ್ನೇ ಮೆರೆದ ದಂತಕಥೆ ಇದು. ಕೇಳ್ತಾ ಇರಿ, ನೀವು ಟ್ಯೂನ್ ಮಾಡಿದಿರಾ ಆಕಾಶವಾಣಿ ಎಫ್ ಎಂ ರೈನ್ಬೋ, ಕನ್ನಡ ಕಾಮನಬಿಲ್ಲು 101.3 FM.

ನೀವು ಕೇಳ್ತಾ ಇದ್ದೀರಾ ಒಲವಿನ ಆಲಾಪ ವಿತ್ ನಿಮ್ಮನೆ ಮಾತು ಆರ್ಜಿ ಮಂಜುನಾಥ್. ಇದು ಒಂದು ಪರ್ಷಿಯನ್ ಮರಳುಗಾಡಿನ ಪ್ರೇಮ ಕಥೆ. ಅರ್ಥ ಮಾಡ್ಕೊಳ್ಳಕ್ಕೆ ಈಗಿನ ಕಾಲದಲ್ಲಿ ಇದ್ದು ಕೇಳಿದ್ರೆ ಸಾಕಾಗಲ್ಲ, ಸ್ವಲ್ಪ ಹಿಂದೆ ಸಾಕಬೇಕು, ಕಾಲದ ಹಾದಿಲಿ ಹಿಂದಕ್ಕೆ ನಡಿಬೇಕು. ಬನ್ನಿ ನಮ್ಮ ಇವತ್ತಿನ ಕಥೆನ ಶುರು ಮಾಡೋಣ. ನೀವು ಕೇಳ್ತಾ ಇದ್ದೀರಾ ಒಲವಿನ ಆಲಾಪ ವಿತ್ ನಿಮ್ಮನೆ ಮಾತು.

ಇದು ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3 ಮೆಗಾಹರ್ಟ್ಸ್. ಸ್ಟುಡಿಯೋದಲ್ಲಿ ಸಮಯ ಆಗಿದೆ 9:15. ರಾತ್ರಿ ನಿಧಾನವಾಗಿ ಗಾಢವಾಗ್ತಾ ಬರ್ತಾ ಇದೆ. ನಗರದ ಗದ್ದಲ ಸ್ವಲ್ಪ ಕಡಿಮೆ ಆಗಿದೆ. ಕೆಲವರು ಈಗಾಗಲೇ ನಿದ್ರೆಯ ಲೋಕಕ್ಕೆ ಹೋಗಿರ್ಬೋದು, ಆದರೆ ಇನ್ನು ಕೆಲವರು ಮಾತ್ರ ಮನೆಯ ಬಾಲ್ಕನಿಯಲ್ಲಿ, ಕಿಟಕಿಯ ಹತ್ತಿರ ಅಥವಾ ಟೆರೆಸ್ ಮೇಲೆ ನಿಂತು ಚಂದ್ರನ ನೋಡ್ತಾ ಏನೋ ಯೋಚನೆಯಲ್ಲಿ ಕಳೆದು ಹೋಗಿರ್ಬೋದು. ಚಂದ್ರನ ನೋಡ್ತಾ ಏನೋ ಯೋಚನೆಗಳಲ್ಲಿ ಕಳೆದು ಹೋಗಿರ್ತಾರೆ. ವೆಲ್ಕಮ್ ಟು ಸುಕೂನ್ ಕೆ ಪಲ್. ಇವತ್ತಿನ ನಮ್ಮ ವಿಷಯ ಚಂದ್ರನ ವೀಕ್ಷಣೆ. ವಿಚಿತ್ರ ಅಲ್ವಾ, ಒಂದೇ ಚಂದ್ರ ಆದ್ರೆ ಪ್ರತಿಯೊಬ್ಬರಿಗೂ ಬೇರೆ ಬೇರೆ ನೆನಪುಗಳನ್ನ ತರ್ತಾನೆ. ಕೆಲವರಿಗೆ ಪ್ರೀತಿ ನೆನಪಾಗದೆ ಇನ್ನು ಕೆಲವರಿಗೆ ದೂರವಾದವರು ನೆನಪಾಗ್ತಾರೆ. ಕೆಲವರಿಗೆ ಬಾಲ್ಯ ನೆನಪಾದ್ರೆ ಇನ್ನು ಕೆಲವರಿಗೆ ಚಂದ್ರನ ನೋಡ್ತಾ ಬದುಕಿನಲ್ಲಿ ಬೇಕಾದ ಶಾಂತಿ. ಇವತ್ತು ಆ ಚಂದ್ರನ ಜೊತೆ ಸ್ವಲ್ಪ ಸಮಯ ಕಳೆಯೋಣ. ನೀವು ಕೂಡ ಈಗ ಆಕಾಶ ನೋಡ್ತಾ ಇರಬಹುದು, ಇಲ್ಲ ಅಂದ್ರೆ ಒಮ್ಮೆ ಹೊರಗೆ ಹೋಗಿ ಚಂದ್ರನ್ ನೋಡಿ. ಪ್ರಾಬಬಲಿ ಇವತ್ತು ಮೋಡ ಇರೋದ್ರಿಂದ ಚಂದ್ರ ಕಾಣಿಸಲ್ಲ ಅಂತ ಅನ್ಸುತ್ತೆ. ಯಾಕೆ ಅಂದ್ರೆ ಕೆಲವೊಮ್ಮೆ ಮನಸ್ಸಿಗೆ ಬೇಕಾಗಿರುವ ಸುಕೂನ್ ಅಥವಾ ಒಂದು ನೆಮ್ಮದಿ, ಒಂದು

ಹಾಡು ಒಂದು ರಾತ್ರಿ ಮತ್ತು ಒಂದು ಚಂದ್ರ ಸಾಕು. ಹೌದು, ನೀವು ಕೇಳ್ತಾ ಇದ್ದೀರಾ ಸುಕೂನ್ ಕೆಪ್ಪಲ್ ಕಾರ್ಯಕ್ರಮ, ಹಿಂದಿ ಹಾಡುಗಳ ಕಾರ್ಯಕ್ರಮ. ನೀವು ಕೂಡ ಇವತ್ತು ಚಂದ್ರನ ನೋಡ್ತಾ ಬಾಲ್ಕನಿಯಲ್ಲೋ ಕಿಟಕಿಯಲ್ಲೋ ಚಂದ್ರನ ಬಗ್ಗೆ ಯೋಚಿಸ್ತಾ ಒಳ್ಳೆ ಒಳ್ಳೆ ಹಿಂದಿ ಹಾಡುಗಳನ್ನ ಕೇಳ್ತಾ ಸುಕೂನಾಗಿ ಇರೋಣ ಅಂತ ಹೇಳ್ತಾ ಇವತ್ತಿನ ಒಂದು ಸೂಪರ್ ಸುಮಧುರವಾದ ಹಿಂದಿ ಹಾಡು

ನೀವು ಕೇಳ್ತಾ ಇದ್ದೀರಾ ಸುಕೂನ್ ಕೆ ಪಲ್, ನೆಮ್ಮದಿಯ ಕ್ಷಣಗಳು, ಹಿಂದಿ ಚಿತ್ರಗೀತೆ ಹಾಡುಗಳ ಕಾರ್ಯಕ್ರಮ. ನಾವಿವತ್ತು ಮಾತಾಡ್ತಾ ಇರೋ ವಿಷಯ ಚಂದಮಾಮನ್ ಬಗ್ಗೆ. ಹೌದು, ನಾವು ಚಿಕ್ಕವರಿದ್ದಾಗ ಚಂದ್ರ ಅಂದ್ರೆ ತುಂಬಾನೇ ಸ್ಪೆಷಲ್ ಅಲ್ವಾ? ಚಂದಮಾಮ ಕಥೆಗಳು, ಚಂದ್ರನಲ್ಲಿ ಮೊಲ ಹುಡುಕುವುದು, ರಾತ್ರಿ ಊಟ ಮಾಡಿಸುವಾಗ ಅಮ್ಮ ಚಂದ್ರನ ನೋಡು ಇನ್ನೊಂದು ತುತ್ತು ಉಪ್ಪು ತುಪ್ಪ ಅನ್ನ ಊಟ ಮಾಡು ಅಂತ ಹೇಳೋದು, ಎಷ್ಟು ಸಿಂಪಲ್ ಆಗಿತ್ತಲ್ವಾ ಲೈಫ್. ಒಂದು ಚಂದ್ರನ ನೋಡಿದ್ರೆ ಸಾಕು, ಖುಷಿ ಅಂದ್ರೆ ಖುಷಿ ಅಲ್ವಾ? ವೀಕ್ಷಕರೇ, ನೀವು ಹೇಳಿ, ಚಿಕ್ಕವರಾಗಿದ್ದಾಗ ಚಂದ್ರ ನೋಡ್ತಾ ನೀವು ಸ್ಟೋರೀಸ್ನ ಇಮ್ಯಾಜಿನ್ ಮಾಡ್ತಿದ್ರಾ? ಅಥವಾ ನಿಮಗೂ ಕೂಡ ಚಂದ್ರನ ಬಗ್ಗೆ ಏನಾದರೂ ಅಭಿಪ್ರಾಯಗಳು ಇದ್ರೆ ನಮ್ಮ ವಾಟ್ಸಪ್ ಸಂಖ್ಯೆಗೆ ಸಂದೇಶ ಕಳಿಸಿ, 9480901013. ಇದು ಸುಕೂನ್ ಕೆ ಪಲ್, ಹಿಂದಿ ಹಾಡುಗಳ ಕಾರ್ಯಕ್ರಮ.

ನಾವು ಸಾಕ್ತಾ ಇದ್ದೀವಿ ಸುಕೂನ್ ಕೆಪಲ್ ಹಿಂದಿ ಹಾಡುಗಳ ಕಾರ್ಯಕ್ರಮದಲ್ಲಿ. ಮತ್ತೆ ನಾವಿವತ್ತು ಮಾತಾಡ್ತಾ ಇರೋ ವಿಷಯ ಚಂದ್ರ. ಕೆಲವೊಮ್ಮೆ ಚಂದ್ರನ ನೋಡ್ತಾ ಸುಮ್ಮನೆ ನಿಂತಿರೋದು ಕೂಡ ಥೆರಪಿ ಅನ್ಸುತ್ತೆ. ಮಾತಾಡೋಕೆ ಯಾರು ಬೇಕಾಗಲ್ಲ, ಎಕ್ಸ್ಪ್ಲನೇಷನ್ಸು ಬೇಕಾಗಲ್ಲ. ಆ ತಂಪಾದ ಗಾಳಿ, ಆ ಮೂನ್ ಲೈಟ್, ಆ ಸೈಲೆನ್ಸೇ ಸಾಕು. ಮನಸ್ಸು ನಿಧಾನವಾಗಿ ಕಾಮ್ ಆಗೋಗುತ್ತೆ. ಬಹುಶಃ ಅದಕ್ಕೆ ಒಂಟಿತನದಲ್ಲೂ ಜನ ಚಂದ್ರನ ಜೊತೆ ಕನೆಕ್ಟ್ ಆಗ್ತಾರೋ ಏನೋ. ನಿಮಗೆ ಯಾವಾಗಲಾದರೂ ಚಂದ್ರನ ನೋಡ್ತಾ ಮನಸ್ಸು ಹಗುರವಾಗಿದೆ ಅನಿಸ್ತಾ, ನಮಗೂ ಕೂಡ ಸಂದೇಶ ಕಳಿಸಿ ನಮ್ಮ ವಾಟ್ಸಪ್ ಸಂಖ್ಯೆ 9480901013. ಹಾಗೆಯೇ ನಮಗೆ ಬಹಳಷ್ಟು ಸಂದೇಶಗಳು ಕೂಡ ಬಂದಿದೆ. ನಾಗೇಂದ್ರ ತಾವರೆಕೆರೆ ಕುಣಿಗಲ್ ಅವರು ಕೂಡ ಸಂದೇಶ ಕಳಿಸಿದ್ದಾರೆ, ಕಾರ್ಯಕ್ರಮ ಮತ್ತು ಹಾಡುಗಳು ಸುಂದರವಾಗಿ ಮೂಡಿ ಬರ್ತಾ ಇದೆ ಅಂತ. ಹಾಗೆ ವಿಜಯಪುರದಿಂದ ಇಸ್ಮಾಯಿಲ್ ಅವರು, ಸುಕೂನ್ ಕೆ ಪಲ್ ಕಾರ್ಯಕ್ರಮ ಸುಮಧುರವಾಗಿ ಮೂಡಿ ಬರ್ತಾ ಇದೆ ಮತ್ತು ಒಳ್ಳೊಳ್ಳೆ ಹಾಡುಗಳು ಬರ್ತಾ ಇದೆ, ಧನ್ಯವಾದಗಳು ಅಂತ ಸಂದೇಶ ಕಳಿಸಿದ್ರೆ. ಅಂಜನಪ್ಪ ಎನ್ ಅವರು ಎಲ್ಲಿಂದ, ಸಿದ್ಲಘಟ್ಟ ತಾಲೂಕಿನಿಂದ ಕಳಿಸಿದ್ದಾರೆ. ಈ ಬೆಳದಿಂಗಳ ನೋಟ ಗೆಳೆಯರ ಜೊತೆಗೂಡಿ ನಾವೆಲ್ಲರೂ ಇದ್ರೆ ಸೊಗಸಾಗಿರುತ್ತೆ ಅಂತ ನಮಗೆ ಸಂದೇಶ ಕಳಿಸಿದ್ದಾರೆ ಅಂಜನಪ್ಪ ಅವರು. ಹೌದು, ಚಂದ್ರನ ವೀಕ್ಷಣೆ ಮತ್ತು ಚಂದ್ರನ ಜೊತೆ ಮಾತು ಮತ್ತು ನಮ್ಮ ಮನಸ್ಸು ಬಹಳ ಪ್ರಶಾಂತದಿಂದ ಕೂಡಿರುತ್ತೆ ಅಲ್ವಾ. ನಿಮಗೂ ಕೂಡ ಚಂದ್ರನ ನೋಡಿ ಇವತ್ತು ಮನಸ್ಸು ಹಗುರವಾಗಿದೆಯಾ?

ಸುಕೂನ್ ಕೆ ಪಲ್ ಕಾರ್ಯಕ್ರಮದಲ್ಲಿ ಸಾಕ್ತಾ ಇದ್ದೀವಿ. ಹೌದು, ಬೆಂಗಳೂರಿನಲ್ಲಿ ಮೋಡ ಕವಿದ ವಾತಾವರಣವಿದೆ, ಹಾಗೂ ಈಗ ತಾನೇ ಅಮಾವಾಸ್ಯೆಯಿಂದ ನಾವು ಹುಣ್ಣಿಮೆ ಕಡೆಗೆ ಹೋಗ್ತಾ ಇದ್ದೀವಿ. ಚಂದ್ರ ಅಷ್ಟೇನು ಇಲ್ಲ, ಆದರೂ ಕೂಡ ಚಂದ್ರನ ಬಗ್ಗೆ ಯಾವತ್ತೂ ನಮ್ಮ ಮನಸ್ಸು ನೆನೆಸ್ಕೊಂಡ್ರೆ ಪ್ರಫುಲ್ಲವಾಗೇ ಇರುತ್ತೆ. ಹೌದು, ಸುಕುನ್ ಕೇಪಲ್ ಕಾರ್ಯಕ್ರಮ ಚೆನ್ನಾಗಿ ಮೂಡ್ ಬರ್ತಾ ಇದೆ ಅಂತ ಕಿಶನ್ ರೋಷನ್ ಶೋಭಾರಾಣಿ ಅವರು ನಮಗೆ ಮಳವಳ್ಳಿ ತಾಲೂಕಿನಿಂದ ಸಂದೇಶ ಕಳಿಸಿದ್ರೆ, ತುಮಕೂರಿನಿಂದ ಕಲ್ಲೇಶ್ವರ್ ಕುಮಾರ್ ಅವರು ಸಂದೇಶ ಕಳಿಸಿದ್ದಾರೆ. ಎಳೆ ವಯಸ್ಸಿನಿಂದ ಹಿಡಿದು ಇಳೆ ವಯಸ್ಸಿನವರೆಗೂ ಪ್ರಕೃತಿಯು ನಮ್ಮ ಜೊತೆಗೆ ಬಂದಿರುವುದು, ಅದರಲ್ಲಿ ಎಸ್ಪೆಷಲಿ ಚಂದಿರನೊಂದಿಗೆ ಒಡನಾಟ ಬಹಳ ಹತ್ತಿರವಾದದ್ದು. ಮಕ್ಕಳಿಗೆ ಆಟವಾಡುವಾಗ ಚಂದಮಾಮ ಅಂದರೆ ಪ್ರೌಢಾವಸ್ಥೆಯಲ್ಲಿ ಅವನಂಗಳದಲ್ಲಿ ಆಟ, ಹದಿಹರೆಯದಲ್ಲಿ ಮೆಚ್ಚಿದ ನಲ್ಲ ಅಥವಾ ನಲ್ಲಿಗೆ ಅವನೊಂದಿಗೆ ಹೋಲಿಕೆ, ದಾಂಪತ್ಯದಲ್ಲಿ ಅವನೊಲಿಕೆಯ ಜೊತೆಯೇ ಬಾಳ್ವೆ, ಹೀಗೆ ಎಲ್ಲ ಮಜಲುಗಳಲ್ಲಿ ನಮಗೆ ಕೋಪ, ಮುನಿಸು, ಸಂತೋಷ, ಸಡಗರ, ಹೀಗೆ ಪ್ರತಿಯೊಂದು ಹೆಜ್ಜೆಯಲ್ಲೂ ಚಂದಿ

ಇವರನ್ನ ಒಡನಾಟ ನಿಜಕ್ಕೂ ಅಭೂತಪೂರ್ವ. ಇವನೊಂದಿಗೆ ಪ್ರತಿ ಹೆಜ್ಜೆಯಲ್ಲೂ ವಿಶೇಷ ನಂಟು ಅಂತ ತುಂಬಾನೇ ದೊಡ್ಡದಾಗಿ ನಮಗೆ ಸಂದೇಶ ಕಳಿಸಿದ್ದಾರೆ. ಹಾಗೆ ನಂಬರ್ ಎಂಡಿಂಗ್ ವಿತ್ 741 ಅವರು ಕೂಡ ನಮಗೆ ಸಂದೇಶ ಕಳಿಸಿದ್ದಾರೆ. ನನಗೆ ಚಂದ್ರ ಅಂದರೆ ಬರೀ ಅದೊಂದು ಏನು ಒಂದು ಮೂನ್ ಅಂತ ಆಗ್ತಿರ್ಲಿಲ್ಲ, ಅದೊಂದು ಫುಲ್ ಸೈಕಲ್ ಅನ್ನಿಸ್ತಿತ್ತು ನಮಗೆ. ಯಾಕೆಂದರೆ ನನಗೆ ಎಷ್ಟೊಂದು ಸಲ ನಾನು ತಪ್ಪು ಮಾಡಿದಾಗ ನನಗೆ ಚಂದ್ರ ಕೂಡ ಫುಲ್ ಬಿಳಿಯಾಗಿಲ್ಲ, ಅವನದು ಕೂಡ ಪೂರ್ತಿ ಸರ್ಕಲ್ ಇಲ್ಲ, ಅವನ ಹತ್ರನೂ ಚುಕ್ಕೆಗಳಿದೆ, ಇನ್ನು ನಾವು ಯಾವ ಲೆಕ್ಕಕ್ಕೆ ಅಂತ ಹೇಳ್ತಿದ್ರು. ಸೊ ಹಂಗಾಗಿ ಅವ್ರು ಅದ್ ಮತ್ತೆ ಹೇಳಿದರೆ, ಮತ್ತೆ ಪ್ರತಿ ಬೆಳದಿಂಗಳ ಟೈಮಲ್ಲಿ ಟೆರೆಸ್ ಮೇಲೆ ಹೋಗಿ ಕೂತು ಅಮ್ಮನ ಜೊತೆ ಕೂತ್ಕೊಂಡು ಕೈ ತುತ್ತು ತಿನ್ನೋದು ಅದೆಲ್ಲ ಇನ್ನೂ ನನಗೆ ಬಹಳ ಇಷ್ಟ ಆಗತ್ತೆ ಅಂತ ನಮಗೆ ಸಂದೇಶ ಕಳಿಸಿದ್ದಾರೆ. ಹೌದು, ಚಂದ್ರ ಅಂದ್ರೇನೆ ಹಾಗೆ ಮನಸ್ಸು ಪ್ರಫುಲ್ಲವಾಗುತ್ತೆ. ಮತ್ತೆ ಇನ್ನು ಲವ್ ಸ್ಟೋರೀಸಲ್ಲಿ ಮೂನ್ಗೆ ಸ್ಪೆಷಲ್ ರೋಲ್ ಇರಲೇಬೇಕಲ್ವಾ? ಯಾಕೆಂದರೆ ಲೇಟ್ ನೈಟ್ ಕಾಲ್ ಆಗಿರ್ಬೋದು, ಇವಾಗ ಚಂದ್ರನ ನೋಡಿದ್ಯಾ ಅಂತ ಕ್ವಶನ್ ಇಂದ ಸ್ಟಾರ್ಟ್ ಆಗ್ಬೋದು. ದೂರದಲ್ಲಿದ್ರು ನಾವಿಬ್ರು ಒಂದೇ ಚಂದ್ರನ ನೋಡ್ತಿದ್ದೀವಿ ಅನ್ನೋ ಫೀಲಿಂಗ್ ಅಲ್ವಾ? ಕೆಲವೊಮ್ಮೆ ಹೇಳಲಾಗದ ಫೀಲಿಂಗ್ಸ್ಗಳನ್ನು ಜನ ಚಂದ್ರನ ಜೊತೆ ಶೇರ್ ಮಾಡ್ತಾರೆ. ನೀವು ಕೂಡ ಯಾರನ್ನಾರು ನೆನಪಿಸ್ಕೊಂಡು ಚಂದ್ರನ ನೋಡಿದ್ದು ಇದೆಯಾ? ನಮಗೂ ಕೂಡ ಸಂದೇಶ ಕಳಿಸಿ. ಸಂದೇಶ ಕಳಿಸೋಕ್ಕೆ ಗೊತ್ತಲ್ಲ, ನಮ್ಮ ವಾಟ್ಸಪ್ ಸಂಖ್ಯೆ 9480901013.

ಹೌದು, ಕೋಯಾ ಕೋಯಾ ಚಾಂದ್. ಹೌದು, ನಮ್ಗೆ ಇವತ್ತು ಚಂದ್ರ ಅಷ್ಟಾಗಿ ಕಾಣಿಸದೆ ಇರಬಹುದು, ಆದ್ರೂ ರಾತ್ರಿ ಚಂದ್ರ ಮತ್ತು ನಾವು. ಆ ಸಮಯದಲ್ಲಿ ಲೈಫ್ ಬಗ್ಗೆ ತುಂಬಾ ಯೋಚನೆಗಳು ಬರುತ್ತೆ. ಯಾವಾಗ ರಾತ್ರಿ ಚಂದ್ರ ಮತ್ತು ನಾವಿದ್ದಾಗ ನಾವು ಸರಿಯಾದ ದಾರಿಯಲ್ಲಿದ್ದೀವ? ನಾವು ಮಿಸ್ ಮಾಡ್ತಿರೋದು ಏನು? ನಮಗೆ ನಿಜವಾಗಿಯೂ ಬೇಕಾಗಿರುವುದು ಏನು ಅಂತ ವಿಚಿತ್ರ ಅಂದ್ರೆ, ಹಗಲು ತುಂಬಾ ಕಾಂಪ್ಲಿಕೇಟೆಡ್ ಅನ್ಸಿದ ಜೀವನ, ಆದರೂ ರಾತ್ರಿ ಚಂದ್ರನ ಬೆಳಕಿನಲ್ಲಿ ಸ್ವಲ್ಪ ಲೈಫ್ ಓಹೋ ಎಷ್ಟು ಸಿಂಪಲ್ ಆಗಿದೆ ಅನ್ಸುತ್ತೆ ಅಲ್ವಾ? ನಿಮ್ಗೂ ಕೂಡ ಹಾಗೆ ಅನ್ನಿಸ್ತಿರಬಹುದು. ಹಾಗೆ ನಮ್ಗೆ ಸಂದೇಶ ಕಳಿಸಿದ್ದಾರೆ ಜಯ ಪುಟ್ಟಸ್ವಾಮಿ ಕೆನಡಾದಿಂದ. ಸೊ ಸುಕೂನ್ ಕೇಪಲ್ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಮೂಡ್ ಬರ್ತಾ ಇದೆ. ಅಪರೂಪದ ಹಳೆ ಹಾಡುಗಳನ್ನ ಪ್ರಸಾದ ಮಾಡ್ತಾ ಇದ್ದೀರಾ, ಥ್ಯಾಂಕ್ ಯು. ಒಂದಕ್ಕಿಂತ ಒಂದು ಹಾಡು ತುಂಬಾನೇ ಇಂಪಾಗಿ, ಮಧುರವಾಗಿ, ಸೊಗಸಾಗಿ ಮೂಡ್ ಬರ್ತಿದೆ. ಎಲ್ಲ ಹಾಡುಗಳು ಚಾಂದ್ ಪದ ಇರುವ ಹಾಡುಗಳನ್ನು ಪ್ರಸಾರ ಮಾಡ್ತಿದ್ದೀರಾ, ಕೇಳಲಿಕ್ಕೆ ತುಂಬಾನೇ ಖುಷಿ ಆಗ್ತಿದೆ, ಮನಸ್ಸಿಗೂ ತುಂಬಾ ಕೂಡ ಖುಷಿ ಆಗ್ತಿದೆ ಅಂತ ನಮಗೆ ಜಯ ಪುಟ್ಟಸ್ವಾಮಿ ಅವರು ನಮಗೆ ಕೆನಡಾದಿಂದ ಸಂದೇಶ ಕಳಿಸಿದ್ರೆ, ಶಾಂತಾಚಾರ್ ಬಡಿಗೇರ್ ಕೊಕ್ಕನೂರು ಹರಿಹರದಿಂದ ನಮಗೆ ಸಂದೇಶ ಕಳಿಸಿದ್ದಾರೆ ಸುಕುನ್ ಕೆಪ್ಪಲ್. ಅತ್ಯಂತ ಅದ್ಭುತವಾದ ಕಾರ್ಯಕ್ರಮ, ದಿನದ ಜಂಜಾಟಗಳನ್ನೆಲ್ಲ ಮರೆತು ಮನಸ್ಸಿಗೆ ನಿರಾಳತೆ ನೀಡುವ ಶಕ್ತಿ ಈ ಕಾರ್ಯಕ್ರಮಕ್ಕಿದೆ. ತಂಪಾದ ರಾತ್ರಿಯ ಹೊತ್ತಿನಲ್ಲಿ ಆಕಾಶದಲ್ಲಿ ಮನಮೋಹಕವಾಗಿ ಕಂಗೊಳಿಸುವ ಆ ಚಂದಮಾಮನನ್ನು ನೋಡ್ತಾ ರೇಡಿಯೋದಲ್ಲಿ ಇಂಪಾದ ಹಳೆಯ ಗೀತೆಗಳನ್ನು ಕೇಳುವುದೇ ಒಂದು ದಿವ್ಯಾನುಭೂತಿ. ಆಹಾ, ಎಷ್ಟು ಸುಂದರವಾಗಿ ಬರೆದಿದ್ದಾರೆ. ಆ ಸುಂದರ ಕ್ಷಣಗಳಲ್ಲಿ ಸಮಯ ಸರಿದು ಹೋಗುವುದೇ ತಿಳಿಯುವುದಿಲ್ಲ. ಹಗಲಿನ ಆಯಾಸವೆಲ್ಲ ಕರಗಿ ಮನಸ್ಸು ಪ್ರಶಾಂತವಾಗುತ್ತದೆ. ಇವತ್ತಿನ ಕಾರ್ಯಕ್ರಮ ನಮ್ಮ ಮನಸ್ಸಿಗೆ ಮುಟ್ಟಿದೆ, ಧನ್ಯವಾದ ಅಂತ ನಮಗೆ ಸಂದೇಶ ತುಂಬಾ ಚೆನ್ನಾಗಿ ಸಂದೇಶ ಕಳಿಸಿದ್ದಾರೆ ಶಾಂತಾಚಾರ್ ಅವರು. ನಿಮಗೂ ಕೂಡ ನಮ್ಮ ಕಾರ್ಯಕ್ರಮ ಕೇಳಿದ್ದಕ್ಕೆ ಧನ್ಯವಾದಗಳು.

ಚಾಂದನಿ ರಾತ್ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಬಹಳ ಹಳೆಯ ಹಾಡು ಇದು, ಉಮಾದೇವಿ ಮತ್ತು ಸಂಗಡಿಗರು ಹಾಡಿದ ಹಾಡು. ಸಾಹಿತ್ಯ ಇದಕ್ಕಿತ್ತು ಶಕೀಲ್ ಬಡಾಯೂನಿ ಅವ್ರದ್ದು, ಮತ್ತು ಸಂಗೀತವಿತ್ತು ನೌಶಾದ್ ಅವರದು. ಇಂತಹ ಹಾಡುಗಳನ್ನ ನೀವು ಆಕಾಶವಾಣಿಯಲ್ಲಿ ಬಿಟ್ಟು ಇನ್ನೆಲ್ಲಿ ಕೇಳೋಕೆ ಸಾಧ್ಯ? ಸುಕುನ್ ಕೆಪಲ್ ಕಾರ್ಯಕ್ರಮದಲ್ಲಿ ಸಾಕ್ತಾ ಇದ್ದೀವಿ, ಮತ್ತು ಇವತ್ತು ಚಂದ್ರನ ಬಗ್ಗೆ ಮಾತಾಡ್ತಾ ಇದ್ದೀವಿ. ಈ ಜಗತ್ತಿನ ಯಾವ ಮೂಲೆಯಲ್ಲಿದ್ದರೂ ಎಲ್ಲರೂ ನೋಡುವುದು ಇದೇ ಚಂದ್ರ. ಬಹುಶಃ ಈಗ ಯಾರೋ ಒಬ್ಬ ವಿದ್ಯಾರ್ಥಿ ಓದ್ತಾ ಚಂದ್ರನ ನೋಡ್ತಿರಬಹುದು, ಅಥವಾ ಯಾರೋ ನೈಟ್ ಶಿಫ್ಟ್ ಮುಗಿಸಿ ಮನೆ ಕಡೆ ಹೋಗ್ತಿರ್ಬೋದು, ಅಥವಾ ಯಾರೋ ತನ್ನ ಒಡೆದ ಹೃದಯದ ಜೊತೆ ಒಬ್ಬರೇ ಚಂದ್ರನ ನೋಡ್ತಾ ಕೂತಿರ್ಬೋದು, ಇನ್ನು ಯಾರೋ ಪ್ರೀತಿಯಲ್ಲಿ ಮುಳುಗಿರಬಹುದು. ಆದರೆ ಎಲ್ಲರ ಮೇಲೆ ಬೀಳೋ ಬೆಳಕು ಮಾತ್ರ ಒಂದೇ, ಅದೇ ಚಂದ್ರನ ಬೆಳಕು ಅಂತ ಅಲ್ವಾ? ಹಾಗೆ ನಮಗೆ ಬಹಳಷ್ಟು ಸಂದೇಶಗಳು ಬಂದಿದೆ. ಚಂದಿರ ದೂರವಿದ್ದರೂ ಹತ್ತಿರವಿರುವಂತೆ, ತಂಗಾಳಿ ಬೆಳದಿಂಗಳು ತೇಲಿ ಹೋಗುವ ಮಜವೇ ಬೇರೆ, ಚಂದಿರನಿರುವ ಅಂಬರ ಸುಂದರ ಅಂತ ಪರಿಮಳ ಶಿವಕುಮಾರ್ ಕುಂಕುಮನಹಳ್ಳಿ ತುಮಕೂರಿನಿಂದ ನಮಗೆ ಸಂದೇಶ ಕಳಿಸಿದ್ರೆ, ಅನುಷಾ ಚಂದಮಾಮ ನೋಡದವರುಂಟೆ, ನಾವೆಲ್ಲರೂ ಅಮ್ಮ ಎತ್ಕೊಂಡಾಗ ಚಂದಮಾಮನ ತೋರಿಸಿ ಊಟ ಮಾಡಿಸಿದ್ದು ನೆನಪಿರ್ಲೇಬೇಕಲ್ವಾ ಅಂತ ನಮಗೆ ಸಂದೇಶ ಕಳಿಸಿದ್ದಾರೆ. ಹಾಗೆ ನಿಮ್ಮ ಚಂದದ ನಿರೂಪಣೆಯಿಂದ, ಪೂರಕ ಮಧುರ ಗೀತೆಗಳಿಂದ ಚಂದ್ರನಂತೆ ಮನಕ್ಕೆ ಆಹ್ಲಾದ ತಂದಿರುವಿರಿ. ಕನ್ನಡ ಗೀತೆಗಳನ್ನು ಕನಸಿನ ಲೋಕದಲ್ಲಿಯೂ ಹೀಗೆ ಪ್ರಸಾರ ಮಾಡಿ, ಖಂಡಿತ ಪ್ರಸಾರ ಮಾಡ್ತೀನಿ. ನಿಮ್ಮ ಸಾಂಗತ್ಯ ದಿವ್ಯಾನುಭೂತಿ ನೀಡುವಲ್ಲಿ ಸಂಶಯವೇ ಇಲ್ಲ ಅಂತ ಮಂಗಳ ಮೈಸೂರಿನಿಂದ ಸಂದೇಶ ಕಳಿಸಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಮಂಗಳ ಅವರೇ. ನಾವು ಕೂಡ ತುಂಬಾ ಖುಷಿಯಾಗಿ ನಿಮಗೋಸ್ಕರ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ನೀವೆಲ್ಲರೂ ಈ ಕಾರ್ಯಕ್ರಮ ಇಷ್ಟಪಟ್ಟರೆ ಅದು ಕೂಡ ನಮ್ಮ ಸಾರ್ಥಕತೆ ಅಂತಲೇ ಹೇಳಬಹುದು. ಸೊ ಹಾಗೆ ಚಂದ್ರನ ಬಗ್ಗೆ ಮಾತಾಡ್ತಾ, ಇನ್ನೇನು ನಾವು ಈ ಚಂದ್ರನ ಬಗ್ಗೆ ಎಷ್ಟು ಮಾತಾಡಿದ್ರೂ ಸಾಲಲ್ಲ ಅನಿಸುತ್ತೆ ಅಲ್ವಾ? ಕೊನೆಯ ಹಂತಕ್ಕೆ ಬಂದಿದ್ದೀವಿ. ಸುಕೂನ್ ಕೆಪಲ್ ಚಂದ್ರನ ಜೊತೆ ಇರುವ ಸಂಬಂಧ ತುಂಬ ವಿಚಿತ್ರ. ಅವನು ಮಾತಾಡಲ್ಲ, ಆದರೆ ತುಂಬ ಫೀಲಿಂಗ್ಸ್ ಹೇಳ್ತಾನೆ ಅಲ್ವಾ? ಕೆಲವೊಮ್ಮೆ ನಮ್ಮ ಜೀವನದ ಎಲ್ಲ ಪ್ರಶ್ನೆಗಳಿಗೆ ಸಮ್ಟೈಮ್ಸ್ ಉತ್ತರ ಬೇಕಾಗಲ್ಲ. ಒಂದು ಪೀಸ್ಫುಲ್ ನೈಟ್, ಒಂದು ಸೋಲ್ಫುಲ್ ಹಾಡು, ಮತ್ತೆ ಒಬ್ಬ ಚಂದ್ರ ಸಾಕು. ಇವತ್ತಿನ ಸುಕೂನ್ ಕೆಪಲ್ ನಿಮಗೆ ಸ್ವಲ್ಪ ನೆಮ್ಮದಿ ಕೊಟ್ಟಿದ್ರೆ ಅದೇ ನಮ್ಮ ಖುಷಿ. ಇಂದು ರಾತ್ರಿ ಮಲಗೋ ಮುಂಚೆ ಸ್ವಲ್ಪ ಚಂದ್ರ ಕಾಣಿಸಿರಬಹುದು. ಇನ್ ಕೇಸ್ ಮೋಡ ಇಲ್ಲ ಅಂದರೆ ಬಹುಶಃ ಚಂದ್ರ ನಿಮ್ಮ ಜೊತೆ ಏನಾದರೂ ಮಾತನಾಡಬಹುದು ಅಂತ ಅನ್ಕೊಂತೀನಿ. ಸ್ವೀಟ್ ಡ್ರೀಮ್ಸ್, ಮತ್ತೆ ಕನಸಿನ ಲೋಕದಲ್ಲಿ ನಿಮಗೆ ಸಿಗ್ತೀನಿ. ಮತ್ತೆ ಚಂದ್ರನ ಬೆಳಕು ನಿಮ್ಮ ಮನಸ್ಸಿನಲ್ಲಿ ಯಾವಾಗಲೂ ಉಳಿಯಲಿ ಅಂತ ಹೇಳ್ತಾ ಒಂದು ಸೂಪರ್ ಹಿಟ್ ಹಾಡು.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ನೀವು ಕೇಳ್ತಾ ಇದ್ದೀರಾ ಮ್ಯೂಸಿಕಲಿ ಯೋರ್ಸ್ ಮ್ಯಾಜಿಕಲಿ ಯೋರ್ಸ್ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು 101.3.

ಅನ್ಕೊಂಡಿ ಇರ್ತಾರೆ ಅಲ್ವಾ. ಆದ್ರೆ ಜೀವನ ಕೆಲವೊಮ್ಮೆ ನಮ್ಮನ್ನು ನಾವು ಕನಸು ಕಂಡ ದಾರಿಗಿಂತ ಬೇರೆ ದಾರಿಗೆ ಕರೆದುಕೊಂಡು ಹೋಗ್ಬಿಡುತ್ತೆ. ಆದ್ರೂ ಆ ಚಿಕ್ಕ ಕನಸುಗಳು ಇನ್ನು ಮನಸ್ಸಿನ ಒಂದು ಮೂಲೆಯಲ್ಲಿ ಜೀವಂತವಾಗಿ ಇರುತ್ತೆ ಅಲ್ವಾ. ಹಾಗಾದ್ರೆ ಇವತ್ತಿನ ಕನಸಿನ ಲೋಕದಲ್ಲಿ ನಿಮ್ಮ ಬಾಲ್ಯದ ಕನಸಿನ ಕೆಲಸ ಏನಾಗಿತ್ತು, ಇದ್ರ ಬಗ್ಗೆ ಮಾತಾಡ್ತಾ ಸಾಗೋಣ. ಏನಂತೀರಾ, ನೀವು ಕೂಡ ನಿಮ್ಮ ಚೈಲ್ಡ್ಹುಡ್ ಅಲ್ಲಿ ಈ ತರದ್ದು ಒಂದು ಡ್ರೀಮ್ ಜಾಬ್ ಮಾಡಬೇಕು ಅಂತ ಅನ್ಕೊಂಡಿರ್ತೀರಾ? ಅದು ಸೀರಿಯಸ್ ಆಗಿರಬಹುದು ಅಥವಾ ಟೋಟಲಿ ಕ್ರೇಜಿ ಆಗಿರ್ಬೋದು. ಫಾರ್ ಎಕ್ಸಾಂಪಲ್, ಯಾರೋ ಹೇಳ್ತಾ ಇದ್ರು ನಾನು ಡೈನೋಸರ್ಗೆ ಡಾಕ್ಟರ್ ಆಗಬೇಕು ಅನ್ಕೊಂಡಿದ್ದೆ. ಆ ಥರ ಕ್ರೇಜಿಯಸ್ಟ್ ಐಡಿಯಾ ಇದ್ರೂ ಪರವಾಗಿಲ್ಲ, ನಮ್ಮ ವಾಟ್ಸಪ್ ಸಂಖ್ಯೆ 9480901013ಗೆ ಬರೆದ್ ಕಳಿಸಿ. ನಾನು ಕೂಡ ನೀವು ಏನ್ ಆಗ್ಬೇಕು ಅಂತ ಅನ್ಕೊಂಡಿದ್ರಿ ಅಂತ ನಾವು ಕೂಡ ಎಲ್ಲರ ಜೊತೆ ಹಂಚ್ಕೋತೀವಿ. ಅದು ತುಂಬಾ ಕ್ರೇಜಿ ಆಗಿರ್ಬೋದು, ಫನ್ನಿ ಆಗಿರ್ಬೋದು, ಸೀರಿಯಸ್ ಆಗಿರ್ಬೋದು. ನೀವೀಗ ಅದನ್ನೇ ಆಗಿರ್ಬಹುದು ಅಥವಾ ಆಗಿಲ್ದೇ ಇರ್ಬೋದು. ಚಿಕ್ಕವರಿದ್ದಾಗ ನೀವೇನಾಗ್ಬೇಕು ಅಂತ ಕನ್ಸು ಕಂಡಿದ್ರಿ, ಮತ್ತು ಈಗ ಲೈಫ್ ನಲ್ಲಿ ನಿಮ್ಮನ್ನೋದು ಎಲ್ಲಿ ತಂದು ನಿಲ್ಸಿದೆ ಅಂತ ನಮ್ಮ ವಾಟ್ಸಪ್ ಸಂಖ್ಯೆ 9409901013ಕ್ಕೆ ಸಂದೇಶ ಕಳಿಸಿ. ನಿಮ್ಮ ಸಂದೇಶಗಳನ್ನ ಓದೋದಿಕ್ಕೆ ನಿಮ್ಮ ರೇಡಿಯೋ ಸಂಗಾತಿ ಶಾಂತಲಾ ಕಾಯ್ತಾ ಇರ್ತಾರೆ.

ಲೈನ್ ಡ್ರೈವರ್ ಆಗ್ಬೇಕು ಅನ್ಕೊಂಡಿದ್ದೆ, ಯಾಕೆಂದ್ರೆ ಹಾರ್ನ್ ಊದೋದು ಇಷ್ಟ ಅಂತ. ಇನ್ನೊಬ್ರು ಟೀಚರ್ ಆಗ್ಬೇಕು ಯಾಕೆಂದ್ರೆ ನಾನು ಹೋಮ್ ವರ್ಕ್ ಕೊಡ್ಬೇಕು ಅಂತ. ಇನ್ನು ಕೆಲವರು ಡಾಕ್ಟರ್ ಆಗ್ಬೇಕು ಅಂತಿದ್ದೆ ಯಾಕೆಂದ್ರೆ ಇಂಜೆಕ್ಷನ್ ಕೊಡ್ಬೋದಲ್ಲ ಅಂತ. ನಮ್ಮ ಚೈಲ್ಡ್ಹುಡ್ ನಲ್ಲಿ ಕಾನ್ಫಿಡೆನ್ಸ್ ಕೂಡ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇತ್ತಲ್ವಾ. ಏನಾದ್ರೂ ಒಂದು ಡ್ರಾಯಿಂಗ್ ಕಾಂಪಿಟೇಷನ್ ಅಲ್ಲಿ ಗೆದ್ರೆ ನಾನು ಆರ್ಟಿಸ್ಟ್ ಅಂತ ನಾವೀಗ ನಾವೇ ಫಿಕ್ಸ್ ಮಾಡ್ಕೊಂಡ್ಬಿಡ್ತಿದ್ವಿ. ಸ್ಕೂಲ್ ಆನ್ಯುಯಲ್ ಡೇಲಿ ಒಂದು ಡೈಲಾಗ್ ಹೇಳಿದ್ರೆ ಡ್ರಾಮಾದಲ್ಲಿ ಸಿನಿಮಾ ಇಂಡಸ್ಟ್ರಿಯಲ್ಲಿ ಹೀರೋನೋ ಹೀರೋಯಿನೋ ಆಗ್ಬಿಡ್ತೀನಿ ಅನ್ಕೊಂಡಿರ್ತಿದ್ವಿ ಅಲ್ವಾ. ಆ ಇನೋಸೆನ್ಸು, ಆ ಕಾನ್ಫಿಡೆನ್ಸು ಲೈಫ್ನ ಮೋಸ್ಟ್ ಬ್ಯೂಟಿಫುಲ್ ಫೇಸ್ ಆಗಿತ್ತು ಅಂತ ಅನ್ಕೋತೀನಿ. ಇವಾಗ ನಾವು ಅದನ್ನು ಆಗಿರ್ಬೋದು ಆಗಿಲ್ಲದೆ ಇರ್ಬೋದು, ಆದರೆ ಖಂಡಿತವಾಗ್ಲೂ ನೀವೆಲ್ಲ ನನಗೆ ಸಂದೇಶ ಕಳಿಸಿದ್ದೀರಾ. ಶಾಂತಾ ಅವರು ಬ್ಯಾಂಕ್ ಕಾಲಿನಿಂದ ಡಾಕ್ಟರ್ ಆಗಬೇಕು ಅನ್ಕೊಂಡಿದ್ದೆ, ಆದರೆ ಆ ಕನಸು ಈಡೇರಲಿಲ್ಲ ಅಂತ. ಧಾರವಾಡದಿಂದ ಟೀಚರ್ ಆಗಬೇಕು ಅನ್ಕೊಂಡಿದ್ದೆ ಅಂತ ಅವರು ಮಾಲ್ಸಾ ಅವರು ಸಂದೇಶ ಕಳಿಸಿದ್ರೆ, ಆದರೆ ನನಗೆ ಟೀಚರ್ ಆಗಕ್ಕೆ ಆಗಲಿಲ್ಲ ಅಂತ ನಮಗೆ ಸಂದೇಶ ಕಳಿಸಿದ್ದಾರೆ. ಹಾಗೆ ಅನುಷಾ ಅವರು, ನನಗೆ ಪ್ರತಿ ವರ್ಷ ಒಂದೊಂದು ಆಗಬೇಕು ಅಂತ ಅನ್ನಿಸ್ತಿತ್ತು, ನನಗೆ ಡಾಕ್ಟರ್ ಆಗಬೇಕು ಅಂತಿದ್ರು. ಎಲ್ಲರೂ ನನ್ನನ್ನು ಡಾಕ್ಟ್ರೇ ಡಾಕ್ಟ್ರೆ ಅಂತ ಕರಿತಿದ್ರು, ಆದರೆ ನಾನು ಆಗಲಿಲ್ಲ ಅಂತ ಕಳಿಸಿದ್ರು. ಪಾರ್ವತಿ ಮೋಹನ್ ಅವರು ಕೆ ಎಚ್ ಪಿ ಕಾಲೋನಿ ದಾವಣಗೆರೆಯಿಂದ, ನಾನು ಪೊಲೀಸ್ ಆಗಬೇಕು ಅಂದ್ಕೊಂಡಿದ್ದೆ, ಆದರೆ ಈಗ ಮದುವೆ ಆಗಿ ಮೂರು ಮಕ್ಕಳು ತಾಯಿ ಆಗಿಬಿಟ್ಟಿದ್ದೀನಿ ಅಂತ. ಅದಕ್ಕಿಂತ ದೊಡ್ಡ ಕೆಲಸ ಇನ್ನೇನು ಬೇಕ್ರಿ, ಅದೇ ಒಂದು ಯಾವ ಪೊಲೀಸಿಗಿಂತ ದೊಡ್ಡ ಕೆಲಸ ರೀ ಅದು, ತಾಯಾಗಿ ಮಕ್ಕಳನ್ನ ನೋಡ್ಕೊಳ್ಳೋದಿದೆಯಲ್ಲ, ಯಾವ ಕೆಲಸ ಅದ್ರ ಮುಂದೆ ಇಲ್ಲ ಅಂತ ಹೇಳ್ತೀನಿ. ಪಾರ್ವತಿ ಅವರೇ, ಖಂಡಿತವಾಗ್ಲೂ ಬೇಜಾರು ಮಾಡ್ಕೋಬೇಡಿ, ಮೂರು ಮಕ್ಕಳ ತಾಯಿ ಅಂದ್ರೆ ಸಲ್ಯೂಟ್ ಹೊಡಿತೀನಿ. ಒಂದು ಮಕ್ಕಳನ್ನ ಸಾಕೋದೇ ಕಷ್ಟ ಈಗಿನ ಕಾಲದಲ್ಲಿ. ಹಾಗೆ ಚಂದ್ರಶೇಖರ್ ನಾಯಕ್ ಜೀವನ್ ಭೀಮಾ ನಗರ ದಾವಣಗೆರೆಯಿಂದ ಸಂದೇಶ ಕಳಿಸಿದ್ದಾರೆ. ನಾನು ಫೈನಾನ್ಷಿಯಲ್ ಸೆಕ್ಟರ್ನಲ್ಲಿ ಕೆಲಸ ಮಾಡಬೇಕು ಎಂದು ನನ್ನ ಗುರಿ ಇತ್ತು, ಹಾಗೆ ನಾನು ಭಾರತೀಯ ಜೀವ ವಿಮಾ ನಿಗಮದಲ್ಲಿ ಆಫೀಸರ್ ಆಗಿದ್ದೀನಿ, ನನ್ನ ಕನಸು ನನಸಾಯಿತು ಅಂತ. ವಾವ್, ಸೋ ಲಕ್ಕಿ ಯು ಆರ್. ಹೌದು, ಕೆಲವರಿಗೆ ಅವ್ರು ಅನ್ಕೊಂಡಿದ್ದು ಸಿಗುತ್ತೆ, ಕೆಲವರಿಗೆ ಅವ್ರು ಅನ್ಕೊಂಡಿಲ್ಲದೇ ಇರೋದು ಸಿಗಲ್ಲ. ಆದರೂ ಕೂಡ ಜೀವನ ತುಂಬ ಸುಂದರವಾಗಿರುತ್ತೆ, ಏನು ಸಿಗುತ್ತೋ ಅದರಲ್ಲೇ ನಮ್ಮ ಅಣ್ಣ ಅವ್ರು ಹೇಳಿದಾರಲ್ಲ ಹಾಗೆ, ಬಾನಿಗೊಂದು ಎಲ್ಲಿದೆ ಇರೋದ್ರಲ್ಲೇ ತೃಪ್ತಿ ಪಡ್ಕೊಂಡು ಮುಂದೆ ಹೋಗೋಣ ಅಲ್ವಾ, ಏನಂತೀರಾ?

ಏಕೆ ಕನಸು ಕಾಣುವೆ ನಿಧಾನಿಸು ನಿಧಾನಿಸು. ಹೌದು, ಎಷ್ಟು ಕನಸು ಕಂಡಿದ್ವಿ ನಮ್ಮ ಬಾಲ್ಯದಲ್ಲಿ ಅಲ್ವಾ. ಬಾಲ್ಯ ಅಂದ್ರೆ ಕನಸು ಅಂತ. ಆ ಕನಸಿಗೆ ಲಾಜಿಕ್ ಇರಲಿಲ್ಲ, ಲಿಮಿಟ್ಸು ಇರಲಿಲ್ಲ, ಪ್ಯೂರ್ ಇಮ್ಯಾಜಿನೇಷನ್ ಇತ್ತು ಅಂತ ಒಬ್ರು ಹೇಳ್ತಾರೆ. ನಾನು

ಕೆಲವೊಮ್ಮೆ ನಾವು ಕನಸು ಕಂಡ ಕೆಲಸ ಸಿಗೋದೇ ಇಲ್ಲ, ಆದರೆ ಆ ಕನಸು ಕಂಡ ಮನಸ್ಸು ಮಾತ್ರ ನಮ್ಮೊಳಗೆ ಉಳಿಯುತ್ತೆ ಅಲ್ವಾ. ಪೈಲಟ್ ಆಗಬೇಕು ಅನ್ಕೊಂಡಿದ್ದ ಹುಡುಗ ಇವತ್ತು ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟಿಗಾಗಿ ಬೇರೆ ಕೆಲಸ ಮಾಡ್ತಿರ್ಬೋದು. ಸಿಂಗರ್ ಆಗಬೇಕು ಅಂತ ಅನ್ಕೊಂಡಿರುವ ಹುಡುಗಿ ಇವತ್ತು ಅವ್ರ ಮಗುಗೆ ಲಾಲಿ ಹಾಡ್ತಿರ್ಬೋದು. ಕ್ರಿಕೆಟರ್ ಆಗ್ಲೇಬೇಕು ಅನ್ಕೊಂಡಿದ್ದ ಹುಡುಗ ಇವತ್ತು ಸಂಡೇ ಮಾತ್ರ ಬ್ಯಾಟ್ ಹಿಡಿತಿರ್ಬೋದು. ಆದರೆ ಗೊತ್ತಾ, ಯಾವತ್ತೂ ಕನಸುಗಳು ಫೇಲ್ ಆಗೋದಿಲ್ಲ, ಅವು ಕೆಲವೊಮ್ಮೆ ರೂಪ ಬದಲಿಸಿಕೊಳ್ಳುತ್ತೆ ಅಂತ ಅನ್ಕೋತೀನಿ. ಸೊ ಹಾಗೆ ಬಹಳಷ್ಟು ಸಂದೇಶ ಬಂದಿದೆ. ನಿಮ್ಮ ಸಂದೇಶ ಓದಕ್ಕೆ ನನ್ನ ಮನಸ್ಸಂತೂ ಎಷ್ಟು ಸಂತೋಷ ಆಗ್ತಾ ಇದೆ ಅಂತ ಹೇಳಬೇಕು ಅಂದರೆ ಓಕೆ, ಇವಾಗ ಸಂದೇಶ ನೋಡುವ ಸಮಯ. ಎಸ್, ಕನಸಿನ ಲೋಕ ಮೋಹನ್ ಹೆಚ್ ಎಸ್ ಆರ್ ಲೇಔಟ್ನಿಂದ ಕಳಿಸಿದ್ದಾರೆ. ಕೆ ಎಸ್ ಆಗಬೇಕು ಅಂತ ಆಸೆ ಇತ್ತು, ಆದರೆ ನೀವು ಹೇಳ್ದಂಗೆ ನಾವು ಅನ್ಕೊಳ್ಳೋದೇ ಒಂದು, ಆಗೋದೇ ಒಂದು ಅಂತ. ಈಗ ನಾನು ಕನ್ಸ್ಟ್ರಕ್ಷನ್ ಬಿಲ್ಡರ್ ಆಗಿದ್ದೀನಿ ಅಂತ. ವೆರಿ ನೈಸ್, ಏನು ಮಾಡೋದು ಅಲ್ವಾ. ಸೊ ಹಾಗೆ ಮಂಗಳ ಅವರು ಮೈಸೂರಿನಿಂದ ಸಂದೇಶ ಕಳಿಸಿದ್ದಾರೆ. ನಂಗೆ ಡಾಕ್ಟರ್ ಆಗಬೇಕು ಅಂತ ತುಂಬಾ ಆಸೆ ಇತ್ತು ಮೇಡಮ್, ಆದರೆ ರೋಗಿಗಳಿಗೆ ಇಂಜೆಕ್ಷನ್ ಚುಚ್ಚಬೇಕು ಅಂತ ತುಂಬ ಖುಷಿ ಇತ್ತು, ಆದರೆ ಆಸೆ ಅಂತೂ ನೆರವೇರಲಿಲ್ಲ. ಬ್ಯಾಂಕ್ ಉದ್ಯೋಗಿಯಾದೆ, ಈಗ ಮಧುಮೇಹಕ್ಕೆ ನಾನೇ ಇನ್ಸುಲಿನ್ ಚುಚ್ಕೊಳ್ತಿದ್ದೀನಿ ಅಂತ. ವೆರಿ ಸ್ಯಾಡ್ ಟು ನೋ ಮಂಗಳ ಅವರೇ, ದಯಮಾಡಿ ನಿಮಗೆ ಆರೋಗ್ಯ ಚೆನ್ನಾಗಿ ಕೊಡಲಿ ದೇವರು ಅಂತ ಕೇಳ್ಕೊತೀನಿ. ಹಾಗೆ ಅನಿಲ್ ಬಿಷ್ಟಣ್ಣನ್ ಅವರು ಕೂಡ ನನಗೆ ಸಂದೇಶ ಕಳಿಸಿದ್ದಾರೆ. ನಾನು ಸರ್ಕಾರಿ ಪ್ರಾಥಮಿಕ ಶಿಕ್ಷಕ ಆಗಬೇಕು ಅಂದ್ಕೊಂಡಿದ್ದೆ, ಆದರೂ ನಾನು ಶಿಕ್ಷಕ ಆದರೆ ಆದರೆ ಸರ್ಕಾರಿ ಶಿಕ್ಷಕನಲ್ಲ, ಖಾಸಗಿ ಶಿಕ್ಷಕನೇ. ಅ ಟೀಚರ್ ಇಸ್ ಅ ಟೀಚರ್ ಅನಿಲ್ ಅವರೇ, ಪರವಾಗಿಲ್ಲ ನೀವು ರಿಟೈರ್ಡ್ ಆಗಿದ್ದೀರಾ ಅಂತ ಸಂದೇಶ ಕಳಿಸಿದ್ದೀರಾ. ಆದರೂ ಟೀಚರ್ ಇದೆಯಲ್ಲ, ಆ ಕೆಲಸ ಬಹಳಷ್ಟು ಪುಣ್ಯದ ಕೆಲಸ ಅಂತಾನೆ ಹೇಳ್ತೀನಿ, ಸರ್ಕಾರಿ ಆಗಿರ್ಬೋದು ಅಥವಾ ಖಾಸಗಿ ಆಗಿರ್ಬೋದು. ಥ್ಯಾಂಕ್ ಯು ನಿಮ್ಮ ಸಂದೇಶಕ್ಕೆ. ಹಾಗೆ ಶಾಂತಾಚಾರ್ ಅವರು ನಮಗೆ ಕಳಿಸಿದ್ದಾರೆ. 80ರ ದಶಕದ ದಿನಗಳೇ ಬೇರೆ ಆಗಿತ್ತು, ಇಂದಿನ ತರಹ ದೊಡ್ಡ ದೊಡ್ಡ ನಿರೀಕ್ಷೆ ಇರಲಿಲ್ಲ ಖಂಡಿತವಾಗ್ಲೂ, ಗಲಿಬಿಲಿಯಂತೂ ಇರಲೇ ಇರಲಿಲ್ಲ. ಒಳ್ಳೆ ಕೆಲಸ ಸಿಕ್ಬಿಟ್ರೆ ಸಾಕು, ಬದುಕು ಹಸನಾಗುತ್ತೆ ಎಂಬ ಅತ್ಯಂತ ಪ್ರಾಮಾಣಿಕ ಮತ್ತು ಸರಳವಾದ ಆಸೆ ಇತ್ತು ಅಂತ ಕರೆಕ್ಟಾಗಿ ಹೇಳಿದ್ರಿ. ಆ ಕಾಲದ ಬದುಕಿನಲ್ಲಿ ನೆಮ್ಮದಿ ತೃಪ್ತಿ ಎಲ್ಲ ಇತ್ತು. ಕನಸಿನ ಲೋಕ ಕಾರ್ಯಕ್ರಮ ಹೆಸರೇ ಹೇಳುವಂತೆ ತುಂಬ ಚೆನ್ನಾಗಿದೆ, ಜಂಜಾಟಗಳಿಂದ ದೂರ ಕರ್ಕೊಂಡು ಹೋಗ್ತಿದೆ. ಒಳ್ಳೊಳ್ಳೆ ಹಾಡು, ಬಾಲ್ಯದ ದಿನಗಳನ್ನು ನೆನೆಸ್ಕೊಂಡು ಇವತ್ತಿಗೂ ಮುಖದಲ್ಲಿ ಮಂದಹಾಸ ಮೂಡುತ್ತೆ ಅಂತ ನಮಗೆ ಸಂದೇಶ ಕಳಿಸಿದರೆ ಮಂಜುಶ್ರೀ ಅವರು, ನನಗೆ ವಕೀಲೆ ಆಗಬೇಕು ಅಂತ ಆಸೆ ಇತ್ತು, ಇವಾಗ ನಾನು ಫುಡ್ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡ್ತಾ

ಇದ್ದೀನಿ ಅಂತ ನಮಗೆ ಸಂದೇಶ ಕಳಿಸಿದ್ದಾರೆ. ಬಹಳಷ್ಟು ಸಂದೇಶಗಳು ಬರ್ತಿದೆ, ನಿಮ್ಮೆಲ್ಲರ ಸಂದೇಶಗಳನ್ನ ಓದ್ತೀನಿ. ಆದರೆ ಏನೇ ಆಗಿರ್ಬೋದು ಇವತ್ತು, ಆದರೆ ನಾವು ಜೀವನದಲ್ಲಿ ಮುಂದೆ ಸಾಕ್ತಾನೇ ಇರಬೇಕು ಅಂತ ಹೇಳ್ತಾ ಈ ಹಾಡು.

ಕನಸಿನ ಲೋಕದಲ್ಲಿ ನಮ್ಮ ಕನಸಿನ ಡ್ರೀಮ್ ಜಾಬ್ ಬಗ್ಗೆ ಮಾತಾಡ್ತಾ ಸಾಕ್ತಾ ಇದ್ವಿ ಅಲ್ವಾ. ಆಕ್ಚುಲಿ ಹೇಳಬೇಕು ಅಂದರೆ ಕೆಲವರು ಸೀಕ್ರೆಟ್ ಆಗಿ ಫಾರ್ ಎಕ್ಸಾಂಪಲ್ ಆರ್ ಜೆ ಆಗಬೇಕು ಅಂತ ಕನಸು ಕಾಣಿದ್ರು. ಕೂಂಬ್ ಹಿಡ್ಕೊಂಡು ಮೈಕ್ ಅಂತ ಇಮ್ಯಾಜಿನ್ ಮಾಡಿಕೊಂಡು ಕನ್ನಡಿ ಮುಂದೆ ನಿಂತ್ಕೊಂಡು ಆ್ಯಂಕರಿಂಗ್ ಮಾಡೋದು, ವಾಯ್ಸ್ ಇಮಿಟೇಟ್ ಮಾಡೋದು ಆಗ ಗೊತ್ತಿರಲಿಲ್ಲ. ಒಂದು ದಿನ ನಿಜವಾಗಿಯೂ ರಾತ್ರಿ ಹೊತ್ತು ಯಾರದೋ ಒಬ್ಬರ ಲೋನ್ಲಿನೆಸ್ಗೆ ಕಂಪನಿ ಆಗ್ತೀವಿ ಅಂತ. ಕೆಲ ಪ್ರೊಫೆಷನ್ಗಳೇ ಸ್ಯಾಲರಿಗಿಂತ ಫೀಲಿಂಗ್ಸ್ ಜಾಸ್ತಿ ಕೊಡುತ್ತೆ. ಟೀಚರ್ ಆಗಿರ್ಬೋದು, ಡಾಕ್ಟರ್ ಆಗಿರ್ಬೋದು, ಆರ್ಟಿಸ್ಟ್ಗಳಾಗಿರ್ಬೋದು, ಇದು ಕೇವಲ ಕೆಲಸಗಳಲ್ಲ, ಯಾರೋ ಒಬ್ಬರ ಬದುಕಿಗೆ ಟಚ್ ಆಗೋ ಅವಕಾಶಗಳು. ಇಂಥದ್ದೇ ಒಂದು ಸಂದೇಶ, ತುಂಬ ಮನಸ್ಸಿಗೆ ಟಚ್ ಆಗುವಂಥ ಒಂದು ಸಂದೇಶ ಬಂದಿದೆ ಕೆ ಪ್ರಸನ್ನ ಕುಮಾರ್ ಬೆಳತ್ತೂರು ಗ್ರಾಮ ಮಳವಳ್ಳಿ ತಾಲೂಕು ಮಂಡ್ಯ ಜಿಲ್ಲೆಯಿಂದ. ಸಂದೇಶ ಕಳಿಸಿದರೆ, ಕನಸುಗಳು ನಮ್ಮ ಜೀವನದ ದಿಕ್ಸೂಚಿಗಳಾಗಿವೆ. ಪ್ರತಿಯೊಬ್ಬ ಮನುಷ್ಯನಿಗೂ ಜೀವನದಲ್ಲಿ ಒಂದು ನಿರ್ದಿಷ್ಟ ಗುರಿ ಇರಬೇಕು ಅಂತ. ಕರೆಕ್ಟ್, ಅದು ಅವರ ಬದುಕಿಗೆ ಅರ್ಥ ಮತ್ತು ದಿಕ್ಕನ್ನು ಕೊಡುತ್ತೆ. ಬಾಲ್ಯದಿಂದಲೇ ಪ್ರಸನ್ನ ಅವರಿಗೆ ಅನೇಕ ಆಸೆಗಳಿದ್ರೂ ಅವರು ಶಿಕ್ಷಕನಾಗಬೇಕು ಅಂದ್ಕೊಂಡಿರ್ತಾರಂತೆ. ಯಾಕೆ ಅಂದರೆ ಅವ್ರು ಹೇಳೋದು, ಶಿಕ್ಷಕ ವೃತ್ತಿ ಕೇವಲ ಉದ್ಯೋಗವಲ್ಲ, ಅದೊಂದು ಉದಾತ್ತ ಸೇವೆಯಾಗಿದೆ. ಜ್ಞಾನದ ಬೆಳಕನ್ನು ಹರಡಿ ಸಮಾಜದ ಭವಿಷ್ಯವನ್ನು ರೂಪಿಸುವ ಶಕ್ತಿ ಶಿಕ್ಷಕರಿಗಿದೆ. ಖಂಡಿತವಾಗ್ಲೂ ಒಪ್ಕೊಳ್ಳೋ ವಿಷಯ, ನಾನು ಬೋಧನೆಯನ್ನು ಆರಿಸಿಕೊಳ್ಳಲು ಮುಖ್ಯ ಕಾರಣ ಮಕ್ಕಳಿಗೆ ಕೇವಲ ಪುಸ್ತಕದ ಜ್ಞಾನ ಮಾತ್ರವಲ್ಲದೆ ಒಳ್ಳೆಯ ಮೌಲ್ಯಗಳನ್ನು ಕಲಿಸಿ ಅವರನ್ನು ಸತ್ಪ್ರಜೆಗಳನ್ನಾಗಿ ಮಾಡುವುದು ಅಂತ. ಖಂಡಿತವಾಗಿಯೂ ಕರೆಕ್ಟಾಗಿ ಹೇಳಿದಿರಿ ಕೆ ಪ್ರಸನ್ನ ಕುಮಾರ್, ನಿಮಗೊಂದು ನಮ್ಮ ಆಕಾಶವಾಣಿ ಕಡೆಯಿಂದ ಹ್ಯಾಟ್ಸ್ ಆಫ್ ಹೇಳ್ತಾ ಇದ್ದೀನಿ. ಹಾಗೆ ನಮಗೆ ಒಂದು ಸಂದೇಶ ಬಂದಿದೆ, ಯುಎಸ್ಎ ಮೈಥಿಲಿ ಅವರು ನಮಗೆ ಸಂದೇಶ ಕಳಿಸಿದ್ದಾರೆ. ನಾನು ಏರ್ ಹಾಸ್ಟೆಸ್ ಆಗಬೇಕು ಅಂದ್ಕೊಂಡಿದ್ದೆ, ಯಾಕೆ ಅಂದರೆ ನಾನು ಹಕ್ಕಿ ಥರ ಹಾರಾಡಬೇಕು ಅಂತ. ಆಮೇಲೆ ಬ್ಯಾಂಕಲ್ಲಿ ಕೆಲಸ ಮಾಡಬೇಕು ಅಂದ್ಕೊಂಡೆ, ಯಾಕಂದರೆ ದುಡ್ಡು ಎಳಿಸ್ಬೋದಲ್ಲ ಅಂತ. ಬಟ್ ನಾನು ಇಂಜಿನಿಯರ್ ಆಗೋದೆ ಅಂತ. ಅದು ಏನು ಕಮ್ಮಿ ಇಲ್ಲ ಅಲ್ಲ, ಪರವಾಗಿಲ್ಲ. ಕಾವ್ಯ ಸಿದ್ಧಾರ್ಥನಗರದಿಂದ ಮೈಸೂರಿನಿಂದ ಕಳಿಸಿದ್ದಾರೆ, ಟೈಲರ್ ಆಗಿಬಿಟ್ಟಿದ್ದೀನಿ, ಡಾಕ್ಟರ್ ಆಗಬೇಕು ಅಂದ್ಕೊಂಡಿದ್ದೆ ಅಂತ. ಪರವಾಗಿಲ್ಲ, ಏನಾದರೂ ಆಗಿ ಮುಂದೆ ಸಾಕ್ತಾ ಇರಿ ಅಂತ ಹೇಳಬೇಕಲ್ವಾ. ಹಾಗೆ ಮತ್ತೆ ಒಂದು ಸಂದೇಶ ಬಂದಿದೆ ನಮಗೆ, ಕೆಂಪಣ್ಣ ವಾಡಗೊಪ್ಪ ಚಿಕ್ಕೋಡಿಯಿಂದ ಕೆಂಪಣ್ಣ ಅವರು ಸಂದೇಶ ಕಳಿಸಿದ್ದಾರೆ. ನಾನು ಶಿಕ್ಷಕನಾಗಬೇಕು ಅಂತ ಆಸೆ ಇತ್ತು, ಆದರೆ ನಾನು ಇವಾಗ ಅರಣ್ಯ ಇಲಾಖೆಯಲ್ಲಿ ಪ್ರಥಮ ದರ್ಜೆ ಸಹಾಯಕ ಅಂತ ಕಾರ್ಯನಿರ್ವಹಿಸಿ ಈಗ ನಿವೃತ್ತಿಯಾಗಿ 3 ವರ್ಷ ಆಗಿದೆ, ಈಗ ಆರಾಮಾಗಿದ್ದೀನಿ. ರಾಣಿ ಚೆನ್ನಮ್ಮ ನಗರದಿಂದ ಚಿಕ್ಕೋಡಿಯಿಂದ ಕೆಂಪಣ್ಣ ವಾಡಗೊಪ್ಪಳಿಂದ ಮೆಸೇಜ್ ಕಳಿಸಿದ್ದಾರೆ, ಧನ್ಯವಾದಗಳು. ಹಾಗೆ ಅನ್ನಪೂರ್ಣ ಅವರು ನಮಗೆ ಹೊಸದುರ್ಗದಿಂದ ಸಂದೇಶ ಕಳಿಸಿದ್ದಾರೆ, ನಾವು ಅಕ್ಕ ತಂಗಿ ಓದಿ ಮನೆಯಲ್ಲೇ ಇದ್ದೀವಿ ಅಂತ. ಓಕೆ, ನೋ ಪ್ರಾಬ್ಲಮ್, ಮನೇಲಿರೋದು ಏನು ಏನು ಪರವಾಗಿಲ್ಲ, ಮನೇಲೂ ಇರ್ಬೋದಲ್ಲ, ಮನೆ ಕೆಲಸ ಏನು ಕಮ್ಮಿ ಕೆಲಸ ಅಲ್ಲ ಅಂತ ಅನಿಸುತ್ತೆ. ಸೊ ಖಂಡಿತವಾಗ್ಲೂ ಒಳ್ಳೊಳ್ಳೆ ಸಂದೇಶಗಳನ್ನ ಕಳಿಸಿದ್ದೀರಾ. ಹೀಗೆ ನಿಮ್ಮ ಸಂದೇಶ ಬರ್ತಾ ಇರಲಿ ನಮ್ಮ ವಾಟ್ಸಪ್ ಸಂಖ್ಯೆ 9480901013.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್,
1: ಮ್ಯೂಸಿಕಲಿ ಯೋರ್ಸ್, ಮ್ಯಾಜಿಕಲಿ ಯೋರ್ಸ್. ಹೌದು, ನಾವು ತುಂಬಾ ವಂದನೆ ಹೇಳಿದ್ವಿ. ಯಾರಿಗೆ ಹೇಳಿ, ವಿಶಾಲ್ ಆನಂದ್ ಅವರು ನಮಗೆ ಸಂದೇಶ ಕಳಿಸಿದ್ದಾರೆ. ನಮ್ಮ ಅಮ್ಮನ ಕನಸು 4 ಮಕ್ಕಳಿಗೆ ಪಾಠ ಮಾಡುವುದಾಗಿತ್ತು ಅಂತ. ಏಕೆಂದರೆ ಎಲ್ಲ ಉದ್ಯೋಗಕ್ಕಿಂತ ಅದು ಗೌರವಾನ್ವಿತ ಉದ್ಯೋಗ ಅನ್ನುವುದು ನಮ್ಮ ಅಮ್ಮನ ಭಾವನೆ ಆಗಿತ್ತು. ಈಗ ಕಾಲೇಜ್ ಲೆಕ್ಚರರ್ ಆಗಿ ಸೇವೆ ಸಲ್ಲಿಸುತ್ತಿದ್ದಾರೆ ಮೇಡಮ್ ಅಂತ ಸಂದೇಶ ಕಳಿಸಿದ್ದಾರೆ. ವಿಶಾಲ್ ಅವರೇ, ನಿಮ್ಮ ತಾಯಿಗೆ ನಮ್ಮ ಕಡೆಯಿಂದ ಒಂದು ಸಲ್ಯೂಟ್. ಹಾಗೆ ನಮಗೆ ಬಹಳಷ್ಟು ಸಂದೇಶಗಳು ಬಂದಿದೆ ಈ ಕನಸಿನ ಲೋಕ ಕಾರ್ಯಕ್ರಮದಲ್ಲಿ. ಹಾಗೆ ಅಂಜನಪ್ಪ ಅವರು ನಮಗೆ ಸಂದೇಶ ಕಳಿಸಿದ್ದಾರೆ ಸಿಡ್ಲಗಟ್ಟು ತಾಲೂಕಿನಿಂದ. ನಾನು ಜೀವನದಲ್ಲಿ ಟೀಚರ್ ಆಗಬೇಕು ಅಂತ ಅನ್ಕೊಂಡಿದ್ದೆ, ಆದರೆ ಆ ಕನಸು ನನಸಾಯಿತು. ಈಗ ನಾನು ಆ ವೃತ್ತಿಯಲ್ಲಿ ಸಾಗುತ್ತಿರುವೆ ಅಂತ ಸಂದೇಶ ಕಳಿಸಿದ್ದಾರೆ. ವೆರಿ ನೈಸ್. ನೀವು ಅನ್ಕೊಂಡಿದ್ದು ಆಗಿದ್ದು ಒಂದೇ, ಬಹಳಷ್ಟು ಕಮ್ಮಿ ಜನಕ್ಕೆ ಈ ತರ ಸಿಗುತ್ತೆ. ಇಂದಿನ ವಿಷಯ ಮತ್ತು ಕನಸುಗಳು ನನಸಾಗುವಂತೆ ಮಾಡುವ ಸುಮಧುರ ಗೀತೆಗಳು ನಮ್ಮ ಮನೆ ಗೆದ್ದಿತು ಅಂತ ಉಮೇಶ್ ಸಿರಿಗೆರೆ ದಾವಣಗೆರೆಯಿಂದ ನಮಗೆ ಸಂದೇಶ ಕಳಿಸಿದ್ದಾರೆ. ಹೌದಲ್ವಾ, ಎಷ್ಟು ನಾವು ಅನ್ಕೊಂಡ ಹಾಗೆ ಆಗದು ಆಗದೆ ಇರೋದು ಇರಬಹುದು, ಆದರೆ ನಾವು ಕನಸು ಕಾಣೋದಂತೂ ಬಿಡಲೇಬಾರದು. ಯಾಕೆಂದರೆ ಯಾರಿಗೆ ಗೊತ್ತು, ಒಂದಿನ ನಾವು ಕೂಡ ಈ ಆಕಾಶ ದೀಪದ ಥರ ಮಿನುಕ್ತಿರಬಹುದು.

ಹೌದು, ಆಸೆಯ ಭಾವ ಒಲವಿನ ಜೀವ ಒಂದಾಗಿ ಬಂದಿದೆ ಅಂತ ಹಾಡನ್ನ ಕೇಳ್ಕೊಂಬಂದ್ವಿ. ಹಾಗೆ ನಾವು ಇಂದಿನ ಕನಸಿನ ಲೋಕದಲ್ಲಿ ಇವತ್ತು ನಮ್ಮ ಕನಸಿನ ಜಾಬ್ ಅಥವಾ ಡ್ರೀಮ್ ಜಾಬ್ ಬಗ್ಗೆ ಮಾತಾಡ್ತಾ ಸಾಕ್ತಾ ಇದ್ವಿ. ಕೆಲವೊಮ್ಮೆ ರಾತ್ರಿ ಹೊತ್ತು ಅನಿಸುತ್ತೆ ನಮ್ಮೊಳಗಿನ ಆ ಚಿಕ್ಕ ಮಗು ಇನ್ನೂ ಕೇಳ್ತಿರ್ಬೋದು, ನಾವು ಕನಸು ಕಂಡ ಹಾಗೆ ಬದುಕ್ತಿದ್ದೀವ ಅಂತ. ಆನ್ಸರ್ ಎಸ್ ಆಗಿರ್ಬೋದು, ನೋ ಕೂಡ ಆಗಿರ್ಬೋದು. ಆದರೆ ಒಂದು ವಿಷಯ ತುಂಬ ಇಂಪಾರ್ಟೆಂಟ್, ಲೈಫು ನಮ್ಮ ಡ್ರೀಮ್ ಚೇಂಜ್ ಮಾಡಿರ್ಬೋದು ರೀ, ಆದರೆ ಕನಸು ಕಾಣೋ ಹೃದಯನ ಮಾತ್ರ ಯಾವತ್ತು ಕಳೆದುಕೊಳ್ಬಾರ್ದು ಅಂತ ಹೇಳ್ತೀನಿ. ಹಾಗೆ ಒಳ್ಳೊಳ್ಳೆ ಸಂದೇಶಗಳು ಬಂದಿದೆ, ನಿಮ್ಮ ಸಂದೇಶವನ್ನು ನೋಡ್ತಾ ನಾನು ಹಾಗೆ ಮೈ ಮರೆತು ಬಿಟ್ಟಿದ್ದೆ ಅಂತ ಹೇಳ್ತಾ, ಸೂಪರ್ ಸಾಂಗ್ಸ್ ಅಂತ ಸಾಗರದಿಂದ ಲಕ್ಷ್ಮಿ ಫ್ಯಾಮಿಲಿಯವರು ಕಳಿಸಿದ್ರೆ ಒಂದು ಒಳ್ಳೆ ಸಂದೇಶ ಕಳಿಸಿದ್ದಾರೆ ಭಾಗ್ಯ ಅವರು. ಯಾರ ಮೇಲೂ ನಾವು ಅವಲಂಬಿತರಾಗಬಾರದು, ನನಗೆ ಕಣ್ಣು ಕಾಣಿಸಲ್ಲ ಆದ್ರೂ ನಾನು ಯಾರ ಮೇಲೂ ಅವಲಂಬಿತಳಾಗದೆ ಪಿ ಎಚ್ ಡಿ ಕೂಡ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ದಾರೆ. ವೆರಿ ವೆರಿ ನೈಸ್, ತುಂಬಾ ಇನ್ಸ್ಪೈರಿಂಗ್ ಆಗಿದ್ದೀರಾ ಭಾಗ್ಯ ಅವರೇ, ತುಂಬ ಖುಷಿಯಾಯಿತು ನಿಮ್ಮ ಮಾತನ್ನು ಕೇಳಿ. ಹಾಗೆ ಕಲಬುರಗಿಯಿಂದ ಧರ್ಮಣ್ಣ ಧನ್ನಿ ಅವರು, ಆಕಾಶ ದೀಪವು ನೀನು ಈ ಹಾಡು ನನಗೆ ತುಂಬ ಸಂತೋಷ ಆಯಿತು, ಮೈಮನ ಪುಳಕ್ಕಗೊಂಡು ಿತು ಅಂತ ನಮಗೆ ಸಂದೇಶ ಕಳಿಸಿದ್ದಾರೆ. ತುಂಬ ಒಳ್ಳೊಳ್ಳೆ ಹಾಡು ಅಂತ, ನಂಬರ್ ಎಂಡಿಂಗ್ ವಿತ್ 741 ಅಂತ, ನಿಮ್ಮ ಊರು ಯಾವುದ್ರಿ ಅಂತ ಕಳಿಸ್ತಾ ಇದ್ದಾರೆ. ಸಂತೋಷ, ಬೇಲೂರ ಅಂತ ಇಲ್ಲ, ನಾನು ಬೇಲೂರ ಅಲ್ಲ, ಹರಿಹರ ತಾಲೂಕಿನಿಂದ ಬಿ ಜಿ ಧನಂಜಯ, ನಾನು ಸಿನಿಮಾ ನಟನಾಗಬೇಕು ಅಂದ್ಕೊಂಡಿದ್ದೆ ಆದರೆ ಆಗಿದ್ದು ರೈತ. ಓಹೋ, ರೈತ ಆದರೆ ನಮಗೆ ಎಷ್ಟು ಸಂತೋಷ ರೀ. ರೈತ, ಸೈನಿಕ ಮತ್ತು ಶಿಕ್ಷಕರು ನೀವೆಲ್ಲರೇ ನಮ್ಮ ದೇಶವನ್ನು ಮತ್ತು ನಮ್ಮೆಲ್ಲರಿಗೂ ಒಂದು ಲೈಫ್ ಕೊಟ್ಟಿರೋದು ನೀವೇ, ನಿಮಗೊಂದು ದೊಡ್ಡ

ಸಲಾಮುರಿ. ಹಾಗೆ ಕನಸಿನ ಲೋಕದ ಪಯಣ ಸುಮಧುರವಾಗಿ ಸಾಗ್ತಿದೆ. ಹಾಡುಗಳು ತುಂಬಾ ಇಷ್ಟ ಆಗ್ತಾ ಇದೆ. ನಿಮಗೆ ಟೈಮ್ ಆಗ್ಲಿಲ್ವಾ ಮೇಡಮ್ ಮನೆಗೆ ಹೋಗಕ್ಕೆ, ಜೋಪಾನವಾಗಿ ಸೇರ್ಕೊಳ್ಳಿ ಅಂತ ನಮ್ಗೆ ತುಂಬಾ ಕೇರಿಂಗ್ ಇಂದ ಸಂದೇಶ ಕಳಿಸಿದ್ದಾರೆ ಸುಧಾ ಅವರು ಬೂದಿಹಾಲ್ನಿಂದ. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಕೇರ್ ಮೇಡಮ್ ಅಂತ ಹೇಳಿದ್ರೆ, ಹಾಗೆ ಬನ್ನಿ ಮೇಡಮ್ ಊಟಕ್ಕೆ ಅಂತ ಕಿಶನ್ ರೋಷನ್ ಅವರು ಮಳವಳ್ಳಿ ತಾಲೂಕಿನಿಂದ ಸಂದೇಶ ಕಳಿಸಿದ್ದಾರೆ. ಹಾಗೆ ಪ್ರಭಾಕರಯ್ಯ, ಚೈತ್ರ, ದೀಪಾ ಅವರು ಹಂಪನೂರು ಗ್ರಾಮ ಚಿತ್ರದುರ್ಗದಿಂದ ಕನಸಿನ ಲೋಕದ ಗೀತೆಗಳು ಅರ್ಥಪೂರ್ಣ ಆಯ್ಕೆ ಅಂತ ನಮಗೆ ಸಂದೇಶ ಕಳಿಸಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಹಾಗೆ ನಮಗೆ ಚಿದಾನಂದ ಅವರು ಟಿ ಬಿ ಸರ್ಕಲ್ ಇಂದ ಸಂದೇಶ ಕಳಿಸಿದ್ದಾರೆ. ಮೇಡಮ್, ನಾನು ಪ್ರೈಮರಿ ಶಾಲೆಯಲ್ಲಿ ಓದ್ತಿರುವಾಗ ನಾನು ನನ್ನ ಫ್ರೆಂಡ್ಸ್ ಎಲ್ಲ ಇಂಜಿನಿಯರ್ ಆಗಬೇಕು, ಡಾಕ್ಟರ್ ಆಗಬೇಕು, ಮೇಷ್ಟ್ರ್ ಆಗಬೇಕು ಅಂತೆಲ್ಲ ಮಾತಾಡ್ಕೊಳ್ತಿದ್ವಿ ನಾನು ನನ್ನ ಫ್ರೆಂಡ್ಸು. ಮಾತನಾಡಿದ್ದು ಆಯಿತು, ಕನ್ಸು ಕಂಡಿದ್ದು ಆಯಿತು. ನನ್ನ ಜೊತೆ ಓದಿದವರೆಲ್ಲ ಸ್ವಲ್ಪ ಜನ ಆ ಉದ್ಯೋಗದಲ್ಲೇ ಇದ್ದಾರೆ, ಆದರೆ ನನ್ನ ಹಣೆ ಬರವೋ ಏನು, ಸಣ್ಣದಾಗಿ ವ್ಯಾಪಾರ ಮಾಡಿಕೊಂಡು ಜೀವನ ಬಂಡಿ ಸಾಗಿಸ್ತಾ ಇದ್ದೀನಿ ಅಂತ. ಚಿದಾನಂದ ಅವರೇ, ಯಾಕ್ರಿ ಬೇಜಾರು ಮಾಡ್ಕೋತಾ ಇರ, ಯಾರ್ಯಾರಿಗೆ ಏನೇನು ಜೀವನ ಇರುತ್ತೋ ಅದೇ ಜೀವನ. ನಿಮ್ಮ ಈ ಸಣ್ಣ ಉದ್ಯಮದಲ್ಲಿ ನಿಮಗೆ ತುಂಬ ಯಶಸ್ಸು ಕಾಣಿಸ್ತಿ. ನಮ್ಮ ಉದ್ಯೋಗ ಅಥವಾ ನಮ್ಮ ಪೊಸಿಷನ್ ಇಂಪಾರ್ಟೆಂಟ್ ಅಲ್ವೇ ಅಲ್ಲ, ನಾವು ಎಷ್ಟು ಖುಷಿಯಾಗಿರ್ತೀವಿ ಸಣ್ಣ ಸಣ್ಣ ವಿಷಯದಲ್ಲಿ ಎಷ್ಟು ಖುಷಿಯಾಗಿರ್ತೀವಿ ಅನ್ನೋದೇ ಮುಖ್ಯ ಅಲ್ವಾ, ಏನಂತೀರಾ? ಹಾಗೆ ನಮಗೆ ಮುರಾರಿ ಕುಲಕರ್ಣಿ ಸಂದೇಶ ಕಳಿಸಿದ್ದಾರೆ ರಾಯಚೂರಿನಿಂದ. ಕನಸು ರಾತ್ರಿಯ ನಿದ್ರೆಯ ಭಾಗ, ಕಾಣುತ್ತಲೇ ಮಲಗಿದರೆ ನನ್ನ ಸಾಗಿಸುವ ಆಸೆ ಕರಗಬಹುದು ಅಂತ. ಹೌದು, ಒಳ್ಳೊಳ್ಳೆ ಹಾಡು ಕೇಳ್ತಾ ಇವತ್ತು ಕನಸಿನ ಲೋಕದಲ್ಲಿ ನಿಮ್ಮ ಕನಸುಗಳ ಬಗ್ಗೆ ಮಾತಾಡ್ತಾ ನನ್ನ ಜೊತೆ ಹಂಚಿಕೊಂಡಿದ್ದು ನನಗಂತೂ ಬಹಳನೇ ಸಂತೋಷವಾಯಿತು.

ಹೌದು, ನಾವು ನೋಡುವ ನೋಟ ನಿತ್ಯವೂ ನೂತನವಾಗಿರಬೇಕು ಅಲ್ವಾ. ಹೊಸಪೇಟೆ ವಿಜಯನಗರ ಜಿಲ್ಲೆಯಿಂದ ರಾಜೇಶ್ವರಿ ಅವರು ಕಳಿಸಿದ್ದಾರೆ. ನಾನು ಗೌರ್ಮೆಂಟ್ ಟೀಚರ್ ಆಗಿ ಕೆಲಸ ಮಾಡಲು ಇಷ್ಟ ಇತ್ತು, ಆದರೆ ಆಗಲಿಲ್ಲ, ಸದ್ಯ ಪ್ರೈವೇಟ್ ಸ್ಕೂಲ್ನಲ್ಲಿ ಕ್ಲರ್ಕ್ ಆಗಿದ್ದೇನೆ ಅಂತ. ಪರವಾಗಿಲ್ಲ ಮೇಡಮ್, ನೋ ಪ್ರಾಬ್ಲಮ್. ಹಾ, ಹಾಗೆ ನಮಗೆ ರಾಧಾಕೃಷ್ಣ ಅವರು ಕಲಬುರಗಿಯಿಂದ ಸಂದೇಶ ಕಳಿಸಿದ್ದಾರೆ. ನಾನು ಎಸ್ ಎಲ್ ಸಿಲ್ ಓದ್ತಿರುವಾಗ ಗಣಿತ ಟ್ಯೂಷನ್ಗೆ ಹೋಗ್ತಿದ್ದಾಗ ಮೊದಲನೇ ಬೆಂಚ್ ವಿದ್ಯಾರ್ಥಿ ಆಗಿದ್ದೆ. ಒಮ್ಮೆ ಮೇಷ್ಟ್ರು ಎಲ್ಲ ಹುಡುಗರನ್ನು ಕೇಳಿದ್ರು, ಏನಾಗ್ತೀರಾ ಮುಂದೆ ಅಂತ. ಸರ್, ಎಲ್ಲರನ್ನು ಕೇಳಿಬಿಡಿ, ಆಮೇಲೆ ನಾನು ಹೇಳ್ತೀನಿ ಅಂತ ಒಬ್ಬರು ಡಾಕ್ಟ್ರು, ಇಂಜಿನಿಯರು, ಆಫೀಸರು, ಮಿಲ್ಟ್ರಿ ಅಂತೆಲ್ಲ ಉತ್ತರ ಕೊಟ್ಟರು. ಈಗ ಹೇಳೋ ರಾಧಾಕೃಷ್ಣ ಅಂತ ಹೇಳಿದ್ರು. ನಾನು ಚಪರಾಸಿ ಆಗ್ತೀನಿ ಸರ್ ಅಂತ ಅಂದರು. ಎಲ್ಲರೂ ನಕ್ಕಿದ್ರು. ಒಳ್ಳೊಳ್ಳೆ ಹುದ್ದೆಗೆ ಹೋದರು, ಈ ಉದ್ಯೋಗ ಯಾರು ಮಾಡ್ತಾರೋ, ಇಂಥ ಉದ್ಯೋಗ ಹೇಳಿದೆಯಲ್ಲ ಅಂತ. ಸರ್, ಬರೀ ತಮಾಷೆಗೆ ಅಂತ ಹೇಳಿದ್ರು. ನಿಮ್ಮ ತಮಾಷೆ ನಮಗೂ ಖುಷಿ ಆಯಿತು, ಥ್ಯಾಂಕ್ ಯು ಕೇಳಿದ್ದಕ್ಕೆ. ಹಾಗೆ ಚಿದಾನಂದ ಅವರು ಒಳ್ಳೊಳ್ಳೆ ಹಾಡು ಸೂಪರ್ ಅಂತ ಕಳಿಸಿದ್ರೆ, ನನ್ನ ಅಚ್ಚುಮೆಚ್ಚಿನ ಕಾಲೇಜಿನ ಗೀತೆ ಇದಾಗಿತ್ತು. ನಾನು ಕಾಲೇಜಿಗೆ ನಾನು ಬಹಳ ವರ್ಷ ಬಳಿಕ ಕಾಲೇಜ್ಗೆ ಹೋದಾಗ ನಮ್ಮ ಪ್ರಾಧ್ಯಾಪಕಿಯೊಂದಿಗೆ ಈ ಹಾಡನ್ನು ಹಾಡಿದ್ದೆ, ಎಷ್ಟು ಸುಂದರವಾಗಿದೆ ಅಂತ ಸಂದೇಶ ಕಳಿಸಿದರೆ. ಶ್ರೀನಿವಾಸ್ ಮಹಾಲಕ್ಷ್ಮೀಪುರಂ ಸಂದೇಶ ಕಳಿಸಿದ್ದಾರೆ. ಹೌದು, ನಾವು ಡ್ರೀಮ್ ಅಂದರೆ ಕನಸು ಕಾಣೋದು ನಾಳೆಗೋಸ್ಕರ, ಒಳ್ಳೆ ನಾಳೆ ಇರಬೇಕು ಅಂತ. ನಾನು ಭೂವಿಜ್ಞಾನಿಯಾಗಿ ನಂತರ ಹೆಲ್ತ್ ಡಿಪಾರ್ಟ್ಮೆಂಟಲ್ಲಿ ಸೇರಿಕೊಂಡು ಕಮ್ಯುನಿಟಿ ಹೆಲ್ತಲ್ಲಿ ಇವಾಗ ಹೆಲ್ತ್ ಕ್ಯಾಂಪ್ನ ಆರ್ಗನೈಸ್ ಮಾಡಿಕೊಂಡು ನಮ್ಮ ಸುತ್ತಮುತ್ತ ಇರೋ ಸೊಸೈಟಿಯಲ್ಲಿ ಸೇವೆಯ ಮನೋಭಾವನೆ ಇಟ್ಕೊಂಡು ಮಾಡ್ತಾ ಇದ್ದೀನಿ. ಅದೇ ನಿಜವಾದ ಕರ್ಮಯೋಗ ಅಂತ ಸಂದೇಶ ಕಳಿಸಿದರೆ. ಖಂಡಿತವಾಗ್ಲೂ, ನಿಜವಾಗ್ಲೂ ಕರೆಕ್ಟಾಗಿ ಹೇಳಿದ್ರಿ. ಹಾಗೆ ಬಹಳಷ್ಟು ಹರಿಹರನವರು ವಿಜ್ಞಾನ ನಗರದಿಂದ ಸಂದೇಶ ಕಳಿಸಿದ್ದಾರೆ. ಒಳ್ಳೆ ಒಳ್ಳೆ ಹಾಡು, ತುಂಬ ಖುಷಿ ಆಗ್ತಾ ಇದೆ ಅಂತ ನಮಗೆ ಸಂದೇಶ ಕಳಿಸಿದ್ದಾರೆ. ಹೌದು, ನಿಮ್ಮೆಲ್ಲರ ಸಂದೇಶಕ್ಕೆ ನಾವು ಕೂಡ ಚಿರಋಣಿಯಾಗಿದ್ದೇವೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ಯುವರ್ ಮೆಸೇಜಸ್ ಅಂತ ಹೇಳ್ತಾ, ಇವತ್ತಿನ ಕನಸಿನ ಲೋಕದಲ್ಲಿ ನಾವು ದೊಡ್ಡ ದೊಡ್ಡ ಅಚೀವ್ಮೆಂಟ್ಸ್ ಬಗ್ಗೆ ಮಾತಾಡಲೇ ಇಲ್ಲ ಅಲ್ವಾ. ಚಿಕ್ಕವರಿದ್ದಾಗ ಇನ್ನೋಸೆಂಟ್ ಆಗಿ ಕಂಡ ಕನಸುಗಳ ಬಗ್ಗೆ ಮಾತಾಡಿದ್ವಿ. ಕೆಲವು ಕೆಲಸಗಳು ನಿಜವಾಗಿರಬಹುದು, ಕೆಲವು ಮಧ್ಯದಲ್ಲೇ ಉಳಿದಿರುತ್ತೆ, ಇನ್ನು ಕೆಲವು ನಮ್ಮೊಳಗೆ ಮಲಗಿರುತ್ತೆ. ಆದರೆ ರಿಮೆಂಬರ್ ಒನ್ ಥಿಂಗ್ ಫ್ರೆಂಡ್ಸ್, ಒಬ್ಬ ಮನುಷ್ಯ ಬದುಕಿದ್ದಾನೆ ಅನ್ನೋದಕ್ಕೆ ಪ್ರೂಫು ಅವನು ಇನ್ನು ಯಾವುದಾದ್ರೂ ಒಂದು ಕನಸು ಕಾಣ್ತಾನೆ ಇರ್ತಾನೆ ಅನ್ನೋದು. ಹಾಗಾಗಿ ವಯಸ್ಸು ಎಷ್ಟಾದರೆ ಏನು, ರೆಸ್ಪಾನ್ಸಿಬಿಲಿಟಿ ಎಷ್ಟೇ ಇರಲಿ, ಕನಸು ಕಾಣೋದನ್ನು ಮಾತ್ರ ಬಿಡಬೇಡಿ. ಯಾಕೆಂದರೆ ಕೆಲವು ಕನಸುಗಳು ಲೇಟಾಗಿ ಬಂದರೂ ತಪ್ಪದೆ

ನಮ್ಮ ಮನೆ ಬಾಗಿಲು ತಟ್ಟುತ್ತೆ ಅಲ್ವಾ? ಏನಂತೀರಾ? ಇಷ್ಟೊತ್ತು ನಾನು ನಿಮ್ಮ ರೇಡಿಯೋ ಸಂಗಾತಿ ಶಾಂತಲಾ, ಇದು ನಿಮ್ಮ ಕನಸಿನ ಲೋಕ. ಮತ್ತೆ ಭೇಟಿಯಾಗೋಣ ಒಂದು ಹೊಸ ಕನಸಿನ ಜೊತೆ. ಅಲ್ಲಿ ತನಕ ಎಲ್ಲರೂ ಕನಸನ್ನ ಕಾಣ್ತಾ ಇರಿ, ಹಾಗೆ FM ರೈನ್ಬೋ ಕನ್ನಡ ಕಾಮನ ಬಿಲ್ಲನ್ನ ಕೇಳ್ತಾ ಇರಿ, ಕೇಳಿಸ್ತಾ ಇರಿ.

देर से कितनी दूर खड़ी हो और करीब आ जाओ। सुबह पे जिस तरह

तरह पे जिस तरह शाम का हो गुमा जुल्फों में एक चेहरा कुछ ज़्यादा